ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 3ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾಟಕ ಶಿರೋಮಣಿ ವರದಾಚಾರ್ಯರು, ಅಭಿಜಾತ ಕಲಾವಿದ. ಅವರ ಅಭಿನಯ, ಹಾಡುಗಳ ಸೊಗಸನ್ನ ಸವಿದಂಥ ಸಹಸ್ರಾರು ಜನ ನಿಜವಾಗಲೂ ಧನ್ಯರವರು. ಅವ್ರ ಕೆಲವು ನಾಟಕಗಳಿದ್ದಾವೆ ಸ್ವಾಮಿ, ಪ್ರಹ್ಲಾದ ಚರಿತೆ, ಸಾರಂಗಧರ ಚರಿತ್ರೆ, ಶಾಕುಂತಲ, ಮನ್ಮತ ವಿಜಯ, ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಕೊಡಿಸ್ಬಿಟ್ಟಿದ್ದಾರೆ. ವರದಾಚಾರ್ಯರು ಅದ್ಭುತ ನಟ ಮಾತ್ರ ಅಲ್ಲ, ತುಂಬ ಉದಾರಿಗಳು. ಅವ್ರ ಕಂಪನಿಯಲ್ಲಿ ಕೆಲಸ ಮಾಡೋರನ್ನ ತಂದೆ ಥರ ನೋಡ್ಕೋಬೇಕು. ಯಾರೇ ಬಂದು ಏನೇ ಕೇಳಿದ್ರು ಇಲ್ಲ ಅಂದವರಿಲ್ಲ, ಯಾರೇ ಬರಿಗೈಲಿ ಹೋದವರಿಲ್ಲ, ಏನಿದ್ದದ್ದು ಕೊಟ್ಬಿಟ್ಟು ಕೃಷ್ಣಾರ್ಪಣ ಅಂದ್ಬಿಡೋರು. ಯಾಚಕರ ಅದೃಷ್ಟದಂತೆ ಅವ್ರ ಲಾಭ. ವರದಾಚಾರ್ಯರು ಈ ಕಂಪನಿ ನಡೆಸಬೇಕಾದ್ರೆ ಕಷ್ಟ ಇತ್ತು, ಸಾಲ ತರಬೇಕಾಗ್ತಿದ್ದ ದುಡ್ಡು. ಒಬ್ಬ ಸಾಹುಕಾರನಿಂದ 20,000 ರೂಪಾಯಿ ಸಾಲ ಮಾಡಿದರು. ಸಾಲ ಇಲ್ಲದೆ ನಾಟಕ ಕಂಪನಿ ನಡೆಯೋದೇ ಸಾಧ್ಯ ಇರಲಿಲ್ಲಲ್ಲ. ಅವಾಗ ಕಂಪನಿ ಕಷ್ಟದಲ್ಲಿ ನಡೀತಿರೋದ್ರಿಂದ ಹಣ ಪಾವತಿ ಮಾಡೋಕ್ಕಾಗಿರಲಿಲ್ಲ. ಅಸಲು ಬಡ್ಡಿ ಎಲ್ಲ ಸೇರಿ 30,000 ಆಗಿ ಕೂತಿತ್ತು. ಇನ್ನು ತಡ್ಕೊಳ್ಳೋ ಸಾಧ್ಯ ಇಲ್ಲ ಅಂದಾಗ ಸಾಹುಕಾರ ಏನು ಮಾಡಿದ, ಕಂಪನಿ ಮೇಲೆ ಮೊಕದ್ದಮೆ ಓಡಿ ಕೋರ್ಟಲ್ಲಿ ಜಪ್ತಿಗೆ ಆದೇಶ ಹೊರಡಿಸ್ಬಿಟ್ಟ. ಕಂಪನಿ ವಸ್ತುಗಳನ್ನೆಲ್ಲ ಮಾರಿ ತನ್ನ ದುಡ್ಡು ತಗೋಬೇಕು ಅಂತ. ವರದಾಚಾರ್ಯ ಸ್ನೇಹಿತರೊಬ್ಬರು ಲಾಯರ್ ಇದ್ರು, ಅವರಿಗೆ ವರದಾಚಾರ್ಯ ತೋರಿಸಿದ್ರು, ಹಿಂಗೆಲ್ಲ ಇದೆಯಪ್ಪ, ಇದರಿಂದ ಏನಾದರೂ ಅವಕಾಶ ಇದೆಯಾ ಜಪ್ತಿಯನ್ನು ತಪ್ಪಿಸ್ಕೊಳ್ಳೋಕೆ

ಎಲ್ಲ ಕೂಲಂಕಷವಾಗಿ ಲಾಯರ್ ನೋಡಿಬಿಟ್ಟು, ವರದಾಚಾರ್ಯರೇ ಆ ಸಾಹುಕಾರರ ಕೇಸ್ ಬಹಳ ಭದ್ರ ಆಗಿದೆ, ಪಾರ ಆಗೋದು ಕಷ್ಟ. ಆದರೆ ಒಂದು ವಿಶೇಷ ಇದೆ, ಒಂದು ಸಣ್ಣ ವಿಶೇಷ ಇದೆ ಅದರೊಳಗೆ. ಅವ್ರು ಹಾಕಿದ ಮೊಕದ್ದಮೆಯಲ್ಲಿ ಒಂದು ಮುಖ್ಯವಾದ ಕಾಗದ ಇಲ್ಲ, ಎಲ್ಲ ನೋಡಿದ್ದೀರಿ, ಒಂದು ಕಾಗದ ಇಲ್ಲ. ಅದಿಲ್ಲದೆ ಸಾಹುಕಾರನಿಗೆ ಗಟ್ಟಿ ಸಾಕ್ಷಿ ತಿರ್ಕೋದಿಲ್ಲ. ಕೋರ್ಟಿನಲ್ಲಿ ಲಾಯರೋ ಜಡ್ಜೋ ಆ ವಿಷಯದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ವರದಾಚಾರ್ಯರು ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಸಾಕು, ನನಗೆ ಗೊತ್ತಿಲ್ಲಪ್ಪ ಅನ್ಬೋದು, ಅಥವಾ ನೆನಪಿಲ್ಲ ಅಂತ ಹೇಳಿದ್ರೆ ಆ ಕೇಸ್ ಬಿದ್ದು ಹೋಗ್ಬಿಡುತ್ತೆ, ನೀವೇನು ದುಡ್ಡು ಕಟ್ಟೋ ಕಾರಣ ಇಲ್ಲ ಅಂತ ವಕೀಲರು ಹೇಳ್ಕೊಡ್ತಾರಲ್ಲ ಅಂತ ಹಾದಿಯಲ್ಲ. ಸ್ನೇಹಿತರು ಬಂದು ವರದಾಚಾರ್ಯರ ಮುಂದೆ ಹೇಳಿದ್ರಂತೆ, ವರದಾಚಾರ್ಯ ಕೇಸ್ ನಿಮ್ಮಂತೆ ಆಗೋದು ಕಷ್ಟ ಇದೆ, ಆದ್ರೆ ಈ ವಿಷಯದ ಬಂದಾಗ ಅದು ನನ್ನ ನೆನಪಿಲ್ಲ ಅಥವಾ ಗೊತ್ತಿಲ್ಲ ಅಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಕೇಸ್ ನಿಮ್ಮಂತೆ ಆಗ್ತದೆ ಅಂದ್ರಂತೆ. ಅತ್ಯಂತ ತಮಗೆ ಸಹಜವಾಗಿದ್ದಂಥ ಅಟ್ಟಹಾಸದ ನಗುವನ್ನ ವರದಾಚಾರ್ಯ ನಗು ಅಂದ್ರೆ ಅದ್ಭುತ ನಗೋದು, ಗಹಗಹಿಸಿ ಹೊಟ್ಟೆಯಿಂದ ಬರಬೇಕು ನಗೋದು, ಹಾಗೆ ನಕ್ಕ ಬಿಟ್ಟು, ಛೆ ಈ 30,000 ರೂಪಾಯಿಗೋಸ್ಕರ ಈ ನಾಲಿಗೆ ಸುಳ್ಳು ಹೇಳಬೇಕೇ, ಇದನ್ನ ಭಗವಂತ ಇಂತ ಎಷ್ಟು 30,000 ರೂಪಾಯಿಗಳನ್ನು ಅನುಗ್ರಹಿಸಿದ್ದಾನೆ, ಮುಂದೆ ಕೊಟ್ಟಾನು ಕಳೆದೇನು, ಆದರೆ 30,000 ರೂಪಾಯಿಗೋಸ್ಕರ ಸುಳ್ಳು ಹೇಳುವಂತ ಅನ್ಬೇಡಿ ನನಗೆ ಅಂದ್ರಂತೆ. ಬೇರೆ ಹೊಸ ಡ್ರೆಸ್ ಹಾಕಿ ನಾಟಕ ಮಾಡಿ ಸಾಲ ತೀರಿಸೋಣ, ಆದರೆ ಸುಳ್ಳು ಹೇಳೋಕೆ ಹೇಳಬೇಡಿ. ಇದು ನೋಡಿ ದೊಡ್ಡವರು ಬದುಕಿದಂಥ ಜೀವನ ಸ್ವಾಮಿ ಇದು. ಹಾಗೆ ನಡ್ಕೊಂಡ್ರು, ಜಪ್ತಿ ಆಯಿತು, ಮತ್ತೆ ಸಾಲ ಮಾಡಿದರು, ಬೇರೆ ಬಟ್ಟೆ ಹೊಲಿಸಿದ್ರು, ನಾಟಕ ವಿಜೃಂಭಣೆಯಿಂದ ನಡೀತು. ಆದರೆ 30,000 ರೂಪಾಯಿ ಹೋಗ್ತದಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಸುಳ್ಳು ಮಾತು ಹೇಳೋಕೆ ತಯಾರಿರಲಿಲ್ಲ, ಸುಳ್ಳು ಹೇಳಿದ್ರೆ 30,000 ಉಳಿಸ್ಕೋಬೋದಾಗಿತ್ತು. ಇದು ಆ ತಲೆಮಾರಿನ ಜನರ ಅಂತರಂಗದ ಸತ್ವ ಸ್ವಾಮಿ. ಈ ಸತ್ವದ ಪ್ರಖರತೆ ಅವರ ಜೀವನದಲ್ಲೆಲ್ಲ ಬೆಳಕು ತುಂಬಿತ್ತು. ಆ ಕಾಲದ ಜನರ ಜೀವನ ಮೌಲ್ಯಗಳು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸತ್ಯವನ್ನು ಬಿಡದೆ ರುಜತಿಯನ್ನು ಬಿಗಿದಪ್ಪಿಕೊಂಡಂಥ ಇವರು ಸರ್ವಕಾಲಕ್ಕೂ ಮಾನ್ಯರಲ್ವೇ. ಇಂಥ ಮಹಾನುಭಾವರಿಂದ ನಮ್ಮ ದೇಶ, ನಮ್ಮ ನಾಡು ಪೂಜ್ಯತೆಯನ್ನು ಪಡೆದಿತ್ತು. ಅಂಥ ವರದಾಚಾರ್ಯರ ಸತ್ವ ಪ್ರಯತ್ನ, ಸತ್ಯ ಹೇಳುವಂಥ ದೃಷ್ಟಿ ನಮ್ಮ ಜೀವನದಲ್ಲೂ ಆಗಾಗ ಇಣಕಿದರೆ ನಮ್ಮ ಜೀವನ ಸ್ವಲ್ಪ ಆದರೂ ಅವನ ದಾರಿಯಲ್ಲಿ ಸಾಗಿತ್ತು ಅಂತ ಆಸೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ: ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ಧತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು ಮಧ್ಯಾಹ್ನ 12:00 ರಾತ್ರಿ 8:00 ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು.

0: ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದ ರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದ ರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ಧಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ SR ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲ ವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ June 3 ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷ ಕೂಡ June 3 ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು

0: ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದು ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7 ಬೆಳಗಿನ ಜಾವ 7 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
1: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟ್ರದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ವಿವೇಕಾ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ರಾಷ್ಟ್ರೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20 ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 34 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಬೆಂಕಿಯುಂಡೆಯ ಬೆಳಕು,
6: ಬೆಂಕಿಯುಂಡೆಯ ಬೆಳಕು,
5: ಬೆಣ್ಣೆಯುಂಡೆಯ ಬೆಳಕು,
6: ಬೆಣ್ಣೆಯುಂಡೆಯ ಬೆಳಕು,
5: ಮಂಕುವಿಡಿಸಲು ಸಾಕು,
6: ಮಂಕುವಿಡಿಸಲು ಸಾಕು,
5: ಮಣ್ಣುಂಡೆ ಕಣ್ಗೆ,
6: ಮಣ್ಣುಂಡೆ ಕಣ್ಗೆ,
5: ಶಂಕೆಗೆಡೆ ಇರದು ಕತ್ತಲೆಯೇ,
6: ಶಂಕೆಗೆಡೆ ಇರದು ಕತ್ತಲೆಯೇ,
5: ಜಗವನು ಕವಿಯೇ,
6: ಜಗವನು ಕವಿಯೇ,
5: ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ,
6: ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ.
5: ಕಳೆದ ಮುಕ್ತಕದಲ್ಲಿ DVJ ಅವರು ನಮ್ಮ ಮಂದ ಅಕ್ಷಿಯ ಬಗ್ಗೆ ಹೇಳಿದರು. ನಮ್ಮ ಕಣ್ಣಿನ ದೃಷ್ಟಿ ಹೇಗೆ ಅದಷ್ಟು ಮಂದವಾಗಿರುತ್ತೆ, ಸ್ಪಷ್ಟವಾಗಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅಶಕ್ತವಾಗಿರುತ್ತೆ ಅಂತ. ಸೊ ನಾನು ಆಗ ಹೇಳಿದ್ದೆ, ನಮ್ಗೆ ಯಾವುದೇ ಒಂದು ವಸ್ತು ಕಾಣಿಸ್ಬೇಕಾದ್ರೆ ಒಂದು ನಮ್ಮ ಕಣ್ಣು ಚೆನ್ನಾಗಿರಬೇಕು, ಇನ್ನೊಂದು

ಆ ವಸ್ತುವಿನ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಆ ಬೆಳಕಿನ ಬಗ್ಗೆ ಸ್ವಲ್ಪ ಇಲ್ಲಿ ವಿಶ್ಲೇಷಣೆಯನ್ನು ಡಿ ವಿ ಜಿಯವರು ಕೊಡ್ತಾ ಇದ್ದಾರೆ. ಇಲ್ಲಿ ಬೆಂಕಿಯುಂಡೆ ಬೆಣ್ಣೆಯುಂಡೆ ಅಂತ ಎರಡು ಪದಗಳನ್ನು ಉಪಯೋಗಿಸಿದ್ದಾರೆ. ಸುಂದರವಾದಂಥ ಒಂದು ಹೋಲಿಕೆ. ಬೆಂಕಿಯುಂಡೆ ಅನ್ನುವಂಥದ್ದು ಸೂರ್ಯ, ಬೆಣ್ಣೆಯುಂಡೆ ಅನ್ನುವಂಥದ್ದು ಚಂದ್ರ. ಉರಿ ಬಿಸಿಲನ್ನು ಕೊಡುವಂತಹ ಸೂರ್ಯ ಬೆಂಕಿಯನ್ನು ಉಗುಳ್ತಾ ಇದ್ದಾನೆ ಅನ್ನುವಂಥ ಅರ್ಥದಲ್ಲಿ ಬೆಂಕಿಯುಂಡೆ ಆಗ್ತಾನೆ. ತಂಪಾದ ಬೆಳಕನ್ನು ನೀಡುವಂತಹ ಚಂದ್ರ ಬೆಣ್ಣೆಯಂತೆ ನಮಗೆ ಕಾಣಿಸೋದ್ರಿಂದ ಅವನು ಬೆಣ್ಣೆಯುಂಡೆ. ಸೊ ನಮಗೆ ಮುಖ್ಯವಾಗಿ ಬೆಳಕು ಕಾಣಿಸ್ತಾ ಇರುವಂಥದ್ದು, ಸಿಗ್ತಾ ಇರುವಂಥದ್ದು ನಮ್ಮ ಭೂಮಿಯ ಮೇಲೆ, ವಿಶೇಷವಾಗಿ ಸೂರ್ಯನದು. ಆ ಸೂರ್ಯನ ಬೆಳಕನ್ನು ಪ್ರತಿಫಲಿಸ್ತಾ ಇರುವಂತಹ ಚಂದ್ರನದು. ಇದು ನ್ಯಾಚುರಲ್ ಸೋರ್ಸಸ್, ಇದು ನೈಸರ್ಗಿಕವಾಗಿ ನಮಗೆ ಬೆಳಕು ಆ ಈ ಎರಡು ಸೋರ್ಸಸ್ಸಿಂದ, ಮೂಲಗಳಿಂದ ಬರ್ತಾ ಇದೆ. ಅದರ ಜೊತೆ ನಾವು ಮನುಷ್ಯ ವಿಕಾಸ ಪಥದಲ್ಲಿ ಕಂಡುಕೊಂಡಂಥದ್ದು ತಾನೇ ಬೆಂಕಿಯನ್ನು ಸೃಷ್ಟಿ ಮಾಡುವಂಥದ್ದು, ಮತ್ತು ಆ ಬೆಂಕಿಯನ್ನು ಸಮರ್ಥವಾಗಿ ಸಮರ್ಪಕವಾಗಿ ಬೆಳಕಿಗಾಗಿ ಉಪಯೋಗಿಸುವಂಥದ್ದು. ಸೊ ಅದು ಇವತ್ತಿನ ದಿವಸ ನಾವು ಸ್ವಿಚ್ ಹಾಕಿದ್ರೆ ಬರುವಂಥ ಲೈಟನ್ನು ನಾವು ನೋಡಿದ್ದೀವಿ, ಬಲ್ಬ್ನ ನಾವು ನೋಡಿದ್ದೀವಿ. ಹಿಂದಿನ ಕಾಲದಲ್ಲಿ ಇರ್ತಾ ಇದ್ದಂಥದ್ದು ಒಂದು ಹಣತೆ. ಇಲ್ಲೂ ನಮ್ಮ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ, ನಮ್ಮ ಮನೆಗಳಲ್ಲೆಲ್ಲ ನಾವು ಹಚ್ಚುವಂಥದ್ದು ಒಂದು ಹಣತೆ. ಅದು ಮಣ್ಣುಂಡೆ. ಸೊ ಮಣ್ಣಿನಲ್ಲಿ ಮಾಡಿರುವಂತಹ ಒಂದು ದೀಪ, ಅಲ್ಲಿ ಒಂದು ಬತ್ತಿ ಇಟ್ಟು ಎಣ್ಣೆ ಹಾಕಿ ನಿಯಂತ್ರಿತವಾದಂತಹ ರೀತಿಯಲ್ಲಿ ಬೆಂಕಿಯ ಸ್ಪರ್ಶ ಅಲ್ಲಿ ಮಾಡಿದಾಗ ಅದು ಬೆಳಕಿನ ಒಂದು ಮೂಲವಾಗುತ್ತೆ. ಸೊ ವಸ್ತುಗಳನ್ನು ನಮಗೆ ನೋಡೋಕ್ಕೆ, ನಮಗೆ ಎಷ್ಟೇ ಮಂದವಾದಂತಹ ಅಕ್ಷಿ ಇದ್ದರೂ ಸಹ ಬೆಳಕು ಅತ್ಯಗತ್ಯ. ಸೊ ಹೀಗೆ ಮೂರು ಮೂಲಗಳು ಬೆಳಕಿಂದು. ಪ್ರಖರವಾದಂತಹ ಬೆಳಕನ್ನು ಕೊಡ್ತಾ ಎಲ್ಲವನ್ನೂ ಬೆಳಗಿಸುವಂತಹ ಸೂರ್ಯ, ಬಹಳ ತಂಪಾದ ಬೆಳಕನ್ನು ಕೊಟ್ಟು ಸ್ವಲ್ಪ ಮಟ್ಟಿಗೆ ಎಲ್ಲ ವಸ್ತುಗಳನ್ನು ಕಾಣಿಸೋ ರೀತಿಯಲ್ಲಿ ಮಾಡುವಂತಹ ಚಂದ್ರ, ಮೂರನೇದಾಗಿ ನಾವು ಸೃಷ್ಟಿಸಿಕೊಂಡಂತಹ ನಮ್ಮ ನಿಯಂತ್ರಣದಲ್ಲಿರುವಂತಹ ಸೀಮಿತವಾಗಿ ಬೆಳಕನ್ನು ನೀಡುವಂತಹ ಒಂದು ದೀಪ. ಸೊ ಈ ಮೂರು ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದರೂ ಕೂಡ ಬೇಕಾದಂಥ ಬೆಳಕನ್ನು ನಮಗೆ ಕೊಡುತ್ತೆ. ಸೊ ಸೂರ್ಯ ಎಲ್ಲವನ್ನೂ ಬೆಳಗಿಸುತ್ತೆ, ಚಂದ್ರ ಸ್ವಲ್ಪ ಮಟ್ಟಿಗೆ ವಸ್ತುಗಳನ್ನು ನಮಗೆ ಗೋಚರ ಆಗೋ ಹಾಗೆ ಮಾಡ್ತಾನೆ, ದೀಪ ತನ್ನ ಇತಿಮಿತಿಯಲ್ಲಿ ವಸ್ತುಗಳನ್ನು ತೋರಿಸುತ್ತೆ. ಸೊ ಅದು ಮೂರು ಸೋರ್ಸಸ್. ಈಗ ನಮಗೆ ಇದು ಮೂರು ಇರಲಿಲ್ಲಪ್ಪ, ಸಂಪೂರ್ಣ ಕತ್ತಲೆ ಇದ್ದಾಗ, ಯಾವ ಬೆಳಕಿನ ಮೂಲವೂ ಇಲ್ಲ ಅಂತನ್ನುವಾಗ ಎಲ್ಲವೂ ಕಪ್ಪಗೆ ಇರುತ್ತೆ, ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಕೋಣೆ, ಈ ಉದಾಹರಣೆ ನಾನು ಕೊಟ್ಟಿದ್ದೆ, ಒಂದು ಕಪ್ಪು ಕೋಣೆಯಲ್ಲಿ, ಕಪ್ಪು ಕತ್ತಲೆ ತುಂಬಿದ ಕೋಣೆಯಲ್ಲಿ ಕಪ್ಪು ಬೆಕ್ಕು ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಅದನ್ನು ಹುಡುಕೋದಕ್ಕೆ ಸಾಧ್ಯವಾ ಅಂತ. ಸೊ ಹಾಗೆ ಒಂದು ಕತ್ತಲೆ ಕೋಣೆ ಇದೆ ಅಂತ ಅನ್ಕೋಣ, ಅದು ದೊಡ್ಡ ಕೋಣೆ, ಅದರಲ್ಲಿ ಈ ಕಪ್ಪು ಬೆಕ್ಕು ಏನೋ ಸೇರಿಕೊಂಡಿದೆ, ಅದರ ಜೊತೆಗೆ ಅಲ್ಲೊಂದು ಸೋಫಾ ಇದೆ, ಕುರ್ಚಿ ಇದೆ, ಟೇಬಲ್ ಇದೆ, ಒಂದು ಕಂಪ್ಯೂಟರ್ ಇದೆ, ಎಲ್ಲವೂ ಇದೆ ಅಂತ ಅನ್ಕೊಳ್ಳೋಣ. ಕತ್ತಲೆಯೇ ತುಂಬಿದ್ದಾಗ ಇದು ಯಾವ ವಸ್ತುವೂ ನಮಗೆ ಕಾಣಿಸಲ್ಲ. ಸೊ ಕತ್ತಲೆಯೇ ಇಡೀ ಜಗವನ್ನು ಕವಿದು ಬಿಟ್ಟಾಗ, ಎಲ್ಲ ಕಡೆ ಕತ್ತಲೆಯಾಗಿರುವಾಗ ನಮಗೆ ಸಂಶಯನೇ ಇಲ್ಲ, ಇಲ್ಲಿ ಕಂಪ್ಯೂಟರ್ ಇದೆಯೇನಪ್ಪ ಅಂತ ಯಾರಾದರೂ ಕೇಳಿದರೆ ನಾವೇನು ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲ, ಟೇಬಲ್ ಇದೆಯಾ ನಮ್ಗೆ ಗೊತ್ತಿಲ್ಲ, ಆ ಸಂಶಯನೇ ಬರಲ್ಲ ನಮಗೆ. ಯಾಕೆ? ಅಲ್ಲಿ ಏನೂ ಇಲ್ಲ. ಅಲ್ಲಿ ಅಂತಹ ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ಸಣ್ಣ ಹಣತೆಯನ್ನಿಟ್ಟು ಒಂದು ಮೂಲೆಯಲ್ಲಿ ಅದನ್ನು ನಾವು ಪ್ರಜ್ವಾಲಿಸಿದಾಗ ಅದೇನು ಮಾಡುತ್ತೆ, ಆ ಮೂಲೆಯಲ್ಲಿ ಮಾತ್ರ ಬೆಳಕನ್ನು ಚೆಲ್ಲುತ್ತೆ. ನಾವು ಬೇರೆ ಕೋಣೆಯ ಬೇರೆ ಮೂಲೆಯಲ್ಲಿದ್ದಾಗ ದೂರದಲ್ಲಿರುವಂಥ ಈ ಬೆಳಕು ಸಣ್ಣ ಪ್ರಮಾಣದಲ್ಲಿ ಅದರ ಸುತ್ತ ಇರುವಂಥ ವಸ್ತುಗಳು ನಮಗೆ ಗೋಚರ ಆಗೋ ಹಾಗೆ ಮಾಡುತ್ತೆ. ಸೊ ಇನ್ನು ನಮ್ಮ ಕೋಣೆಯಲ್ಲಿ ಏನೇನಿದೆಯೋ ಏನೂ ಕಾಣಿಸ್ತಾ ಇಲ್ಲ, ಆದರೆ ಆ ಬೆಳಕಿನ ಪಕ್ಕದಲ್ಲೇ ಏನೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತು ಅರ್ಧಂಬರ್ಧ ನಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಆದರೆ ಇನ್ನೊಂದು, ಆ ಸಣ್ಣ ಬೆಳಕಿನಲ್ಲಿ ಈ ದೊಡ್ಡ ದೊಡ್ಡ ವಸ್ತುಗಳು ಅದರ ಸುತ್ತೂರು ಇದ್ದರೆ ಅದರ

ನೆರಳು ಕೂಡ ಬೀಳೋದಕ್ಕೆ ಶುರುವಾಗುತ್ತೆ. ಆ ನೆರಳುಗಳು ಕೆಲವು ಸರ್ತಿ ದೊಡ್ಡದಾಗಿ ಕಾಣಿಸ್ತವೆ, ವಸ್ತು ಚಿಕ್ಕದಿದ್ದರೂ ಕೂಡ ನೆರಳು ದೊಡ್ಡದಾಗಿ ಕಾಣಿಸ್ತವೆ. ಇಂಥ ಕತ್ತಲೆ ಕೋಣೆಯನ್ನು ನಾವು ಒಂದು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋಣ. ಏನೇನೋ ವಸ್ತುಗಳಿದೆ, ಎಲ್ಲೋ ಮೂಲೆಯಲ್ಲಿ ಒಂದು ಸಣ್ಣ ಬೆಳಕಿನ ದೀಪ ಇದೆ. ಆ ದೀಪ ವಸ್ತುಗಳನ್ನು ತೋರಿಸೋಕ್ಕಿಂತ ದೊಡ್ಡದಾಗಿ ಈ ನೆರಳುಗಳನ್ನು ತೋರಿಸ್ತಾ ಇದೆ. ಅದನ್ನು ನೋಡಿದಾಗ ನಮಗೆ ಏನಪ್ಪ ಇಂಥ ದೊಡ್ಡ ನೆರಳು ಕಾಣಿಸ್ತಾ ಇದೆಯಲ್ಲ ಅಂತ ಮನಸ್ಸಿಗೊಂದು ರೀತಿ ಗಾಬರಿ ಆಗುತ್ತೆ. ಅದು ನೆರಳೆ ಆದರೂ ಕೂಡ ಅದನ್ನು ನೋಡಿದ ತಕ್ಷಣ ನಮಗೆ ಗಾಬರಿ ಆಗುತ್ತೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪಿಶಾಚಿ, ದೆವ್ವ, ಭೂತ ಇದ್ರ ಬಗ್ಗೆ ಎಲ್ಲ ಬಹಳ ನಂಬಿಕೆನೂ ಇದೆ, ಬಹಳ ಭಯನೂ ಇದೆ. ಅದರಲ್ಲಿ ಕೊಳ್ಳಿ ದೆವ್ವ ಅನ್ನುವಂಥದ್ದೊಂದು ನಾವೆಲ್ಲ ಕೇಳಿರ್ತೀವಿ. ಈ ಕೊಳ್ಳಿ ದೆವ್ವ ಏನಪ್ಪ ಅಂತಂದರೆ ಅದೊಂದು ಕೊಳ್ಳಿ ಕೊಳ್ಳಿ ಅಂತಂದರೆ ಒಂದು ಬೆಳಕಿನ ಅದು ಪಂಜು, ಆ ಪಂಜನ ಇಟ್ಕೊಂಡು ಒಂದು ಒಂದು ಕೋಲ್ ಥರ ಇರುತ್ತೆ, ಅದಕ್ಕೆ ಅದರ ಒಂದು ತುದಿಯಲ್ಲಿ ಬೆಳಕನ್ನು ಕಟ್ಟಿರ್ತೀವಿ, ಬೆಂಕಿ ಇರುತ್ತೆ, ಅದು ಆ ಕೊಳ್ಳಿ ದೆವ್ವ ಅಂತ. ಸೊ ಆ ಕೊಳ್ಳಿ ದೆವ್ವ ಅಂತಂದರೆ ಹೆಚ್ಚಿನ ಗ್ರಾಮಾಂತರ ಪ್ರದೇಶದ ವ್ಯಕ್ತಿಗಳಿಗೆ ಗಡಗಡ ನಡಗೋಂಥ ಒಂದು ಭಯದ ಪರಿಕಲ್ಪನೆ. ಅದು ಯಾಕೆ ಬರುತ್ತೆ, ಅದು ಆ ಭಯ ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ನಾವು ಈ ಕಗ್ಗದ ಅರ್ಥವನ್ನು ವಿಶ್ಲೇಷಣೆ ಮಾಡುವಾಗ ನೋಡಿದರೆ ಆ ಕೊಳ್ಳಿಯ ಬೆಳಕಿನಿಂದ ಅರೆ ಬೆಳಕು ಕಾಣಿಸುತ್ತೆ. ಸೊ ಅಲ್ಲಿ ಮರಗಳೆಲ್ಲ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಮಧ್ಯದಲ್ಲಿ ಒಂದು ಕೊಳ್ಳಿ ಇದೆ ಅಂತಂದರೆ ಆ ಅರ್ಧ ಬೆಳಕಿನಿಂದ ದೊಡ್ಡ ಮರಗಳ ನೆರಳು ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲೆಲ್ಲೋ ಒಂದು ಸ್ವಲ್ಪ ಒಂದು ಎಲೆ ಹಿಂಗೆ ಅಲ್ಲಾಡಿದರೆ ಆ ಒಂದು ಎಲೆಗಳ ಮೂವ್ಮೆಂಟ್ ಏನಿರುತ್ತೆ ಅದು ನೆರಳಿನಲ್ಲಿ ಇನ್ನಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಈ ಬೆಳಕು ಆಚೆ ಈಚೆ ಮೂವ್ ಆಯಿತು ಅಂತಂದರೆ ಆ ನೆರಳು ಕೂಡ ಮೂವ್ ಆಗುತ್ತೆ. ಸೊ ನಮ್ಮ ಮನಸ್ಸಿನಲ್ಲಿ ಓ ಏನೋ ಇದೆ ಅಲ್ಲಿ, ಏನೋ ದೆವ್ವ ಇದೆ, ಏನೋ ಒಂದು ಭಯಾನಕವಾದಂಥ ಒಂದು ವಸ್ತು ಅಲ್ಲಿ ಇದೆಯಪ್ಪ, ಅದೇ ಅದಕ್ಕೆ ನನಗೆ ಈ ಥರ ಅನಿಸ್ತಾ ಇದೆ ಕಾಣಿಸ್ತಾ ಇದೆ ಅನ್ನೋಂಥದ್ದು ನಮಗೆ ಬರುತ್ತೆ. ಅದು ಕೂಡ ವಿಶೇಷವಾಗಿ ನಮ್ಮಲ್ಲಿ ಏನಂದರೆ ಅದು ಅಮಾವಾಸ್ಯೆ ರಾತ್ರಿನೇ ಅಂತ ಬೇರೆ ಇದೆ. ಅದರ ಒಳಗುಟ್ಟು ಏನಪ್ಪ ಅಂತಂದರೆ ಅಮಾವಾಸ್ಯೆಯ ದಿನ ನಮ್ಮ ಸ್ನೇಹಿತ ಬೆಣ್ಣೆಯುಂಡೆ ಚಂದ್ರ ಇರಲ್ಲ. ಹುಣ್ಣಿಮೆ ದಿವಸ ಈ ಕೊಳ್ಳಿ ದೆವ್ವ ಇಲ್ಲ. ಯಾಕೆ? ಹುಣ್ಣಿಮೆ ದಿವಸ ಚಂದ್ರ ತನ್ನ ಬೆಳಕನ್ನು ಈ ಎಲ್ಲ ಗಿಡ ಮರಗಳ ಮೇಲೆ ಪಸರಿಸ್ತಾ ಇರ್ತಾನೆ. ಸೊ ನಾವಲ್ಲಿ ನೋಡಿದಾಗ ಈ ಸಣ್ಣ ಕೊಳ್ಳಿಯಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇಲ್ಲ, ಬದಲಿಗೆ ಚಂದ್ರನ ಬೆಳಕಿನಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇವೆ. ಸೊ ಹಾಗಾಗಿ ನಮಗೆ ಭಯ ಆಗಲ್ಲ ಅವತ್ತು. ಯಾಕೆ? ವಸ್ತು ಇದೆ ನಮಗೆ ಗೊತ್ತು, ಮರ ಇದೆ ಗೊತ್ತು, ಅಲ್ಲಿ ಗಿಡ ಅಲ್ಲೊಂದು ಎಲೆ ಅದು ಅಲ್ಲಾಡ್ತಾ ಇದೆ ನಮ್ಗೆ ಕಾಣಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಸೂರ್ಯನನ್ನು ನಾವು ಆಲೋಚನೆ ಮಾಡೋಣ. ರಾತ್ರಿಯ ಸಮಯದಲ್ಲಿ ಚಂದ್ರ ಕೊಡುವ ಪ್ರಖರತೆಗಿಂತ ಬಹಳಷ್ಟು ಹೆಚ್ಚಿನ ಪಟ್ಟಿನ ಬೆಳಕನ್ನು ಸೂರ್ಯ ನಮಗೆ ಕೊಡ್ತಾನೆ. ಸೊ ಸೂರ್ಯನ ಬೆಳಕಿನಲ್ಲಿ ಇದು ಯಾವ ಡೌಟ್ಸು ನಮಗೆ ಬರಲ್ಲ ಅಲ್ವಾ, ಯಾವ ಡೌಟ್ಸು ಬರಲ್ಲ. ಸೊ ಕತ್ತಲೆಯ ಅಜ್ಞಾನದಿಂದ ಬೆಳಕಿನ ಜ್ಞಾನದ ಕಡೆಗೆ ನಾವು ಹೋಗಬೇಕಾದ್ರೆ ಸಣ್ಣ ದೀಪದ ಬೆಳಕಿನಿಂದ ಪ್ರಾರಂಭ ಆಗಿ ಸೂರ್ಯನ ಬೆಳಕಿನವರೆಗೂ ನಾವು ಹೋಗಬೇಕು. ಸೊ ನಮ್ಮಲ್ಲಿ ಜ್ಞಾನ ಅನ್ನೋದಕ್ಕೆ ಬೆಳಕು ಅಂತಲೂ ಕೂಡ ನಾವು ಅಂತೀವಿ ಅಲ್ವಾ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಸೊ ಆ ತಮಸ್ಸಿನಿಂದ ಬೆಳಕಿನ ಕಡೆಗೆ ನಾವು ಹೋದಾಗ ನಾವು ಮೃತ್ಯೋರ್ಮ ಅಮೃತಂ ಗಮಯ ಅನ್ನೋಂಥ ಒಂದು ಉದಾತ್ತವಾದಂಥ ಚಿಂತನೆಗೆ ನಾವು ಹೋಗ್ತೀವಿ. ಸೊ ಹಾಗೆ ನಮ್ಮ ಪರಿಕಲ್ಪನೆಯಲ್ಲಿ ಈ ಬೆಳಕು ಅನ್ನೋದು ಜ್ಞಾನದ ಪ್ರತೀಕ. ಸೂರ್ಯನ ಪ್ರಖರವಾದಂಥ ಬೆಳಕು ನಮ್ಮ ಕಣ್ಣೆದುರಿಗಿದ್ದಾಗ ನಮಗೆ ಚಂದ್ರನ ಅರೆ ಬೆಳಕು ಬೇಕಾಗಲ್ಲ. ದಿನದಲ್ಲಿ ನಾವು ಯಾವತ್ತೂ ಸಣ್ಣ ದೀಪವನ್ನು ಬೆಳಗಿಸಲ್ಲ ಅಲ್ವಾ. ಸೊ ನಾವು ಆ ಸಣ್ಣ ಜ್ಞಾನದಿಂದ ದೊಡ್ಡ ಜ್ಞಾನಕ್ಕೆ ಹೋಗಬೇಕು. ಈ ನಿತ್ಯ ಜೀವನದ ಜಂಜಾಟಗಳು ನಮಗೆ ಈ ಸಣ್ಣ ದೀಪ ಮತ್ತು ಚಂದ್ರನ ಬೆಳಕು ಈ ಎರಡು ಹೋಲಿಕೆಗಳು. ನನ್ನ ವೈಯಕ್ತಿಕವಾದ ಜೀವನ ಈ ಸಣ್ಣ ದೀಪವಾದರೆ ನನ್ನ ಇಡೀ ಜೀವನ ಚಂದ್ರನ ಬೆಳಕಾಗತ್ತೆ. ಆದರೆ ಇಹ ಪರಗಳನ್ನು ನಾವು ಆಲೋಚನೆ ಮಾಡಿದಾಗ, ಪಾರಮಾರ್ಥಿಕವಾದಂತಹ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಸೂರ್ಯನ ಬೆಳಕಿನ ಪ್ರಖರತೆಯ ಜ್ಞಾನ ನಮಗೆ ಬರಬೇಕಾಗತ್ತೆ. ಆ ಜ್ಞಾನ ನಮಗೆ ಬಂದಾಗ ತಮಸೋಮ ಜ್ಯೋತಿರ್ಗಮಯ ಮಾತ್ರ ಅಲ್ಲ,

0: ಮೃತ್ಯೋರ್ಮ ಅಮೃತಂಗಮಯ ಕೂಡ ನಮ್ಮೆಲ್ರಿಗೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 34 ಕುರಿತು SPYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ಗುರು ತನ್ನ ಶಿಷ್ಯನೊಂದಿಗೆ ಜೀವಿಸುತ್ತಿದ್ದನು. ಗುರು ಶಿಷ್ಯರು ಕಾಡಿನಲ್ಲಿರುವ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಸ್ನಾನ ಪೂಜೆ ಧ್ಯಾನದಲ್ಲಿ ನಿರತರಾಗಿದ್ದರು. ಗುರುಗಳು ಮಹಾಜ್ಞಾನಿಗಳು, ಅವರಲ್ಲಿ ಭೂತ ಭವಿಷ್ಯತ್ ಜ್ಞಾನವಿತ್ತು. ಒಂದು ವಿಶೇಷ ಶಕ್ತಿಯೂ ಇತ್ತು. ಅವರು ಧ್ಯಾನದಲ್ಲಿ ಕುಳಿತಾಗ ಮುಂದೇನಾಗುತ್ತದೆ ಎಂಬ ಭವಿಷ್ಯ ಗೊತ್ತಾಗುತ್ತಿತ್ತು. ಒಮ್ಮೆ ಧ್ಯಾನದಲ್ಲಿ ನಿರತರಾಗಿದ್ದಾಗ ಇನ್ನು 8 ದಿನಕ್ಕೆ ಸರಿಯಾಗಿ ತಮ್ಮ ಶಿಷ್ಯ ಮರಣ ಹೊಂದುತ್ತಾನೆ ಎಂದು ಅವರಿಗೆ ತಿಳಿಯಿತು. ಇದರಿಂದ ಗುರುಗಳಿಗೆ ಬಹಳ ದುಃಖವಾಯಿತು. ಆತ ಅವರ ಪ್ರೀತಿಯ ಶಿಷ್ಯ, ಅವನಿಗೆ ಸಾವು ಬರುತ್ತದೆ ಎಂದಲ್ಲ, ಆತನದು ಇನ್ನು ಹಾಡುವ ವಯಸ್ಸು, ಅದಾಗಲೇ ಸಾವು ಬಂದಿತ್ತಲ್ಲ ಎಂಬ ಕಾರಣಕ್ಕೆ ಹೀಗಾಗಿ ಅವರು ಶಿಷ್ಯನನ್ನು ಕರೆದು, ಮಗು, ನೀನು ನಿನ್ನ ಹುಟ್ಟೂರಿಗೆ ಹೋಗಿ ತಂದೆ ತಾಯಿ ಒಡ ಹುಟ್ಟಿದವರೊಂದಿಗೆ 8 ದಿನ ಕಳೆದು ಬಾ ಎಂದರು. ಇದರಿಂದ ಶಿಷ್ಯನಿಗೆ ಖುಷಿಯಾಗಿ, ಗುರುಗಳೇ, ನಾನು ಈ ವಿಚಾರವನ್ನು ಕೇಳಬೇಕು ಎಂದು ಅಂದುಕೊಂಡಿದ್ದೆ. ನನಗೆ ನನ್ನ ಅಪ್ಪ ಅಮ್ಮ ಸಹೋದರರನ್ನು ನೋಡಬೇಕೆಂದು ತುಂಬ ಆಸೆಯಾಗಿತ್ತು. ಹಾಗಾದರೆ ಹೋಗಿ ಬರುತ್ತೇನೆ ಗುರುಗಳೇ ಎಂದು ಗುರುಗಳ ಕಾಲಿಗೆ ನಮಸ್ಕರಿಸಿ ಹೊರಟನು. ಗುರುಗಳು, ಹೋಗಿ ಬಾ ಮಗು, 8ನೇ ದಿನ ಸೂರ್ಯಾಸ್ತಮವಾಗುವುದರೊಳಗೆ ಇಲ್ಲಿರಬೇಕು ಎಂದರು. ಆಯ್ತು ಗುರುಗಳೇ, ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ, ನಿಮಗೆ ವಯಸ್ಸಾಗಿದೆ, ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟೇ ಕೆಲಸಗಳನ್ನು ಮಾಡಿ, ಉಳಿದ ಕೆಲಸಗಳನ್ನು ನಾನು ಬಂದ ಮೇಲೆ ಮಾಡುತ್ತೇನೆ ಎಂದು ಗುರುಗಳ ಅನುಮತಿ ಪಡೆದು ಊರಿಗೆ ಹೊರಟನು ಆ ಶಿಷ್ಯ. ಊರಿಗೆ ಹೋಗುವ ನಡುವೆ ಒಂದು ನದಿ ಅಡ್ಡ ಬರುತ್ತದೆ, ಅದನ್ನು ದಾಟಿ ಹೋಗಬೇಕಿತ್ತು. ಶಿಷ್ಯ ನದಿಯ ಸಮೀಪ ಬಂದನು. ನದಿ ದಡದಲ್ಲಿ ಮಣ್ಣಿನ ಉತ್ತವಿದ್ದು ಅದರೊಳಗೆ ಲಕ್ಷಾಂತರ ಇರುವೆಗಳು ಹರಿದಾಡುತ್ತಿದ್ದವು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಲಾಗಿ ಓಡಾಡುತ್ತಿದ್ದ ಇರುವೆಗಳ ಗೂಡಿನ ತುಂಬ ಇರುವೆಗಳು ತುಂಬಿರುವುದನ್ನು ನೋಡಿದ. ಅವುಗಳನ್ನು ನೋಡಿ ಅವನಿಗೆ ಖುಷಿಯಾಯಿತು. ಸದಾ ಚಟುವಟಿಕೆಯಿಂದ ಇರುತ್ತವೆ ಎಂದುಕೊಳ್ಳುತ್ತಾ ನದಿಯ ಕಡೆ ನೋಡುತ್ತಾನೆ. ನದಿಯ ನೀರು ಏರುತ್ತಿದೆ. ಲಕ್ಷಾಂತರ ಇರುವೆಗಳು ಗೂಡು ಸಮೇತ ನೀರಿನಲ್ಲಿ ತೇಲಿ ಹೋಗುತ್ತವೆ. ಏನು ಮಾಡುವುದೆಂದು ಯೋಚಿಸಿ ತಕ್ಷಣ ತಾನು ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿದನು. ಅದನ್ನು ಮಡಿಚಿ ಇರುವೆಗೂಡಿನ ಸುತ್ತ ಸುತ್ತಿ ಗೂಡನ್ನು ಮುಚ್ಚಿಬಿಟ್ಟನು. ಪಂಚೆ ಹಾರಿಹೋಗದಂತೆ ಅದರ ಮೇಲೆ ಸುತ್ತಲೂ ಕಲ್ಲುಗಳನ್ನು ಒಂದರ ಪಕ್ಕ ಒಂದು ಜೋಡಿಸಿಟ್ಟನು. ಒಳಗೆ ನೀರು ಸೇರಿದರೆ ಹೊರಹೋಗಲು ಒಂದು ಸಣ್ಣ ತೂತು ಮಾಡಿದನು. ನದಿ ರಭಸದಿಂದ ಏರುತ್ತಾ ಗೂಡಿನ ಸುತ್ತ ಬಂದಿತು. ಗೂಡೊಳಗೆ ಬರಲಿಲ್ಲ. ಹೀಗಾಗಿ ಸಮಾಧಾನದಿಂದ ಮನೆ ಸೇರಿದನು. ಮನೆಯಲ್ಲಿ ತಂದೆ ತಾಯಿ ಒಡ ಹುಟ್ಟಿದವರ ಜೊತೆ ಹಾಯಾಗಿ 8 ದಿನ ಕಳೆದನು. ಆಶ್ರಮಕ್ಕೆ ಮರಳಬೇಕೆಂಬುದು ಅವನಿಗೆ ನೆನಪಾಯಿತು. ಈ ಕಡೆ ಗುರುಗಳು 8ನೇ ದಿನವೂ ಆಶ್ರಮಕ್ಕೆ ಶಿಷ್ಯ ಬಾರದಿರುವುದನ್ನು ನೋಡಿ ಅವನು ಸತ್ತು ಹೋಗಿರಬಹುದು ಅಂದುಕೊಂಡರು. ಶಿಷ್ಯನ ಅಂತಿಮ ದರ್ಶನವನ್ನು ಮಾಡಲಾಗಲಿಲ್ಲ ಎಂದು ಚಿಂತೆಯಿಂದ ಆಶ್ರಮದ

ಇಂದ ನದಿಯ ಕಡೆಗೆ ಹೊರಟಿದ್ದರು. ಮುಸ್ಸಂಜೆ ಹೊತ್ತಲ್ಲಿ ದೂರದಿಂದ ಯಾರೋ ಬರುವುದು ಕಂಡಿತು. ಗುರುಗಳು ಕೈಯನ್ನು ಹಣೆಗೆ ಅಡ್ಡೆ ಕೊಟ್ಟು ಕಣ್ಣು ಕಿರಿದಾಗಿಸಿ ನೋಡಿದರು. ಓಡುವ ರೀತಿಯಲ್ಲೇ ನಡೆದುಕೊಂಡು ಬಂದ ಶಿಷ್ಯನನ್ನು ಆಪದ ಮಸ್ತಕ ನೋಡಿ ಬಿಗಿಯಾಗಿ ತಬ್ಬಿಕೊಂಡರು. ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಶಿಷ್ಯನಿಂದ ನಡೆದದೆಲ್ಲವನ್ನು ತಿಳಿದುಕೊಂಡರು. ನಮ್ಮ ಶಿಷ್ಯ ಲಕ್ಷಾಂತರ ಇರುವಿಗಳ ಜೀವವನ್ನು ಉಳಿಸಿದ್ದಾನೆ. ಈ ಪುಣ್ಯಕರ್ಮ ಫಲದಿಂದ ಶಿಷ್ಯನಿಗೆ ದೀರ್ಘಾಯುಷ್ಯ ಸಿಕ್ಕಿತು ಎಂದವರಿಗೆ ಅರ್ಥವಾಗಿತ್ತು. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಅಂತೆಯೇ ಕೆಟ್ಟ ಕೆಲಸಗಳಿಗೂ ಅದರದ್ದೇ ಆದ ಕರ್ಮ ತಟ್ಟದೇ ಬಿಡುವುದಿಲ್ಲ. ನಿಧಾನವಾಗಿಯಾದರೂ ಕೆಲವೊಮ್ಮೆ ಜನ್ಮಾಂತರಗಳಾದರೂ ಸರಿ ಕರ್ಮ ಮರಳಿ ಬರುತ್ತದೆ. ಆದ್ದರಿಂದ ನಾವು ಮಾಡುವ ಪ್ರತಿ ಯೋಚನೆ ಮತ್ತು ಕೆಲಸದ ಬಗ್ಗೆಯೂ ಜಾಗೃತರಾಗಿರೋಣ. ಪ್ರಿಯ ಕೇಳುಗರೆ, ಕೇಳದಲ್ಲೇ ಇಷ್ಟೊತ್ತು ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ.

0: 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧ್ಯ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019ರ ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು

ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು, ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು

0: ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಜಯಪುರ ಹೋಬಳಿಯ ಎಡಹಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯಾಗಿ ಬೆಳಕು. ಕೇಳುಗರ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಎಡಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರು ತಮ್ಮ ಮಗುವಿನ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಒಂದು ಅಭಿಪ್ರಾಯ ಅನಿಸಿಕೆಯನ್ನ ಹಂಚಿಕೊಳ್ಳಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆ ಮಗುವಿನ ಪರಿಸ್ಥಿತಿ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮೊಮ್ಮಗಳ ಬೆಳವಣಿಗೆಯಲ್ಲಿ ನೀವು ವಿರುದ್ಧವಾಗಿ ಶ್ರಮಿಸ್ತಾ ಇರೋದು ನಮಗೂ ಕೂಡ ಖುಷಿಯ ವಿಚಾರ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಮೇಡಮ್, ನಮ್ಮ ಜನಧ್ವನಿ ಕೇಳೋಬರಿಗೆ.
4: ನಮ್ಮ ಹೆಸರು ಮಂಜುಳಾ ಅಂತ, ನಾನು ಎಡಳಿಂದ ಬಂದಿರೋದು. ದ್ವಿತೀಯ ಅಜ್ಜಿ ನಾನು.
2: ಇವರ ಒಂದು ಪೋಷಕರ ಪರಿಚಯವನ್ನ ಮಾಡಿಕೊಡಿ ಮೇಡಮ್ ನೀವು.
4: ಪವನ್ ಕುಮಾರ್ ಮತ್ತು ಚೈತ್ರವತಿ ಅವರ ಅಪ್ಪ ಅಮ್ಮ, ಅವರು ಊಟಗಳಲ್ಲಿರೋದು. ಮಗು ದ್ವಿತಿ ಅಂತ.
2: ಮಗು ಪರಿಚಯವನ್ನ ಮಾಡಿಕೊಡಿ ಮೇಡಮ್, ಎಷ್ಟು ವರ್ಷ, ಯಾವ ಊರು?
4: ಅವಳಿಗೆ 7 ವರ್ಷ ಆಗಿದೆ. ಅವಳು ಎಡಳಿಲಿರೋದು, ನಮ್ಮ ಹತ್ರ ನೆರೆಸ್ಕೊಂಡಿದ್ದೀವಿ. ನಮ್ಮ ಹತ್ರ ನೆರೆಸ್ಕೊಂಡಿರೋದು.
2: ದ್ವಿತೀಯ ಪೋಷಕರಿಗೆ ಎಷ್ಟು ಜನ ಮಕ್ಕಳು ಮೇಡಮ್?
4: 2 ಹೆಣ್ಮಕ್ಳಿದಾರೆ. ಇವಳಿಗೆ 7 ವರ್ಷ, ಅವಳಿಗೆ 2 ವರ್ಷ ಆಗಿದೆ.
2: ದ್ವಿತೀಯ ಸಮಸ್ಯೆ ಯಾವಾಗ ಗೊತ್ತಾಯ್ತು ನಿಮಗೆ?
4: ಹುಟ್ಟದಾಗಲಿಂದನೂ ಅದೇ ಸಮಸ್ಯೆ ನಮಗೆ. ಹುಟ್ಟದಾಗಲಿಂದ ಅವಳು ಐಸೋಲೆ ಇದ್ಲು 1 ತಿಂಗಳು. ಜೆಎಸ್ಎಸ್ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿರೋದು. ಅಲ್ಲಿಂದ ಅವಳು ಆ ಥರ ಆಗಿರೋದು, ಎದ್ದು ಕೂತ್ಕೊಳ್ಳಲ್ಲ, ನಡೆಯಲ್ಲ, ಮಾತಾಡೋಕ್ಕೂ ಬರಲ್ಲ.
2: ಹುಟ್ಟದಾಗ್ಲಿಂದನೂ ಈ ಸಮಸ್ಯೆ ಅನ್ನೋದು ಅವಳು ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಮೇಡಮ್?
4: ಗೊತ್ತಿಲ್ಲ, ಐಸೋಲೆ ಇಟ್ಟರಲ್ಲ, ಅದೇನಾದ್ರು ಸಮಸ್ಯೆನೇ ಏನಂತ ಗೊತ್ತಾಯ್ತಲ್ಲ.
2: ಈಗ ಎಷ್ಟು ವರ್ಷ ಮೇಡಮ್?
4: 7 ವರ್ಷ ಆಗಿದೆ.
2: ಈ ಥರ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು?
4: ಒಂದು 3 ವರ್ಷ ಆದ್ಮೇಲೆ ಗೊತ್ತಾಯ್ತು. ನಮ್ಗೆ ಗೊತ್ತೇ ಇರಲಿಲ್ಲ, ಅವಳು ನಮ್ಮೂರಲ್ಲಿ ಇರಲಿಲ್ಲ, ಅವಳು ಅವ್ರ ಅಮ್ಮನ ಮನೇಲಿದ್ಲು. ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ನಾವು ಕರ್ಕೊಬಂದು ನಮ್ಮ ಊರಲ್ಲಿ ಇಸ್ಕೊಂಡಿದ್ವಿ.
2: ಹೇಗಿತ್ತು 3 ವರ್ಷಕ್ಕಂಟ ಅವಳು ಬೆಳವಣಿಗೆ?
4: ಏನಿಲ್ಲ, ಬೆಳವಣಿಗೆನೇ ಇಲ್ಲ, ಮಲಗಿರತ್ತ ಮಲಗಿರೋದು ಅಷ್ಟೆ. ನಾವು ತಿನ್ಸಿದ್ರೆ ತಿಂತಿದ್ಲು, ಇಲ್ದಾರೆ ಏನು ಕೇಳ್ತಿರ್ಲಿಲ್ಲ ಅವಳು.
5: ಎಲ್ಲ ಪಾಪಗಳ ರೀತಿ

0: ಅವಳು ಚಟುವಟಿಕೆ ಇರಲಿಲ್ಲ
1: ಇಲ್ಲ, ಏನ್ ದಬಕಳ ಅದೇನು ಇರ್ಲಿಲ್ಲ ಅವಳು. ಇದೇ ತರ ಸುಮ್ಮಲ್ಗಿರೋದು ಯಾವಾಗ
2: ನಿಮ್ಗೆ ಗೊತ್ತಾಯ್ತು?
1: ನಾವು ಹೋಗಿ ನೋಡಕಂತ ಹೋಯ್ತಿದ್ವಲ್ಲ ಅವಾಗೆಲ್ಲ ನೋಡ್ತಾ ಇದ್ವಿ, ಇದಕ್ಕೆ ಇವಳು ಎದ್ದಾಳದೇ ಇಲ್ವಲ್ಲ ಅಂತ ನೋಡ್ಬಿಟ್ಟು ನಮ್ಮ ಮನೆ ಕರ್ಕೊಂಡಿರ್ಸ್ಕೊಂಡು ಇವಾಗ ಪರವಾಗಿಲ್ಲ ಅವ್ರು, ಇವಾಗ ತೊಂದರೆ ಏನಿಲ್ಲ.
2: ಅಂದ್ರೆ ಎಲ್ಲ ಪಾಪುಗಳ ಬೆಳವಣಿಗೆ ತರ ಅವಳು ಬೆಳವಣಿಗೆ ಇರ್ಲಿಲ್ಲ,
1: ಇವಾಗ್ಲೂ ಮಲ್ಕೊಂಡಂಗೆ ಇರೋದು.
2: ಅಂದ್ರೆ ಮಲ್ಕೋ ಹಾಗೇನೆ ಮಲ್ಕೋತಿದ್ಲು ಯಾವಾಗ್ಲೂ, 3 ವರ್ಷ ಆದ್ರೂ ಗೊತ್ತಾಗ್ಲಿಲ್ಲ. ತದನಂತರ ಯಾವ ಹಾಸ್ಪಿಟಲ್ ತೋರಿಸಿದ್ರಿ ನೀವು?
1: ಹಾಸನದಲ್ಲಿ ಒಂದು 15 ದಿನ ಅಡ್ಮಿಟ್ ಮಾಡ್ಕೊಂಡಿದ್ವಿ, ಆವತ್ತ ಕೊರೋನಾ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರು. ಇವಾಗ ಸರ್ಗೂರು ವಿವೇಕಾನಂದ ಹಾಸ್ಪಿಟಲಲ್ಲಿ ತೋರಿಸಿದ್ವಿ, ಇವಾಗ ಇಲ್ಲಿ ಕರ್ಕೊಂಡ್ಬಂದಿದ್ವಿ ಟಿಎನ್ಎಸ್ಸಿ ಬರ. ಹಾಸ್ಪಿಟಲಲ್ಲಿ ತೋರಿಸ್ಬಿಟ್ಟಾದ್ಮೇಲೆ ಗೊತ್ತಾಗಿದ್ದು ಮೇಡಮ್ ಎದ್ದು ಕೂತ್ಕೊತಾ ಇಲ್ಲ.
2: ಸಮಸ್ಯೆ ಇದೆ, ತಕ್ಷಣ ಚಿಕಿತ್ಸೆ ಏನು ಕೊಡಿಸ್ನಿಲ್ವಾ ನೀವು?
1: ಅದೇ ಹಾಸನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟಿದ್ರಲ್ಲ 15 ದಿನ, ಆಮೇಲೆ ಕೊರೋನಾ ಬಂದ್ಬಿಡ್ತು ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ವಿ.
2: ಅಂದ್ರೆ ಯಾವುದೇ ರೀತಿ ಚಿಕಿತ್ಸೆಯನ್ನ ಕೊಡಿಸದೆ ಈ ತರ ಆಗಿರೋದ್ರಿಂದ ಈಗ 7 ವರ್ಷದಲ್ಲಿ ಅವಳ ಬೆಳವಣಿಗೆ ಹೇಗ್ ಸಾಕ್ತಾ ಬರ್ತಾ ಇದೆ ಇವಾಗ?
1: ಅವಳ ಸ್ಕೂಲ್ ತಗೊಂಡೋಗಿ ಸೇರಿಸ್ಬಿಟ್ಟಿದ್ದೀನಿ ಈಗ, ಸ್ಪೆಷಲ್ ಸ್ಕೂಲು, ಬ್ಯೂಟಿಫುಲ್ ಗೇಟ್ ಸ್ಪೆಷಲ್ ಸ್ಕೂಲ್ ಅಂತ. ಆ ಸ್ಕೂಲಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾವ್ರ ಆರ್ ಮಿಸ್ಸು, ಇವಾಗ ಪರವಾಗಿಲ್ಲ.
2: ಹೇಗಿತ್ತು ಮುಂಚಿನ ಪರಿಸ್ಥಿತಿ?
1: ಮುಂಚೆ ಎಲ್ಲ ಕೈಯೆಲ್ಲ ಹಿಂಗೆ ಯಾವಾಗ ಇಟ್ಕೊಂಡಂಗೆ ಇರ್ತಿದ್ಲು, ಕಾಲೇನು ನೀಡ್ತಿರ್ಲಿಲ್ಲ, ಇವಾಗ ಕಾಲೆಲ್ಲ ನೀಡೋದು ಕೈಯೆಲ್ಲ ಬಿಡೋದು ಎಲ್ಲ ಮಾಡ್ತಾವ, ಕೊಟ್ಟರೆ ಎಲ್ಲ ಈಸ್ಕೊಂಡು ತಿನ್ನೋದು ಕೈಯಲ್ಲಿ ಇಟ್ಕೊಳ್ಳೋದು ಎಲ್ಲ ಮಾಡ್ತಾರೆ.
2: ಮೊದಲು ಯಾವ ಥರ ಇದ್ಲು?
1: ಏನು ಕೈ ಏನು ಬಿಡ್ತಿರ್ಲಿಲ್ಲ, ಹಿಂಗೆ ಇಟ್ಕೊಂಡಂಗೆ ಇರ್ತಿರ್ಲಿಲ್ಲ ಯಾವಾಗ.
2: ಎಲ್ಲವೂ ಕೂಡ ಒಂದು ಟೈಟ್ನೆಸ್ಸು, ಯಾವುದನ್ನು ಕೂಡ ಇಟ್ಕೋತಿರ್ಲಿಲ್ಲ. ಹೇಗಿತ್ತು ಅವಳ ಸ್ವಭಾವ?
1: ಸುಮ್ಮನೆ ಮಲಗಿರೋದು, ಏನು ಸ್ವಭಾವ ಏನು ಚಟುವಟಿಕೆ ಇರಲಿಲ್ಲ ಅವಳು. ಏನು ಇಲ್ಲ, ಇವಾಗ ಹಠ ಮಾಡಿ ಆಡೋದು ಅವಳು, ಇವಾಗ ಹಠ ಮಾಡೋದು.
2: ಹೇಗೆ ಅನ್ಸುತ್ತೆ ಆ ಪಾಪು ನೋಡಿದಾಗ ನಿಮಗೆ?
1: ಖುಷಿ ಅನ್ಸುತ್ತೆ, ಇವಾಗ ಇವಾಗಿರೋ ಚಟುವಟಿಕೆ ನೋಡಿದ್ರೆ ಖುಷಿ ಅನ್ಸುತ್ತೆ ಅವನು.
2: ಅವರಪ್ಪ ಅಮ್ಮ ಹೇಗೆ ನೋಡ್ಕೋತಾರೆ ಅವಳನ್ನ?
1: ಚೆನ್ನಾಗಿ ನೋಡ್ಕೋತಾರೆ ಅವನು, ಅವರು ಚೆನ್ನಾಗಿ ನೋಡ್ಕೋತಾರ.
2: ಮೊದಲೇ ತರಬೇತಿ ಕೊಡಿಸಿದ್ರ ದ್ವಿತಿಗೆ?
1: ಅದೇ ಹಾಸನದಲ್ಲಿ ಕೊಡಿಸಿದ್ರಲ್ಲ ಅಷ್ಟು, ಇಲ್ಲಿ ಈ ಥರ ತರಬೇತಿ ಸ್ಕೂಲಲ್ಲಿ ಕೊಡ್ತಿದ್ದಾರೆ, ಫಿಸಿಯೋಥೆರಪಿ ಸ್ಪೀಚಿಂದು ಅದೆಲ್ಲ ಅವ್ರ ಸ್ಕೂಲಲ್ಲೇ ಕೊಡ್ತಾರೆ.
2: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಈಗ ಪರಿಚಯ ಆಯಿತಾ ನಿಮಗೆ?
1: ರಾಜೇಶ್ವರಿ ಮೇಡಮ್ ಅಂತ ನಮ್ಮ ಊರಿಗೆ ಬಂದು ಅವರು ಅದ್ಯಾವತ್ತ ಕಾರ್ಡ್ ಮಾಡಿಕೊಟ್ಟವ್ರ 250 ರೂಪಾಯಿ ದುಡ್ಡು ಕಟ್ಕೊಂಡು, ಅವರಿಂದ ನಮ್ಗೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಮ್ಗೆ ಕರ್ಕೊಂಡು ಹೋಗಿದ್ನೋ ಅಂದ್ರೆ ಪರಿಚಯ ಇರಲಿಲ್ಲ, ಸರ್ಗೋರು ಕರ್ಕೊಂಡು ಹೋಗಿದ್ನೋ ಇದೇ ಹಾಸ್ಪಿಟ್ಲಾಗ ಅಂದ್ರೆ ಸುಮ್ಮನೆ ಕರ್ಕೊಂಡೋಗಿ ಮಸಾಜ್ ಮಾಡಿಸ್ಕೊ ಕರ್ಕೊಂಡು ದೂರ ಅಂತ ಬಿಟ್ಬಿಟ್ವಿ. ನಾವು
2: ಹೇಗೆ ಕೊಡ್ತಿದ್ರು ಅವರು?
1: ನಾನಲ್ಲ, ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ದು.
2: ಎಷ್ಟು ವರ್ಷ ಕರ್ಕೊಂಡು ಹೋದ್ರಿ ಅಲ್ಲಿ?
1: ಅಲ್ಲೊಂದು ಸ್ವಲ್ಪ ಒಂದು 6 ತಿಂಗಳ ತನಕನೂ ಕರ್ಕೊಂಡು ಹೋಗೋರ, ಆಮೇಲೆ ಸುಮ್ಮನೆ ಸುಮಾರಾಗಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು ಅವರು.
2: ಆ ಥೆರಪಿ ಕೊಟ್ಟ ಮೇಲೆ ಬೆಳವಣಿಗೆ ಹೊಂದ್ಲ?
1: ಬೆಳವಣಿಗೆ ಹೊಂದ.
2: ಮನೇಲೂ ಕೂಡ ಪ್ರಯತ್ನ ಮಾಡ್ತಿದ್ರ ಅದನ್ನ?
1: ಮನೇಲೂ ಮಾಡ್ತೀವಿ.
2: ಯಾವ ಥರ ಸ್ಪಂದಿಸ್ತಿದ್ರು?
1: ನಾವು ಹೆಂಗೆ ಅವಳು ಕೊಡ್ತೀವಿ ಹಂಗೆ ಮಾಡ್ತಾಳೆ ಅವಳು, ಇವಾಗಲೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ.
2: ಇತರ ಮಕ್ಕಳು ಇದ್ದಾರೆ, ವಿಶೇಷ ಮಕ್ಕಳು ಮನೇಲಿ ಇದ್ದಾರೆ ಅಂತಂದ್ರೆ ಅವರು ಮನೆಯವರು ಅಂದ್ರೆ ಸಾಮಾಜಿಕವಾಗಿ ಸಾಕಷ್ಟು ಪರಿಸ್ಥಿತಿಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆ ಎದುರಾದ್ವಾ ಇವಳಿಗೆ?
1: ಆಡ್ಕೊಂಡ್ರು ತಲೆ ಕೆಡ್ಸ್ಕೊಳ್ಳ ನಮ್ಮ ಪಾಪನೂ, ನಾವೇನು ಅವಳ ಯಾವ ಥರ ಇಲ್ಲ, ಖುಷಿಯಾಗೇ ನೋಡ್ಕೊತೀವಿ ನಮ್ಮ. ನಾವೇನು ಅನ್ಕೊಳ್ಳಲ್ಲ, ಯಾರು ಏನೇ ಅಂದ್ರು ನಮ್ಮ ಪಾಪ ಸಾಕ್ಬೇಕು, ಚೆನ್ನಾಗಿ
2: ಉಂಟಾ ಸಮಸ್ಯೆ
1: ಉಂಟು ಮೇಡಮ್. ಎಲ್ಲರೂ ಅಂತಾರ, ಊರ್ಲೆಲ್ಲ ಅಂತಾರ, ಅವಳು ಎದ್ದು ಕೂತ್ಕೊಂಡಳ ಸುಮ್ಮನೆ ಎಷ್ಟು ಇವಳು ಸಾಕ್ತಾ ಇರೋದು ಅಂತ ಎಲ್ಲ ಹೇಳ್ತಾರೆ, ಆದ್ರೂ ನಾನು ಬಿಡಲ್ಲ ಅವಳನ್ನ ಸಾಕ್ತೀನಿ.
2: ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಅವು ಕೂಡ ಇದಕ್ಕೆ ಯಾವಕ್ಕೂ ತಲೆ ಕೊಡದೆ ಅವಳು ಬೆಳವಣಿಗೆಯಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ರ. ಈಗ ಎಷ್ಟನೇ ಕ್ಲಾಸ್ ಹೋಗ್ತಿದ್ದಾಳೆ?
1: ಕ್ಲಾಸ್ ಏನಿಲ್ಲ, ಮಾಮೂಲಿ ಈ ತರ ವಿಶೇಷ ಮಕ್ಕಳಲ್ವಾ, ಮಾಮೂಲಿ ಹೋಯ್ತಾಳ, 3 ವರ್ಷದಿಂದ ಹೋಯ್ತಾಳೆ.
2: ಎಲ್ಲರನ್ನ ಗುರುತು ಹಿಡಿತಾಳ? ಯಾವ ತರ?
1: ಅಪ್ಪ ಬಂದ್ರೆ ಅಪ್ಪ, ಅಮ್ಮ ಬಂದ್ರೆ ಅಮ್ಮ, ಅವ್ರ ಅಜ್ಜಿ ಬಂದ್ರೆ ಅಮ್ಮ ಅಜ್ಜಿ, ತಾತ ಬಂದ್ರೆ ತಾತ, ಚಿಕ್ಕಪ್ಪ ಬಂದ್ರೆ ಚಿಕ್ಕಪ್ಪ, ಯಾರೇ ಅಕ್ಕಪಕ್ಕದವ್ರು ಯಾರೇ ಬಂದ್ರು ಇಂಥವ್ರೆ ಗುರುತು ಹಿಡಿತಾಳ, ಕೂಗ್ತಾಳ ಬಾ ಅಂತ ಕರೀತಾಳ.
2: ಈ ತರ ಮಕ್ಕಳಿದ್ದಾರೆ ಅಂತಂದ್ರೆ ಮನೇಲಿ ಒಂದು ಕೌಟುಂಬಿಕ ಸಹಕಾರ ತುಂಬಾ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವಳನ್ನ ಸಾಕೋಕೆ ನಿಮ್ಮ ಕುಟುಂಬದ ಸಹಕಾರ ಹೇಗೆ ಕೊಡ್ತಾ ಇದ್ದಾರೆ?
1: ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೇಡಮ್, ಎಲ್ಲರೂ ಸಪೋರ್ಟ್ ಆಗಿದ್ದಾರೆ, ಎಲ್ಲರೂ ಸಪೋರ್ಟ್ ತಗೊಂಡೆ ಸಾಕ್ತಾ ಇರೋದು ಇವಳು. ಇಲ್ಲ ಇಲ್ಲ, ನಮ್ಮನೇಲಿ ಆ ಥರ ಇಲ್ಲ, ಇವಳಿಗೋಸ್ಕರ ಕಷ್ಟಪಡ್ತಾ ಇದೀವಿ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಎಲ್ಲರೂ ನೋಡ್ಕೊತಾರೆ ಮೇಡಮ್.
2: ವಿಶೇಷವಾಗಿ ಇಂಥ ಮಕ್ಕಳನ್ನ ಕಡೆಗಣಿಸೋರು ಜಾಸ್ತಿ. ಈ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಅಪ್ಪ ಅಮ್ಮನ ಆಸರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೊಬ್ಬ ಅಜ್ಜಿಯಾಗಿ ಹೇಗೆ ನೋಡ್ಕೋತಿದ್ದೀರಿ?
1: ನಾವು ನಮ್ಮನೇಲಿ ತುಂಬ ಚೆನ್ನಾಗಿ ನೋಡ್ಕೊತೀವಿ, ಅವಳಿಗೋಸ್ಕರ ನಮ್ಮ ಪ್ರಾಣನಾರು ಕೊಡ್ತಾ ಇದೀವಿ.
2: ಟಿ ನರಸೀಪುರ ಕ್ಯಾಂಪ್ ಬಂದಿದ್ದೀರಿ, ಹೇಗೆ ನೋಡ್ಕೋತಿದ್ದಾರೆ, ಏನೇನೆಲ್ಲ ಸೌಲಭ್ಯ ಪಡ್ಕೋತಾ ಇದ್ದೀರಿ?
1: ಫಿಜಿಯೋಥೆರಪಿ, ಸ್ಪೀಚ್,

0: ಥೆರಪಿ, ಆಮೇಲೆ ಆಯಿಲ್ ಮಸಾಜು ಇವತ್ತು ಮಾಡಿಸ್ತಾ ಇದ್ದೀನಿ.
1: ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ,
0: ಮಿಂಟ್ ಕಾಣಿಸ್ತಾ ಇದೆ ಮೇಡಮ್. ಫಿಜಿಯೋಥೆರಪಿ ಆದ ತಕ್ಷಣ ಅವಳನ್ನ ಎತ್ತಕ್ಕೋದ್ರೆ ಒಂದ್ಸತಿ ಕಾಲು ಹಿಂಗೆ ಅನ್ಕೊಂಡು ಅವಳು ಬಿಡ್ತಿರ್ಲೇ ಈ ಕಾಲನ್ನ, ಇಲ್ಲಿ ಟೈಟು ತುಂಬ ಟೈಟು ಹೀಗೆ ಎತ್ತಿದ್ರು. ಅವಳು ಎತ್ತಕ್ಕೋದ್ರೆ ಸ್ವಲ್ಪ ಸೌಂಡ್ ಬರುತ್ತೆ ಒಂಥರ ನತ್ಕಂತ, ಸ್ವಲ್ಪ ಲೂಸ್ ಆಗೈತೆ ಅನ್ಸುತ್ತೆ.
1: ಈಗ ಎಲ್ಲ ಥೆರಪಿ ನೀವು ಕೊಡಿಸ್ತಾ ಇಲ್ಲ?
0: ಇಲ್ಲ, ಅವ್ರ ಮಿಸ್ ಕಳೆ ಮಾಡಿಸ್ತಾರೆ. ಫಸ್ಟ್ ಅಳ್ತಾ ಇದ್ಲು ಅಂದ್ಬಿಟ್ಟು ನಾನು ಹೋಯ್ತಿದ್ದೆ, ಇವಾಗ ಅವ್ರ ಮಿಸ್ ಕಳೆ ಮಾಡಿಸ್ತಾರೆ. ಇವಳೇ ಮಾಡಿಸ್ಕೊತಾಳ ಮೇಡಮ್ ಅವ್ಳು.
1: ಮನೇಲೂ ಬಂದ್ ಮಾಡ್ತೀರಾ? ಯಾವ ತರ
0: ಅವ್ರು ಯಾವ ತರ ಹೇಳ್ಕೊಟ್ಟಿದಾರೆ ಎಲ್ಲಾನು ಮಾಡ್ತೀನಿ. ಸ್ಪೀಚ್ದು ಈ ತರ ಎಲ್ಲ ಮಾಡೋದು, ಹಿಂಗೆಲ್ಲ ಮಾಡೋದು, ಕಾಲೆಲ್ಲ ಇದು ಮಾಡೋದು, ತುಂಬಾ ನಡೆಸ್ತೀನಿ. ವಾಕ್ ಮಾಡತ್ರ ತುಂಬಾ ಮಾಡಿಸ್ತೇನೆ.
1: ದಿನದ 24 ಗಂಟೆಗಳಲ್ಲೂ ಕೂಡ ಅವಳ ಜೊತೆನೆ ಇರ್ತೀರಿ ನೀವು?
0: ನನ್ನ ಕೆಲಸ ಎಲ್ಲ ಇವಳಲ್ಲೇ.
1: ನಿಮ್ಗೆ ಯಾರು ಹೇಳಿದ್ರು ಈ ಕ್ಯಾಂಪ್ ಇದೆ? ಏನು
0: ಮೇಡಮ್ ಹೇಳಿದ್ರು ಈ ತರ ಕ್ಯಾಂಪ್ ಐತೆ, ಅಲ್ಲಿ ಹೋದ್ರೆ ಚೆನ್ನಾಗಾಯ್ತಲ್ಲ, ನಿಮ್ಮ ಮಗಳು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿರೋದು.
1: ಪ್ರೀವಿಯಸ್ ಎಲ್ಲರೂ ಕ್ಯಾಂಪ್ ಅಟೆಂಡ್ ಮಾಡಿದಿರಾ ಮೇಡಮ್ ನೀವು?
0: ಯಾವುದು ಅಟೆಂಡ್ ಮಾಡಿಲ್ಲ, ಇದೇ ಫಸ್ಟ್. ನಮ್ಮ ಸೊಸೆನೂ ಮಾಡಿಲ್ಲ, ಅದೇ ಹಾಸನ್ ಕರ್ಕೊಂಡು ಹೋಗಿದ್ದ ಒಂದು ಸ್ವಲ್ಪ ದಿನ ಅಷ್ಟೇ. ಸರ್ಗೂರಲ್ಲಿ ಕರ್ಕೊಂಡು ಹೋಗಿ ಮಾಡಿಸಿದ್ರು, ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕ್ಯಾಂಪ್ ಅಟೆಂಡ್ ಮಾಡಿಲ್ಲ ಅವಳು. ಥೆರಪಿ ಮಾತ್ರ ತಗೊಂಡಿದ್ದೀವಿ ಅಷ್ಟೇ.
1: ಈಗ ವಿಶೇಷ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಅಂತಲೇ ಹೇಳ್ತಿದ್ದೆ, ಈ ನಿಟ್ಟಿನಲ್ಲಿ ಅವಳನ್ನು ಸಾಕ್ಬೇಕಾದ್ರಿಂದ ಕಷ್ಟ ಆಯ್ತು?
0: ಕಷ್ಟ ಇದ್ದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಕಷ್ಟಪಟ್ಟೆ ಅವಳು ಸಾಕ್ತಾ ಇರೋದು. ಮುಂದೆ ಚೆನ್ನಾಗ್ಬೋದು ಅನ್ನೋ ಭರವಸೆ ಮೇಲೆ ನಾನು ದೇವ್ರ ಮೇಲೆ ಬರಕ್ಕೆ ಅವಳು ಸಾಕ್ತಾ ಇದ್ದೇನೆ. ಇನ್ನೇ ಮಾಡಿ ಈ ಥರ ಮಾಡಿಕೊಡ್ಬೇಕು ಬಾ ಅಂತ ಅಂದ್ರೆ ಸ್ನಾನ ಮಾಡಿಸೋದೇ ಆಗಲಿ ಯಾವುದೇ ಆಗಲಿ ಅವಳು ನನ್ಗೆ ಸ್ಪಂದಿಸ್ತಾಳೆ ಮೇಡಮ್. ನಾನೇನು ಅವಳೇ ಕೇಳ್ತಾಳ ಇಷ್ಟ ಸ್ನಾನ ಆಗಿಲ್ಲ ಅಂತ, ಹಿಂಗೆ ತೋರಿಸ್ತಾಳ ಎಲ್ಲ ಸನ್ನೆ ಮಾಡಿ ತೋರಿಸೋದು ಮಾಡ್ತಾಳೆ. ಮಾಡಿಸ್ತೀನಿ ನಾನು, ದೋಸೆ ಚಪಾತಿ ಬಾಳೆಹಣ್ಣು ಬಿಸ್ಕೆಟ್ ಕೈಯಲ್ಲಿ ಇಟ್ಟ ತಿಂತಾಳ ಅಷ್ಟೇ. ಇನ್ನು ಅನ್ನದ ಪದಾರ್ಥ ಎಲ್ಲ ನಾನು.
1: ಕೆಲವೊಂದು ವಿಷಯಗಳಲ್ಲಿ ಅವಳು ಕೂಡ ಸಪೋರ್ಟ್ ಸಹಕಾರ
0: ಸಹಕಾರ ಕೊಡ್ತಾಳೆ. ಇವಾಗ ಅವರು ಪಿಜಿ ಡಾಕ್ಟರ್ ಬಂದ ತಕ್ಷಣ ಸ್ಮೈಲ್ ಮಾಡ್ತಾಳೆ, ಆಮೇಲೆ ಸ್ಟಾರ್ಟಿಂಗ್ ಹೋಗಿ ಮಲ್ಕೋತಾಳ ನಂಗ ಅಂತ ಕೇಳ್ತಾಳ, ನಂಗೆ ಮಾಡಿ ಅಂತಾನೆ. ನಾ ಆಯಿಲ್ ಮಸಾಜ್ನವರು ಅದೇ ಥರ ಕೇಳಿ ಮಾಡಿಸ್ಕೊಂಡಿರೋದವಳು, ಇದೇ ಫಸ್ಟ್ ಆಯಿಲ್ ಮಸಾಜ್ ಮಾಡಿಸಿರೋದವಳ್ದ ಇದೇ ಫಸ್ಟ್.
1: ಹೇಗೆ ಅನಿಸ್ತದೆ ಇಂಥ ಮಕ್ಕಳನ್ನೆಲ್ಲ ನೋಡಿದಾಗ, ಕ್ಯಾಂಪಿಗೆ ಬಂದಿರೋ ಒಂದು ಅನುಭವ ಹೇಳೋದಾದ್ರೆ?
0: ತುಂಬ ಕಷ್ಟ ಆಯಿತು ಈ ಥರ ಮಕ್ಕಳು ಸಾಕೋದು. ಚೆನ್ನಾಗಿ ಆಗೋರು ಆಗ್ಬೋದು, ಆಗ್ದೇ ಇರೋರು ಇರ್ಬೋದು.
1: ಕಷ್ಟ ಒಂದು ಫಸ್ಟ್ ಕ್ಯಾಂಪು ಅಂತ ಹೇಳ್ತಿದ್ರಿ, ಹೇಗೆ ಅನ್ಸುತ್ತೆ ಇಲ್ಲಿನ ವಾತಾವರಣ ಮಕ್ಕಳನ್ನ ನೋಡಿದಾಗ? ನಿಮ್ಗೆ ಹೇಗೆ ಅನ್ಸುತ್ತೆ ನಿಮ್ಮ ಮಗಳ ಮೇಲೆ ಅದು ಪರಿಣಾಮ ಬೀರ್ತಿದ್ಯಾ?
0: ನಮ್ಮ ಮಗಳು ಚೆನ್ನಾಗಿ ಆಯ್ತಾಳ ಅಂತ ನಾನು ಭರವಸೆ ಐತೆ. ಅವ್ರ ಪರಿಸ್ಥಿತಿ ನೋಡಿದಾಗ ನಮ್ದೇ ಬೆಟರ್ ಅನ್ಸುತ್ತೆ, ಯಾಕೆಂದ್ರೆ ಇವಳಿಗೆ ಜಾಸ್ತಿ ಏನಿಲ್ಲ ಅಂತ ಮಾತ್ರ ಪ್ರಾಬ್ಲಮ್. ಇದನ್ನ ಸರಿಪಡಿಸ್ಬೋದು ಅಂತ ಡಾಕ್ಟರ್ ಎಲ್ಲ ಹೇಳ್ತಾವ್ರೆ. ಇಲ್ಲಿರೋ ಅಂತ ಜನಗಳು ಸುಧಾರ ಇವಳೇನಿಲ್ಲ ಎದ್ದು ಕೂತ್ಕೊತಾಳ ಅಂತ ಹೇಳ್ತಾರ. ಇವಳು ತುಂಬ ವಾಕ್ ಮಾಡ್ತಾಳೆ ಮೇಡಮ್, ಬೆಳಗ್ಗೆ ಎದ್ದ ತಕ್ಷಣ 2 ರೌಂಡು ಮೇಲ್ಗಡೆ ಎಲ್ಲ ಮೆಟ್ಲತ್ತಿ 2 ರೌಂಡ್ ಹೊಡೆತಾಳ, ಏನಿಲ್ಲ ಮಾಡ್ತಾಳ.
1: ಇದನ್ನ ಕುರ್ತಾಗ ಏನಾರು ಚಿಕಿತ್ಸೆ ಈಗಲೂ ಕೊಡಿಸ್ತಾ ಇದ್ದೀರಾ ನೀವು?
0: ಏನು ಕೊಡಿಸ್ತಾ ಇಲ್ಲ ನಾವು, ಏನಿಲ್ಲ, ಏ ಯಾವ ಮೆಡಿಸನ್ ಇಲ್ಲ, ಇಲ್ಲ ಇಲ್ಲ, ಮನೆ ಊಟ ಒಂದೇ, ಹೊರಗಡೆ ಎಲ್ಲೂ ತಿನ್ಸಲ್ಲ ಮೇಡಮ್. ನಾವು
1: ಆಪರೇಷನ್ ಮಾಡಿಸ್ಬೋದು ಅಂತ ಹೇಳಿದಾರ ನಡುಗೆ?
0: ಫಿಜಿಯೋಥೆರಪಿ ನಿಮ್ಮ ಮೂಲಕನೇ ನಾವಳನ್ನ ಸರಿ ಮಾಡ್ತೀನಿ ಅಂತ ಹೇಳಿದ.
1: 7 ವರ್ಷದಿಂದ ಹಂತ ಹಂತವಾಗಿ ಈಗ ಒಂದು ಬಾಬು ಗೊಂಬೆ ಬಿದ್ಕೊಳಂಗೆ ಬಿದ್ಕೋತಿತ್ತು ಅಂತ ಹೇಳಿದ್ರಿ. ನಿಮ್ಮ ಮನೆಯವ್ರನ್ನಾಗಿರ್ಬೋದು ಆಚೆ ಕಡೆಯವ್ರನ್ನಾಗಿರ್ಬೋದು ಗುರುತಿಸಿ ಮಾತಾಡೋ ಹಂತಕ್ಕೆ ಬಂದಿದ್ದಾಳೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ? ನಿಮ್ಗೆ
0: ತುಂಬ ಖುಷಿ ಆಗುತ್ತೆ ಮೇಡಮ್, ತುಂಬ ಖುಷಿ ಆಯ್ತು. ಅವ್ರ ತಾತ ನೋಡಿದ ತಕ್ಷಣ ಕೂಗ್ತಾಳ, ತಾತ ತಾತ ಅಂತ. ನನ್ನ ಕಂಡ್ರು ಅಮ್ಮ ಅವ್ವ ಅಂತ ಕೂಗ್ತಾಳ, ಅವ್ರ ಅಮ್ಮ ಬಂದರು ಅಮ್ಮ ಅಂತ ಕೂಗ್ತಾಳ, ಅವ್ರ ಅಪ್ಪ ಬಂದರು ಕೂಗ್ತಾಳ, ಅವ್ರ ಚಿಕ್ಕಪ್ಪ ಬಂದರು ಕೂಗ್ತಾಳ, ಸ್ಮೈಲ್ ಮಾಡ್ತಾಳೆ. ಅವಳು ಗೊತ್ತಿರೋ ಜನಗಳೆಲ್ಲರೂ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾಳೆ, ಸ್ಮೈಲಲ್ಲೇ ಗೊತ್ತಾಯ್ತಾಳ ಎಲ್ಲ ಇಂಥವ್ರ ಅಂತ ಗುರ್ತಿಡಿತಾಳ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಗುರ್ತಿಡಿತಾಳ. ಅವ್ರ ಮಿಸ್ಗಳು ಕರ್ಕೊಂಡು ಹೋಯ್ತಾರ ಕರ್ಕೊಂಡು ಬಂದ್ಬಿಡ್ತಾರ, ಅವ್ರೇನೋ ಹೊರಟೋದ್ರ ಕೂಕತಾಳ ನಾನು ಕರ್ಕೊಂಡು ಹೋಗಂಗಿಲ್ಲ ಹೊಂಟದ್ರ ನಾನು. ಅಷ್ಟು ಭೌತಿಕ ಶಕ್ತಿ ತುಂಬ ಚೆನ್ನಾಗೈತೆ.
1: ಈಗ ಇಂಥ ಮಕ್ಕಳಿದ್ದಾರೆ ಅಂತಂದ್ರೆ ಆ ಮಕ್ಕಳನ್ನ ಕಡೆಗಣಿಸ್ಬಿಟ್ಟು ಮನೇಲಿ ಬಿಟ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ನೀವು ಹೇಗೆ ನೋಡ್ಕೋತಿದ್ರಿ?
0: ಆ ಥರ ಯಾವತ್ತೂ ಕಡೆಗಣಿಸಿಲ್ಲ, ಅವಳೇ ನಮಗೆ ಮೇನು, ಎಲ್ಲೂ ಹೋಗಲ್ಲ, ಇಲ್ಲ ಕರ್ಕೊಂಡು ಹೋಗಲ್ಲ, ನಾನು ಹೋಗಲ್ಲ, ಅತಿ ಬೇಕಾದವ್ರಿಗೆ ಕರ್ಕೊಂಡು
1: ಹೋಗ್ತೀನಿ,
0: ಮಾಡಿಸ್ತೇನೆ. ಅಂಗನವಾಡಿ ಕರ್ಕೊಂಡು ಕೂರಿಸ್ತೀನಿ, ಆ ಮಕ್ಕಳ ಜೊತೆ ಆಟ ಆಡಕ್ಕೆ ಕೊಡ್ತೀನಿ. ಈಗ ಅವ್ರ ಸ್ಕೂಲ್ ಗೊತ್ತಾ, ಅಲ್ಲಿ ಸ್ಕೂಲಲ್ಲೆಲ್ಲ ಆಟ ಆಡ್ತಾಳೆ. ಆಮೇಲೆ ಹೊರಗಡೆ ನಮ್ಮ ಮನೆ ಹತ್ರನೇ ಎಲ್ಲ ಮಕ್ಕಳು ಅಂದು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅದು ಬಾಲ್ ಆಡೋದು ಕ್ರಿಕೆಟ್ ಆಡೋದು ಎಲ್ಲ ಮಾಡ್ತಾರೆ, ಅದೆಲ್ಲ ನೋಡ್ತಾಳೆ ಅವಳು. ಎಲ್ಲ ಥರ
1: ಪ್ರಯತ್ನ ಮಾಡ್ತಾಳೆ,
0: ಬಾಲ್ ಹಾಕೋದು ಈ ಥರ, ಅವ್ರು ಹೆಂಗೆ ಆಡ್ತಾರೆ ಅದೇ ಥರ ಮಾಡಬೇಕು, ಯಾರ್ಯಾರು ಬರೆಯೋದ್ಕಂಡ್ರೆ ನಾನು ಬರೀತೀನಿ ಅಂತಾಳೆ. ಆತರ ಪೆನ್ನು ಬಣ್ಣ ಹಚ್ಚೋದಿದ್ರ ಅದು ಹಚ್ತಾಳ.

0: ಎಲ್ಲ ಮಾಡ್ತಾರೆ.
1: ಬೌದ್ಧಿಕ ಶಕ್ತಿಯಾಗಿ ಶೈಕ್ಷಣಿಕ ಮಟ್ಟ ತುಂಬಾ ಚೆನ್ನಾಗಿದೆ.
0: ಫೋನ್ ಯಾರು ನೋಡಿದ್ರೆ, ದೊಡ್ಡ ಫೋನ್ ಮಾಡಿದ್ರೆ ಈ ತರ ಮಾಡ್ತೀನಿ ಅಂತ ಕೇಳ್ತಾಳೆ, ಕೊಡಿ ನಾನು ಹಿಂಗ್ ಮಾಡ್ತೀನಿ ಅಂತ ತಿಳ್ತಾಳೆ. ಹಿಂಗ ಬೆಳ್ಳಲ್ಲ ಹೌದು,
1: ಬೌದ್ಧಿಕ ಶಕ್ತಿ ತುಂಬಾ ಚೆನ್ನಾಗಿದೆ. ಅವಳು ದೈಹಿಕವಾಗಿ ನಡು ಸ್ವಲ್ಪ ನಿಂತುಕೊಳ್ತಿಲ್ಲ, ಈ ನಿಟ್ಟಿನಲ್ಲಿ ಅವಳಿಗೆ ಫಿಸಿಯೋಥೆರಪಿ ಅನ್ನೋದು ಸಾಕಷ್ಟು ಬೇಕು ಅಂತ ಹೇಳ್ತಿದ್ರ. ಈ ಒಂದು ವಿಶೇಷ ಮಕ್ಕಳನ್ನು ಸಾಕೋಕೆ ಕುಟುಂಬದ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಅವ್ರ ಅಪ್ಪ ಅಮ್ಮ ನೀವು ಇವಳಿಗಾಗಿ ಯಾವ ತರ ಸಮಯವನ್ನ ಮೀಸಲಿಡ್ತಾ ಇದ್ದೀರಾ?
0: ಎಲ್ಲಾ ಸಮಯನೂ ಅವಳಿಗೋಸ್ಕರನೇ ಮೀಸಲಿಟ್ಟಿದ್ದೀವಿ. ಅವಳು ನಾವು ಊಟ ಮಾಡ್ಬೇಕಾದ್ರೆ ಅವಳ ಹತ್ರನೇ ಹೋಗಿ ಕುತ್ಕೊಂಡು ತಿನ್ನೋದು, ಅವಳನ್ನ ಬಿಟ್ಟು ಯಾವತ್ತೂ ನಾವು ತಿನ್ನಲ್ಲ. ಅವಳ ಹತ್ರನೇ ಹೋಗಿ ಕುತ್ಕೊ ತಿನ್ನೋದು ಎಲ್ಲ ಮಾಡೋದು. ಅವಳಿಗೆ ಯಾವ ಟೈಮ್ ಎಲ್ಲ ಟೈಮು ಅವಳದೇ, ನಾವು ನಮಗೋಸ್ಕರ ಅಂತ ಏನು ಟೈಮಿಂಗ್ಸೇ ಮಾಡಿಕೊಂಡಿಲ್ಲ. ಅವಳು ಬಿಟ್ಟು ಎಲ್ಲೂ ಹೋಗೋದು ಇಲ್ಲ, ಎಲ್ಲೂ ಹೋಗಲ್ಲ.
1: ಇವಳ ತಂಗಿ ಮತ್ತೆ ಇವರು ಹೇಗ್ ನೋಡ್ಕೋತಾರೆ?
0: ಅವಳು ಚೆನ್ನಾಗಿ ನೋಡ್ಕೋತಾಳೆ ಮೇಡಮ್. ಪಾಪು ಅವಳು 2 ವರ್ಷ ಆಟ ಸಾಮಾನು ಎಲ್ಲ ಕೊಡ್ತಾಳೆ, ಅವಳು ಆಟ ಆಡ್ತಾಳೆ. ಅವಳು ಬಿಸ್ಕೆಟ್ ಕೊಡೋ ತಿನ್ಸೋದು, ಇವಳಗ ಬಾಯಲ್ಲಿ ನೀರು ಕುಡಿಸೋದು ಹಾಲು ಕುಡಿಸೋದು ಎಲ್ಲ ಮಾಡುತ್ತೆ 2 ವರ್ಷಕ್ಕೆ. ಅದು
1: ಅವಳು ಕೂಡ ತುಂಬಾ ಆರೋಗ್ಯವಾಗಿದ್ದಾಳೆ, ಈ ತರ ಸಮಸ್ಯೆ ಇಲ್ಲ. ಈಗ ವಿಶೇಷ ಮಕ್ಕಳು ಅಂತಂದ್ರೆ ಒಂದು ಶಾಪ ಅಂತ ಬಯಸ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಮ್ಮ?
0: ಅದು ಅನ್ಕೊಳ್ಳೋದು ತಪ್ಪು ಮೇಡಮ್, ಯಾವ ಶಾಪನೂ ಇಲ್ಲ ಅದು. ಅದು ಆ ಥರ ಅನ್ಕೋಬಾರ್ದು, ಏನೋ ನಮ್ಮ ಮನೇಲಿ ಕೊಟ್ಟನೋ ಭಗವಂತ ಅಂದ್ಬಿಟ್ಟು ಏನೋ ಮಾಡ್ಬೇಕಷ್ಟೇ. ಆ ಥರ ಯಾವ ಶಾಪನೂ ಇಲ್ಲ, ಏನೂ ಇಲ್ಲ. ಈ ಪಾಪ ಜೊತೆಲಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಥರ ಅನ್ಕೊಳ್ಳೋದು ತಪ್ಪು.
1: ಇವಳನ್ನ ಸಾಕೋಕೆ ನಿಮ್ಗೆ ಏನಾರು ಕಷ್ಟ ಆಗ್ತಿದೆ?
0: ಏನು ಕಷ್ಟ ಅನ್ಸಲ್ಲ ಮೇಡಮ್, ಏನಿಲ್ಲ. ಸ್ಕೂಲ್ಗೆ ಹೋಯ್ತಾಳ ಮೇಡಮ್, ಸ್ಕೂಲ್ಗೆ ಹೋಯ್ತಾಳ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇಲ್ಲ, ಆದರೂ ನಮ್ಮ ಮನೆಯಿಂದ ಕೊಟ್ಟು ಕಳಿಸ್ತೀವಿ ಬಾಕ್ಸಲ್ಲಿ, ಅದನ್ನ ಮೇಡಮ್ದೇ ತಿನ್ಸ್ ಕರ್ಕೊಬರ್ತಾರೆ, ಅವ್ರು ಮಿಸ್ಗಳು ತಿನ್ನಿಸ್ತಾರೆ. ಈ ಥರ ಮಕ್ಕಳನ್ನ ಎಲ್ಲ ಖುಷಿ ಪಡ್ತಾರೆ ನಮ್ಮ ಮನೇಲಂತೂ, ಆ ಥರ ಯಾವುದೂ ಸಮಸ್ಯೆ ಇಲ್ಲ.
1: ಈಗ ನೀವು ಮೊದಲು ವಿವೇಕಾನಂದ ಹಾಸ್ಪಿಟ್ಲಿಗೆಲ್ಲ ಕರ್ಕೊಬರ್ತೀನಿ ಅಂತ ಹೇಳ್ತಿದ್ರಿ, ಅಲ್ಲಿ ಕೊಟ್ಟಂತ ಥೆರಪಿ ಯೂಸ್ ಆಗ್ತಿತ್ತು ಅವಳಿಗೆ?
0: ಅದೇ ಇವಳು ಕೈಯೆಲ್ಲ ಹಿಂಗೆ ಇಟ್ಕೊಂಡಿಲ್ಲ ಅಲ್ಲ, ಅದೆಲ್ಲ ಬಿಟ್ಟಾಯ್ತು. ಆಮೇಲೆ ತಲೆ ಒಂದು ಸ್ವಲ್ಪ ಎತ್ತದು, ಆ ಥರ ಎಲ್ಲ ಮಾಡ್ತಾಳೆ. ಅವಳು ಪ್ರಯತ್ನ ಪಡ್ತಾವಳ, ನಾನು ನಡಿಬೇಕು ಎಲ್ಲರ ಮಕ್ಕಳ ಥರ ಓಡಬೇಕು ಆ ಥರ ಎಲ್ಲ ಪ್ರಯತ್ನ ಪಡ್ತಾವಳ.
1: ಇಲ್ಲಿನ ಒಂದು ಕ್ಯಾಂಪ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಉಚಿತವಾಗಿ ನಮ್ಮ ಹಾಸ್ಪಿಟಲು ಈ ಥರ ಒಂದು ಪ್ರಯತ್ನವನ್ನು ಮಾಡ್ತಿದೆ, ಇಂಥ ಮಕ್ಕಳಿಗೆ ಒಂದು ಸಬಲೀಕರಣ ಆಗೋಕ್ಕೆ ಒಂದು ನೆರವನ್ನು ನೀಡ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಮ್ಮ?
0: ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಪೋಷಕರಿಗೆ ಮಕ್ಕಳಿಗೆಲ್ಲ, ಏನೇನು ಮಕ್ಕಳಿಗೆ ಏನು ಬೇಕು ಹಾಲು ತೊಳಿದಾಗ ತುಂಬ ಸಪೋರ್ಟಿವಾಗಿ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮೆಲ್ಲರೂ. ಈ ಥರ ಜನಗಳಿದ್ರೆ ಈ ಥರ ಮಕ್ಕಳಿಗೂ ಸಪೋರ್ಟ್ ಆಗಿರ್ಬೋದು, ಚೆನ್ನಾಗಿ ನೋಡ್ಕೋಬೋದು, ಪೋಷಕರಿಗೆ ಏನು ತೊಂದರೆ ಆಗಲ್ಲ. ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಎಲ್ಲ ಒಳ್ಳೇದೇ ಇದಾದ, ನಾವು ಏನು ತೊಂದರೆ ಇಲ್ಲ ಮೇಡಮ್.
1: ನಿಮ್ಮ ಮಗುವಿನ ಬೆಳವಣಿಗೆಗೆ ಸಹಕಾರಿ ಆಗ್ತಾ ಇದೆ?
0: ಹೌದು, ಸಹಕಾರಿ ಆಗ್ತೈತೆ ಮೇಡಮ್. ಹೌದು ಮೇಡಮ್, ಗೊತ್ತೇ ಇರಲ್ಲ. ಹೌದು ಹೌದು, ಇದೇ ಫಸ್ಟ್ ಮಾಡಿಸಿರೋದು ನಾವು. ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಮೇಡಮ್. ಯಾರು ಬಿಲ್ಡ್ ಮಾಡಿ ತೋರ್ಸಂಗಿಲ್ಲ, ಅದೇ ಥರ ನಮ್ಮ ಮನೇಲೂ ಇಷ್ಟು ನೋಡ್ಕೊಳ್ಳಲ್ಲ, ಆದರೂ ಅದಕ್ಕಿಂತ ಜಾಸ್ತಿನೇ ನೋಡ್ಕೋತಿದ್ದಾರೆ.
1: ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗುವಿನ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಎಡಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತು ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 10 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 13 ರೂಪಾಯಿ, ಹಾಗಲಕಾಯಿ 16 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರು 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 53 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 9 ರೂಪಾಯಿ, ಟೊಮೊಟೊ 33 ರೂಪಾಯಿ.

ಕೇಳುಗರೇ ಕೇಳಿದರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಇರುವ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಶೋಭಾರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರು ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಮತಿ ಮಂಜುಳಾರವರು ತಮ್ಮ 40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯ ತಿಳಿಸುತ್ತಿರುವವರು ಗಂಡ ಚಂದ್ರ, ಮಗಳು ಪೂರ್ಣಿಮಾ, ಮಗಳು ಮತ್ತು ಅಳಿಯರಾದ ಪೂಜಾ ಮತ್ತು ಮಂಜುನಾಥ್, ಮೊಮ್ಮಕ್ಕಳುಗಳಾದ ಅಮೂಲ್ಯ ಮತ್ತು ದರ್ಶನ್, ತಂದೆ ಸೋಮಣ್ಣ, ತಾಯಿ ಚಲುವಮ್ಮ, ಅಣ್ಣಂದಿರಾದ ಗಣೇಶ್ ಮತ್ತು ರಾಜೇಶ್ ರವರು, ಹಾಗೂ SVYM ಸಿಬ್ಬಂದಿಗಳಾದ ಮುತ್ತಣ್ಣ, ಜಾನಕಿ, ಪೂಜಾ, ಜ್ಯೋತಿ, ಮಂಜುಳಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100 ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀಲವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಡಿ ದೇವರಾಜಾರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಇರುವ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಶೋಭಾರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ

ಕರಾವಳಿ ತೀರಕ್ಕೆ ಚಂಡಮಾರುತ ಅಪ್ಪಳಿಸಿದಾಗ ನಾವೆಲ್ಲರೂ ಮೇಲ್ಭಾಗದಲ್ಲಿ ಅಬ್ಬರಿಸುವ ಅಲೆಗಳು, ಜೋರು ಗಾಳಿ ಮಳೆ ಮತ್ತು ಆಗುವ ಹಾನಿಯಷ್ಟನ್ನೇ ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ಸಮುದ್ರದ 100 ಅಡಿ ಆಳದಲ್ಲಿ ಏನಾಗುತ್ತಿರಬಹುದು? ಚಂಡಮಾರುತದ ಭೀಕರ ಗಾಳಿ ಮತ್ತು ಅಲೆಗಳು ಸಾಗರದ ಆಳದ ಪರಿಸರವನ್ನು ಹೇಗೆ ಬದಲಾಯಿಸುತ್ತವೆ? ಹೀಗೆ ನಿಗೂಢ ಪ್ರಶ್ನೆಗೆ ಭಾರತೀಯ ವಿಜ್ಞಾನಿಗಳು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅದ್ಭುತ ಉತ್ತರವನ್ನು ಹುಡುಕಿದ್ದಾರೆ. ಜಲಾಂತರಗಾಮಿ ರೋಬೋಟಿಕ್ ಡ್ರೋನ್ ಒಂದನ್ನು ಬಳಸಿದ ವಿಜ್ಞಾನಿಗಳು ಭೀಕರ ಚಂಡಮಾರುತವು ಸಮುದ್ರದ ಆಳದಲ್ಲಿ ಅಡಗಿರುವ ಪೋಷಕಾಂಶಗಳನ್ನು ಮೇಲಕ್ಕೆ ತಂದು ಸಸ್ಯ ಪ್ರಪಂಚಕ್ಕೆ ಹೇಗೆ ಮರುಜೀವ ನೀಡುತ್ತದೆ ಎಂಬುದನ್ನು ಮೊದಲ ಬಾರಿಗೆ ಕಣ್ಣಾರೆ ಕಂಡಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ, ಮಂಗಳೂರು ಅಥವಾ ಉಡುಪಿಯ ಕರಾವಳಿ ಭಾಗದ ಜನರಿಗೆ ಅರಬ್ಬಿ ಸಮುದ್ರದಲ್ಲಿ ಏಳುವ ಚಂಡಮಾರುತಗಳ ಪರಿಚಯ ಚೆನ್ನಾಗಿಯೇ ಇದೆ. ಪ್ರಕೃತಿಯ ಈ ವಿಕೋಪಗಳು ಭೂಮಿಯ ಮೇಲೆ ತಲ್ಲಣ ಸೃಷ್ಟಿಸಿದರೂ ಸಮುದ್ರದ ಆಳದಲ್ಲಿ ಮಾತ್ರ ಇವು ಜೀವ ಜಗತ್ತಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂಬುದು ಈ ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೈದರಾಬಾದ್ನಲ್ಲಿರುವ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ವಿಜ್ಞಾನಿಗಳು ಈ ಸಾಧನೆಯನ್ನ ಮಾಡಿದ್ದಾರೆ. 2023 ಮೇ ತಿಂಗಳಿನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೋಚಾ ಎಂಬ ಭೀಕರ ಚಂಡಮಾರುತ ಅಪ್ಪಳಿಸಿತು. ಆ ಸಮಯದಲ್ಲಿ ಇಡೀ ಸಮುದ್ರವೇ ರೊಚ್ಚಿಗಿದ್ದಾಗ ವಿಜ್ಞಾನಿಗಳು ಸ್ಲೋಕಂ ಜಿ3 ಎಂಬ ಅತ್ಯಾಧುನಿಕ ಸಮುದ್ರ ದಾಳದ ಗ್ಲೈಡರ್ ಅಥವಾ ರೋಬೋಟಿಕ್ ಡ್ರೋನ್ ಅನ್ನ ನೀರಿನೊಳಗೆ ಬಿಟ್ಟಿದ್ದರು. ರ್ಯಾಪಿಡೋ ಆಕಾರದಲ್ಲಿರುವ ಈ ಡ್ರೋನ್ ತನ್ನ ತೂಕ ಮತ್ತು ನೀರಿನ ತೇಲುವಿಕೆ ಸಾಮರ್ಥ್ಯವನ್ನು ಬದಲಾಯಿಸಿಕೊಳ್ಳುವತ್ತ ಸಮುದ್ರದ ಸುಮಾರು 1000 ಮೀಟರ್ ಆಳದವರೆಗೆ ಮುಳುಗಬಲ್ಲದು. ದಡದಲ್ಲಿ ಕುಳಿತು ವಿಜ್ಞಾನಿಗಳು ಇದನ್ನು ನಿಯಂತ್ರಿಸುತ್ತಿದ್ದರು. ಚಂಡಮಾರುತದ ಭೀಕರದ ಗಾಳಿಗೆ ತರಂಗಗಳು ಏಳುತ್ತಿದ್ದಾಗಲೂ ಈ ಡ್ರೋನ್ ಮಾತ್ರ ಸಮುದ್ರದ ಆಳದಲ್ಲಿ ಸುರಕ್ಷಿತವಾಗಿ ಈಜುತ್ತಾ ಸಾಗರದ ಭೌತಿಕ ಮತ್ತು ಜೈವಿಕ ಬದಲಾವಣೆಗಳ ನಿಖರ ಮಾಹಿತಿಯನ್ನು ಸ್ಯಾಟಲೈಟ್ ಮೂಲಕ

0: ಮೂಲಕ ವಿಜ್ಞಾನಿಗಳಿಗೆ ರವಾನಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ಮಳೆ ಮತ್ತು ನದಿಗಳ ನೀರು ಬಂದು ಸೇರುವುದರಿಂದ ಬೆಚ್ಚಗಿನ ಮತ್ತು ಸಿಹಿ ನೀರಿನ ಒಂದು ಸ್ಥಿರವಾದ ಪದರ ನಿರ್ಮಾಣವಾಗುತ್ತದೆ. ಇದನ್ನು ವಿಜ್ಞಾನಿಗಳು ಸ್ಟ್ರಾಟಿಫಿಕೇಶನ್ ಅಥವಾ ಪದರ ವಿನ್ಯಾಸ ಎನ್ನುತ್ತಾರೆ. ಈ ಮೇಲಿನ ಪದರವು ಒಂದು ಬಗೆಯಲ್ಲಿ ತುಂಬಾ ದೃಢವಾಗಿ ನಮ್ಮ ಮನೆಗಳಲ್ಲಿ ಇರುವ ಮೇಲ್ಛಾವಣಿಯಂತೆ ಇರುವುದರಿಂದ ಸಮುದ್ರದ ಆಳದಲ್ಲಿರುವ ತಂಪಾದ ಮತ್ತು ಪೋಷಕಾಂಶಗಳಿಂದ ಕೂಡಿದ ನೀರು ಸೂರ್ಯನ ಬೆಳಕು ಬೀಳುವ ಮೇಲ್ಭಾಗಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಸಾಗರ ಜೀವಿಗಳಿಗೆ ಆಹಾರದ ಕೊರತೆ ಇರುತ್ತಿತ್ತು. ಆದರೆ ಮೋಚ ಚಂಡಮಾರುತದ ಅತಿ ವೇಗದ ಗಾಳಿಯು ಸಮುದ್ರದ ಈ ನೈಸರ್ಗಿಕ ಪದರಗಳನ್ನೇ ಹೊಡೆದು ಹಾಕಿತು. ವೈಜ್ಞಾನಿಕವಾಗಿ ಆಫ್ ಲಿವಿಂಗ್ ಅಥವಾ ಆಳದ ನೀರು ಮೇಲಕ್ಕೆ ಬರುವ ಪ್ರಕ್ರಿಯೆ ಎಂದು ಕರೆಯಲಾಗುವ ಈ ವಿದ್ಯಮಾನದೊಂದಿಗೆ ಕತ್ತಲಲ್ಲಿ ಅಡ್ಡದಾಗಿದ್ದ ನೂರಾರು ಪೋಷಕಾಂಶಗಳು ಸಮುದ್ರದ ಮೇಲ್ಮೈಗೆ ಬಂದವು. ಹೀಗೆ ಪೋಷಕಾಂಶಗಳು ಮೇಲಕ್ಕೆ ಬರುತ್ತಿದ್ದಂತೆ ಸಮುದ್ರದ ಮೇಲ್ಭಾಗದಲ್ಲಿದ್ದ ಫ್ಲೈಟೋಫ್ಲಾಂಕ್ಟನ್ ಎಂಬ ಸೂಕ್ಷ್ಮ ಜೀವಿಗಳಿಗೆ ಹಬ್ಬದೂಟ ಸಿಕ್ಕಂತಾಯಿತು. ಫ್ಲೈಟೋಫ್ಲಾಂಕ್ಟನ್ ಎಂದರೆ ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳು. ಇವುಗಳನ್ನು ನಮ್ಮ ಕೆರೆಗಳು, ತೊರೆಗಳು ಅಥವಾ ನದಿಗಳಲ್ಲೂ ಕಾಣಬಹುದು. ಹಾಗೆಯೇ ಇವುಗಳು ಸಮುದ್ರದಲ್ಲೂ ಸಾಕಷ್ಟಿವೆ. ಇವು ಸಸ್ಯಗಳಂತೆ ಸೂರ್ಯನ ಬೆಳಕನ್ನು ಬಳಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಸಮುದ್ರದ ಆಳದಿಂದ ಬಂದ ಆಹಾರ ಅಥವಾ ಚಂಡಮಾರುತ ಸರಿದ ನಂತರ ಸಿಕ್ಕ ಸೂರ್ಯನ ಬೆಳಕಿನಿಂದಾಗಿ ಈ ಸೂಕ್ಷ್ಮ ಜೀವಿಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗತೊಡಗಿದ್ದವು. ಚಂಡಮಾರುತ ಹಾದು ಹೋದ 8 ದಿನಗಳ ನಂತರ ಇವುಗಳ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಿತು. ಗ್ಲೈಡರ್ ಡೋನ್ ಕಳುಹಿಸಿದ ದತ್ತಾಂಶದಲ್ಲಿ ಕಡಲ ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾಗುವ ಕ್ಲೋರೋಫಿಲ ಅಂಶವು ವಿಪರೀತವಾಗಿ ಹೆಚ್ಚಿರುವುದು ಪತ್ತೆಯಾಯಿತು. ಈ ಸೂಕ್ಷ್ಮ ಕಡಲ ಸಸ್ಯಗಳು ದೊಡ್ಡ ಪ್ರಮಾಣದಲ್ಲಿ ವೃದ್ಧಿಯಾದಾಗ ಅವು ವಾತಾವರಣಕ್ಕೆ ಅಪಾರವಾದ ಕರಗಿದ ಆಮ್ಲಜನಕವನ್ನು ಬಿಡುಗಡೆ ಮಾಡಿದವು. ಈ ರೋಬೋಟಿಕ್ ಡ್ರೋನ್ ಎಷ್ಟು ನಿಖರವಾದ ಮಾಹಿತಿ ನೀಡುತ್ತದೆ ಎಂದರೆ ಅದು ಸಮುದ್ರದ ದೈನಂದಿನ ಉಸಿರಾಟವನ್ನೇ ದಾಖಲಿಸಿದೆ. ಅಂದರೆ ಹಗಲಿನಲ್ಲಿ ಸೂರ್ಯನ ಬೆಳಕಿರುವಾಗ ಕಡಲ ಸಸ್ಯಗಳು ಸಕ್ರಿಯವಾಗಿ ಆಮ್ಲಜನಕವನ್ನು ಉತ್ಪಾದಿಸುವುದರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚುತ್ತಿರುತ್ತಿತ್ತು ಮತ್ತು ರಾತ್ರಿ ಸಮಯದಲ್ಲಿ ಅವುಗಳು ಆಮ್ಲಜನಕವನ್ನು ಬಳಸುವುದರಿಂದ ಆ ಮಟ್ಟವು ಕಡಿಮೆಯಾಗುತ್ತಿತ್ತು. ಸಮುದ್ರದ ಈ ದೈನಂದಿನ ಉಸಿರಾಟದ ಏರಿಳಿತವನ್ನು ವಿಜ್ಞಾನಿಗಳು ಮೊದಲ ಬಾರಿಗೆ ಇಷ್ಟು ನಿಖರವಾಗಿ ಗಮನಿಸಿದ್ದಾರೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಇಂತಹ ಬದಲಾವಣೆಯನ್ನು ತಿಳಿಯಲು ಉಪಗ್ರಹವನ್ನು ಅವಲಂಬಿಸುತ್ತಿದ್ದರು. ಆದರೆ ಚಂಡಮಾರುತ ಬಂದಾಗ ದಟ್ಟವಾದ ಮೋಡಗಳು ಇಡೀ ಆಕಾಶವನ್ನು ಮುಚ್ಚಿಕೊಳ್ಳುವುದರಿಂದ ಉಪಗ್ರಹಗಳಿಗೆ ಸಮುದ್ರದ ಒಳಗೆ ಏನಾಗುತ್ತಿದೆ ಎಂದು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಚಂಡಮಾರುತದ ಭೀಕರ ಅಲೆಗಳ ನಡುವೆ ವಿಜ್ಞಾನಿಗಳ ಅಡಗನ್ನು ಕಳುಹಿಸುವುದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಈ ಸಮುದ್ರ ದಾಳದ ರೋಬೋಟಿಕ್ ಡ್ರೋನ್ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ. ಚಂಡಮಾರುತದ ನೀರ ಹಾದಿಯಲ್ಲಿ ಇದ್ದುಕೊಂಡು ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಉಷ್ಣಾಂಶ ಮತ್ತು ಲವಣಾಂಶದ ನಿಖರ ಮಾಹಿತಿಯನ್ನು ಇದು ಸಂಗ್ರಹಿಸುತ್ತದೆ. ಈ ಅದ್ಭುತ ಯಶಸ್ಸು ಕೇವಲ ಬಂಗಾಳ ಕೊಲ್ಲಿಗಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲೂ ಆಗಾಗ ಸಂಭವಿಸುವ ಚಂಡಮಾರುತಗಳ ಮುನ್ಸೂಚನೆಯನ್ನು ನೀಡಲು, ಹವಾಮಾನ ಮಾದರಿಗಳನ್ನು ಸುಧಾರಿಸಲು ಮತ್ತು ಜಾಗತಿಕ ತಾಪಮಾನದ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಈ ತಂತ್ರಜ್ಞಾನವು ದಾರಿದೀಪವಾಗಲಿದೆ. ಪ್ರಕೃತಿಯ ವಿಕೋಪಗಳ ನಡುವೆಯೂ ಜೀವ ಜಗತ್ತು ಹೇಗೆ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಎಂಬುದಕ್ಕೆ ಭಾರತೀಯ ವಿಜ್ಞಾನಿಗಳ ಈ ಸಂಶೋಧನೆ ಸಾಕ್ಷಿಯಾಗಿದೆ. ಸಾಂಪ್ರದಾಯಿಕ ಸಂಶೋಧನಾ ವಿಧಿ ವಿಧಾನಗಳನ್ನು ಮೀರಿ ನಿಂತಿರುವ ಈ ಸ್ವಯಂ ಚಾಲಿತ ಡ್ರೋನ್ಗಳು ಮುಂದಿನ ದಿನಗಳಲ್ಲಿ ಹವಾಮಾನ ಮತ್ತು ಸಾಗರ ಸಂಶೋಧನೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಶಿಷ್ಯಸ್ಯ ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದ್ರೆ ಆಧ್ಯಾತ್ಮ ಆಗ್ಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದ ಎಲ್ಲ ಆಗ್ಲಿ, ಕೇವಲ ನಾವು ಸುಮ್ಮನೆ ದೇವರನ್ನ ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದ್ ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನು ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ

ಸೇ ಆಗೋದಿಲ್ಲ. ಆದ್ರೆ ಯೋಗಿ, ಆ ಯೋಗಿ ಆದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನ ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜುಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ಸತ್ಕರ್ಮಗಳನ್ನು ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತಾ ಕರ್ತವ್ಯವನ್ನು ಮಾಡ್ತಾರೋ ಆಗ ಅವರ ಮನಸ್ಸು ಮತ್ತು ಬುದ್ಧಿ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಆ ಮೂಲಕ ಆ ಭಗವಂತನನ್ನೇ ಪಡೆಯುತ್ತಾರೆ ಅನ್ನುವಂತಹ ದಿವ್ಯ ಸಂದೇಶವುಳ್ಳಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ನಾವು ಯಾವುದನ್ನ ಮಿಡಿಯುತ್ತೀವೋ ಹಾಗೆ ರಾಗ ಹೊರಹೊಮ್ಮುತ್ತೆ, ನಾವು ಏನನ್ನ ನೆನೆಸ್ಕೊಳ್ತೀವೋ ಹಾಗೆ ಮನಸ್ಸು ಇರುತ್ತೆ. ಹಾಗಾಗಿ ನಮ್ಮ ಭಾವನೆಗಳು ಸ್ಪಷ್ಟವಾಗಿ ಸುಲಲಿತವಾಗಿ ನಿಷ್ಕಲ್ಮಶವಾಗಿ ಇರಬೇಕು ಅಂತಂದಾಗ ನಾವು ಸರಿಯಾಗಿ ನುಡಿಯಬೇಕು, ಸರಿಯಾಗಿ ಮಾತನಾಡಬೇಕು. ಸರಿಯಾಗಿ ನುಡಿದದ್ದೇ ಆದಲ್ಲಿ ಸದ್ವಾಕ್ಯಗಳನ್ನು ಸತ್ಕರ್ಮಗಳನ್ನು ಮಾಡುತ್ತಾ ಸದ್ವಿಚಾರಗಳನ್ನೇ ನಾವು ಮಾತಾಡ್ತಾ ಇದ್ದಾಗ ನಮ್ಮ ಭಾವವು ಕೂಡ ಹಾಗೆ ಶುಚಿಯಾಗ್ತಾ ಹೋಗುತ್ತೆ, ಬದ್ಧತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನುಡಿಯಂತೆ ಇದೆ ಭಾವ ಮುದ್ದುರಾಮ ಎನ್ನುವ ಮೂಲಕ ಮುದ್ದುರಾಮನು ಕೂಡ ನಮ್ಮ ಭಾವವನ್ನು ಸರಿಯಾಗಿಟ್ಕೊಳ್ಳೋದಕ್ಕೆ ನುಡಿಯನ್ನು ಸರಿಯಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣನು ಕೂಡ ಹಾಗೆ ನಿನ್ನ ಮನಸ್ಸು ಬುದ್ಧಿಯನ್ನು ಅರ್ಪಣೆ ಮಾಡಿದಲ್ಲಿ ನೀನು ಆ ಭಗವಂತನನ್ನೇ ಪಡೀತೀಯ ಅನ್ನುವಂಥ ಅಂಶವನ್ನು ಕೃಷ್ಣನು ಕೂಡ ಹೇಳ್ತಾ ಇದ್ದಾನೆ. ಅವರಿಬ್ಬರ ಕಡೆಗೆ ಅವರಿಬ್ಬರ ಮಾತಿಗೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಕಾರ್ಯಕ್ರಮ. ಸರಗೂರು ತಾಲೂಕಿನ ಯಶವಂತಪುರ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ನಾಗರಾಜು ಮತ್ತು ಬೆಟ್ಟಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೋರು ತಾಲೂಕಿನ ಯಶವಂತಪುರ ಹಾಡಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಈ ಯಶವಂತಪುರ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯ ನಿವಾಸಿಗಳಾದ ಶ್ರೀಯುತ ನಾಗರಾಜ್ ಮತ್ತು ಶ್ರೀಯುತ ಬೆಟ್ಟಯ್ಯರವರು. ಬನ್ನಿಯಾಗಿದ್ರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಯಶವಂತಪುರ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಬೆಟ್ಟಯ್ಯರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ತಮ್ಮದೊಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ಎಲ್ಲರಿಗೂ ನಮಸ್ಕಾರ. ನಾವು ನಾಗರಾಜ್ ಅಂತೇಳಿ, ನಾವು ಯಶವಂತಪುರ ಆಡಿಯರಣ ಸಮಿತಿ ಕಾರ್ಯದರ್ಶಿ.
2: ನಾನು ಬೆಟ್ಟಯ್ಯ, ಯಶವಂತಪುರ ಕಾಲೋನಿ.
0: ಸರಿಯಾಗಿದ್ರೆ ತಾವುಗಳು ಈ ಒಂದು ಯಶವಂತಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: ಯಶವಂತಪುರ ಅಡಿಯಲ್ಲಿ ಸುಮಾರು 45 ವರ್ಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಜೀವನವನ್ನ ಮಾಡ್ತಿದ್ದೇವೆ. ಅದರಲ್ಲಿ ನಮ್ಮಲ್ಲಿ ಯಶವಂತಪುರ ಮತ್ತೆ ಇಲ್ಲಿ ಲಕ್ಷ್ಮಣಪುರ ಅಂತೇಳಿ ನಮ್ಮ ಇದೆ, ನಮ್ಮ ಪಕ್ಕದಲ್ಲಿ. ಅಲ್ಲಿಂದ ಯಶವಂತಪುರಕ್ಕೆ ನಾವು ಬಂದಿದ್ದು. ಇಲ್ಲಿ ನಮ್ಮಲ್ಲಿ ಒಂದು 61 ಕುಟುಂಬ ಇದೆ. 61 ಕುಟುಂಬದಲ್ಲಿ ಒಂದು 5-6 ಜನಕ್ಕೆ ಜಮೀನು ಬಿಟ್ರೆ ಇನ್ಯಾರಿಗೂ ಜಮೀನು ಇಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಸಾಗಿಸುವಂತ ಇದರಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ.
0: ಬೆಟ್ಟಯ್ಯ, ನೀವು ಕೂಡ ಈ ಒಂದು ಯಶವಂತಪುರ ಆಡಿ ಬಂದು ಎಷ್ಟು ವರ್ಷಗಳಾಯ್ತು? ಹೇಗೆ ನಡ್ಕೊಂಡು ಹೋಗ್ತಿದ್ದೀವಿ?
2: ನಾನು 40-45 ವರ್ಷ ಇಲ್ಲಿ ಯಶವಂತಪುರಕ್ಕೆ ಬಂದಿದ್ದೀನಿ. ಆ ತೋಲಿಂದ ನಾವು ಜೀವನ ಸಾಗಿಸ್ಬೇಕಾದ್ರೆ ಕಷ್ಟವಾದ ಎಲ್ಲ ಕೂಲಿ ಮಾಡಿ ಬದುಕಂತ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕೂಲಿ ಒಂದು ವಾರ ಸಿಕ್ಕಿದ್ರೆ ಇನ್ನೊಂದು ವಾರ ಸಿಕ್ಕೋದಿಲ್ಲ. ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇಂಥ ಕಾಲ ಈಗ ಬಂದಿದ್ದೀನಿ. ಈಗ ನಮ್ಮ ಲಕ್ಷ್ಮಣಪುರ ಯಾವತ್ತು ಬಿಟ್ಟು ಆ ತಗೊಂಡು ಇಂದೀಚಾಗ ನಮಗೆ ಬದುಕೋದಕ್ಕೆ ಕಷ್ಟವಾಗಲ್ಲ. ಆವಾಗ ನಾವು ನಮ್ಮ ಭೂಮಿಲಿ ಏನು ಬೆಳ್ಕೊಂಡು ಭತ್ತ ಬೆಳೀತಿದ್ವು, ಕಲ್ಲಂಗಡಿ ಬೆಳೀತಿದ್ವು, ಪ್ರತಿಯೊಂದು ಬೆಳೀತಾ ಇದ್ವು. ಆ ತಗೊಂಡಿದ್ದ ಯಾವಾಗ

0: ಮುಳುಗಡಾಯ್ತು ಆತವಳಿಂದ ಈಚೆಗೆ ನಮ್ಗೆ ಬದುಕಕ್ಕ ಕಷ್ಟವಾದ ಆತವಳಿಂದ ಈಚೆಗೆ ನಮ್ಗೆ ಬದುಕಕ್ಕ ಕಷ್ಟವಾದ ಎಲ್ಲ ಬರೀ ಕೂಲಿದೆ ನಾವು ಬದುಕಬೇಕು ಇನ್ನೇನು ನಮ್ಗೆ ಕಾರ್ಯಕ್ರಮ ಇಲ್ಲ. ಇನ್ನು
1: ನೀವೊಂದು ಆಡಿಯೋ ಪರಿಸ್ಥಿತಿ ನೋಡಿದ್ರೆ ತವಳಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
2: ಇಲ್ಲಿ ಇದು ಒಂದು ಗ್ರಾಮ, ಇದರಲ್ಲಿ ಎಲ್ಲ ಸಮುದ 7-8 ಸಮುದಾಯ ಇದೀವಿ. ಯುರಸೇವ ಸಮಾಜ ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ನಮ್ಮ ಟ್ರೈಬಲ್ಲು ಮಡಿವಾಳ ಮತ್ತೆ ಮುಸ್ಲಿಮ್ ವಿಶ್ವಕರ್ಮ ಸಹ ದೇವಾಂಗ ಸಮುದಾಯ ಎಲ್ಲ ಇದೀವಿ. ಸುಮಾರು 140 ಕುಟುಂಬಗಳು ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇವೆ.
1: ತಮ್ಮ ಒಂದು ಯಶವಂತಪುರದಲ್ಲಿ ಒಟ್ಟು 141 ಕುಟುಂಬಗಳು ವಾಸ ಮಾಡ್ಕೊಂಡು
0: ವಾಸ ಮಾಡ್ಕೊಂಡಿದ್ದೀವಿ.
1: ತಮ್ಮ ಜನಾಂಗದವರು ಎಷ್ಟು ಕುಟುಂಬಗಳಿದೆ ರೀ ಅಡಿಯಲ್ಲಿ?
2: ನಮ್ಮ ಎರವ ಸಮುದಾಯ ಒಂದು 61 ಕುಟುಂಬಗಳಿದ್ದೀವಿ.
1: ತಮ್ಮ ಎರವ ಸಮುದಾಯಕ್ಕೆ ಸೇರಿದವರು.
0: ಈಗ ನಮ್ಗ ಭೂಮಿ ನಮ್ಗೆ ಏನಾರು ಬಿಟ್ಕೊಟ್ರ ನಾವು ಬದುಕಂತ ಜೀವನ ನಾವು ಮುಂದೆ ಸಾಗಿಸಾಕ ನಮ್ಗೆ ಅನುಕೂಲ ಇರ್ತದ.
1: ಭೂಮಿಯನ್ನ ಕೊಟ್ರೆ ಜೀವನವನ್ನ ಸಾಗಿಸ್ಕೊಂಡು
0: ನಾವು ಹೋಗ್ಬೋದು, ನಮ್ಮ ಮಕ್ಕಳು ಬದುಕ್ತವ ಮುಂದ ಅನ್ನೋ ಕಾರ್ಯಕ್ರಮ ನಾವು ಹೇಳ್ತಾ ಇದ್ದೀವಿ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ ಅಡಿಲಿ?
0: ನಾವು ಜಮೀನು ಭೂಮಿಲಿ ಏನು ವ್ಯವಸಾಯ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದೀವಿ, ಅದೆಲ್ಲ ಕಲ್ತಿದ್ದೀವಿ. ಈಗ ರೈತರ ಹತ್ರ ನಾವು ಹೋಗಿ ಜೀವನ ಮಾಡಿ ನಾವು ಕಲ್ತಿದ್ದೀವಿ ಅದನ್ನ. ಈಗ ಮಾಡಕ್ಕ ನಮ್ಗೆ ಅನುಕೂಲ ಕೊಟ್ಟರೆ ಸಾಕು, ನಾವು ಮಾಡ್ತೀವಿ.
1: ಅಂದ್ರೆ ತಮ್ಮ ಒಂದು ಯಶವಂತಪುರ ಅಡಿಲಿ ಎಷ್ಟು ಜನಸಂಖ್ಯೆಯನ್ನು ಹೊಂದಿರ್ಬೋದು ಬೆಟ್ಟ ಇರೋ
0: ಜನ? ಅಂದ್ರ ಸುಮಾರು 150 ಜನಗಳು ನಾವು ಇದ್ದೀನಿ
1: ನಿಮ್ಮ ಸಮುದಾಯ
0: ಸಮುದಾಯದಲ್ಲಿ. ನಮ್ಮ ಸಮುದಾಯದಲ್ಲಿ 150 ಜನಗಳು ಕುಟುಂಬ ಅದ.
1: ಹಾಗಿದೆ ಒಂದು ಶೈಕ್ಷಣಿಕ ಜೀವನ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಯಶವಂತಪುರ ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ?
0: ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾವ್ರ, ಓದಿ ಬಿಟ್ಟಿರೋರು ಅವರ ಓದ್ತಾವ ಮಕ್ಕಳು.
1: ಎಷ್ಟನೇ ತರಗತಿವರೆಗೆ ಶಾಲೆ ಇದೆ ನೀವು ಮಾಡಿದ್ದು?
0: ನಮ್ಮ 5ನೇ ತರಗತಿ ಗಂಟ ಅಷ್ಟೇ.
1: ತದನಂತರ ಮಕ್ಕಳೆಲ್ಲ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ?
0: ಬೇರೆ ಹೊರಗಡೆ ನಾವು ಚಾಲಕ್ ಮಾಡ್ತೀವಿ.
2: ಯಶವಂತಪುರದಲ್ಲಿ 5ನೇ ತರಗತಿ ತನಕ ಶಾಲೆ ಇದೆ, ಮತ್ತೆ 5ನೇ ತರಗತಿ ಮುಗಿದ ನಂತರ ನಮ್ಮ ಪಕ್ಕದ ಗ್ರಾಮದಲ್ಲಿ ಬಲಪುರ ಅಂತ ಹೇಳಿದೆ, ಅಲ್ಲಿ 10ನೇ ತರಗತಿ ಗಂಟೆ ಇದೆ. ಮತ್ತೆ ಎಡೆಯಲ ನಮ್ಮ ಇಲ್ಲಿಂದ 6-6.5 ಕಿಲೋಮೀಟರ್ ಆಗುತ್ತೆ. ಎಡೆಯಲದಲ್ಲಿ PUC ತನಕ ಕಾಲೇಜ್ ಇದೆ. ಇಲ್ಲಿ ಮುಗಿದ ಮಕ್ಕಳು ಅಲ್ಲೇ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಡೆಯಲಕ್ಕೆ ಹೋಗ್ತಾರೆ.
1: ಸರಿಯಾಗಿದ್ರೆ ತಮ್ಮ ಒಂದು ಅಡಿಯಲ್ಲಿ ಯಾರಾದರೂ ಅತಿ ಹೆಚ್ಚು ಓದಿರುವಂತಹ ವಿದ್ಯಾರ್ಥಿಗಳು ಯಾವ್ದಾದ್ರೂ ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ನಿಮ್ಮ ಅಡಿಯಲ್ಲಿ?
2: ನಮ್ಮ ಅಡಿಯಲ್ಲಿ ಇಲ್ಲಿವರೆ ಎಲ್ಲ PUC ಡಿಗ್ರಿ MA ಎಲ್ಲ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಆದ್ರೆ ಒಬ್ರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ, DED ಮಾಡಿದ್ದಾರೆ. ಯಾರು ಇಲ್ಲ, ಯಾರು ಗೌರ್ಮೆಂಟ್ ನೌಕರಿ ಇನ್ನೂ ತಗೊಂಡಿಲ್ಲ. ಈಗ ಖಾಸಗಿ ಶಾಲೆಯಲ್ಲಿ ಕೆಲವರು ಮಾಡ್ತಾರೆ, ಇನ್ನೆಲ್ಲ ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ.
1: ಸರಿ, ಇವಾಗ ತಮ್ಮ ಕೂಡ ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಇವಾಗ ಗಾಡಿಗಳು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಈ ಕೊಡಗು ಮೈಸೂರು ಆ ಕಡೆ ಕೂಲಿಗೆ ಅಂತ ಹೋಗ್ತಾ ಇರ್ತಾರೆ. ಇವಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನು ಕೂಡ ಕೆಲವು ಗಾಡಿಗಳು ನೋಡ್ತಾ ಇರ್ತೀನಿ. ನಿಜದಿಂದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗ್ತೀನಿ ಗೊತ್ತಿರೂ ಕೂಡ ಅವರು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಇದ್ರ ಕುರಿತು ತಾವೇನು ಹೇಳಕ್ ಇಷ್ಟಪಡ್ತೀರಾ?
0: ಅದು ಅಂದ್ರೆ ಮಕ್ಕಳು ಅಂದ್ರೆ ಇದು ಜೀವನ ಸಾಗಿಸ್ಬೇಕಾದ್ರೆ ಸಣ್ಣ ಮಕ್ಕಳು ತಕೊಂಡು ಹೋಗ್ತಿದ್ರು. ಇವಾಗ ಈ ಆ ಮಕ್ಕಳನ್ನೆಲ್ಲ ಶಾಲೆ ಇರೋದ್ರಿಂದ ಆ ಮಕ್ಕಳನ್ನ ತಕೊಂಡೋಗಿ ಶಾಲೆಗೆ ಮಡಗ್ತಾ ಅವ್ರ ಅಲ್ಲಿಗೆ ಸೇರಿಸಿ ಅವ್ರಿಗೆ ವಿದ್ಯಾ ಬುದ್ಧಿಯ ಮುಂದಕ್ಕೆ ಚಾಲಕ್ ಮಾಡ್ತಾ ಅವ್ರ ಜನಗಳೆಲ್ಲ ಅದೊಂದು ಮಾತ್ರ ನಡೀತಾ ಇದೆ. ಈ ಹಿಂದೆ ಮಕ್ಕಳು ಮೊದಲ್ತಾ ಇದೆ, ಹೆಗಲ ಮೇಲೆ ಕುಡ್ಸ್ಕೊಂಡು ಹೋಗ್ತಿದ್ರು ಮಕ್ಕಳನ್ನ. ಇಲ್ಲಿಗಾರು ಹೋಗ್ಬೇಕಾದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಭೀ ಹೆಗಲ ಮೇಲೆ ಕುಡ್ಸ್ಕೊಂಡು ತತ್ಕೊಂಡು ಹೋಗ್ತಿದ್ರು, ಅದೆಲ್ಲ ಜೀವನ ಸಾಗಿಸ್ತಿದ್ರು ಆ ಥರ ಹೀಗೆ ಮಾಡ್ಕೊಂಡೋಗಿ. ಇವಾಗ ಅದು ಇಲ್ಲ, ಎಷ್ಟೋ ಕಮ್ಮಿ ಆಗಿದೆ. ಈಗ
1: ತಮ್ಮ ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸ್ತಾ ಇದ್ದಾರೆ? ಸರಿ,
0: ಕೊಡಿಸ್ತಾವ್ರೆ.
2: ಹೌದು ಸರ್, ಇಲ್ಲಿ ನಮ್ಮಲ್ಲಿ ಈಗ ಕೆಲವು ಈಗ ಮಳೆ ಬಿದ್ದಾಗ ಮಾತ್ರ ಇಲ್ಲಿ ಭೂ ಮಾಲೀಕರ ಮನೆಗಳ ಹೋಗಿ ಕೂಲಿ ಮಾಡ್ತಾರೆ, ಮತ್ತೆ ಕೇರಳದವ್ರ ಹತ್ರ ಹೋಗಿ ಶುಂಠಿ ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಆಗಸ್ಟ್ ಮುಗಿತಿದ್ದಂಗೆ ಸೆಪ್ಟೆಂಬರ್ದಾಗ ಇನ್ನು ಕೇರಳ ಕೊಡಗನ ವಲಸೆ ಹೋಗಿ ಕಾಫಿ ತೋಟ ಮಾಮೂಲಿ ಕೊಡಗಳೋಗಿ ಜೀವನ ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ. ಅದರಿಂದ ಇಲ್ಲಿ ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆದಿಲ್ಲ, ಮತ್ತೆ ಯಾರು ಸರ್ಕಾರಿ ನೌಕರರು ಕೂಡ ನಮ್ಮ ಆಡಿಲಿ ಇಲ್ಲಿವರೆಗೆ ಯಾರು ಆಗಿಲ್ಲ.
0: ಅದನ್ನ ಗಮನ ತಕ್ಕಂಗಿಲ್ಲ.
1: ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ, ಆದ್ರೆ ಯಾವುದೇ ರೀತಿಯ ಒಂದು ಸರ್ಕಾರಿ ಹುದ್ದೆನ ಪಡ್ಕೊಂಡಿಲ್ಲ.
2: ಇವರು ಹೊರಗಡೆ ಭೂ ಮಾಲೀಕರ ಮನೆಗಳ ಮತ್ತೆ ಕೇರಳ ಮತ್ತೆ ಕೊಡಗು ಹೋಗಿದ್ರು ಕೂಡ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ನೌಕರಿ ತಗೊಳಕ್ ಆಗಿಲ್ಲ.
1: ಹಾಗೇನೆ ಬೆಟ್ಟೆಯವರೇ, ತಾವು ಏನಾದ್ರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡ್ತಾರೆ?
0: ಕಾಡಿನಲ್ಲಿ ಜೀವನ ಅಂತ ಇದ್ರೆ ಏನ, ಆವಾಗ ಗೆಡ್ಡೆ ಗಣಿಸ್ಕಿರ್ತಿದ್ರು ಕಾಡಲ್ಲಿ, ಈಗ ಮರದ ಬುಡಲಿ ಆ ಪಕ್ಕದಲ್ಲಿ ಗೆಡ್ಡೆ ಇದ್ರೆ ಅದು ಬುಡ ಗೆಣಸ್ಬಿಡ್ತದ, ಅದು ಆ ಗೆಣಸಿನಲ್ಲಿ ಜೀವನ ಮಾಡ್ತಿದ್ರು. ಇದರ ಬಿದಿರು ಹಿಂಡಲು ಒಂದು ಟೈಮ್ನಲ್ಲಿ ಅದು ಬಿದಿರು ಬತ್ತೆ ಬರ್ತಿತ್ತು, ಅದರಲ್ಲಿ ಜೀವನ ಮಾಡ್ತಿದ್ರು. ತಿರ್ಗಾ ಇನ್ನು ಜೇನು

ಏನ್ ಕಿತ್ಕೊಂಡು ಜೀವನ ಮಾಡ್ತಿದ್ರು ಅದೆಲ್ಲ ಅವರ ಜೀವನ ಜೀವನ ಅದು ಅವಾಗ ಒಳ್ಳೆ ಅನುಕೂಲವೇ ಇತ್ತು. ಸೊಪ್ಪು ಕಿತ್ಕೊ ಬರ್ತಿದ್ರು, ಅದ್ ಬೇಯಿಸಿ ತಿಂತಿದ್ರು, ಅದು ಒಳ್ಳೆ ಜೀವನ ಇತ್ತು. ಈ ಅದೇ ಇನ್ನು ನಮ್ಮ ಎಲ್ಲದಾಗ ಯಾವ ಹೊರಗಡೆ ಅವ್ರು ಬಂದು ಕೂಲಿ ಕರೆದ್ರ ನೋಡ್ತಿದ್ರು, ತಕ ಬಂದು ಅವ್ರ ಜೀವನ ಮಾಡ್ಕೊಂಡು ಕಾಲ ಕಳೀತು. ಆವಾಗ ನಾವು ಒಂದು ಒಂದು ತುಚ್ಚು ಮದ್ದು ಮಾಡ್ಬೇಕಾದ್ರೂ ಕೂಡ ನಮ್ಗೆ ಆಸ್ಪತ್ರೆ ಇತ್ತಿಲ್ಲ. ಒಂದು ಯಾವುದೋ ಒಂದು ನಮ್ಗೆ ಕಾಯಿಲೆ ಗುಣ ಆಗಬೇಕಾದ್ರೂ ಕೂಡ ಒಂದು ಸೊಪ್ಪು ಕಿತ್ಕೊ ಬಂದು ರಸ ತೀಡಿ ನತ್ತಿಗ ಮೈಕಾಯಿಗೆಲ್ಲ ತಿಳಿದ್ರು ಅದು ಗುಣ ಆಯ್ತಿತ್ತು. ಒಂದು ಬೇರು ಯಾವ್ದಾದ್ರು ಒಂದು ಬೇರು ಬೆತ್ತಲ ನಾವು ಪತ್ತೆ ಮಾಡಿ ಕಿತ್ಕೊ ಬಂದು ಅದ ಏದು ರಸ ನುಂಗಿದ್ರೆ ಅದು ಕಾಯಿಲೆ ಗುಣ ಆಯ್ತಿತ್ತು. ಆಗ ನಮ್ಗೆ ಆಸ್ಪತ್ರೆ ಅನ್ನೋದೇ ಇತ್ತಿಲ್ಲ. ಆಗ ಒಳ್ಳೆ ಜೀವನ ಆಯ್ತು ನಮ್ಗೆ. ಯಾವುದೋ ನಮ್ಗೆ ಕಷ್ಟ ಕಾಯಿಲೆ ಎಲ್ಲ ಗುಣ ಆಯ್ತಿತ್ತು.

0: ಇವಾಗ ಈಗ ಎಷ್ಟು ಮತ್ತೆ ತಂದು ಕೊಟ್ಟರು ಅಂತ ಕಾಯಿಲೆಗಳು ಈಗ ಈ ಆಹಾರ ಪದಾರ್ಥದಿಂದ ನಮ್ಗೆ ಈ ಥರ ಕಾಯಿಲೆಗಳು ಬಂದರೂ ಗುಣ ಆಗಲ್ಲ ನಮ್ಗೆ. ಆವಾಗ ಗುಣ ಆಯ್ತಿತ್ತು, ಒಳ್ಳೆ ಗುಣ ಆಯ್ತಿತ್ತು ನಮ್ಗೆ. ಆಗ ಈಗ ಗುಣ ಆಗೋದೇ ಕಷ್ಟ ಆಗದೆ, ಈಗ ಜನಗಳೇ ಸತ್ತೋಯ್ತಾರ ತಗ. ಇವಾಗ
1: ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಿದ್ರಿ
0: ಆವಾಗ? ಈಗ ಏನು ಸಹ ಎಲ್ಲ ಮರ್ತೋಯ್ತವ ಈಗ ಎಲ್ಲ ಆಗ್ನ ಇದು ಈಗ ಸಿಕ್ಕಲ್ಲ. ಈಗ ಎಲ್ಲ ಈಗ ಎಲ್ಲ ಔಷಧಿ ಮದ್ದು ಎಲ್ಲ ಸಿಕ್ಕಬೇಕಾದ್ರೆ ಕಷ್ಟವೇ. ಈಗ ಹುಡುಕ್ಬೇಕು ಅದೆಲ್ಲ ಸಿಕ್ಕದೇ ಇಲ್ಲ ಈಗ. ಅವು ಅಯ್ಯೋ ನಳ್ಳಿ ನಳ್ಳಿ ತಕ್ಕ ಬಂದು ಅರ್ದ್ಬಿಟ್ಟು ಅದನ್ನ ಆಮ್ರ ಮಾಡಿಬಿಟ್ಟು ಆಮ್ರ ಕಂಡಾಗ ಹುಳಿ ಖಾರ ಹಾಕ್ಬಿಟ್ಟು ಕುಡಿದ್ಬಿಟ್ರ ನೆಗಡಿ ಎಷ್ಟಿದ್ರು ಕಿತ್ತು ಒದ್ರೋಯ್ತಿತ್ತು. ಈಗ ಎಷ್ಟು ಮಾತ್ರ ನುಂಗಿದ್ರು ನೆಗಡಿ ಹೋಗಲ್ಲ. ಮಾತ್ರ ಟಾನಿಕ್ ಕೊಡ್ತಾರ, ಟಾನಿಕ್ಕೂ ಗುಣ ಆಗಲ್ಲ. ನೆನ್ನೆ ಹೋಗಿದ್ದೀನಿ ನಾನು, ಇನ್ನೂ ಗುಣ ಆಗಿಲ್ಲ ನಾನು. ಆ ಥರ ಆಗ್ಬಿಡ್ತದೆ ಈಗ ಎಲ್ಲ ಗಂಟ್ಲೆ ಕೆರ್ತ ಗಂಟ್ಲೆ ಕಟ್ಕೊತದ. ಆ ರೀತಿ ಈಗ ಸಂದರ್ಭಗಳು. ಆ ಗೆಡ್ಡೆ ಗೆಣಸು ತಿಂದರೂ ಕೂಡ ನಮ್ಗೆ ಗುಣ ಆಯ್ತಿತ್ತು. ಅದು ಯಾವುದು ನಮ್ಮ ಕಾಯಿಲೆ ಕಷ್ಟಗಳು ಒಂದು ಬರ್ತಿಲ್ಲ. ಆಗ ಆ ಥರವಾಗಿ ನಮ್ಮ ಎತ್ತಮ್ಮ ಮುತ್ತಮ್ಮದಿರು ಅದೆಲ್ಲ ಮಾಡ್ತಿದ್ರು, ನಮ್ಮ ತಾತಿಂದ್ರು ಹಂಗೆ ಮಾಡ್ತಿದ್ರು. ಹಂಗೆ ಆ ಥರವಾಗಿ ಗುಣ ಇತ್ತು ನಮ್ಗೆ. ಈಗ ಗುಣನೇ ಇಲ್ಲ.
1: ಇವಾಗ ಹೇಳ್ತಿದ್ರಿ ನಾವು ಕಾಡೊಳಕ್ ಹೋಗಿ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡ್ಬಂದು ಸೇವನೆ ಮಾಡ್ತಿದ್ರು ಅಂತ. ಇವಾಗ ಕಾಡೊಳಕ್ ಹೋದಾಗ ಕಾಡು ಒಳಗಡೆ ಹಲವಾರು ಪ್ರಾಣಿಗಳು ಕೂಡ ನೀವು ನೋಡ್ತೀರಾ. ಗೆಡ್ಡೆ ಗೆಣಸು ಸೊಪ್ಪನ್ನ ಕೇಳುವ ಸಂದರ್ಭದಲ್ಲಿ ಯಾವ್ದು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಸನ್ನಿವೇಶ ನಡೆದಿದಾವೆ?
0: ಆವಾಗ ಬರ್ತಿದ್ದಿಲ್ಲ, ನಮ್ ಕಂಡು ಓಡ್ಬಿಡ್ತಿದ. ಯಾವ ಪ್ರಾಣಿ ನಮ್ಮ ಹತ್ರಕ್ಕೆ ಬರ್ತಿದ್ದಿಲ್ಲ. ಆಗ ಓಡ್ಬಿಡ್ತಿದ್ದ ಜನ ಕಾಣ್ತು ಅಂದ್ರೆ ಓಡ್ಬಿಡ್ತಿದ್ದ. ಇವಾಗ ಜನದ ಮೇಲೆ ಬಿಡ್ತಾ ಅನ್ನ ಪ್ರಾಣಿಗಳು ಬಂದ್ಬಿಟ್ಟವ. ಈಗ ಜನದ ಮೇಲೆ ಈಗ ಪ್ರಾಣಿಗಳು ಬಿಡ್ತಾವ. ಈಗ ಯಾವ ಪ್ರಾಣಿನೂ ಹೋಯ್ತಾ ಇಲ್ಲ. ಈಗ ನಮ್ ಕಂಡು ಓಡಲ್ಲ, ನಮ್ಮನೆ ಓಡ್ಸ್ಕೊ ಬಂದವೇ ಹೊರತು ನಾವು ಕಾಡಿಗೆ ಬಿಡ್ತಾ ಇಲ್ವಲ್ಲ ನಮ್ಮನ್ನ. ಕಾಡು ಪ್ರಾಣಿಗಳು ಈಗ ಜಾಸ್ತಿ ಅವಳಿ ಮಾಡ್ತಾವ.
1: ಇವಾಗ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಮೊದಲು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು?
2: ಆವಾಗ ಕಾಡಲ್ಲಿ ಸಿಕ್ಕುವಂಥ ಸೊಪ್ಪು ಗೆಡ್ಡೆ ಗೆಣಸು ಇದರಿಂದ ಯಾವುದೇ ರಾಸಾಯನಿಕ ಪದಾರ್ಥಗಳ ಔಷಧಿಗಳನ್ನ ಸಿಂಪಡಿಸಿದಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಈಗ ನಾವು ತಿನ್ನುವಂಥ ಏನು ಆಹಾರದಲ್ಲಿ ಏನಿದೆ ಅದರಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳೆಲ್ಲ ಸಿಂಪಡಿಸಿ ಈಗ ಆಯಾಸನ ಆಹಾರದಿಂದನೇ ನಮ್ಮ ಆರೋಗ್ಯ ಕೆಡ್ತಿರೋ ಮತ್ತು ಆಯಾಸ ಕೂಡ ಕಡಿಮೆ ಆಗ್ತಿರೋದ್ರಿಂದ ನಮಗೆ ಈ ಇಲ್ಲಿ ಜೀವನಕ್ಕೂ ಅಲ್ಲಿ ಜೀವನಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಅಲ್ಲಿದ್ದಲ್ಲೇ ತುಂಬ ಚೆನ್ನಾಗಿತ್ತು. ಏನೋ 1972 ವನ್ಯಜೀವಿ ಸಂರಕ್ಷಣ ಕಾಯ್ದೆ ತಂದು ನಮ್ಮ ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಮಾಡಿದ್ರು. ಈಗ ನಮಗೆ ಅಲ್ಲೇ ಇದ್ದಾಗಲೇ ಆರೋಗ್ಯ ಮತ್ತೆ ಚೆನ್ನಾಗಿ ಇರ್ತಿದ್ವು.
1: ತಾವೇಳ್ತಿದ್ದೀರಾ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯಾಗಿ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಾ ಇದ್ದಾರೆ. ಇದರಿಂದ ನಮ್ಮೊಂದು ಆರೋಗ್ಯನ ಕೂಡ ಆಗ್ತಿದೆ ಅಂತ ನೀವು ಕೇಳ್ತಾ
0: ಇದ್ದೀವಿ.
1: ಹಾಗೆ ಬಟ್ಟೆಯವರ ಮೊದಲು ಹೇಳ್ತಾ ಇದ್ರಿ ತಮಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಿಂದಿನ ಕಾಲದಲ್ಲಿ ಕಾಣ ಸಿಗತಕ್ಕಂಥ ಹಲವಾರು ಸೊಪ್ಪುಗಳನ್ನ ಅದ್ರ ಮುಖಾಂತರ ನಾವು ಗುಣವಾಗ್ತೀವಿ ಅಂತ ಹೇಳ್ತಾ ಇದ್ರಿ. ಇವಾಗಲೂ ಕೂಡ ಈ ರೀತಿ ಮನೆ ಮದ್ದುಗಳನ್ನ ಮುಂದುವರಿಸಿಕೊಂಡು ಹೋಗ್ತಿದ್ರೆ ಹೇಗೆ?
0: ಈಗ ಕೆಲವು ತಪ್ಪ ಎಲ್ಲ ಈಗಲೂ ಕೂಡ ಅದು ಮುಂದುವರಿತಾ ಅದ. ಈಗ ಈಗಲೂ ಕೂಡ ಅದನ್ನೇ ಮಾಡಿದ್ರೆ ಅದು ಒಳ್ಳಿ. ನಾವು ಎಲ್ಲರೂ ಹೋಗ್ಬೇಕಾದ್ರೂ ಆ ಸೊಪ್ಪು ಸಿಕ್ಸ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗೋದು. ಒಂದು ಅದೇನೋ ಹೇಳ್ತಾರಲ್ಲ ಗೂಬೆಗಳು ಬರ್ತಾವ ಮೈಗಿಡಿತಾವ ಅಂತ, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೂ ಈಗಲೂ ಹಂಗೆ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಸದನ 6 ಗಂಟೆ ನಾವು ಹೋಗೋದು ಮುಂದುವರಿಸ್ಕೊ ಹೋಯ್ತಾ ಇದ್ದೀವಿ. ಅದನ್ನು ಮರ್ತಿಲ್ಲ ನಾವು. ಒಂದು ಯಾವ್ದಾದ್ರು ಇಂದು ಚುಚ್ಚುಮದ್ದಿಗೆ ನಾವು ಏನು ಹೋಗ್ಲಿಲ್ಲ ಅಂದ್ರೆ ಆ ಮದ್ದು ತಕ್ಕ ಮಧ್ಯೆ ನಾವು ಗುಣ ಮಾಡ್ತೀವಿ.
1: ಸರ್ಕಾರದಿಂದ ಯಾವೆಲ್ಲ ಕುಪತ್ರಗಳು ಸಿಗ್ತಾ ಇದೆ ನಿಮಗೆ?
2: ಸರ್ ನಮ್ಮಲ್ಲಿ ಸರ್ಕಾರದಿಂದ ಕುಪತ್ರ ಅಂತ ಹೇಳಿದ್ರೆ ನಾವು 2012 ಕೂಡ ಪರಂಪರೆ

0: ಪೇಪರ್ ಫಾರೆಸ್ಟ್ ಆಕ್ಟ್ ಅಲ್ಲಿ ಹಾಕಿದ್ವಿ ನಮ್ಮ ಲಕ್ಷ್ಮಣಪುರಕ್ಕೆ. ಅದು ರೆವಿನ್ಯೂ ಭೂಮಿ ಆದ್ರಿಂದ ನಮ್ದು 14 ರಿಜೆಕ್ಟ್ ಆಯ್ತು. ಹಕ್ಕುಪತ್ರಕ್ಕೆ ಹಾಕಿದ್ವಿ, ವೈಯಕ್ತಿಕ ಮತ್ತೆ ಸಮುದಾಯಕ ಹಾಕಿದ್ವಿ, ಈಗ ಅದು ರಿಜೆಕ್ಟ್ ಆಯ್ತು, ನಮ್ಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಇನ್ನು ನಮ್ಮಲ್ಲಿ ಜಮೀನುಗಳು ಕೆಲವೊಂದು 4-5 ಜನಕ್ಕಿದೆ, ಅವ್ರಿಗೆ ಹಕ್ಕುಪತ್ರ ಇದೆ ಅಷ್ಟೇ, ಇನ್ಯಾರಿಗೂ ಹಕ್ಕುಪತ್ರ ಸಿಕ್ಕಿಲ್ಲ.
1: ಹಕ್ಕುಪತ್ರ ಅಂದ್ರೆ ಇನ್ನೇನು, ಈಗ ನಾವು ಕಾಡನ್ನೇ ಬಿಟ್ಟು ಬಂದಿಮೇಲೆ ಈಗ ನಾವು ಯಾವ ಹಕ್ಕುಪತ್ರ ಇದು ಮಾಡೋಕ್ಕದ್ದು, ಅದು ನಮ್ಗೆ ಕಾಡು ಬಿಡಿಸ್ಕೊಟ್ರೆ ನಾವು ಹಕ್ಕುಪತ್ರ ನಾವು ಪಡ್ಕೋಬೋದು, ಮುಂದೆ ನಾವು ಬದುಕಕ್ಕೂ ಒಂದು ಜೀವನ ಚೆನ್ನಾಗಿರ್ತದೆ. ಈ ಕೊಟ್ಟಿರೋದನ್ನ ನಾವು ಹಾಕಿ ಮೇಲೆ ಅದೊಂದು ನಮ್ಗೆ ಅನುಕೂಲ ಆದರೆ ಸಾಕು, ನಮ್ಗೆ ಈಗ ನಾವು ಅದನ್ನ ಮುಂದರಿಸ್ಕೊಂಡು ಹೋಗ್ತೀವಿ. ನಾವು
2: ತಮ್ಮ ಒಂದು ಆಡಿಯಲ್ಲಿ ಈ ಆಡಿಯರಣಕ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
0: ಈಗ ನಮ್ಮದು ಆಡಿಯರಣಕ ಸಮಿತಿ ಹಂಗೆ ಇದೆ ಅಷ್ಟೇ, ಸಭೆಗಳು ಮಾಡ್ತಿದ್ದೀವಿ. ಅದೇ ಕಾರ್ಯಚಟುವಟಿಕೆಗಳು ನಮ್ಮದು ರೆವಿನ್ಯೂ ಭೂಮಿ ಇರೋದ್ರಿಂದ ಈ ಕಿರು ಉತ್ಪನ್ನಗಳಿಗೂ ಹೋಗ್ತಾ ಇಲ್ಲ. ಮೊದಲು ಎಲ್ಲ ಒಂದು ರೈತರು ಬೇಸಿಗೆ ಬತ್ತು ಅಂದರೆ ಈಗ ಸೀಸನ್ ಇದು ಜೇನ್ ಸೀಸನು, ಜೇನ್ ಸೀಸನ್ಗೆ ಹೋಗ್ತಿದ್ರು, ಮತ್ತು ಗೆಡ್ಡೆ ಗೆಣಸ್ಗೆ ಹೋಗ್ತಾರೆ, ಈಗ ಸೌದೆಗೆ ಹೋಗ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನು ಮೀನಿಗೇನು ಇದಕ್ಕೆ ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ನಮ್ಮಲ್ಲಿ ಕಿರು ಉತ್ಪನ್ನ ಸಂಗ್ರಹ ಮಾಡೋಕೆ ಅಂತ ಹೇಳಿದ್ರೆ ಲಾಂಟೇನ ಇರೋಂಥ ಸಣ್ಣ ಇದು ಕುರ್ಚಲು, ಅದರಿಂದ ಯಾವುದೇ ಇದು ಸಿಕ್ಕಲ್ಲ.
1: ಕಂಡ್ರೆ ಸಹ ಅದು ನಮ್ ಕಂಡ್ರಿಗೆ ನಮ್ಮ ರೈತರು ಅಂತ ಅನ್ಬಿಟ್ಟು ಅವ್ರು ಬಿಡ್ತೇ ಇಲ್ಲ. ಈಗ ನಮ್ನೇ ಓಡಿಸಿ ಈಚೆಗೆ ಬಿಡ್ತೇ ಇರೋದೆ, ಯಾರು ಬಿಡ್ತೇ ಇಲ್ಲ. ಈಗ ಏನ್ ತರ್ಬೇಕಾದ್ರು ನಾವು ಕಾಡ್ಗೆ ಹೋಗಿ ತರ್ಬೇಕಾಗಿತ್ತು, ಕಾಡಿಂದ ಈಗ ನಮ್ಮನ್ನ ಹೊರಗಾಕತ್ತವಿಂದ ಬಿಡ್ತಾ ಇಲ್ಲ. ಈಗ ಯಾವುದು ಜನ ಕಾಣ್ತು ಅಂತಂದ್ರೆ ಸುಮ್ಮನೆ ಏನೇನೋ ಮಾಡಿ ಓಡಿಸ್ತಾರ ನಮ್ಮನ್ನ ಬೆದರ್ಕಾಕಿ.
0: ಮಹಿಳೆಯರದು ಸ್ವಸಹಾಯ ಸಂಘ ಇದೆ, ಬಜರಂಗಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ ಅದು ಮಾಡಿದ್ದಾರೆ. ಸಂಘದ ತುಂಬಾ ಈಗ ಅನುಕೂಲ ಆಗ್ತಿದೆ, ಅವರು ಅದೇ ತರ ಮುಂದುವರಿಸಿಕೊ ಹೋದ್ರೆ ಒಳ್ಳೇದು.
2: ಬೆಟ್ಟೆಯವರೇ, ನಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳ ಬಗ್ಗೆ ತಿಳಿಸ್ಕೊಡಿದ್ರೆ, ಯಾವ ರೀತಿ ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ?
1: ಮೊದಲು ನಾವು ಯಾವ್ದಾದ್ರು ಮಾಡ್ಬೇಕಾದ್ರೆ ನಮ್ಮ ದೇವ್ರ ಬಿಟ್ಟು ನಾವು ಏನು ಮಾಡ್ತಿತ್ತಿಲ್ಲ, ಇವಾಗಲೂ ನಾವು ದೇವ್ರ ಬಿಡ್ದನೆ ನಾವು ಮಾಡ್ಕೊಂಡು ಹೋಗ್ತೀವಿ. ಹಿಂದಿನ ಸಂಪ್ರದಾಯ ನಾವು ಮಾತ್ರ ಇಲ್ಲಿವರೆಗೂ ನಾವು ಮಾಡ್ತಿಲ್ಲ. ನಾವು ಅದನ್ನ ಹಿಂದಿನ ಸಂಪ್ರದಾಯದಂತೆ ನಾವು ಈಗಲೂ ನಡ್ಕೊಂಡು ಹೋಗ್ತೀವಿ. ನಮ್ಮ ದೇವ್ರ ದಯನ ಹಂಗೆ ಆಚರಿಸ್ಕೊಂಡು ನಾವು ಹೋಗ್ತೀವಿ. ಈಗಲೂ ಕೂಡ ನಾವು ಅದನ್ನ ಮಾಡ್ತಿಲ್ಲ. ನಾವು
2: ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ರಿ ಹಬ್ಬಗಳನ್ನೆಲ್ಲ?
1: ನಾವು ನಮ್ಮ ಎತ್ತಮ್ಮ ಮುತ್ತಮ್ಮದಿರು ತಾತಿನರು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಾವು ಮಾಡ್ಕೊಂಡೋಗ್ತೀವಿ. ಅದಕ್ಕೇನು ಮಾಡಿರ್ಬೇಕು ಮನೇಲಿ ಸಂಪ್ರದಾಯದಂತ ಅದೇ ಥರ ಮಾಡ್ಕೊಂಡು ಅದೇ ಥರ ಮಾಡ್ತೀವಿ. ಅದೇ ಥರ ನಾವು ಧೂಪ ಹಾಕ್ತೀವಿ, ಅಚ್ಚುಕಟ್ಟಾಗಿ ನಿಮ್ದಾಗಿ ನಾವು ಕಾಲ ಕಳ್ಕೊ ಹೋಗ್ತೀವಿ. ಈಗ
2: ತಾವು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಇವಾಗ ನಿಮ್ಮ ಮಕ್ಕಳಿಗೆ ಏನಾದ್ರೂ ಅಡಿಗೆ ಹೇಳ್ಕೊಡ್ತಾಯಿದ್ದಾರೆ? ಹೇಗೆ
1: ಆಡಿರಿ ಅಂದ್ರೆ ನಮ್ಮ ನಾವು ಮಾಡೋದನ್ನ ನಮ್ಮ ಮಕ್ಕಳು ನೋಡ್ತಾವ, ಅವ್ರು ಮುಂದೆ ಮಾಡೋದಕ್ಕೆ ಅನುಕೂಲ ಆಯ್ತದ, ಕಲಿತಾವ್ರ ಅವರು.
0: ಸರ್, ಈಗ ಮೊದಲು ನಮ್ಮ ಕಾಡಲ್ಲಿದ್ದ ಸಂದರ್ಭದಲ್ಲಿ ಮಾಮೂಲಿ ಈ ಥರ ಹಬ್ಬನ ಯಾರೋ ಸಡಗರದಿಂದ ಮಾಡ್ತಿದ್ರು, ಏನೋ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಷ್ಟೇ ಮಾಡ್ತಿದ್ರು. ಇವಾಗ ಎಲ್ಲ ಇಲ್ಲಿ ನಾಗರಿಕ ಸಮಾಜದ ಜೊತೆ ಬಂದು ಅವ್ರು ಎಲ್ಲ ಹಬ್ಬನೂ ನಮ್ಮ ಸಂಸ್ಕೃತಿನೇ ಈಗ ಮರೀತಾವ್ರೆ,
1: ಚೇಂಜ್ ಮಾಡ್ತಾವ್ರ.
2: ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಇನ್ನಿಮ್ಮ ಒಂದು ಯಶವಂತಪುರ ಅಡಿ ಸಿಗ್ತಾ ಇದೆ?
0: ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಂದ್ರೆ ಈಗ ನಮ್ದು ಅಲಮರಣಿಗಂದಿನ ಕೆಲವು ಮನೆಗಳಾಗಿದೆ, ಅದು ಬಿಟ್ಟರೆ ಪೌಷ್ಟಿಕಾರ ಬರುತ್ತೆ
1: ಯಾವುದು ಸಿಕ್ತೇ ಇಲ್ಲ ನಮ್ಗೆ. ಇನ್ನು ನಮಗೆ ಸಿಕ್ಕದೇ ಇರೋ ಪರವಾಗಿಲ್ಲ, ನಾವು ಇಲ್ಲವರು ಹೊತ್ತಾಗಿ ಹಂಗೆ ಕಾಲ ಕಳೆದ್ಬಿಟ್ಟು ಇಲ್ಲಿವರ್ಗಂಟ. ಇದು ನಮ್ಮ ಮಕ್ಕಳಿಗಾರು ಅನುಕೂಲವಾಗಿ ಸಿಕ್ಕಿದ್ರೆ ಸಾಕು ಅಂದಾಗ ಆಗ್ಬಿಟ್ಟದೇಗ ಅಷ್ಟೇ. ಇದು ನಮ್ಮ ಅಕ್ಕ ಮುಂದೆ ಬದುಕವು ಭಾಳ ಅವ್ಕೆ ಬೇಕು. ಈಗ ನಮ್ಗೇನು ಆಯಿತು, ನಮ್ಮ ಕಥೆ ಮುಗೀತು, ಇನ್ನು ನಮ್ಮ ಮಕ್ಳಿಗೆ ಬೇಕು ಇನ್ನು ಮುಂದೆ ಬದುಕಕ್ಕ ಬಾಳಕ್ಕ ಅವ್ರಿಗೆ ಬೇಕು. ಸಂಪ್ರದಾಯದಂತ ಅವ್ರು ನಡ್ಕೊಂಡು ಹೋಯ್ತಾರ ಮಾಡ್ಕೊತಾರ ಅಷ್ಟೇ. ಈ ಪಂಚಾಯತಿ ಬಂದ್ಬಿಟ್ಟು ಅದು ಬೇರೆ ಆಚಾರ ಆಗ್ಬಿಟ್ಟು ಎಲ್ಲ ಪೂರ್ತ ಬತ್ತೆ ಇರೋದು ಕುಂಠಿತ ನಮ್ಗೆ ಈ ಪಂಚಾಯತಿಯಿಂದ. ಯಾವುದು ದೊರಕ್ತಾ ಇಲ್ಲ ನಮ್ಗೆ, ಅರ್ಧ ದೊರಕ್ತದ ಅರ್ಧ ದೊರಕಿಲ್ಲ, ಇನ್ನು ಅರ್ಧ ಯಾವ್ರಿಗೆ ತಿನ್ಕೋತಾರ. ಆ ರೀತಿ ಸಂದರ್ಭ ಆಗ್ಬಿಟ್ಟದೆ. ಈಗ ಕುಡಿಯೋ ನೀರು ಒಂದು ಮಾತ್ರ ಚೆನ್ನಾಗಿ ನಡೀತಾ ಅದ, ಅದೊಂದು ಅದೊಂದ್ಬಿಟ್ಟು ಇನ್ನೇನು ನಮ್ಗೆ ಅವಕಾಶ ಇಲ್ಲ.
0: ಸೊ ಇದೇನದು ಇಲ್ಲಿ ನಮ್ಮಲ್ಲೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾರ. ಅದರಿಂದ ಇಲ್ಲಿ ನಾನು ಹೇಳ್ದಂಗೆ ಮುಟ್ಟು ಮಾತಾಡಿದೆ, ಒಂದು 5-6 ಜನಕ್ಕೆ ಮಾತ್ರ ಜಮೀನು ಇರೋದು. ಇನ್ನೆಲ್ಲ ಇನ್ನು ಆಗಸ್ಟು ಸೆಪ್ಟೆಂಬರ್ 10 ಅಂದ್ರೆ ಇನ್ನು ಕೇರಳ ಮತ್ತು ಬೊಮ್ಮಲೆ ಕ್ರಮನ ಕಾಫಿ ತೋಟಿಕೊಂಡು ಹೋಗಿ ಜೀವನ
1: ಸಾಗಿಸ್ತಾರೆ.
0: ಮದ್ಯ ಪಾನ ಕಾರ್ಡ್ ಇಟ್ಟ ಆಗ್ಬಿಟ್ಟಾರ, ಅದರಿಂದ ಬೊಮ್ಮಲೆ ಕ್ರಮನಾಗನೇ ಕೇರಳ ಕೊಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ.

0: ಗೌರ್ಮೆಂಟ್ ಮಾಡೋದಲ್ಲ ಸಾಧನ, ಜನಗಳು ಒಂದು ಅರ್ಧ ಮುಂದೆ ಬದುಕಕ್ಕೆ ಇಲ್ಲ, ಎಲ್ಲ ಇದೊಂದು ಬಂದ್ಬಿಟ್ಟು ಒಳ್ಳೆ ಗಾಚಾರ ಮಾಡ್ಕೊಂಡು ಮಕ್ಕ ಎಲ್ಲ ಸಣ್ಣ ಸುಮಾರು ಕೆಲ್ಸಕ್ಕೆ ಹೋಯ್ತು ಅಂತಂದ್ರೆ ಅವರು ಅಲ್ಲೇ ಕಲ್ತ್ಕೊ ಬರ್ತಾರೆ, ಅದನ್ನ ಅದು ಅಲ್ಲಿಂದೇ ಕಲ್ತ್ಕೊ ಬರ್ತಾರೆ. ಅವರು ಕಲ್ತ್ಕೊ ಬಂದು ಇನ್ನು ಮನೆಯಲ್ಲೂ ಹಂಗೆ ತಂದೆ ತಾಯಿಗ ಅವಕಾಶ ಇಲ್ಲ, ತಂದೆ ತಾಯಿಗ ಜೀವನ ಕೊಡ್ತೇ ಇಲ್ಲ, ಅವ್ರಿಗೆ ಮದ್ಯಪಾನ ಮಾಡ್ಕೊ ಬರೋದು, ಮನೆಯಲ್ಲಿ ಗಲಾಟೆ ಮಾಡೋದು, ಅವರ ಅರ್ಧಂತದಲ್ಲಿ ಸಾಕಾಯ್ತಾರೆ. ನಾವು ಇಲ್ಲಿವರೆ ಗಂಟೆ ಅವ್ರು ಬದುಕಿದ್ದೀನಿ, ಅವರು ಇಲ್ಲಿವರೆ ಗಂಟೆ ಬದುಕೋಕ್ಕಾಗಲ್ಲ.
1: ಇಲ್ಲಿ ಒಂದು ಐದಾರು ಜನ ಮದ್ಯಪಾನ ಅಕ್ರಮವಾಗಿ ಮಾಡ್ತಾರೆ, ನಮ್ಮ ಮನೆಗಡೆ ಅಂಗಡಿಗಡೆ ಮದ್ಯಪಾನ ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಸುಮಾರು ಒಂದು ನಾಲ್ಕೈದು ತಿಂಗಳಿಗೆ ಒಂದು ಐದಾರು ಜನನೂ ತೀರೋದ್ರು, ಮದುವಾಗದವರು ಅವರೆಲ್ಲ ಮದ್ಯಪಾನಕ್ಕೆ ದಾಸರಾಗಿ ಅವರು ಸುಮಾರು ತೀರೋದು. ಆಮೇಲೆ ಅಕ್ಕಪಕ್ಕ ಊರವರೆಲ್ಲ ಇಲ್ಲಿಗೆ ಬರ್ತಾರೆ.
0: ಸರ್ಕಾರ ಅಂತದ ಅಷ್ಟೇ, ಸರ್ಕಾರವೇ ಮುಂದಕ್ಕೆ ನಿಂತ್ಕೊಂಡು ಈ ರೀತಿ ಮದ್ಯಪಾನ ಮಾಡಿಸ್ತಾ ಇದೆ, ಏನು ಮಾಡಕ್ಕಾಗಲ್ಲ.
2: ಸಂತೋಷ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುವರಿಗೆ, ಹಾಗೆ ಎಚ್ ಡಿ ಕೋಟೆ ತಲೆಗಿನ ಎಲ್ಲ ಗಿರಿಜನರಿಗೆ ಸಮುದಾಯಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕೇಳಿ ಮಾತಾಡಕ್ಕೆ ಇಷ್ಟಪಡ್ತೀವಿ?
1: ಸರ್, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮದ್ಯಪಾನ ಮತ್ತು ಧೂಮಪಾನದಿಂದ ನಾವು ದೂರ ಇರಬೇಕು ಅಂತೇಳಿ ನಮ್ಮ ಅಭಿಪ್ರಾಯನ ಹೇಳ್ತೀವಿ ಅಷ್ಟೇ.
0: ಕೊನೆಯದಾಗಿ ಏನು ಜೀವನ ಸಾಗಿಸೋದಕ್ಕೆ ನಮ್ಗೆ ಅನುಕೂಲ ಇದ್ರೆ ಸಾಕು, ನಮ್ಗೆ ಮುಂದೆ ಮಕ್ಕ ಬೆಳೆಯಂಥ ಮಕ್ಕಳು ಇದೊಂದು ಮದ್ಯಪಾನ ಒಂದು ಬಿಟ್ಟು ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆದ್ರೆ ಸಾಕು ನಮ್ಗೆ.
2: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಯಶವಂತಪುರ ಆಡೆ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆ ಹಿಂದಿನ ಕಾಲದಲ್ಲಿ ಕಾಂಡ ಮಾಡ್ಕೊಂಡು ಹೋಗ್ತಿರೋ ಕಾಂಡ ಜೀವನ ಬಗ್ಗೆ, ಹಾಗೆ ಕಾಂಡ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ.
0: ಧನ್ಯವಾದಗಳು.
2: ಕೇಳುವರೆ ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಯಶವಂತಪುರ ಆಡಿಯ ನಿವಾಸಿಗರಾದ ಶಿವತ ನಾಗರಾಜು ಮತ್ತು ಶಿವತ ಬೆಟ್ಟಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ಕುರುಬಾರು
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಯಶವಂತಪುರ ಹಳ್ಳಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ನಾಗರಾಜು ಮತ್ತು ಬೆಟ್ಟಯ್ಯಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ.

0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಮನೆಯಲ್ಲಿ ಎಷ್ಟು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ಏಡ್ಸ್ ಸ್ಮರಣಾ ದಿನದ ಕುರಿತು ಆನಂದ ಜ್ಯೋತಿ ನೆಟ್ವರ್ಕ್ನ ಕಾರ್ಯಕರ್ತರಾದ ಮಹದೇವಮ್ಮ, ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ, ಆಪ್ತ ಸಮಾಲೋಚಕರಾದ ನಾಗರತ್ನರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ನಮ್ಮ ಸಮುದಾಯದಿಂದ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳುತ್ತಾ ಮರಣ ಪ್ರಮಾಣನ ನಾವು ಯಾವ ರೀತಿ ಡೆತ್ ಆಗ್ತಾ ಇದ್ರೆ ಅದನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ನಾವು ತಗೊಳ್ಳೋ ಟ್ರೀಟ್ಮೆಂಟ್ ಇರ್ಬೋದು, ನಾವು ತಗೊಳ್ಳೋ ಆಹಾರ ಇರ್ಬೋದು, ಅದನ್ನು ವೈದ್ಯರು ಹೇಳಿದ ರೀತಿ ನಾವು ತಗೊಂಡ್ರೆ ನಡ್ಕೊಂಡ್ರೆ ನಮ್ಮ ಡೆತ್ ಆಗೋ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆ ನಾವು ಕರೆಕ್ಟಾಗಿ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ತೆಗೆದುಕೊಂಡು ನಾವು ಸಾಮಾನ್ಯ ಜನರ ಹತ್ರ ಬದುಕ್ತಿದ್ರೆ ನಮ್ಮನ್ನ ಯಾರು ಕಳಂಕ ತಾರತಮ್ಯ ಮಾಡಲಾರ, ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬರಬೇಕು. ಮತ್ತು ಇನ್ನೊಂದು, ಮಕ್ಕಳು ನಾವು ಮರಣ ಒಂದು ನಮ್ಮ ಪೋಷಕರಲ್ಲಿ ಮರಣ ಹೊಂದೋದು ಕಡಿಮೆ ಆದರೆ ಮಕ್ಕಳು ಅನಾಥ ಆಗೋದು ಕೂಡ ಒಂದು ಇದರಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ನಾವು ವೈದ್ಯರು ಹೇಳಿದ್ರಂತೆ ಆಹಾರ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇದನ್ನೆಲ್ಲ ನಾವು ಕಾಪಾಡ್ಕೊ ಬಂದಿರುತ್ತೆ. ಸಾಮಾನ್ಯ ಜನರಂತೆ ಕೂಡ ನಾವು ಜೀವನ ನಡೆಸಬೇಕು ಅಂತ ಹೇಳ್ತಾ, ಮತ್ತು ಈ ಒಂದು ಸ್ಮರಣ ದಿನವನ್ನು ಈ ದಿನ ಎಲ್ಲರೂ ನೆನೆಸ್ಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಇದೇ ಫಸ್ಟ್ ಅಲ್ಲ, ನಮ್ಮದು ಈ ಒಂದು ಆನಂದ್ ಜ್ಯೋತಿ ನೆಟ್ವರ್ಕ್ ಸಮುದಾಯನ ಹುಟ್ಟಾಗೋದಕ್ಕೆ ಸ್ವಾಮಿ ವಿವೇಕಾನಂದಿಂದ ಎಮ್ ಎ ಬಿ ಸರ್, ಬಾಲಸುಬ್ರಹ್ಮಣ್ಯ ಸರ್ ಇರ್ಬೋದು, ರಾಜೇಂದ್ರ ಪ್ರಸಾದ್ ಸರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಈ ಒಂದು ಸಮುದಾಯನ ಆನಂದ ಜ್ಯೋತಿ ನೆಟ್ವರ್ಕ್ನ ಹುಟ್ಟಾಕೋದಕ್ಕೆ ಸಹಾಯ ಮಾಡಿದರೆ ಅದನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಮತ್ತು ನಮ್ಮನ್ನ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಕರೆದು ನಮ್ಮನ್ನು ಇಲ್ಲಿ ನಮಗೆ ಮನವರಿಕೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಮತ್ತು ಅದೇ ರೀತಿ ನೀವು ಕೂಡ ಇಲ್ಲಿ ಒಂದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಮಕ್ಕಳದ ವಿದ್ಯಾಭ್ಯಾಸಕ್ಕಿರ್ಬೋದು, ಪೌಷ್ಟಿಕ ಆಹಾರದ ಬಗ್ಗೆ ಇರ್ಬೋದು, ಮತ್ತು ಎಜುಕೇಷನ್ ಬಗ್ಗೆ, ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ತುಂಬ ಸಹಾಯನ ಅವರು ಕೌನ್ಸಿಲಿಂಗ್ ಕೊಟ್ಟು ನಿಮ್ಮನ್ನ ಎಲ್ ಎಫ್ ಪಿ ಆಗಿರೋರನ್ನ ಏರ್ಟಿಗೆ ತಲುಪುವಂತೆ ಮಾಡಿ ನನಗೂ ಕೂಡ ಫೋನ್ ಮಾಡ್ತಾರೆ ಬರ್ತಾ ಇದ್ದಾರೆ ಇಂಥವ್ರನ್ನ ಅವ್ರನ್ನ ಒಂದು ಸ್ವಲ್ಪ ರೀಚ್ ಮಾಡಿ ಅಂತ. ಆ ಒಂದು ಇದನ್ನು ನಮ್ಮ ಜೊತೆ ಇಟ್ಕೊಂಡಿರಲ್ಲ, ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ.

0: ಎಚ್ಐವಿ ಏಡ್ಸ್ ಪೀಡಿತರು ಕೌಟುಂಬಿಕ ಜೀವನಕ್ಕೆ ಅರ್ಹರು. ಉಚಿತ ಆಪ್ತ ಸಮಾಲೋಚನೆ ಕೊಡಿಸಿ ಅವರಿಗೆ ಬಾಳಿಗೆ ಬೆಳಕು ಕೊಡಿ.
1: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ
2: ಈ ದಿನ ಕ್ಯಾಲೆಂಡರ್ ಮೆಮೊರಿ ದಿನ ಆಚರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ತಪ್ಪದೇನೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ

ನನಗೆ ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷ ಅಂದ್ರೆ ಮೇ 3ನೇ ಭಾನುವಾರ ಕ್ಯಾಂಡಲ್ ಆಚರಣೆಯನ್ನ ಮಾಡಬೇಕು. ಆದ್ರೂ ಕೂಡ ಆ ದಿನ ಅವ್ರು ಮರೆತ್ರೂ ಕೂಡ ತಿಂಗಳ ಕೊನೆಯಲ್ಲಾದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ವರ್ಷವೂ ಕೂಡ ತಪ್ಪದೇ ಮಾಡ್ತಾ ಇದಾರೆ. ಅದರಿಂದ ನಾನು ಅದಕ್ಕೆ ಚಿರಋಣಿ ಮೇಡಮ್ ಈ ಒಂದು ಸಂಸ್ಥೆಗೆ. ನಮ್ಮ ಒಂದು ಸಮುದಾಯಕ್ಕೆ ನೆನೆಸ್ಕೊಂಡು ಪ್ರತಿ ವರ್ಷನೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಡ್ತಾ ಇದ್ದೀರಿ. ಹಾಗೂ ನಾನು ಇಲ್ಲಿ ಕೇಳ್ಕೊಳ್ಳೋದು ಎಲ್ಲರದು ಒಂದು ವಿಷಯ, ಈಗ ಆಲ್ರೆಡಿ ನಮ್ಮ ಸೋಂಕಿತರು ಮರಣ ಹೊಂದಿದ್ದಾರೆ. ಮರಣ ಒಂದು ಮೇಡಮ್ ಹೇಳಿದ್ರು, ಅದಕ್ಕೋಸ್ಕರ ಕಾನೂನು ಪ್ರಕಾರ ಕೆಲವು ನಾಯಕರು ಹೋರಾಡಿದ್ರು ಅಂತ. ಅದರಲ್ಲಿ ಒಬ್ಬರನ್ನ ನಾನು ಈ ದಿನ ನೆನೆಸ್ಕೊಳ್ತೀನಿ, ಅಶೋಕ ಪಿಳ್ಳೆ ಅಂತ ಅಂದ್ಬಿಟ್ಟು. ಅವರು ಇಂಡಿಯಾದವರು. ಅವಾಗ ಸ್ಟಾರ್ಟಿಂಗು ನಮ್ಮ ಒಂದು ಎಚ್ ಐ ವಿ ಸೋಂಕಿತರಿಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅಂದ್ಬಿಟ್ಟು ಅವರು ಕೊನೆ ತನಕನೂ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಅದರಿಂದನೇ ಮರಣ ಹೊಂದಿದ್ರು. ಆ ಒಂದು ಸನ್ಮಾನ ನಾನು ಇವತ್ತು ಅವ್ರನ್ನ ಇಲ್ಲಿ ನೆನೆಸ್ಕೊತೀನಿ. ಆ ದಿನ ಅವರು ಯಾಕೆ ಅಂತಂದ್ರೆ ಕಡಿಮೆ ಎಲ್ರಿಗೂ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ, 200ದವ್ರಿಗೆ ಕೊಡ್ತಾ ಇದ್ರು, ಜಾಸ್ತಿ ಕೊಡ್ತಾ ಇರಲಿಲ್ಲ, ಮೆಡಿಸನ್ನು ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ನನ್ನ ಒಂದು ಎಚ್ ಐ ವಿ ಸೋಂಕಿತರು ಯಾರಿದ್ದಾರೆ ನಮ್ಮ ದೇಶದಲ್ಲಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಸಿಗಬೇಕು, ಅಲ್ಲಿ ತನಕ ನಾನು ತಗೊಳ್ಳಲ್ಲ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಲೇ ಇಲ್ಲ. ಹಾಗೇನೆ ಅವರು ಮರಣ ಹೊಂದಿದ್ರು. ಮತ್ತೆ ನಮ್ಮ ಒಂದು ಸಮುದಾಯದವರು ಕೂಡ ತುಂಬ ಜನ ಇಲ್ಲಿ ಮರಣ ಹೊಂದಿದ್ದಾರೆ, ಅವ್ರಿಗೆ ನಾನು ನೆನೆಸ್ಕೊತೀನಿ ಈ ದಿನ. ಹಾಗೂ ಇಲ್ಲಿ ಅಂತಾರಾಷ್ಟ್ರೀಯ ಏಡ್ಸ್ ಮರಣ ದಿನ, ಅವರು ಈಗ ಮರಣ ಹೊಂದಿದ್ದಾರೆ. ಇರೋರಾದ್ರೂ ಕೂಡ ಅವರಿಗೆ ಅವಾಗ ಜಾಸ್ತಿ ಮೇಡಮ್ ಹೇಳಿದ್ರು ಹಿಂದೆ ಮಾಹಿತಿ ಇರಲಿಲ್ಲ, ತುಂಬ ಜನಕ್ಕೆ ಮಾಹಿತಿ ಇಲ್ಲ, ತುಂಬ ಹೆದರ್ತಾ ಇದ್ರು. ಈಗ ಇದ್ರ ಬಗ್ಗೆ ಜಾಗೃತಿನ ಎಲ್ಲ ಕಡೆನೂ ಕೂಡ ಮೂಡಿಸ್ತಾ ಇದೆ. ಆದ್ರೂ ಕೂಡ ನಮ್ಮವರು ಈಗಲೂ ಕೂಡ ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಬದುಕಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು ಅನ್ನೋ ಒಂದು ಭಾವನೆ ಇಲ್ಲ. ಪುರುಷರಲ್ಲಿ ಏನಾಗಿದೆ ಅಂದ್ರೆ ಕುಡಿತಕ್ಕೆ ಬಲಿಯಾಗೋದು, ಬೇರೆ ಚಟಗಳ ಬಲಿಯಾಗೋದು, ಈ ತರ ಆಗಿ ಅವರು ಜಾಸ್ತಿ ಮರಣ ಅಂತ ಇದ್ದಾರೆ. ಅದರಿಂದ ಆ ತರ ಮರಣ ಹೊಂದೋದ್ರಿಂದ ಮನೆಯಲ್ಲಿ ಮಕ್ಕಳುಗಳು ತಬ್ಲಿ ಆಗ್ತವೆ, ಮತ್ತೆ ಮನೆಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಕುಂದುತ್ತೆ, ಮತ್ತೆ ಈ ತರ ಎಲ್ಲ ಆಗಿ ಮನೆಯಲ್ಲಿ ಮಕ್ಕಳ ನೋಡ್ಕೊಳೋರು ಇಲ್ಲ, ಅವ್ರಿಗೆ ಎಜುಕೇಶನ್ ಕೊಡ್ಸೋರು ಇರೋದಿಲ್ಲ, ಈ ತರ ಎಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಆಗ ಮನೆಯಲ್ಲಿ ಮಹಿಳೆ ಆದವರು ಮಕ್ಕಳನ್ನ ಸಾಕ್ಬೇಕು, ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ತರ ಒಂದು ಗೊಂದಲಕ್ಕೆ ಅವರು ಗುರಿ ಆಗ್ತಾರೆ. ಆಗ ಅವ್ರು ಏನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾನು ಅದರಲ್ಲಿ ನಾನು ಎಲ್ರಿಗೂ ಹೇಳೋದೇನು ಅಂದ್ರೆ ಆತ್ಮಸ್ಥೈರ್ಯ, ನಾನು ಬದುಕಬೇಕು ಅನ್ನೋ ಛಲ ನಿಮ್ಮಲ್ಲಿ ಬರಬೇಕು. ಈಗ ಉದಾಹರಣೆಗೆ ನಾನೇ ಕೂಡ ಮೇಡಮ್ ಹೇಳ್ದಂಗೆ ನಾನು 24 ವರ್ಷ ಆಯ್ತು ನನಗೆ ಗೊತ್ತಾಗಿ. ಅವಾಗ ನನ್ನ ಮಕ್ಕಳು 10 ವರ್ಷ 12 ವರ್ಷ ನಮ್ಮ ಯಜಮಾನರು ತೀರೋದಾಗ, ಈಗ ಒಬ್ಬನಿಗೆ ಮದುವೆ ಮಾಡಿ 2 ಮಕ್ಕಳಿದ್ದಾರೆ, ಇನ್ನೊಬ್ಬನಿಗೆ ಮದುವೆ ಮಾಡಬೇಕು, ಆ ಮದುವೆ ಆಗೋ ತನಕನೂ ನಾನು ಇರಬೇಕು ಅನ್ನೋ ಒಂದು ಛಲನ ನಾನು ತೊಟ್ಕೊಂಡಿದ್ದೀನಿ, ಆ ಒಂದು ಆಸೆ ಪೂರೈಸಬೇಕು ಅನ್ನೋದು ಆಸೆ. ಅದೇ ಥರ ಕೂಡ ನೀವೂ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಒಂದು ದಾರಿ ಮಾಡಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿದ್ದರೆ ನೀವು ಮುಂದೆ ಬರ್ಬೋದು. ಮತ್ತೆ ಅದೇ ಥರ ಈಗ ಮೊದಲ ಥರ ಹೆದರ್ಬೇಕಾದಂತೇನಿಲ್ಲ, ಸರ್ರಿಗೆ ಹೇಳಿದ್ರು ಟ್ರೈನಿಂಗ್ಗಳ ಬಗ್ಗೆ, ವೊಕೇಶನ್ ಟ್ರೈನಿಂಗ್ ಬಗ್ಗೆ. ಮತ್ತೆ ಈಗ ನಮ್ಮ ಆನಂದಿತ ಜ್ಯೋತಿನಲ್ಲೇ ಆತ್ಮಸ್ಥೈರ್ಯ ತುಂಬೋದಕ್ಕೆ ಆಪ್ತ ಸಮಾಲೋಚನೆ, ಮತ್ತೆ ನಿಮ್ಗೆ ಏನಾದರೂ ಸ್ಟಿಗ್ಮಾ ಆದರೆ ಕಾನೂನು ಪ್ರಾಧಿಕಾರಕ್ಕೆ ರೆಫರ್ ಮಾಡೋಂಥದ್ದು, ಮತ್ತೆ ಕೆಲವರು ಓಬಿಸಿ ಮಕ್ಕಳಿಗೆ ಲಿಂಕ್ ಮಾಡೋಂಥದ್ದು. ಈಗ ಮೊದಲು 650 ಬರ್ತಾ ಇತ್ತು, ಆಮೇಲೆ 1,000 ಆಯಿತು, ಈಗ 2,000 ಬರ್ತಾ ಇದೆ ತಿಂಗಳಿಗೆ. ಮತ್ತೆ ಮಹಿಳೆಯರಿಗೆ ಸ್ವಯೋದ್ಯೋಗ ಮಾಡೋದಕ್ಕೆ ಧನಶ್ರೀ ಯೋಜನೆ ಅಂತ ಕೊಡ್ತಾ ಇದ್ದಾರೆ, ಅದು 50,000 ಸಾಲ. ಈ ಥರದ್ದೆಲ್ಲ ವ್ಯವಸ್ಥೆ ಇರುವಾಗ ನಾವು ಯಾಕೆ ಬದುಕಬಾರ್ದು? ಆ ಒಂದು ಛಲನ ನೀವು ತೊಟ್ಕೊಂಡು ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಒಂದು ಛಲ ತೊಟ್ಕೊ ಬಂದ್ರೆ, ನಿಮ್ಮ ಮಕ್ಕಳನ್ನ ಬೆಳೆಸಿ ನೀವು ಅವ್ರನ್ನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸಿ, ಅವ್ರನ್ನ ಈಗ ಹೇಳಿದ್ರು ಸರ್ ಡಾಕ್ಟರ್ ಇದ್ದೀರಾ, ಇಂಜಿನಿಯರ್ ಯಾರಿದ್ದೀರಾ, ಆ ಥರ ಒಂದು ಎಜುಕೇಷನ್ನ ಮಕ್ಕಳಿಗೆ ಕೊಟ್ಟು ನಾವು ಅವ್ರನ್ನ ಮುಂದೆ ತರ್ಬೋದು ಅಂತ ಈ ಒಂದು ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ, ಓ ನಾನು ಮಾತ್ರೆ ತಿಂದ್ಬಿಟ್ರೆ ಸತ್ತೋಗ್ತೀನಿ ಏನೋ, ಕರೆಕ್ಟಾಗಿ ನಾವು ವೈದ್ಯರು ಹೇಳಿದ ರೀತಿ ನಾವು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತಕ್ಕಂಡ್ರೆ ಮೊದಲು 2-2 ಟೈಮ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನುಂಗಬೇಕಾಗಿತ್ತು. ಇವಾಗ TLD ಅಂತ ಒಂದೇ ಮಾತ್ರೆ ಬಂದಿರೋದ್ರಿಂದ ಒಂದೇ ಟೈಮು ನೈಟು ತಗೊಳ್ಳೋದ್ರಿಂದ ಮತ್ತೆ ಅದು ವೈರಸ್ನು ಕೂಡ ಕಡಿಮೆ ಮಾಡ್ತಾ ಇದೆ. ಈಗ ಅದು ವೈರಸ್ಸು ಕಡಿಮೆ ಆಗ್ತಾ ಇದೆ, ಸಪ್ರೆಸ್ ಆಗ್ತಾ ಇದೆ. ಮತ್ತೆ ನಾವು ಅದೊಂದು ಮಾತ್ರೆ ತಕೊಂಡು ನಾವು ಕರೆಕ್ಟಾಗಿ ವೈದ್ಯರು ಹೇಳಿದ ರೀತಿ ಕರೆಕ್ಟಾಗಿ ನಾವು ಹಣ್ಣುಗಳನ್ನೇ ತಿನ್ನಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಸಿಗುವಂಥ ಆಹಾರಗಳನ್ನ ನಾವು ಸರಿಯಾದ ಕ್ರಮಕ್ಕೆ ತಗೊಂಡು ಮತ್ತೆ ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಪೌಷ್ಟಿಕ ಆಹಾರ ಅಂದರೆ ಮೊಳಕೆ ಕಾಳು ಸೊಪ್ಪು ತರಕಾರಿ ಇದನ್ನೇ ಬಳಸ್ಕೊಂಡು ಆ ಥರ ನಾವು ತಿನ್ಕೊಂಡು ಬಂದರೆ ಮತ್ತೆ ಟ್ರೀಟ್ಮೆಂಟು ತಗೊಂಡ್ರೆ ನಾವು ಬೇರೆ ಸಾಮಾನ್ಯ ಜನರಂತೆ ಬದುಕ್ಬೋದು. ಮತ್ತೆ ನೀವು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ನೀವು ಹಾಸಿಗೆ ಈಗ ಮಾತ್ರೆ ಬಿಟ್ಟರೆ
ಟಿಬಿ ಬರ್ಬೋದು, ಜಾಂಡಿಸ್ ಬರ್ಬೋದು, ಈ ತರದ್ದೆಲ್ಲ ಆಗುತ್ತೆ. ನೀವು ಕರೆಕ್ಟ್ ಆಗಿ ಮಾತ್ರೆಗಳನ್ನ ತಕೊಂಡ್ರೆ ಮಾಮೂಲಿ ಸಾಮಾನ್ಯ ಜನರಂತೆ ಕೆಲಸನೂ ಮಾಡ್ಬೋದು, ಮತ್ತೆ ನೀವು ದೂರದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲೂ ಕೂಡ ಏನು ಗೊಂದಲ

ಇರೋದಿಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು. ಈಗ ಮಕ್ಕಳನ್ನ ಓದ್ಸೋಕೆ ಕೆಲವೊಂದು ಕಡೆ ಸರ್ ಹೇಳ್ದಂಗೆ ಈಗ ಟ್ರೈನಿಂಗ್ ಗಳಿರ್ತದೆ, ಮತ್ತೆ ಓಬಿಸಿ ದುಡ್ಡು ಬರ್ತಾ ಇರುತ್ತೆ. ಈ ತರದ್ದೆಲ್ಲ ವ್ಯವಸ್ಥೆ ಇರುವಾಗ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಮುಂದೆ ತಂದು ನಮ್ಮ ಒಂದು ಕುಟುಂಬವನ್ನ ಸಾಮಾನ್ಯ ಜನರಂಗೆ ನಾವು ಕೂಡ ನಡ್ಕೊಂಡು ಹೋಗ್ಬೋದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ,
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಅಂತಾರಾಷ್ಟ್ರೀಯ ಏಡ್ಸ್ ಕ್ಯಾಲೆಂಡರ್ ಲೈಕ್ ಸ್ಮಾರಕ ದಿನದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಮೊದಲಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಏಡ್ಸ್ ನಿಂದ ನಮ್ಮನ್ನ ಅಗಲಿದವರಿಗೆ ಇವತ್ತು ನಾವು ಸ್ಮರಣೆಯನ್ನ ಮಾಡ್ತಾ ಅವರ ಕುಟುಂಬಗಳಿಗೆ ನಾವು ಬೆಂಬಲ ಮತ್ತು ಸಪೋರ್ಟ್ ಅನ್ನು ಕೊಡುವಂತಹ ದಿನ ಇದು. ಅವರನ್ನು ಸ್ಮರಣೆ ಮಾಡುತ್ತಾ ಅವರ ಕುಟುಂಬದವರು ಎಷ್ಟು ಕಷ್ಟಪಟ್ಟಿದಂತೆ ನಮಗೆಲ್ರಿಗೂ ಗೊತ್ತು. ಸೊ ಅವರಿಗೆ ನಾವು ಸಪೋರ್ಟ್ ಮತ್ತೆ ಅವರಿಗೆ ಎಷ್ಟು ಖುಷಿಯಿಂದ ಅವರನ್ನು ಪಡಿಸ್ಬೇಕು ಅಷ್ಟು ಖುಷಿ ಪಡಿಸ್ಬೇಕಾಗಿರೋ ದಿನ ಇವತ್ತು. ಇವರ ಹಿಂದೆ ಮೊದಲೆಲ್ಲ ಏಡ್ಸ್ ಅಂತ ಹೇಳಿದ ತಕ್ಷಣ ಅವರನ್ನು ಮುಟ್ಟಬಾರ್ದು, ಅವ್ರ ಜೊತೆ ಸೇರ್ಬಾರ್ದು, ಅವ್ರ ಜೊತೆ ಊಟ ಮಾಡಬಾರ್ದು ಅಂತೆಲ್ಲ ತುಂಬ ಜನರಲ್ಲಿತ್ತು. ಬಟ್ ಈಗ ಅದರ ಬಗ್ಗೆ ಅದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ಒಬ್ಬರಿಂದ ಒಬ್ರು ಒಬ್ಬರಿಗೆ ಹರಡುವಂಥದ್ದಲ್ಲ ಅಂತ ಎಲ್ರಿಗೂ ಅರಿವು ಮೂಡ್ತಾ ಇದೆ. ಆದ್ರೂ ಇನ್ನೂ ಕೆಲವು ಕಮ್ಯುನಿಟಿಲಿ ಅವರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಬಟ್ ಈಗ ಮೊದಲಿಗಿಂತ ತುಂಬ ಇಂಪ್ರೂವ್ಮೆಂಟ್ಸ್ಗೆ ಮೊದಲ ಕಾರಣ ಏನು ಅಂದರೆ ನಮ್ಮ ವೈದ್ಯ ಲೋಕದಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಟ್ರೀಟ್ಮೆಂಟ್ ಆಗಲಿ, ಅವರಿಗೆ ಸಿಗ್ತಿರುವಂತಹ ಪರೀಕ್ಷೆಗಳು ಮತ್ತು ಕಾಲಕಾಲಕ್ಕೆ ಅವ್ರಿಗೆ ಕೊಡುವಂತಹ ಮಾತ್ರೆಗಳಿಂದ ಅವರು ಎಷ್ಟೋ ಜನ ಸಾಮಾನ್ಯ ಮತ್ತು ಆರೋಗ್ಯಕರವಾದ ಜೀವನವನ್ನು ನಡೆಸ್ತಿರೋದು ನೋಡುವಾಗಲೇ ಅವ್ರಿಗೆ ಗೊತ್ತಾಗ್ತದೆ, ಇಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋಂಥದ್ದಲ್ಲ, ಇದು ಕ್ಷಯರೋಗ ಆಗಲಿ ಅಥವಾ ಬೇರೆ ಕೆಮ್ಮು ನೆಗಡಿ ಜ್ವರ ಥರ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ರೋಗ ಅಲ್ಲ ಅಂತ ಈಗ ತುಂಬ ಜನಕ್ಕೆ ಗೊತ್ತಾಗ್ತದೆ. ಅನ್ನೂ ಕೆಲವು ಹಳ್ಳಿಗಳಲ್ಲಿ ಕೆಲವು ಕಮ್ಯುನಿಟಿಗಳಲ್ಲಿ ಈಗಲೂ ಅವರ ಬಗ್ಗೆ ಭೇದ ಭಾವ ಮಾಡುವಂಥದ್ದಾಗಲಿ ಅವರ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದಾಗಲಿ ಎಲ್ಲ ಇದೆ. ಅದನ್ನು ನಾವು ಆದಷ್ಟು ಕಮ್ಮಿ ಮಾಡಿ ನಾವು ಹೆಲ್ತ್ ಫೆಸಿಲಿಟೇಟರ್ಸ್ ಆಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಲ್ಲ ಅಂತ ನಾವು ಜಾಸ್ತಿ ಜಾಗೃತಿಯನ್ನ ಕೊಡ್ಬೇಕಾಗಿರುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ ಮೇಡಮ್ ಹೇಳ್ದಂಗೆ ಈಗ ಮೊದಲೆಲ್ಲ ಒಂದು ದಿನಕ್ಕೆ ತುಂಬಾ ಮಾತ್ರೆಗಳು ತಗೊಳ್ತಿತ್ತು, ಈಗ ಫಿಕ್ಸ್ಡ್ ಡ್ರಗ್ ಕಾಂಬಿನೇಷನ್ ಅಂತ ಬಂತು. ಅಂದ್ರೆ ಒಂದೇ ಮಾತ್ರೆಯಲ್ಲಿ ಮೂರು ತರದ ಮಾತ್ರೆಗಳಿದೆ. ಅದರಿಂದ ಒಂದು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಹೆಚ್ಚು ಮಾತ್ರೆ ತಗೊಳ್ಬೇಕು ಅನ್ನೋ ತೊಂದರೆ ಇರಲ್ಲ. ಈಗ ಬಿ ಪಿ ಮತ್ತೆ ಸಕ್ಕರೆ ಕಾಯಿಲೆಗೆ ಹೇಗೆ ಮಾತ್ರೆ ತಗೊಳ್ಬೇಕು ಇದು ಒಂದು ಮಾತ್ರೆ ಅಂತ ತಗೊಂಡು ಮುನ್ನಡ್ಬೋದು. ಮತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಎರಡನೇದು ಇವರಿಗೆ ಸಮತೋಲನ ಆಹಾರ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಕೊಟ್ರೆ ಅವರು ಬೇರೆ ಮಕ್ಕಳ ಹಾಗೆ ಅಥವಾ ಬೇರೆ ಈಗ ಬಿ ಪಿ ಶುಗರ್ ಹೇಗಿರುತ್ತೋ ಆತರದಿಂದನೇ ಇರ್ಬೋದು. ಅದಾದ್ಮೇಲೆ ಮತ್ತೆ ಅವರಿಗೆ ಏಜ್ ಮತ್ತೆ ಅವ್ರಿಗೆ ಏಜ್ ಇದೆ ಅಂತ ದಯವಿಟ್ಟು ಒಬ್ರಿಗೊಬ್ರು ಮಕ್ಕಳಲ್ಲಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರನ್ನು ಅಷ್ಟೇ ನಾವು ಗೌರವಯುತವಾಗಿ ಮತ್ತೆ ಪ್ರೀತಿಯಿಂದನೇ ನೋಡ್ಕೊಳ್ಬೇಕು ಅಂತ ನಾನು ಹೃದಯದಿಂದ ಕೇಳ್ಕೊಳ್ತೀನಿ. ಮತ್ತೆ ನಂಗೆ ಈಗ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
3: ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮಾಡೋದ್ರಿಂದ ನಮ್ಮ ಮಕ್ಕಳೆಲ್ಲ ಶಾಲೆಗೆ ಜೂನ್ ಇಂದ ಶಾಲೆಗೆ ಹೋಗೋದ್ರಿಂದ ಪ್ರತಿ ವರ್ಷ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥದ್ದು, ಜೊತೆಗೆ ಅವರು ಇಂದಿನ ತರಗತಿಯಲ್ಲಿ ಯಾವ ಥರ ಓದ್ತಾ ಇದ್ದಾರೆ, ಓದ್ತಾ ಇದ್ರು, ಉತ್ತಮ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿದ್ದಾರೆ, ಈ ಥರದ ಮಕ್ಕಳನ್ನ ನಾವು ಗುರುತಿಸುವಂಥದ್ದು ಗೌರವಿಸುವಂಥದ್ದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಈಗ ವುಮೆನ್ ಎಂಪವರ್ ಅಂತ ಹೇಳ್ತೀವಿ, ಮಹಿಳೆಯರು ಉತ್ತಮ ರೀತಿಯಲ್ಲಿ ಅವರ ಜೀವನದಲ್ಲಿ ಕೌಶಲ್ಯಗಳನ್ನ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇರೋದು, ಈ ಥರ ಪ್ರತಿ ವರ್ಷ ಒಂದೊಂದು ನಿಟ್ಟಿನಲ್ಲಿ ಅವರ ಕೌಶಲ್ಯಗಳನ್ನ ಗುರುತಿಸಿ ಮತ್ತು ಅವರ ಅಭಿವೃದ್ಧಿನ ಗುರುತಿಸಿ ನಾವು ಸನ್ಮಾನ ಮಾಡುವಂಥದ್ದು ಅಥವಾ ಒಂದು ಗೌರವ ಸಮರ್ಪಣೆ ಮಾಡುವಂಥದ್ದನ್ನ ಮಾಡ್ತಾ ಬರ್ತಾ ಇದ್ದೀವಿ. ಅದರಂತೆ ಈ ವರ್ಷದಲ್ಲಿ ನಮ್ಮ ಏನು ಅಫೆಕ್ಟೆಡ್ ಚಿಲ್ಡ್ರನ್ಸ್ ಯಾರಿದ್ದಾರೆ, ಸೋಂಕಿತರ ಮಕ್ಕಳು ಯಾರಿದ್ದಾರೆ, ಆ ಮಕ್ಕಳು ವಿದ್ಯಾಭ್ಯಾಸನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಬೇಕು ಅನ್ನೋಂಥದ್ದು, ಜೊತೆಗೆ

0: ಬಂದವರೆಲ್ಲ ಅವಾಗ್ಲೇ ಸರ್ ಹೇಳ್ತಾ ಇದ್ರು ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ಸ್ಟಾಪ್ ಮಾಡೋಂಥವ್ರು ಕೂಡ ತುಂಬ ಜನ ಇದ್ದಾರೆ. ಅವ್ರದ್ದು ಉತ್ತಮವಾದಂಥ ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನೋದು ರೀತಿಯಲ್ಲಿ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಮಕ್ಕಳುಗಳನ್ನ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀವಿ.
1: ಮುಟ್ಟೋದ್ರಿಂದ
2: ಬರೋದಿಲ್ಲ,
1: ಕೈ ಕುಲ್ಕೋದ್ರಿಂದ
2: ಬರೋದಿಲ್ಲ,
1: ಹಪ್ಕೊಳ್ಳೋದ್ರಿಂದ
2: ಬರೋದಿಲ್ಲ,
1: ಮುದ್ದು ಮಾಡೋದ್ರಿಂದ
2: ಬರೋದಿಲ್ಲ,
1: ಜೊತೆಲೆ ಊಟ ಮಾಡೋದ್ರಿಂದ
2: ಬರೋದಿಲ್ಲ,
1: ಸೊಳ್ಳೆ ಕೀಟ ಕಚ್ಚೋದ್ರಿಂದ
2: ಬರೋದಿಲ್ಲ,
1: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
2: ಬರೋದಿಲ್ಲ,
1: ಕೆಮ್ಮು ಸೀನೋದ್ರಿಂದ
2: ಬರೋದಿಲ್ಲ,
1: ಒಂದೇ ಶೌಚಾಲಯ ಬಳಸೋದ್ರಿಂದ
2: ಬರೋದಿಲ್ಲ.
1: ಅಯ್ಯೋ ಏನು ಬರೋದಿಲ್ಲ,
3: HIV AIDS ಬರೋದಿಲ್ಲ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ
4: HIV ಏಡ್ಸನ್ನ ನಿರ್ಮೂಲನೆಗಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ರು ಕೂಡ ಇನ್ನೂ ಅದರದ್ದು ಸೋಂಕಿಗೆ ಒಳಗಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಕೊನೆಗಾಣಿಸೋಕೆ ಇರುವಂಥ ಅಡೆತಡೆಗಳೇನಿದೆ, ಜನರಲ್ಲಿ ಜಾಗೃತಿ ಕಡಿಮೆ ಇದೆಯಾ, ಅಥವಾ ಅವರಲ್ಲಿ ಭಯ ಜಾಸ್ತಿ ಇದೆಯಾ, ಅಥವಾ ಕಳಂಕ ಇದೆಯಾ, ಈ ಥರದನ್ನೆಲ್ಲ ನಾವು ಯೋಗ್ಲಾಡಿಸ್ಬೇಕು. ಮೊದಲನೇದಾಗಿ ನಿಜವಾಗ್ಲೂ ಸಮಾಜದಲ್ಲಿ ಜನರಿಗೆ ಬೇಕಾಗಿರುವಂಥ ಅರಿವು ಯಾವುದ್ರ ಬಗ್ಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಮುಖ್ಯವಾಗಿ ಕೊನೆಗಾಣಿಸ್ಬೇಕು. ಆವಾಗ ಮಾತ್ರ ನಾವು HIV ಏಡ್ಸ್ನ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶದಿಂದ ನಾನು ಆವಾಗಲೇ ಹೇಳ್ದಂಗೆ ಒಂದು ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದೇ ಮುಖ್ಯ ಆಗಿರೋದ್ರಿಂದ ಜನರಿಗೆ ಮೊದಲನೇದಾಗಿ HIV ಅಂದರೆ ಏನು, ಅದು ಹೇಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಾಗಬೇಕು. ಆವಾಗ ಮಾತ್ರ ಅವರು ಅದರಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗುವಂಥದ್ದು, ಅಥವಾ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಅವರು ಸಾಧ್ಯ ಆಗುವಂಥದ್ದು. HIV ಅನ್ನೋದು ಒಂದು ವೈರಸ್ಸು, ಇದು ಇದನ್ನು ನಾವು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಈ ವೈರಸ್ನ ಯಾಕೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ ಅಂದರೆ ಇದು ಮಾನವನ ದೇಹದ ರೋಗ ನಿರೋಧಕ ಶಕ್ತಿನ ಕುಗ್ಗಿಸುವಂಥ ಒಂದು ಕ್ರಿಮಿಯಾಗಿರುತ್ತೆ, ವೈರಾಣು ಆಗಿರುತ್ತೆ. ಅದರಿಂದ ಇದನ್ನು HIV ಅಂತ ಕರಿತೀವಿ. ಈ ವೈರಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮಾನವನ ದೇಹದ ರೋಗ ನಿರೋಧಕ ಶಕ್ತಿನ ಕುಗ್ಗಿಸಿದ ನಂತರ ಅಲ್ಲಿ ಏನಾಗುತ್ತೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಆ ದೇಹಕ್ಕೆ ಹಲವಾರು ರೋಗಾಣುಗಳು ಬರಲಿಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ TB ರೋಗಾಣು ಆಗ್ಬೋದು, ನಿಮೋನಿಯಾ ಆಗ್ಬೋದು, ಅಥವಾ ಇತರೆ ನಿಮೋನಿಯಾ ವೈರಸ್ಗಳಾಗ್ಬೋದು. ಈ ಥರದ್ದೆಲ್ಲ ಅವರ ದೇಹನ ಆವರಿಸ್ಕೊಳ್ಳಿಕ್ಕೆ ಶುರು ಮಾಡಿ ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳು ಉಂಟಾಗಲಿಕ್ಕೆ ಕೂಡ ಅವಕಾಶ ಮಾಡಿಕೊಡುತ್ತೆ. ಅದರಿಂದ ಇದನ್ನ ಅವಕಾಶವಾದಿ ಕಾಯಿಲೆಗಳು ಅಂತ ಕೂಡ ಕರಿತೀವಿ. ಈ ಹಲವಾರು ಅವಕಾಶವಾದಿ ಕಾಯಿಲೆಗಳು ಉಂಟಾಗಿ ಆ ಸ್ಟೇಜ್ ಇದೆಯಲ್ಲ ಅದನ್ನು ನಾವು ಏಡ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಅದರಿಂದ HIV ವೈರಸ್ಸಿಂದ ಉಂಟಾಗುವಂಥದ್ದು ಏಡ್ಸ್ ಕಾಯಿಲೆ. ಹಾಗಾಗಿ ಈ ಏಡ್ಸ್ ಅಂತಕ್ಕೆ ಜನರು ತಲುಪದೇ ಇರೋ ಥರ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅವರು HIV ಅಂದರೆ ಏನು, ಆ ವೈರಸ್ ಹೇಗೆ ಬರುತ್ತೆ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೋಬೇಕು. ಇದರದ್ದು ಮೂಲ ಲಕ್ಷಣಗಳು ಅಂದರೆ ಆ್ಯಕ್ಚುಲಿ ಮೊದಲನೇ ಹಂತದಲ್ಲಿ ಈ ಸೋಂಕು ಅಂದರೆ ಈ ವೈರಸ್ ದೇಹಕ್ಕೆ ಎಂಟರ್ ಆದಮೇಲೆ ಯಾವುದೇ ಥರದ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಆ ಸಂದರ್ಭದಲ್ಲಿ ದೈಹಿಕವಾಗಿ ಅಥವಾ ಅವನು ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವನು ತುಂಬ ವರ್ಷಗಳ ತನಕ ಒಂದು 5-10 ವರ್ಷಗಳವರೆಗೂ ಅವನಿಗೆ ಯಾವುದೇ ಲಕ್ಷಣಗಳಿಲ್ಲದೆ ಕೂಡ ಅವನು ಬದುಕಬಹುದು. ಮೊದಲನೇ ಹಂತದಲ್ಲಿ ಅವನು ಎಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ, ಯಾವುದೇ ಲಕ್ಷಣಗಳಿರೋದಿಲ್ಲ. ಎರಡನೇ ಹಂತಕ್ಕೆ ಬಂದಾಗ ಅವನಿಗೆ ಹಲವಾರು ಸಿಂಪ್ಟಮ್ಸ್ ಶುರುವಾಗುತ್ತೆ. ಅದು ಏನಾಗ್ತಿದೆ ಅಂದರೆ ಸಾಮಾನ್ಯ ಜನರಲ್ಲಿ ಕಾಣಿಸ್ಕೊಳ್ಳೋಂಥ ಸಿಂಪ್ಟಮ್ಸೇ ಆಗಿರುತ್ತೆ. ಉದಾಹರಣೆಗೆ ಚರ್ಮ ಸಂಬಂಧಿತ ಇನ್ಫೆಕ್ಷನ್ಗಳು ಅಂದರೆ ಚರ್ಮಗಳಲ್ಲಿ ಅವರಿಗೆ ಗುಳ್ಳೆಗಳು ಬರ್ಬೋದು, ನಮಗೆ ಬರ್ಬೋದು, ಆ ಥರ ಸ್ಕಿನ್ ಇನ್ಫೆಕ್ಷನ್ಗಳು ಬರ್ಬೋದು. ಮತ್ತು ಭೇದಿಯಾಗುವಂಥದ್ದು, ಜ್ವರ ಪದೇ ಪದೇ ಬರುವಂಥದ್ದು, ಅಥವಾ ಗಂಟುಗಳು ಕಾಣಿಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಎರಡನೇ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮೂರನೇ ಹಂತಕ್ಕೆ ಬಂದಾಗ ಅವರಿಗೆ ಬಾಯಲ್ಲಿ ಗುಳ್ಳೆಗಳು ಬರ್ಬೋದು, ಪದೇ ಪದೇ ಭೇದಿ ಆಗ್ಬೋದು, ಶ್ವಾಸಕೋಶದಲ್ಲಿ TB ಕಾಯಿಲೆ ಕಾಣಿಸ್ಕೊಳ್ಬೋದು, ಅಥವಾ ನಿಮೋನಿಯಾ ಬರ್ಬೋದು, ಅಥವಾ ಕೆಲವ್ರಿಗೆ ಪದೇ ಪದೇ ಜ್ವರ ಬರ್ತಾಯಿದ್ದು ಇತರೆ ಇನ್ಫೆಕ್ಷನ್ಗಳಿಗೆ ಅವರು ಒಳಗಾಗ್ಬೋದು. ಮತ್ತು ತೂಕದಲ್ಲಿ ತೀರ ಕಡಿಮೆ ಆಗ್ತಾ ಬರುವಂಥದ್ದು, ಈ ಥರ ಮೂರನೇ ಹಂತದಲ್ಲಿ ಅವರ ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ನಾಲ್ಕನೇ ಹಂತಕ್ಕೆ ಬಂದಾಗ ಅವರಿಗೆ ನಿಮೋನಿಯಾ ವೈರಸ್ ಕೂಡ ಬರುವಂಥದ್ದಿರುತ್ತೆ, PCP ನಿಮೋನಿಯಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅವರಿಗೆ ಬಾಯಲ್ಲದಂತೆ ಗಂಟ್ಲಲ್ಲೆಲ್ಲ ಕಡೆ ಗುಳ್ಳೆಗಳು, ಬಾಯಲ್ಲೆಲ್ಲ ಅದನ್ನ ನಾವು ಈಸೋಫೇಗಲ್ ಕ್ಯಾಂಡಿಡಯಸಿಸ್ ಅಂತೆಲ್ಲ ಕರಿತೀವಿ, ಈ ಥರದ್ದು ಆಗ್ಬೋದು. ಮತ್ತು ಕ್ರಾನಿಕ್ ಡಯೇರಿಯಾ, ಅವರಿಗೆ 15 ದಿನಕ್ಕಿಂತ ಹೆಚ್ಚು ಸಮಯದವರೆಗೂ ಭೇದಿ ನಿಲ್ಲದೇ ಯಾವುದೇ ಚಿಕಿತ್ಸೆ ತೊಗೊಂಡ್ರು ಕಂಟಿನ್ಯೂ ಆಗಿ ಹೋಗ್ತಾ ಇರುವಂಥದ್ದು. ಮತ್ತು 10 KGಗಿಂತ ಹೆಚ್ಚು ತೂಕ ಅವರು

0: ಒಂದೇ ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗುವಂಥದ್ದು, ವೇಸ್ಟಿಂಗ್ ಸಿಂಡ್ರೋಮ್ ಅಂತೀವಿ. ಅವರು ದೇಹ ಅಷ್ಟರ ಮಟ್ಟಿಗೆ ಕ್ಷೀಣಿಸ್ತಾ ಹೋಗುತ್ತೆ. ಹಾಗೆ ಮೆದುಳಿಗೆ ಸಂಬಂಧಪಟ್ಟಂಥ ಈ ಫಂಗಸ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಅವರಿಗೆ ಬೂಸ್ಟ್ ಇನ್ಫೆಕ್ಷನ್ಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು. ಅದರಿಂದ ಮತ್ತೆ ಟಿ ಬಿ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಶ್ವಾಸಕೋಶ ಅಲ್ಲದೇ ಟಿ ಬಿ ದೇಹದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಅವ್ರಿಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಈ ಸ್ಟೇಜನ್ನ ನಾವು ಏಡ್ ಸ್ಟೇಜ್ ಅಂತ ಕರೆಯುವಂಥದ್ದು. ಹಾಗಾಗಿ ಇವ್ರಿಗೆ ಸಾಮಾನ್ಯವಾಗಿ ಈ ಬೇದಿ ಆಗೋದು, ತೂಕ ಕಡಿಮೆ ಆಗೋದು, ಅಥವಾ ಸರ್ಪಸುತ್ತರ ಆಗುವಂಥದ್ದು, ಟಿ ಬಿ ಬರುವಂಥದ್ದು, ನಿಮೋನಿಯಾ ಆಗುವಂಥದ್ದು, ಇದು ಅವ್ರಿಗೆ ಬೇಸಿಕ್ ಸಿಂಪ್ಟಮ್ಸ್ಗಳು. ತದನಂತರ ಅವ್ರಿಗೆ ಕ್ಯಾನ್ಸರು ಬರ್ಬೋದು, ಅಥವಾ ಜಾಂಡಿಸು ಆಗ್ಬೋದು, ಬೇರೆ ಬೇರೆ ಥರದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಸಾಮಾನ್ಯ ಜನರಿಗೆ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳೇ ಆಗಿರೋದ್ರಿಂದ ಎಲ್ಲರೂ ಇದನ್ನು ನೆಗ್ಲೆಕ್ಟ್ ಮಾಡ್ತಾರಷ್ಟೇ. ಪ್ರಸ್ತುತ ಇವಾಗ ನಮ್ಮ ಇದರಲ್ಲಿ ತಗೊಂಡಾಗ, ಗ್ಲೋಬಲಲ್ಲಿ ತಗೊಂಡಾಗ, ವರ್ಲ್ಡಲ್ಲಿ ನಮ್ಮದು ಎಚ್ ಐ ವಿ ಇವಾಗ ಪ್ರೆಸೆಂಟು 40.8 million ಅಷ್ಟು ಜನಸಂಖ್ಯೆ ಈ ಕಾಯಿಲೆಯಿಂದ ಜೀವಿಸ್ತಾ ಇದ್ದಾರೆ ಇವಾಗ ಪ್ರಸ್ತುತದಲ್ಲಿ. ಪ್ರತಿ ವರ್ಷ ಹೊಸದಾಗಿ ಕಾಯಿಲೆಗೊಳಪಟ್ಟಿರೋಂಥವ್ರನ್ನ ಪತ್ತೆ ಹಚ್ಚುತ್ತಾ ಇರೋಂಥದ್ದು 1.3 million ಅಷ್ಟಿದೆ. ಮತ್ತು ಹಾಗೆಯೇ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ನೋಡಿದಾಗ, ಭಾರತದಲ್ಲಿ ನೋಡಿದಾಗ 0.22 million ಅಷ್ಟು ಜನಸಂಖ್ಯೆ ಈ ಪಾಸಿಟಿವ್ ಪ್ರಿವೆಲೆನ್ಸ್ ಇರುವಂಥದ್ದು. ಮತ್ತು ಕರ್ನಾಟಕದಲ್ಲಿ 0.42 ಅಷ್ಟು ಪ್ರಿವೆಲೆನ್ಸ್ ಇರುವಂಥದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇವಾಗ 2.5 million ಅಷ್ಟು ಜನ ಈ ಎಚ್ ಐ ವಿ ಸೋಂಕಿನಿಂದ ಜೀವಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದೆ ಎಲ್ಲ ಥರದಲ್ಲೂ. ಮೊದಲು ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇತ್ತು, ಇವಾಗ ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಆಗ್ತಾ ಇದೆ, ಎಲ್ಲ ಕಡೆಯೂ ಕೂಡ ಇದು ಕಾರ್ಯಕ್ರಮಗಳು ಆಗ್ತಾ ಇದೆ. ಇದು ಒಂದು ಮೊದಲೆಲ್ಲ ಇದ್ದಂಥ ಅಂದರೆ ನೀಡ್ತಿದ್ದಂಥ ಚಿಕಿತ್ಸೆಯಿಂದ ಹಿಡಿದು ಆರೈಕೆವರೆಗೂ ಬದಲಾವಣೆಗಳಾಗಿದೆ. ಒಂದು ಜಾಗೃತಿ ಕಾರ್ಯಕ್ರಮ ಆಗ್ಬೋದು, ಜಾಗೃತಿ ಕಾರ್ಯಕ್ರಮದಲ್ಲೂ ಮನೆ ಮಟ್ಟಕ್ಕೂ ಕೂಡ ಹೋಗ್ತಾ ಇದೆ, ಹಳ್ಳಿ ಹಳ್ಳಿಗೂ ಕೂಡ ಹೋಗ್ತಾ ಇದೆ. ಪ್ರತಿ ಶಾಲೆ ಮಕ್ಕಳುಗಳಲ್ಲೂ ಕೂಡ ಈ ಇದು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳು ಆಗ್ತಾ ಇದೆ ಇವಾಗ. ಅದರ ಜೊತೆಗೆ ನಾವು ಪ್ರತಿಯೊಬ್ಬ ಗರ್ಭಿಣಿಯರನ್ನು ಕೂಡ ಅಂದರೆ ಹಿಂದೆ ಎಲ್ಲಿ ಅವ್ರಿಗೆ ಇಷ್ಟ ಅಲ್ಲೇ ಆಸ್ಪತ್ರೆಯಲ್ಲಿ ಅವರು ಹೆರಿಗೆ ಮಾಡಿಸ್ಕೊಳ್ಳೋರು, ಕೆಲವರು ಮನೆ ಹೆರಿಗೆ ಮಾಡಿಸ್ಕೊಳ್ಳೋರು. ಬಟ್ ಇವಾಗ ಒಂದು ಇದಿದೆ ಏನೋ ಟಾರ್ಗೆಟು, ಇಷ್ಟೇ ಗರ್ಭಿಣಿಯರಾಗ್ತಾರೆ ಒಂದು ವರ್ಷದಲ್ಲಿ, ಅಷ್ಟು ಗರ್ಭಿಣಿಯರಿಗೂ ಪರೀಕ್ಷೆ ಆಗಬೇಕು ಅನ್ನೋಂಥದ್ದು ಒಂದು ಟಾರ್ಗೆಟ್ ಇದೆ. ಹಾಗಾಗಿ ತಂದೆ ತಾಯಿಯಿಂದ ಮಗು ಗರಡೋದನ್ನು ತಪ್ಪಿಸ್ಲಿಕ್ಕೆ ಅದು ಆ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾ ಇದೆ.
1: 1, 2, 3, 4 ನಿಮಗಿದು ಗೊತ್ತೇನು, ನಿಮಗಿದು ಗೊತ್ತೇನು, 1, 2, 3, 4 ನಿಮಗೆ ಗೊತ್ತೇನು, ನಿಮಗೆ ಗೊತ್ತೇನು.
2: ನಿಮಗೆ ಗೊತ್ತೇ ಎಚ್ ಐ ವಿ ಸೋಂಕು 4 ರೀತಿಯಲ್ಲಿ ಹರಡುತ್ತದೆ. ಎಚ್ ಐ ವಿ ಸೋಂಕು ಇರುವ ಮಹಿಳೆ ಅಥವಾ ಪುರುಷರೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡುವುದರಿಂದ, ಎಚ್ ಐ ವಿ ಸೋಂಕು ಇರುವ ಗರ್ಭಿಣಿ ತಾಯಿಯಿಂದ ಮಗುವಿಗೆ ಪರೀಕ್ಷೆ ಮಾಡದ ರಕ್ತವನ್ನು ಪಡೆಯುವುದರಿಂದ, ಹಳೆಯ ಸಂಸ್ಕರಿಸದೇ ಇರುವ ಸೂಜಿ ಸಿರಿಂಜುಗಳನ್ನು ಬಳಸುವುದರಿಂದ ಎಚ್ ಐ ವಿ ಏಡ್ಸ್ ಸೋಂಕು ಹರಡುತ್ತದೆ.
3: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ.
4: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
5: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
4: ಮಾನಸಿಕ,
5: ದೈಹಿಕ,
4: ಸಾಮಾಜಿಕ ಸುಸ್ಥಿತಿ,
5: ಮಹಿಳೆಯರು,
4: ಮಕ್ಕಳು,
5: ಹಿರಿಯರು,
4: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
5: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ, ಶುಕ್ರವಾರ ಸಂಜೆ 6:50
4: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
6: ಪ್ರಿಯ ಕೇಳುಗರೆ, ಇದುವರೆಗೂ ಏಡ್ಸ್ ಸ್ಮರಣಾ ದಿನದ ಕುರಿತು ಆನಂದ ಜ್ಯೋತಿ ನೆಟ್ವರ್ಕ್ನ ಕಾರ್ಯಕರ್ತರಾದ ಮಹದೇವಮ್ಮ, ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ, ಆಪ್ತ ಸಮಾಲೋಚಕರಾದ ನಾಗರತ್ನರವರು ನಡೆಸಿಕೊಟ್ಟ ಆರೋಗ್ಯ ದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದನೇ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪ್ಪ

0: ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು HD ಕೋಟೆಯ ಸಣ್ಣಸ್ವಾಮಿ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತರಬೇತಿಯ ನಂತರ ಸ್ವಉದ್ಯೋಗವನ್ನು ಮಾಡುತ್ತಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವಂತಹ ಯಶ್ರಿಕೋಟೆ ಪಟ್ಟಣದ ಶ್ರೀಯುತ ಸಣ್ಣಸ್ವಾಮಿ ನಾಯಕರವರು. ಇವರು ಇಂದಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರು ಪಡೆದುಕೊಂಡಿರುವಂತಹ ಎಲೆಕ್ಟ್ರಿಷಿಯನ್ ತರಬೇತಿಯ ಕುರಿತು, ಈ ತರಬೇತಿಯನ್ನು ಪಡ್ಕೊಂಡ ನಂತರ ಇವರಲ್ಲಾದಂಥ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯಾಗಿರ್ಬೋದು, ಈ ಕೌಶಲ್ಯ ಪಡ್ಕೊಂಡ ನಂತರ ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಬಲರಾಗ್ತಾ ಇರೋದು ಕುರಿತು ತಮ್ಮ ಯಶೋಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಅನುಭವವನ್ನು ತಿಳಿದು ಬರೋಣ. ಸಣ್ಣಸ್ವಾಮಿ ಅವರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ತಾವು ಪಡ್ಕೊಂಡಿರುವಂಥ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ.
1: ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ ಕೃತಜ್ಞತೆ ಓದಿ ಸಲ್ಲಿಸ್ತೇನೆ. ಯಾಕಂತಂದರೆ ನಾವೆಲ್ಲ ಏನೇನೋ ಮಾಡಬೇಕು ಅಂತ ಹೋಗಿರ್ತೀವಿ, ಬಟ್ ಯಾವುದು ಕೈಗೂಡಲ್ಲ ಅಂದಾಗ ನಮ್ಮ ಕೈಯಿಂದ ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಧೈರ್ಯ ತುಂಬಿ ಸ್ವಂತ ಉದ್ಯೋಗಕ್ಕೆ ನಾವು ಮಾಡ್ಬೋದು ಅಂತ ನಮಗೂ ಆಸಕ್ತಿ ಬಂದದು ಅಲ್ಲಿಂದೇ. ನಾನು ಎಚ್ ಡಿ ಕೋಟೆ, ನನ್ನ ಹೆಸರು ಸಣ್ಣಸ್ವಾಮಿ ನಾಯ್ಕ ಅಂತ. ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ಮಿಸ್ಸಸ್ಸು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ. ನಾನು ಎಜುಕೇಷನ್ ಬಿ ಎ ಮಾಡಿರೋದು, ಬಿ ಎ ಮುಗಿಸ್ಬಿಟ್ಟು ಆಮಂತರ ಸ್ಟುಡಿಯೋ ವರ್ಕ್ ಮಾಡ್ತಿದ್ದೆ. ಅದು ನಮಗೆ ಸರಿ ಬರಲಿಲ್ಲ, ಯಾಕಂದರೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದಿಲ್ಲ, ಸ್ವಂತ ಮಾಡ್ತಿಲ್ಲ, ಬೇರೆ ಕೈಗಳಿಗೆ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆ ನಂತರ ಜಮೀನು ಕೆಲಸ ಮಾಡ್ತಿದ್ದೆ, ಆಮಾಗ ಹೀಗೆ ಮೋಟ್ರ್ ಕೆಲಸ ಬೇರೆ ಹತ್ರ ಹೆಲ್ಪರ್ ಆಗಿ ಮಾಡ್ತಿದ್ದೆ. ಅಲ್ಲಿ ಒಂದು 3 ತಿಂಗಳು 4 ತಿಂಗಳು ಮಾಡಿದೆ, ಬಟ್ ಅಲ್ಲಿ ಕೆಲಸ ಹೇಳ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಕೊಡೋದು ಒಂದು 600 ರೂಪಾಯಿ ಕೂಲಿಗೆ, ಬೆಳಿಗ್ಗೆ ಒಂದು 7 ಗಂಟೆಗೆ ಹೋದರೆ ಸಂಜೆ 10 ಗಂಟೆ 11 ಗಂಟೆ ಮಾಡ್ಬೇಕು. ನಮಗೆ ಕೆಲಸ ಕಲಿಬೇಕು ಅನ್ನೋ ಉತ್ಸಾಹ, ಬಟ್ ಅಲ್ಲಿ ಕೆಲಸ ಫೀಲ್ಡ್ ವರ್ಕ್ ಆಗ್ತಾರೆ ಮೋಟ್ರ್ ತೆಗೆ ಬಿಡೋಕ್ಕೆ, ಬಟ್ ಅಂಗಡಿ ಒಳಗಡೆ ಕೆಲಸ ಮೋಟ್ರ್ ವೈಂಡಿಂಗ್ ಮಾಡೋದು ತೋರಿಸ್ಕೊಡ್ತಿರ್ಲಿಲ್ಲ. ಆಗ ನಂಗೂ ಬೇಜಾರಾಗ್ಬಿಟ್ಟು ಕೆಲಸ ಕಲಿಲೇಬೇಕು ಅನ್ನೋದು ಕಾನ್ಸಂಟ್ರೇಷನ್ ಬೇಕೇ ಬೇಕು. ಆಗ ನಂಗೆ ಫಸ್ಟ್ ನನಗೆ ಆತ್ಮೀಯ ಗೆಳೆಯ ರಾಜು ಕ್ಲಾಸ್ಮೇಟು, ಆಗ ಫೋನ್ ಮಾಡ್ದಂಗೆ ಹಿಂಗಾಗಿದೆ, ನಮಗೆ ಸಂಸ್ಥೆಲಿಂಗ್ ಇದೈತೆ, ಬಾ ಟ್ರೈನಿಂಗ್ ಐತೆ ಮಾಡು ಅಂತಂದರು. ಅಲ್ಲಿ ಹೋದಾಗ ನಮ್ಗೆ ಗುರುಗಳಾದಂಥ ನಾಗರಾಜ್ ಸರ್ರು, ರವಿ ಸರ್ರು, ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳಂಗೆ ತುಂಬಾ ಇಷ್ಟ ಆದರು, ಜಾಗನೂ ಇಷ್ಟ ಆಯಿತು. 30 ದಿನ ಟ್ರೈನಿಂಗ್ ತಗೊಂಡೆ. ಈಗ ಸ್ವಂತ ನಾನೇ ವೈಂಡಿಂಗು ಮಾಡ್ತೀನಿ, ಫೀಲ್ಡ್ ವರ್ಕ್ನು ಮಾಡ್ತೀನಿ. ನಾನು ಬೇರೆ ಕಡೆ ಕೆಲಸ ಕರೆದ್ರೆ 800 ರೂಪಾಯಿ ಕೂಲಿ ಕೊಡ್ತಾರೆ ಅವ್ರೆ, ಅದೊಂದು ಟೈಮಿಂಗ್ಸ್ ಎಲ್ಲ ಕೆಲಸ ಹೇಳ್ತಾರೆ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇರೆ ಕಡೆ ಕಾಂಟ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಹೋಗಿ ಮಾಡ್ತೀನಿ. ಅಂದರೆ ಈಗ ಕಾಂಟ್ಯಾಕ್ಟ್ಗಳನ್ನ ಇವಾಗ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಯ್ತಾ ಇದೆ, ಈಗ ನಮ್ಮ ಕೈಯಲ್ಲಿ ಕೆಲಸ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಇವಾಗ.
0: ಹಾಗಿದ್ರೆ ತಾವು ಬಿ ಎ ಪದವಿವರೆಗೂ ಶಿಕ್ಷಣ ಪಡೆದಿದ್ರು, ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ನಿರ್ಧರಿಸಬೇಕು ಅಥವಾ ಸರ್ಕಾರಿ ಇಲಾಖೆಯಲ್ಲಿ
1: ಪಾರ್ಟಿಸಿಪೇಟ್ ಮಾಡಿದೆ,
0: ಕೆಲಸವನ್ನು ಪಡ್ಕೋಬೇಕು ಅಂತ ತಾವು ಮುಂದಾಗ್ಲಿಲ್ವಾ?
1: ತುಂಬ ಇಷ್ಟ ಆಯಿತು. ನಾನು ಫಿಸಿಕಲ್ ಎಲ್ಲ ಕರೆಕ್ಟಾಗಿದೆ, ಸಿ ಇ ಟಿ ಪ್ರಾಬ್ಲಮ್, ಫಿಸಿಕಲಿ ಒಂದು 5 ಸಲ ಪಾಸ್ ಮಾಡಿದ್ದೀನಿ, ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಪಾಸ್ ಮಾಡಿದ್ದೀನಿ, ಕೆ ಎಸ್ ಆರ್ ಪಿ, ಸಿವಿಲ್ಲು, ಮತ್ತು ಅಲ್ಲೆಲ್ಲ ನೀಟಾಗಿ ಎಲ್ಲ ಇದು ಮಾಡಿದ್ದೀನಿ. ಬಟ್ ಅಂದ್ರೆ ನಮಗೆ ಸಿ ಇ ಟಿ ಪ್ರಾಬ್ಲಮ್, ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಉಂಟಿತ್ತು. ನಮಗೂ

0: ಕೆಲಸ ಹೋಗ್ಬಿಡ್ತು, ಜಮೀನು ಕೆಲಸನೇ ಮಾಡ್ತಿದ್ದೆ ಆಗ, ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಬಿಟ್ಟಂದ್ಬಿಟ್ಟು ಜಮೀನು ಕೆಲಸನೇ ಮಾಡ್ತಿದ್ದೆ. ಆವಾಗ ಸಂಸ್ಥೆಯಲ್ಲಿ ನಮ್ಗೆ ರಾಜ ಪರಿಚಯ ಮುಖಾಂತರ ಮಾಡ್ತಿರೋದು.
1: ತರಬೇತಿ ಪಡೆಯೋಕ್ಕೂ ಮುಂಚೆ ಯಾವ್ಯಾವೆಲ್ಲ ಕೆಲಸವನ್ನು ಮಾಡಿದ್ರಿ?
0: ತುಂಬ ಕೆಲಸಗಳು ಮಾಡಿದ್ದೀನಿ, ಯಾವ ಕೈಗೊಂಡಿಲ್ಲ. ಫೋಟೋಗ್ರಫಿ ಮಾಡ್ತಿದ್ದೆ ಬಿಟ್ಟುಬಿಟ್ಟೆ, ಅದಾದಮೇಲೆ ಹಸು ಸಾಕಾಣಿಕೆ ಮಾಡಿ ಇಲ್ಲ ತಿಳಿಸ್ಗಳು, ಅದೇ ಹಸು ಸಾಕಾಣಿಕೆ ಮಾಡಿದೆ, ಅದರಲ್ಲೂ ಒಂದು 2 ಲಕ್ಷ ಸಾಲ ಹೊತ್ಕೋಬಿಟ್ಟೆ, ಕೈ ಸುಟ್ಕೋಬಿಟ್ಟೆ. ಆ ನಂತರ ಬೇರೆ ಒಂದು ಸೈಡ್ ಬಿಸ್ನೆಸ್ಸನ್ನು ಮಾಡಿದೆ, ಅದ್ರ ಸ್ವಲ್ಪ ಕೈ ಸುಟ್ಕೋಬಿಟ್ಟೆ. ಆಮೇಲೆ ಏನು ಮಾಡಿದೆ, ಈ ಮೋಟ್ರ್ ಕೆಲಸನೇ ನನಗೆ ಇದು ಪಾರ್ಟ್ ಟೈಮ್ ಜಾಬ್ ತರ ಫೀಲ್ಡ್ ವರ್ಕ್ ಹೋಯ್ತಿದ್ದೆ, ಕಲ್ತಿರೋ ಜೊತೆಗೆ ಹೊರಗೆ ಹೋಯ್ತಿದ್ದಲ್ಲ, ಇದೆ ನನಗೆ ಕಲೀಲೇಬೇಕು ಅನ್ನೋದು ಉತ್ಸಾಹ ಬಂದ್ಬಿಡ್ತು. ಹಾಗೆ ಅವ್ರ ಹತ್ರನೂ ಕಲೀಲೇಬೇಕು ಅಂತ ಅಂಗಡಿ ಕೆಲಸ ಮಾಡ್ತಿದ್ರು, ಇಲ್ಲ ನೀವು ಫೀಲ್ಡ್ ವರ್ಕ್ ಹೋಗ್ಬೇಕು ಅಂತ ಅವರು 4-5 ತಿಂಗಳು ಫೀಲ್ಡ್ ವರ್ಕ್ಲೇ ಮಾಡಿಸ್ತಾರೆ. ಮೋಟ್ರ್ ಬಂದಾಗ ಬಿಚ್ಚಿಸ್ತಾರೆ ಅಷ್ಟೇ, ಫಿಟ್ಟಿಂಗ್ ಮಾಡೋದು ಹೇಳ್ತಿಲ್ಲ. ಆಮೇಲೆ ಫಿಟ್ಟಿಂಗ್ ಮಾಡೋಕೆ ಅವ್ರು ರಿಪೀಟ್ ಮಾಡಿಕೊಡ್ರು, ವೈರು ಅಷ್ಟೇ ಅವರೇ ಸುತ್ತಬಿಡ್ರು, ಸ್ಲಾಟ್ಗಳ ಇಡೋ ಹಿಡ್ ತೋರಿಸ್ತಿಲ್ಲ, ಅದನ್ನ ನೋಡ್ಕೊಳಕ್ಕೆ ನಿಂತ್ಕತ್ತಂದ್ರೆ ಬೇರೆ ಕೆಲಸ ಹೇಳೋರು, ಇವಾಗ ಅದು ಮಾಡು ಇದು ಮಾಡು ಅಂತ. ನಮಗೆ ಇನ್ನೂ ಕಲೀಲೇಬೇಕು ಅಂತ ನಮ್ಗೆ ಆಸೆ, ಬಟ್ ಆಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ಈಗ ಯಾರಾದರೂ ಅಷ್ಟೇ ನಾವು ಏಕ್ ತುಂಬ ಕೆಲಸ ಕಲಿಬೇಕು ಅಂತಂದರೆ ಯಾರು ಏಕ್ ತುಂಬ ಬಂದು ಕೆಲಸ ಹೇಳ್ಕೊಡಲ್ಲ.
1: ಹೌದು,
0: ಕೆಲಸವನ್ನು ಅದ್ರ ಮಾಡಲೇಬೇಕು ನಾವು. ಆಗ ಅವರು ಅಷ್ಟೇ ಅಂತಂದ್ರೆ ಅವ್ರು ಕೆಲಸ ಕಲಿಸ್ಬಿಟ್ರೆ ನಾಳೆ ನಮಗಿಲ್ಲಂಗೆ ಮಾಡೋಕೆ ಬಿಡ್ತಾನೆ ನಾವು ಅಂತ ಅವರಲ್ಲಿ ಒಂಥರ ಮನೋಭಾವನೆ ಇರ್ತದೆ. ಅದಕ್ಕೆ ನಾನು ಏನು ಮಾಡಿದೆ, ಬೇರೆ ಒಂದು ಟ್ರೈನಿಂಗ್ ಅಲ್ಲಿಗೆ ಹೋಗಿದ್ದೆ ಸಂಸ್ಥೆಗೆ, ಆವಾಗ ಇಲ್ದು ಟ್ರೈನಿಂಗ್ ಅದಂತ ಹೇಳಿದರು. ಆಗ ನಮ್ಮ ರಾಜಕ್ಕೆ ಫೋನ್ ಮಾಡಿದೆ, ಆಯ್ತಪ್ಪ ನಾಳೆನೇ ಆಯ್ತು ಬಂದ್ಬಿಡು ಅಂತಂದ್ರು. ನೋಡಿ ನಾನು ಅಂಗಡಿಗೆ ಕೆಲಸ ಬಿಡಿದ್ವಿ, ಅಲ್ಲಿ ಹೋಗಿ ಸರ್ ಕ್ಲಿಕ್ ಆದೆ. ಈಗ ಅಲ್ಲಿ ಕೆಲಸ ಮುಗಿಸೋ ಬಂದಮೇಲೆ ಅವರೇ ಕರೀತಾರೆ ಕೆಲಸಕ್ಕೆ, ಬಟ್ ನಾವು ಹೋಗ್ತಲ್ಲ, ಬೇರೆ ಹತ್ರ ಮಾಡ್ತೀನಿ, ಬೇರೆಯವ್ರ ಹತ್ರ ಮಾಡ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಹತ್ರ ಅಂತಂದರೆ ಯಾರು ಹೇಳ್ತೀನಿ, ನನ್ನ ಕೆಲಸಗಳಿರ್ತಾ ರೈತರುಗಳಿಗೆ ಯಾವತ್ತಾದರೂ ಅಷ್ಟೇ ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು, ಯಾಕಂದರೆ ರೈತರ ಜಮೀನುಗಳಿಗೆ 100,000 ರೂಪಾಯಿ ಬೆಳೆ ಹಾಕಿ ಬಂಡವಾಳ ಹಾಕಿರ್ತಾರೆ.
1: ಹೌದು,
0: ಪಂಪ್ ಸೆಟ್ ನೀರು ಕಾಯ್ಕೊಂಡಿರ್ತಾರೆ, ಮಳೆ ಇರಲ್ಲ, ಈಗಿನ ಗೊತ್ತಾ ಕಳ್ ಮಳೆ, ಯಾವ ಟೈಮಲ್ಲಿ ಮಳೆ ಇತ್ತು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಹಾಗೇನು ಮಾಡಿದೆ, ರೈತರ ಹತ್ರ ನಾನೀಗೊಂದು ಸುಮಾರು ಕಾಂಟ್ಯಾಕ್ಟ್ಗಳು ಮಾಡ್ಕೊಂಡಿದ್ದೀನಿ. ಈಗ ಈ ಹುಡುಗ ಮೋಟ್ರ್ ಕೆಲಸ ಮಾಡ್ತಾನೆ ಕಣೋ, ಕೊಡ್ಬೋದು ಅಂತ ಮಾಡ್ತಾರೆ. ಬಟ್ ಏನಂತಂದರೆ ಕೈಯಲ್ಲೇ ಎಲ್ಲ ಕೆಲಸ ಮಾಡೋಕ್ಕಾಯ್ತಲ್ಲ, ಜೀಪೆಗೂ ಮೋಟತ್ತಕ್ಕೆ ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ನಾನು ಜೀಪ್ ಮಾಡ್ತೀನಿ. ಇವಾಗ ಆದಷ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಯ್ತಿದ್ದೀನಿ. ನನಗೇನು ಈಗ ನನ್ನ ಸಂಸಾರಕ್ಕೆ ಅಲ್ಲಿ ಈಗ ನಾನು ನನ್ನ ಹೆಂಡತಿ ಮಕ್ಕಳು ಸಾಕ ಕೆಪಾಸಿಟಿ ನನ್ನಲ್ಲದೆ.
1: ಅಂದರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆನೂ ಕೂಡ ತಾವು ಮೋಟರಿ ವೈಂಡಿಂಗಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಆದರೆ ಸಂಪೂರ್ಣವಾಗಿ ನಿಮಗೆ ಕೆಲಸವನ್ನು ಅವರು ಹೇಳ್ಕೊಡ್ತಾ ಇರಲಿಲ್ಲ. ನಿಮಗೆ ಭಾಳಷ್ಟು ಆಸಕ್ತಿ ಇತ್ತು ಕಲಿಬೇಕು ಅಂತ, ಅದೇ ಸಮಯಕ್ಕೆ ಈ ರೀತಿ ಕೆಂಚಿನಹಳ್ಳಿಯಲ್ಲಿ
0: ಟ್ರೈನಿಂಗ್
1: ಎಲೆಕ್ಟ್ರಿಕಲ್ ಮತ್ತು ಮೋಟರಿ ವೈಂಡಿಂಗ್ ತರಬೇತಿ ಪಡ್ಕೋಬಹುದು ಅನ್ನೋದು ಮಾಹಿತಿ ಸಿಕ್ಕಿದ ತಕ್ಷಣ ತಾವು ತರಬೇತಿಗೆ ದಾಖಲಾಗ್ತೀರಾ. ಎಷ್ಟು ತಿಂಗಳ ಹಿಂದೆ ತಾವು ಈ ತರಬೇತಿಗೆ ದಾಖಲಾಗ್ತೀರಾ? ದಾಖಲಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಟ್ರು?
0: ನನ್ನನ್ನು ಹೋದಾಗ ಫಸ್ಟು ಮಾಮೂಲಿ ಥಿಯರಿ ಕ್ಲಾಸು, ನಾಗರಾಜ್ ಸರ್ ಮಾಮೂಲಿ ಎಲ್ಲ ಇದು ಮಾಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಿದ್ರೇ ನೀಟಾಗಿ ಕೆಲಸ ಕಲಿಯೋಕ್ಕಾಗೋದು.
1: ಹೌದು,
0: ನಾವು ಅವ್ರು ಸರ್ ಎಷ್ಟೇ ಇದು ಮಾಡೋ ಹೇಳ್ತಾರೆ, ಪಾಪ ಅವ್ರು ಹೇಳ್ತಾರೆ ಗೊತ್ತಿರೋಂಡ್ರೆ ನೀಟಾಗಿ ಹೇಳ್ಕೊಡ್ತಾರೆ, ಬಟ್ ನಾವು ಅವ್ರು ಹೇಳೋದಕ್ಕೂ ಹೊರಗಡೆ ಫೀಲ್ಡ್ ವರ್ಕ್ ಅವರು ಕರ್ಕೊಯ್ತಾರೆ. ಆಮೇಲೆ ಮತ್ತೆ ಫೀಲ್ಡ್ ವರ್ಗ್ ಕರ್ಕೊಯ್ತಿದ್ರು, ಕಂಬ ಮಾಡೋದಲ್ಲಿ ಮೋಟರ್ ಲಿಫ್ಟಿಕೇಶನ್ ಮಾಡೋದಲ್ಲಿ ಅದೆಲ್ಲ ತೋರಿಸ್ತರು, ಮತ್ತು ಮನೆ ವೈರಿಂಗ್ನು ಮಾಡಿದ್ರು. ನಂಗೆ ಸ್ವಲ್ಪ ಟೆಚ್ಚಿರೋ ಗಂಟೆ ಸ್ವಲ್ಪ ಜಲ್ದಿ ಕಲ್ತ್ಕೊಂಡೆ, ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಜಾಗದ ವ್ಯವಸ್ಥೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಷ್ಟೇ, ಕಲಿಯೋರ್ಗೆ ಆಸಕ್ತಿ ಇರೋರಿಗೆ ಕಲ್ತ್ಕೋಬೋದು.
1: ಅಂದರೆ ತಮಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಅಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ, ತಮ್ಗೆ ಗೊತ್ತಿದ್ರು.
0: ಹಾಂ, ಅಂದರೆ ಸರ್ ಇರೋದು ಹೇಳ್ತೀನಿ, ಅಲ್ಲಿಗೆ ಹೋದ್ಮೇಲೆ ನಾನು ಮೋಟ್ರ್ ವೈಂಡಿಂಗ್ ಕಲ್ತಿದ್ದು. ಮೊದಲು ನನಗೆ ಬೇರೆ ಕಡೆ ಅಂದಲ್ಲ, ಅಲ್ಲಿ ಮೋಟ್ರ್ ಕೊಟ್ಟಿರ್ತೀನಿ ನನಗೆ. ಇಷ್ಟೇ ಕೆಲಸ ಅವರು ಕೆಟ್ಟೋಗಿರೋ ಮೋಟ್ರ್ ಬಿಚ್ಚಿಸೋರು, ವೈರ್ ಹೇಳಿ ಸರ್ ಅಷ್ಟೇ. ಮೋಟ್ರ್ನ ವಾಶ್ ಮಾಡಿಸಿ ಪೇಪರ್ ಮಾಡಿಸ್ಬಿಟ್ಟು ಇನ್ನು ಬೇರೆ ಮೋಟ್ರ್ ಹೇಳೋರು, ಇದರ ಬೇರೆ ಕಡೆ ಮೋಟರ್ ತೆಗೆ ಕಳಿಸ್ಬಿಡೋರು
1: ಅಷ್ಟು. ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ನಿಮ್ಗೆ ತೋರಿಸಿರ್ಲಿಲ್ಲ.
0: ಸ್ಲಾಟ್ ಏನಾರು ನಾನು ಅವರು ವೈರ್ ಮುಡಿಗೋದ್ರೆ ಸ್ಲಾಟ್ ಐಡಿ ಮಾಡಿ ನೋಡ್ತೀನಿ ಇದ್ಕೊಂಡಿದ್ರೆ ಬೇರೆ ಕೆಲಸ ಹೇಳೋರು. ಅವ್ರ ಹತ್ರ 3-4 ತಿಂಗಳು 5 ತಿಂಗಳು ಅಂದ್ಬಿಟ್ಟು ಮಾಡಿದೆ. ಅವ್ರು ಅದೇ ಮಾತಿಗೆ ನನಗೂ ಸ್ವಲ್ಪ ಅವ್ರಿಗೂ ನನಗೆ ಮಾತುಕತೆ ನಡೀತು, ನಾನು ಅಂಗಡಿ ಕೆಲಸಕ್ಕೆ ಬರಲ್ಲ ಹೋಗ್ಬಿಟ್ಟೆ. ಇವಾಗ ಚೆನ್ನಾಗಿರೋ ಮಾತಾಡ್ತಾರೆ, ಬಾ ಕೆಲಸ ಅಂದ್ರೆ ಬರಲ್ಲ.
1: ಸ್ವಂತವಾಗಿ ತಾವೇ ಮಾಡ್ತಾ ಇದ್ದೀರಾ?
0: ಸ್ವಂತವಾಗಿ ಮಾಡ್ತೀನಿ, ಬೇರೆಯವ್ರು ಕರೀತಾರಲ್ಲ ಅವ್ರಿಗೂ ಮಾಡ್ಕೊಡ್ತೀನಿ. ಈಗ ಅವರು ಇರೋದು ಹೇಳ್ಬೇಕು, ಬೇರೆಯವ್ರನ್ನ ಮಾಡ್ತೀನಿ, ಅವ್ರಿಗೆ ನನ್ನೇ ಕರಿತಾರೆ ಹೋಗಿರ್ತಾರೆ. ಇವಾಗ ನಮ್ಗೆ ಬರ್ಬೇಕಾದ್ರೆ ಮನೆಗಳಲ್ಲಿ ಒಂದು ಮೋಟದ ಇಳಿಸ್ಬಿಟ್ಬಾರಪ್ಪ ಅಂತಂದ್ರು. 4 ಗಂಟೆ ಎಲ್ಲಿಗೂ ಬರಕಾಗಲ್ಲ, ಹಿಂಗೆ ಒಂದು ಐತೆ ಪ್ರೋಗ್ರಾಮ್ ಹೋಯ್ತು ಅಂತ ಹೇಳಿಲ್ಲ ಅವ್ರಿಗೆ ನಾನು. ಯಾಕೆ ಅಂತಂದರೆ ಅರ್ಜೆಂಟ್ ಬಂದ ಮೆಟ್ರಿಗೆ ಹಾಕ್ತಾರೆ. ಈಗ ನಾನು ಬೆಳಗ್ಗೆ ರಜೆ ಮಾಡಿ ಅಂತ ಹೇಳೀನಿ, ಆದರೂ ಫೋರ್ಸು ಯಾರು ನಾವು ಹೋಯ್ತಂದ್ರೆ ಜೊತೆಲಿ ಒಂದು ಮೋಟ್ರ್ ಇಳಿಸೋಕೆ ಕೈಯಲ್ಲೇ ಇಲ್ಲ, ಕ್ಲಾಂಪ್ ಕೊಂಡು ಮಡಿಕೆ ಇಳಿಸ್ಬೇಕು ಅಂದರೆ ಇಬ್ಬರು ಬೇಕು ಎತ್ತಕ್ಕೆ ಬಿಡೋಕೆ. ಬಟ್ ಒಬ್ರ ಕೈಲಿ ಆಗಲ್ಲ, ಯಾಕಂದ್ರೆ ಒಬ್ರು ಮೋಟ್ರ್ ಎತ್ತಿ ಪೈಪ್ ಲಾಕ್ ಮಾಡ್ತಂದ್ರೆ ಕ್ಲಾಂಪ್ ಕಟ್ ಟೈಟ್ ಮಾಡೋಬೇಕು, ಆ ರೀತಿ ಎಲ್ಲ ಇರಬೇಕು. ಅದಕ್ಕೆ ಅವ್ರಿಗೆ 4 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿನಿ. ಈಗಲೂ 4 ಗಂಟೆ ಮೇಲೆ ಹೋಗಿ ಬಂದ್ರೆ ಒಂದು ಮೋಟ್ರ್ ಬಿಟ್ಟು ಬಂದ್ರೆ 200-300 ರೂಪಾಯಿ ಖರ್ಚು ಸಿಗುತ್ತೆ, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
1: ಹಾಗಿದ್ರೆ ತರಬೇತಿನಲ್ಲಿ ಈ ಮೋಟರ್ ವೈಂಡಿಂಗ್ ಜೊತೆಗೆ ಇನ್ಯಾವ ರೀತಿಯಾದಂಥ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಜೋಡಿಸೋದಾಗಿರ್ಬೋದು, ಇವುಗಳ ತರಬೇತಿಯನ್ನು ನಿಮಗೆ ಕೊಟ್ಟರು?
0: ಸರ್ ಫ್ಯಾನ್ ವೈಂಡಿಂಗ್ ಮಾಡ್ತಾ ಹೇಳ್ಕೊಟ್ರು, ಫ್ಯಾನ್ ಕೆಡಗಿರೋದು ಹೆಂಗೆ ರೆಡಿ ಮಾಡಬೇಕು, ಈಗ ವೈಂಡಿಂಗು ಹೆಂಗೆ ಮಾಡಬೇಕು ಇರೋದು ಅದ್ರ ಬಗ್ಗೆ ತಿಳ್ಕೊಂಡೆ. ಅದೇ ಮಿಕ್ಸಿ ಬಗ್ಗೆ ತಿಳ್ಕೊಂಡೆ, ನನಗೆ ಮಿಕ್ಸಿ ಬಗ್ಗೆ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಮಿಕ್ಸಿ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ, ಫ್ಯಾನ್ ಬಗ್ಗೆನೂ ಗೊತ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಮೋಟ್ರ್ ವೈಂಡಿಂಗ್ ಮಾಡಬೇಕು ಅಷ್ಟೇ ನಾನು ಅಂತ ಅದೇ ಗೊತ್ತು. ಅಲ್ಲಿ

0: ಮಾಡಿದ್ರು ಅಷ್ಟೇ, ಒಂದೆರಡು ಮೂರು ದಿನ ಬೇರೆ ಕಡೆ ಹೋದ್ರೆ ಕಲ್ತ್ಕೊಬಿಡ್ತೀನಿ. ಬಟ್ ನಮ್ಗೆ ಈ ಕೆಲಸನೇ ಫುಲ್ ಬಿಸಿ ಆಗಿದ್ದೀನಿ ಇವಾಗ ನಾನು.
1: ಮೋಟರ್ ರಿಮೈಂಡಿಂಗ್
0: ದಿನ ಕೆಲಸ ನನಗೆ, ಯಾಕೆ ಅಂತಂದ್ರೆ ಅವ್ರ ಕೆಲಸ ಮಾಡ್ತೀನಿ, ಅಲ್ಲಿ ಅವ್ರ ಕೆಲಸಕ್ಕೆ ಹೋದ್ರೆ ಅವ್ರ ಕೆಲಸ ಮಾಡ್ಕೊಳ್ಳೇಬೇಕು. ಅದು ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ನ ಸ್ವಂತ ಕೆಲಸಕ್ಕೆ ಫೋನ್ ಮಾಡ್ತಾರೆ, ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿರ್ತೀನಿ. ಅಷ್ಟೊಂದು ಮೇಲೆ ಅದು ಮುಗಿಸ್ಬಿಡ್ತೀನಿ. ಅದರ ಒಂದು ಬೋರ್ಡ್ ಪ್ರಾಬ್ಲಮ್ ಆಗಿರ್ತದೆ, ಇಲ್ಲ ಒಂದು ಕಾಂಟ್ಯಾಕ್ಟ್ ಕಿಂಟ ಸುಡೋ ಇರ್ತದೆ, ಇಲ್ಲ ಒಂದು ಲೈನ್ ಬತ್ತಿರಲ್ಲ, ಅದನ್ನ ಲೈನ್ ಬತ್ತಿರಲ್ಲ ಅಂದ್ರೆ ಕರೆಂಟ್ ಇಲ್ಲದ ಲೂಸ್ ಕಂಡಕ್ಟ್ ಆಗಿರ್ತದೆ, ಹತ್ತಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆಲ್ಲ ಇರ್ತಿರ್ತವೆ, ಹಂಗೆಲ್ಲ ಮಾಡ್ಕೊಡ್ಬೇಕು. ನೀರೇನಾರ ಕಮ್ಮಿ ಹೊಡಿಸಿ ನೀರು ಬತ್ತಿರಲ್ಲ, ಕೇಬಲ್ ರಿಪೇರ್ ಆಗಿರ್ತದೆ. ಇಲ್ಲ ಕೆಲವರು ಏನು ಮಾಡ್ತಾರೆ, ರೈತರುಗಳಿಗೆ ಅಕ್ಕಪಕ್ಕ ಒಟ್ಟಿಗೆ ಕೇಬಲ್ ಕಟ್ ಮಾಡಿಬಿಡ್ತಾರೆ, ರೈತರಿಗೆ ಗೊತ್ತಿರಲ್ಲ.
1: ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ಇದು 30 ದಿನಗಳ ತರಬೇತಿ, 1 ತಿಂಗಳ ಕಾಲ ತರಬೇತಿ ನಿಮಗೆ ಪಡ್ಕೊಂಡಂಥದ್ದು. ತಾವು ಈ 1 ತಿಂಗಳ ಕಾಲ ತರಬೇತಿಯನ್ನು ನೀವು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಪಡ್ಕೊಂಡಿದ್ರೆ ಅಥವಾ ಮನೆಯಿಂದ ಹೋಗಿ ಬಂದು ಮಾಡ್ತಾ ಇದ್ರ?
0: ಇಲ್ಲ ಸರ್, ನಾನು ಭಾನುವಾರ ರಜೆ ಮಾಡ್ಕೊಂಡ್ಬಿಡ್ತಿದ್ದೆ.
1: ವಾರಕ್ಕೊಂದ್ಸಲ?
0: ವಾರಕ್ಕೊಂದ್ಸಲ, ಯಾಕಂದ್ರೆ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ವಲ್ಲ, ಮಕ್ಕಳು ಬಿಟ್ಟು ಇರೋಕ್ಕಾಗಲ್ಲ ನಮಗೂ, ಫ್ಯಾಮಿಲಿ ಮನೆ ಅಂದಮೇಲೆ ವಾರಕ್ಕೊಂದ್ಸಲ ಬಂದು ಹೊಂಟೈತಿದ್ದೆ. ಒಂದು ಭಾನುವಾರ ಆಲ್ಟೈತಿದ್ದಿಲ್ಲೇ, ಇದು ಸೋಮವಾರ ಬೆಳಗಿನ ಜಾವ ಹೊಂಟೈತಿದ್ದೆ. ಅಲ್ಲಿ ಹೋದ್ರೆ ಸಂಜೆ ಅವರು ಸರ್ ಹೇಳ್ಕೊಟ್ಟು ಹೋಗೋರು, ನಾನು ಕಲಿಬೇಕು ಅನ್ನೋ ಉತ್ಸಾಹದಿಂದ 12 ಗಂಟೆ ಮೋಟ್ರ್ ವೈಂಡಿಂಗ್ ಮಾಡ್ತಿದ್ದೆ.
1: ರಾತ್ರಿ 12 ಗಂಟೆ
0: ಕಲಿಬೇಕು ಅಂದ್ಬಿಟ್ಟು ನನ್ನ ಜೊತೆಗೆ ಇನ್ನೊಂದು 3-4 ಸೆಟ್ ಹುಡುಗರು ಇಂಟ್ರೆಸ್ಟಾಗಿ ಭಾರಿ ಚೆನ್ನಾಗಿ ಕಲ್ತರು. ಅವರು ಈಗಲೂ ವರ್ಕ್ ಮಾಡ್ತಾರೆ ಏನು ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಮೊದಲಲ್ಲಿ ನಾನು ಒಟ್ಟಲ್ಲಿ ಮಾಡ್ತಾ ಇದ್ದೀನಿ.
1: ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಲ್ಲೇ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿನ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಮತ್ತೆ ಅಲ್ಲಿನ ಕಲಿಕಾ ವಾತಾವರಣ ಅದೆಲ್ಲ ಹೇಗಿತ್ತು?
0: ಸರ್, ಹೋದವ್ರಿಗೆ ಫಸ್ಟ್ ಹೋದವ್ರಿಗೆ ಹಾಕೊಡ್ತೀನಿ, ಒಂದೆರಡು ದಿನ ಜೈಲಲ್ಲಿ ಇದ್ದಂಗೆ ಆಗುತ್ತೆ, ಯಾಕಂದ್ರೆ ಹೊರಗಡೆ ಎಲ್ಲೂ ಬಿಡಲ್ವಲ್ಲ.
1: ಹೌದು,
0: ಯಾಕಂದ್ರೆ ಅದನ್ನ ನಾವು ತಿಳಿ ಕಲಿಯಬೇಕು, ನಾ ಇಂಟ್ರೆಸ್ಟು ಮೈಂಡ್ ಎತ್ಕೊಬಿಡ್ಬೇಕು, ಆಸಕ್ತಿ ಮೈಂಡ್ ಇತ್ತು ಅಂದ್ರೆ ನಮ್ಗೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ.
1: ಹೌದು,
0: ಯಾಕಂದ್ರೆ ಸರ್ ನಾವು ಹೊರಗಡೆ ಫೀಲ್ಡ್ ವರ್ಕ್ ಕಲಿಬೇಕು ಅಂದ್ರೆ ಅವ್ರು ಕರ್ಕೊಯ್ತಾರೆ, ಅದಕ್ಕೂ ಆದ್ಯತೆ ಇದೆ ಅಲ್ಲಿ, ಪರ್ಮಿಷನ್ ತಗೊಂಡು ಕರ್ಕೊಯ್ತಾರೆ, ಅದನ್ನು ಹೇಳ್ಕೊಡ್ತಾರೆ. ನಾವು ಆಫೀಸಲ್ಲಿ ಮೋಟ್ರ್ ವೈರ್ ಎಲ್ಲ ಇರ್ತವೆ, ಅದನ್ನು ಮಾಡ್ಬೋದು. ನಮಗೆ ಸರ್ ವಹಿಸ್ಬಿಡೋರು ಈ ಮೋಟ್ರ್ ವೈಂಡಿಂಗ್ ಮಾಡ್ಬೇಕಪ್ಪ, ಹ್ಞೂ ಸರಿ ಸಾಯ್ತು. ಅದು ಪೂರ್ತಿ ಮುಗಿಸಿ ಅದು ಊಟ ಮಾಡ್ಕೊಂಡು ಬಂದವರು 12 ಗಂಟೆ ಆದ್ರೆ ಒಬ್ಬನೇ ಮಾಡ್ಬೇಕು ವೈಂಡಿಂಗ್ ಅಂದ್ಬಿಟ್ಟು ಮಾಡ್ಬಿಟ್ಟು ಅದೆಲ್ಲ ನೀಟಾಗಿ ತೋರಿಸ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟು ಹೋಯ್ತಿದೆ, ಹೋಗಿ ಮಲಿಕಾದಿದೆ. ಊಟ ವಸತಿಲ್ಲೆಲ್ಲರೂ ಪರ್ಫೆಕ್ಟ್ ಆಗಿದೆ, ಮನೆ ಊಟದಿಂದ ಊಟ ಚೆನ್ನಾಗಿರ್ತದೆ. ಮನೆ ಊಟದಂಗೆ ಸೇಮ್, ಬೇರೆ ಹಂಗೆ ಏನು ಹೋಟ್ಲು ಊಟದಂಗೆ ಸೋಡಾ ಪಾಡ ಏನು ಇದು ಮಾಡಲ್ಲ, ಮನೆ ಊಟದಂಗೆ ಅಚ್ಚುಕಟ್ಟಾಗಿರ್ತದೆ. ಆಮೇಲೆ ಅಲ್ಲಿ ಅಡುಗೆ ಮಾಡೋ ಭಟ್ರುಗಳು ಅಷ್ಟೇ ಅಷ್ಟೇ ನೀಟಾಗಿದ್ದಾರೆ, ಅವರು ಅಷ್ಟೇ ಯಾರು ಖುಷಿಯಾಗಿ ಇದು ಮಾಡ್ತಾರೆ, ಯಾರೊಂದಿಗೂ ಪಾಪ ಅವರು ಇದು ಮಾಡಲ್ಲ, ಎಲ್ಲರಿಗೂ ಸಪೋರ್ಟಾಗಿ ಮಾಡ್ರಪ್ಪ ಅಂದ್ಬಿಟ್ಟು ಅವರು ಎನ್ಕರೇಜ್ ಕೊಡ್ತಾರೆ. ಆದರೆ ನನ್ನ ಎಲ್ಲ ಇಷ್ಟಪಟ್ಟಿದ್ರು ತುಂಬ, ನನ್ನ ಕಾಣ್ತಾನೆ ಸೋಮು ಪಪ್ಪ ಪಪ್ಪ ಪಪ್ಪ ಅಂದ್ಬಿಟ್ಟು ಮಾಸ್ಟರ್ ಅಲ್ಲಿ, ಅಲ್ಲಿ ರವಿ ಸರ್ ಅಲ್ಲಿ, ನಮ್ಮ ಫ್ರೆಂಡ್ಸ್ಗಳು ಎಲ್ಲರ ಜೊತೆಗೂ ಖುಷಿಯಾಗಿ ಟ್ರೈನಿಂಗ್ ಮುಗಿಸಿದ್ದೀನಿ.
1: ಹಾಗಿದ್ರೆ ತಾವು 1 ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡ್ಕೋತೀರ, ಅದು ವಾರಕ್ಕೆ ಒಮ್ಮೆ ಬಾರಿ ಮನೆಗೆ ಹೋಗಿ ಬರ್ತಾ ಇದ್ರಿ, ಇನ್ನು ಕೆಲವು ತರಬೇತಾರ್ಥಿಗಳು 1 ತಿಂಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡ್ರು. ಈ 1 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡಿದ್ದು, ತಾವು ಮೊದಲೇ ಕೂಡ ಈ ಕೆಲಸದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ 1 ತಿಂಗಳ ಕಾಲ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಂಥ ಜ್ಞಾನ ಆಗಿರ್ಬೋದು, ಎಷ್ಟಿತ್ತು ತಮ್ಮಲ್ಲಿ?
0: ಸರ್, ನನಗೆ ಮೊದಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋಕೆ ಭಯಪಡ್ತಿದ್ದೆ. ಮೋಟ್ರು ಕೆಲಸ ಅಂತಂದರೆ ಸ್ಟಾರ್ಟರ್ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ, ಕರೆಂಟ್ ಕೆಲಸ ಅದು. ಸಣ್ಣದೊಂದು ವೈರ್ ಬಿಟ್ಟೋಗಿರೋದು ಹೆಂಗಂತ ಗೊತ್ತಾಯ್ತಿರಲಿಲ್ಲ, ಕನ್ಫ್ಯೂಸ್ ಮಾಡ್ಕೊಬಿಡ್ತಿದ್ದ. ಇದನ್ನು ಅದನ್ನು ದೊಡ್ಡವ್ರಿಗೆ ಫೋನ್ ಮಾಡಿ ಅಣ್ಣ ಹಿಂಗಾಗೈತೆ ಅಂತ ಕೇಳಿದ್ರು, ಅವ್ರೇ ಬೇಕಾಗಿಬಿಟ್ಟು ನಾನು ಬಿಟ್ಟು ಹೋಗೋಣಲ್ಲ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಯಾತಕ್ಕೆ ಹೋಗಿದೆ ನೀನು ಅಂತ ಆ ರೀತಿ ಕ್ವಶನ್ ಮಾಡೋರು. ಅಲ್ಲಿಂದ ಬಂದಮೇಲೂ ನಾನು ಫೀಲ್ಡ್ ವರ್ಕಲ್ಲಿ ಮಾಡಿದೆ, ಬೋರ್ಡರಿಂಗ್ ಕಲಿತು ತಿಳ್ಕೊಂಡೆ. ಈಗ ನಾನು ಸ್ವಂತ ಹೋಗಿ ಆರಾಮಾಗಿ ಮಾಡ್ತೀನಿ, ಅದ್ರೇನು ಪ್ರಾಬ್ಲಮ್. ಈಗ ಬೋರ್ಡರಿಂಗ್ ಮಾಡೋಕ್ಕೆ ಹೇಳೋರೆ ಏನು ಪ್ರಾಬ್ಲಮ್, ಈಗ ಸ್ವಂತ ಒಬ್ಬನೇ ಮಾಡ್ತೀನಿ.
1: ಆ ತರಬೇತಿ ಅವಧಿಯ ಕಲಿಕೆ ಹೇಗಿತ್ತು?
0: ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾಕಂತಂದರೆ ಫ್ರೆಂಡ್ಸ್ಗಳು ಹಂಗೆ ಪರಿಚಯ ಆದರು, ಹುಡುಗರು ನನ್ನ ಹತ್ರನೂ ಕೇಳೋರು, ಹುಡುಗರ ಹತ್ರ ನಾನು ಕೇಳ್ಕೊಂಡಿದ್ದೆ ಎಲ್ಲನೂ. ಯಾಕಂದ್ರೆ ನಾವು ಎಷ್ಟೇ ಇದಾದ್ರೂ 100%ಗೆ 100% ಕಲಿತೀವಿ ಅನ್ನೋಕ್ಕಾಗಲ್ಲ,
1: ನಿರಂತರವಾಗಿ ಕಲಿಬೇಕು,
0: ಕಲಿತಾನೆ ಇರಬೇಕು, ಕೊನೆವರೆಗೂ ಕಲಿತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲೇ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರು, ಹೊರಗಡೆ ನಾವು ಫೀಲ್ಡಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ನಾವು 40% ಕೆಲಸ ಅಲ್ಲಿ ಕಲಿತೀವಿ, ಫೀಲ್ಡ್ ವರ್ಕಲ್ಲಿ 60% ಕೆಲಸ ಕಲಿಯೋದು. ನಾನು ಇನ್ನೂ 50% ಕೆಲಸ ಕಲಿಬೇಕು, ಯಾಕಂತಂದರೆ ಇನ್ನೂ ಕಲಿಯೋದು ತುಂಬಾನೇ ಇವೆ. ಮೋಟರ್ಗಳ ಕೆಲಸದಲ್ಲಿ, ಬೋರ್ಡರಿಂಗಲ್ಲಿ, ಎನಿ ಒನ್ ಕೆಲಸ ನೀಟಾಗಿ ಕಲಿಬೇಕು ಇನ್ನೂ ತುಂಬಾ ಇದೆ. ಅದಕ್ಕೋಸ್ಕರ ನಾನು ಇವಾಗ ತಕ್ಕ ಮಟ್ಟಿಗೆ ನಾವು ಹೋದ್ರು ಆ ಮೋಟ್ರ್ ಕೆಟ್ಟೋಗಿದೆಯಾ ಕಾಯಿಲೆ ಹೋಗಿದೆ ಅಂತ ಕಂಡುಹಿಡಿತೀನಿ. ಕಾಯಿಲೆಗಿರಿ ಎತ್ತಕ್ಕೂ ರೆಡಿ ಮಾಡ್ತೀನಿ, ಮೋಟ್ರ್ ಕಾಯ ವೈಂಡಿಂಗು ಮಾಡಿ ಮೋಟ್ರ್ ಬಿಡ್ತೀನಿ, ಬೋರ್ಡಲ್ಲಿ ಏನು ಪ್ರಾಬ್ಲಮ್ ಅದು ನೋಡ್ತೀನಿ, ಮಾಡ್ಕೊಡ್ತೀನಿ ಹೆಚ್ಚುಕಟ್ಟಾಗಿ. ಸ್ವಲ್ಪ ನಿಧಾನ ಮಾಡಿದೆ, ಯಾಕಂದ್ರೆ ಈಗ ಕಲ್ತಿರೋದಲ್ವಾ, ಸ್ವಲ್ಪ ನಿಧಾನ. ನಮ್ಗೆ ಗೊತ್ತಂತ ಎಲ್ಲನೂ ಹೇಳ್ತಾ ಇಲ್ಲ, ಗೊತ್ತಿರೋ ಮಟ್ಟಿಗೆ ಮಾಡ್ತೀನಿ.
1: ಅಂದ್ರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಸ್ವಂತವಾಗಿ ಕೆಲಸವನ್ನು ಮಾಡ್ತಿರ್ಲಿಲ್ಲ,
0: ಇಲ್ಲ ಇಲ್ಲ,
1: ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ತಮಗೆ ಬೇಗ ಪತ್ತೆ ಹಚ್ಚಕ್ಕಾಗ್ತಿರ್ಲಿಲ್ಲ. ಆದ್ರೆ ತರಬೇತಿ ಪಡ್ಕೊಂಡ ನಂತರ ಯಾವುದೇ ಸಮಸ್ಯೆ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ತಕ್ಷಣ ನಿಮಗೆ ಪತ್ತೆ ಹಚ್ಬೋದು, ಅದಕ್ಕೆ ತಕ್ಕಂತ ಪರಿಹಾರವನ್ನು ಕಂಡುಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡುವಂತ ಸಾಮರ್ಥ್ಯಕ್ಕೆ ತಮ್ಮಲ್ಲಿ ಈ ತರಬೇತಿಯಿಂದ ಬಂದಿದೆ.
0: ಈಗ ನಮ್ಗೆ ಗೊತ್ತಿರೋರೇ ಒಬ್ರು ಓನರು ಎಲ್ಲ ಹೋಗಿರ್ತಾರೆ, ಅದೇ ದಿನ ನಾವು ಕೆಲಸ ಕರೀತಾರಲ್ಲ ಅವರು, ಅವರೆಲ್ಲರೂ ಹೊಂಟೋಗ್ಬಿಟ್ಟು ಅಂದರೆ ಮೊದಲು ನಾನು ಫೀಲ್ಡ್ ಕಳಿಸ್ತಿರ್ಲಿಲ್ಲ ಅವರಲ್ಲಿ ಇನ್ನೊಬ್ಬರೇ ಅಲ್ಲಿ. ಸೊ ಹಿಂಗಾಗೈತೆ ಕಣ, ಹಿಂಗಾಗೈತೆ ಏನು ಪ್ರಾಬ್ಲಮ್, ಹೋಗಿ ನೋಡ್ಕೊಬ ಅಂತಾರೆ. ಈಗ ನಾ ಹಂಗೆ ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡು ರೆಡಿ ಮಾಡಿ ರನ್ ಮಾಡ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ.
1: ಅಂದ್ರೆ ಸ್ವತಂತ್ರವಾಗಿ ಹೋಗಿ ತಾವು ಯಾವುದೇ ಸಮಸ್ಯೆನ ಬಗೆಹರಿಸ್ಕೊಂಡು

0: ಈಗ ತಾವು ಈ ತರಬೇತಿ ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಫೀಸ್ ಆಗಿರ್ಬೋದು, ಆ ತರಬೇತಿಯಿಂದ ತಮಗೆ ಸಿಕ್ಕಂತ ಜ್ಞಾನ ಮತ್ತೆ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಈ ತರಬೇತಿಗೆ ಕಟ್ಟಿದಂತ ಫೀಸ್ಗಿಂತ ಕಡಿಮೆ ಅಂತ ಅನಿಸ್ತಾ?
1: ತುಂಬಾ ಕಮ್ಮಿ. ನಾವು ಕಟ್ಟಿರೋದು, ನಾವು ಕೊಟ್ಟಿರೋ ದುಡ್ಡು ಅಲ್ಲಿ ಊಟದ ಎರಡಿಂದ ಊಟಿಸಲ್ಲ, ಒಂದೇ ಸಾವಿರ ರೂಪಾಯಿ
0: ಒಂದು ತಿಂಗಳು, ಒಂದು ಸಾವಿರ ರೂಪಾಯಿ
1: ತಿಂಗಳು ಒಂದೇ ಸಾವಿರ ರೂಪಾಯಿ ಕೊಟ್ಟೋದು. ಆದರೆ ಆ ಸಾವಿರ ರೂಪಾಯಿ ಯಾವ ಮೂಲ ಅಲ್ಲ ಅನ್ಸುತ್ತೆ. ಮೂರು ಟೈಮ್ ಊಟ, ಕಾಫಿ, ಬೆಳಗ್ಗೆ ತಿಂಡಿ, ವಸತಿ ಬಟ್ಟೆ ಇರೋ ಸೌಲಭ್ಯ, ನೀಟಾಗಿ ಶೌಚಾಲಯ, ವಾತಾವರಣ, ವೆದರು, ಆಮೇಲೆ ಅಷ್ಟು ಟ್ರೈನಿಂಗು, ನಾವು ಸಾವಿರ ರೂಪಾಯಿ ಜಾಸ್ತಿ ಅಂತ ಅಲ್ವಾ, ಎಲ್ಲ ಕಮ್ಮಿನೇ, ತೀರ ಕಮ್ಮಿ.
0: ಅಂದರೆ ಕೇವಲ ನೀವು ಕಟ್ಟಿದ್ದಂಥದ್ದು ಕೇವಲ ಒಂದು ಸಾವಿರ ರೂಮ್
1: ಅಷ್ಟೇ? ಅಷ್ಟೇ.
0: ಆ ಒಂದು ಸಾವಿರ ರೂಗೆ ತಮಗೆ ಒಂದು ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ಊಟ ವಸತಿ ಎಲ್ಲ ಕೂಡ ಕೇವಲ ಈ ಒಂದು ಸಾವಿರ ಮಾತ್ರ ನಿಮ್ಮಲ್ಲಿ ಪಡ್ಕೊಂಡು ತರಬೇತಿಯನ್ನು ನೀಡಲಾಗಿದೆ.
1: ಹೌದೌದು.
0: ಈಗ 30 ದಿನಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡು ತರಬೇತಿ ಮುಗಿದ ನಂತರ ತಾವು ಅಲ್ಲಿಂದ ಓಡಂತ ಸಂದರ್ಭದಲ್ಲಿ ಈ ತರಬೇತಿಯಿಂದ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಜೊತೆಗೆ ಈ ತರಬೇತಿಯ ಪಡ್ಕೊಂಡ ನಂತರ ತಮಗೆ ಕೊಟ್ಟಂಥ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು?
1: ನಿಜ ಹೇಳ್ಬೇಕಂದ್ರೆ ಫಸ್ಟ್ ಹೋದಾಗ ಎಲ್ಲ ಹುಡುಗರು ಅಂತಿರು, ನನ್ನ ಜೊತೆಗೆ ಅಲ್ಲೇ ಅಂದ್ರು ಒಂದು ಮೂರ್ನಾಲ್ಕು ಶೀಟು, ಅಣ್ಣ ನಾವು ಕಲಿಯಕ್ಕೆ ಬಂದಿಲ್ಲ, ಎಂಜಾಯ್ ಮಾಡಕ್ಕೆ ಬಂದಿವಿ ಅಂತಂದ್ರು. ಎಂಜಾಯ್ ಮಾಡಕ್ಕೆ ಇದು ಬೇರೆ ಜಾಗ ಅಲ್ಲ, ಇದು ಇದು ಅಷ್ಟೇ ಸೂಕ್ಷ್ಮ ದೇವಸ್ಥಾನ ಇದ್ದಂಗೆ, ಇದು ನಾವು ಕಲಿಯಕ್ಕೆ ಬಂದಿರೋದು. ಈ ವಯಸ್ಸು ಇದ್ದಾಗ ನಮ್ಗೆ ಕಲಿಬೇಕು ಅಂತ ಬಂದಾಗ ನೀಟಾಗಿ ಅಲ್ಲಿ ಜಾಗದಲ್ಲಿ ಕಲ್ತ್ಕೊಂಡೋಗ್ಬೇಕು, ಅದು ಮುಂದೆ ನೀನು ಮಾಡ್ತಿ ಬಿಡ್ದು ಹಿಂಗೆ ಒಂದಲ್ಲೊಂದಿನ ಯೂಸ್ ಆಯ್ತದೆ ಅಂತ ನಾನು ಸುಮಾರು ಜನ ಕೇಳಿದ್ದೀನಿ. ಯಾಕಂದ್ರೆ ಸರ್ರು ಹಂಗೆ ರೀತಿ ಹೇಳಾರ ಪಾಪ ಬುದ್ಧಿ ಮಾತಾ, ಸರ್ರು ನಮ್ಮ ಒಳ್ಳೇದು ಕೇಳ್ತಿದ್ದವರು, ಏನು ಅವ್ರು ಒಳ್ಳೇದಕ್ಕಲ್ಲ, ಅವರು ಪಾಪ ಕಷ್ಟಪಟ್ಟಾರೆ, ಅದೇ ರೀತಿ ನಮ್ಗೆ ಇದೇ ಸರ್ರು ಹೇಳ್ಕೊಟ್ರು, ನಮ್ಗೆ ಹೇಳಂಗೆ ಎಲ್ಲರೂ ಹೇಳ್ತಿದ್ರು. ಆದ್ರೆ ನಾನು ಕಷ್ಟ ಹೇಳಿದೆ, ಆಗ ನನ್ನ ಜೊತೆಗೆ ಒಂದು ಆರು ಸೀಟ್ ಜೊತೆ ನನಗೂ ಕಂಪ್ನಿ ಕೊಡೋರು, ಚೆನ್ನಾಗಿ ಕೆಲಸ ಮಾಡ್ರು, ನಾನು ಹೆಂಗೆ ಮಾಡ್ತೀನಿ ನನಗಿಂತ ಚೆನ್ನಾಗಿ ಮಾಡ್ರು, ಮಿಕ್ಸಿ ಹಬ್ಬ ಇದು ಮಾಡ್ರು, ಫ್ಯಾನ್ ವೈಂಡಿಂಗ್ ಮಾಡ್ರು, ಮೋಟ್ರ್ ಕೆಲಸನೇ, ಮೋಟ್ರಿನ ಕಲಿಬೇಕು ಅಚ್ಚುಕಟ್ಟಿಗೆ ಅಂದ್ಬಿಟ್ಟು. ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಬರುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ, ಇದು ಒಂದು ತಿಂಗಳಿಂದ ಒಂದೇ ಜಾಗದಲ್ಲಿದ್ದು ಫ್ರೆಂಡ್ಸ್ಗಳು, ಅವ್ರ ಹುಡುಗರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಣ್ಣ ಮರಿಬೇಡಗಣ ಅಂತ ಎಲ್ಲ ಹೇಳಿದ್ರು, ನಾನು ಫ್ರೆಂಡ್ಸ್ಗಳನ್ನ ಮರಿಬೇಡಿ ಅಂದ್ಬಿಟ್ಟು, ಏನು ಪ್ರಾಬ್ಲಮ್ ಇತ್ತು ಫೋನ್ ಮಾಡಿ, ನಂಗೆ ಗೊತ್ತಿರೋಷ್ಟು ನಾ ಹೇಳ್ತೀನಿ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ನಾಗರಾಜ್ ಸರ್ ಅವ್ರು ಮಾಡಿ, ನಾನು ಇವಾಗಲೂ ನಾಗರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಆದರೆ ಅವ್ರ ದಿನ ಅವರು ಮಾಡೋಂಥ ಕೆಲಸನ ಸ್ಟೇಟಸ್ಗೆ ಹಾಕತ್ತಿರ್ತಾರೆ, ನೋಡ್ತಿರ್ತೀನಿ, ತುಂಬ ಖುಷಿಯಾಗುತ್ತೆ. ಅವ್ರು ಮತ್ತೆ ಕ್ಯಾಂಚಿನಲ್ಲಿ ಬಂದಾಗೆ ಮತ್ತೆ ಹೋಗಿ ಮೀಟ್ ಆಗಬೇಕು, ಮೊನ್ನೆ ಹೋಗಿದ್ದೆ, ಅವ್ರು ಇನ್ನೂ ಬಂದಿರಲಿಲ್ಲ, ನೆಕ್ಸ್ಟ್ ಟೈಮ್ ಬ್ಯಾಚ್ ಇದೆಯಂತೆ, ಇನ್ನೊಂದು 2 ಡೇಸಲ್ಲಿ ಆಯ್ತು ತಗೊಳಪ್ಪ ಅಂತಂದ್ರು. ನಾನು ನಾಳೆ ಅಲ್ಲ, ನಾಳೆ ಒಂದು 2 ದಿವಸ ಬಂದ್ಬಿಟ್ಟು ಬಂದರೆ ಹೋಗ್ತೀನಿ ಮತ್ತೆ, ಅವ್ರನ್ನ ಅವ್ರು ಮೀಟ್ ಮಾಡಲೇಬೇಕು. ನಾನು ನಂಗೆ ಅವ್ರು ತಂದ್ಕೊಂಡ್ರೆ ತುಂಬ ಇಷ್ಟ, ಯಾಕಂತಂದರೆ ಎಷ್ಟು ಕಷ್ಟಪಟ್ಟಿನ ಕೆಲಸ ಕಲಿಬೇಕು ಅಂತಂದರೆ ಅದನ್ನು ಅವ್ರು 2 ದಿನದಲ್ಲಿ ವೈಂಡಿಂಗ್ ವೈರ್ ಮುಡಿದ್ ತೋರಿಸ್ಬಿಟ್ರು ನನಗೆ 2 ದಿನ. ಯಾಕಂದ್ರೆ ನಮಗೆ ಮೊದಲು ಟಚ್ ಇತ್ತಲ್ಲ ಮೋಟ್ರ್ ಬಿಚ್ಚೋದು, ಬಟ್ ಬಿಚ್ಚೋದು ನನಗೆ ಗೊತ್ತಾಯಿತು ಮೋಟ್ರ್ ಸ್ಲಾಟ್ಗೆ ವೈರ್ ಹೆಂಗೆ ಹೆಂಗೆ ಕುಣಿಸ್ಬೇಕು ಅಂತ ನೀಟಾಗಿ 2 ದಿನದಲ್ಲೇ ವೈಂಡಿಂಗ್ ಮಾಡಿದೆ. ಆದರೆ ನಾನು ಒಬ್ಬನೇ ಕಲೆ ದೊಡ್ಡ ಶಾಲಲ್ಲಿ ಎಲ್ಲರಿಗೂ ಕಲಿಸ್ಬೇಕು ಅವರು, ನಾನೊಬ್ಬನೇ ನಂಗೆ ಗೊತ್ತಂತ ನಾನು ಹೋಗಿ ನಿಂತು ಮಾಡೋಕ್ಕಾಗಲ್ಲ. ನನಗೂ ಹೇಳ್ಕೊಟ್ರು, ಅಲ್ಲಿ ಇರೋರ್ಗೆಲ್ಲ ಹೇಳ್ಕೊಟ್ರು ಕಲಿಸ್ರು. ನಾವು ಈಗಲೂ ಅಷ್ಟೇ, ಅಲ್ಲಿಂದ ಕಲಿತಂಥ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಕಲಿ ಆಸಕ್ತಿ ಇದ್ರೆ ಮಾತ್ರ ಹೋಗಿ ಆ ಜಾಗಕ್ಕೆ, ಸುಮ್ಮನೆ ಕಾಟಾಚಾರಕ್ಕೆ ಯಾರು ಬರೋಕ್ಕೆ ಹೋಗಬೇಡಿ ಆ ಜಾಗದಲ್ಲಿ. ಇರೋದು ಇತ್ತು ನಿಮ್ಗೆ ಹೇಳ್ತೀನಿ ನಾನು, ಯಾಕಂದ್ರೆ ನಾನು ಓಪನಾಗಿ ಹೇಳ್ಬಿಡ್ತೀನಿ ಸರ್. ಸುಮ್ಮನೆ ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ಮನೇಲಿ ಬೈತಾರೆ, ಅಲ್ಲಿ ಹೋಗಿ ಒಂದು ತಿಂಗಳು ಸ್ಪೆಂಡ್ ಮಾಡ್ಕೊ ಬರೋ, ಹಂಗೆ ಅನ್ಕೊ ಬರಬೇಡಿ, ಮತ್ತೆ ಆಸಕ್ತಿಯಿಂದ ಕೆಲಸ ಕಲ್ತ್ಕೊಂಡಿ, ಒಂದು ತಿಂಗಳು ಏನಾಗಲ್ಲ. ನೀವು ಎಂಜಾಯ್ ಮಾಡೋದು ಇದ್ದೇ ಅದ, ಕೆಲಸ ಒಂದು ಕೈಲಿ ಕಲ್ತ್ಕೊಂಡ್ರೆ, ಸಂಪನಿ ಒಂದು ಕೈಗೆ ಬಂದರೆ ಎಂಜಾಯ್ ಮಾಡೋದು ಎಲ್ಲಿಗೂ ಹೋಗಲ್ಲ, ಬರುತ್ತೆ. ಇದು ನನ್ನ ಪಾಲಿಸಿ.
0: ಹಾಗಿದ್ರೆ ತಾವು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಈ ಒಂದು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಉದ್ಯೋಗವನ್ನು ಮಾಡ್ತಾ, ಒಂದು ಆರ್ಥಿಕ ಸ್ವಾವಲಂಬನೆಯಲ್ಲಿ ಸ್ವಂತ ಕಾಲಿನ ಮೇಲೆ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಾ ಇರೋದು, ತಮಗೆ ಎಷ್ಟು ಖುಷಿ ಇದೆ. ತರಬೇತಿಯ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
1: ಬದಲಾವಣೆ ಅಂದರೆ ಹೆಂಗೆ ಅಂದರೆ ಸರ್, ನಾನು ತುಂಬ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಗೆ ನಾನು ಮಾಡಬೇಕು ಅಂತ, ಒಂದು ವೃತ್ತಿ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ನಾನು ಬೆಳಿಬೇಕು ಅಂದರೆ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕು.
0: ಹೌದು.
1: ಯಾರು ಸಪೋರ್ಟ್ ಇಲ್ಲದೆ ಬೆಳಿಬೇಕು ಅಂದ್ರೆ ಭಾರಿ ಕಷ್ಟ. ಬಟ್ ನನಗಾಗ ನಾನು ಸ್ವಲ್ಪ ಹೇಳ್ದಲ್ಲ, ಇಲತ್ತೆಸುಗಳು ಮಾಡಿ ಸಾಲಗಾರನಾದಾಗ ನನ್ನೇ ಜನಗಳು ಏನಂದರು, ಏನು ಕೆಟ್ಟದಾರಿ ಕಲ್ತ್ಬಿಟ್ಟವನೇ, ಬ್ಯಾಡ ಹ್ಯಾಬಿಟ್ ಅದೇ, ತಂದೆ ತಾಯಿಗಳೇ ಬೋದ್ರು ಫೋನಲ್ಲಿ ಏನೋ ಆಪಲ್ಲಿ ದುಡ್ಡು ಸೋತಾನೆ ಅನ್ಕೊಂಡು, ಅವ್ರ ಎದುರಿಗೆ ಹಸುಗಳಲ್ಲಿ ಕೈ ಸುಡ್ರಿ ಅಂತ ನೋಡೋರೆ. ಬಟ್ ಅವರು ಜನಗಳ ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡ್ಬಿಟ್ರು ಅನ್ಕೊಳ್ಳಿ, ನಾನು ಸೋರ್ಸ್ಕೊಂಡೆ, ತಡ್ಕೊಂಡೆ ಸುಮ್ಮನೆ, ಮನಸ್ಸಲ್ಲಿ ತಂದೆ ತಾಯಿಗಳು ತಾನೇ ಅನ್ಕೊಳ್ಳಿ ಅಂದ್ಬಿಟ್ಟು. ಅದಾದ ನಂತರ ಟ್ರೈನ್ ಮುಗಿಸ್ಕೊ ಬಂದಮೇಲೆ ಈಗ ಸೊಮ್ಮ ಹಿಂಗೆ ಆಗೋದೆ, ಹಿಂಗೆ ಮೋಟ್ರಿಂಗ್ ಓಡ್ತಿಲ್ಲಪ್ಪ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ರೈತರುಗಳು ಏನಾಗಿದೆ ಅಂತ ಕೇಳ್ತೀನಿ. ಅಪ್ಪ ಹಿಂಗೆ ಓಡ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ನೋಡ್ಕೊತೀನಿ, ನಾನು ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ ಸೊಲ್ಯೂಷನ್, ಫೀಸ್ ಹೋಗಿದ್ದೆ ನೋಡಿ ಫೀಸ್ ಹಾಕೊಳ್ತೀನಿ, ಅವ್ನಿಗೆ ಭಯ ಕಾಣಪ್ಪ ಅಂದರೆ ನಾವು ಹೋಗ್ತೀನಿ. ಹೋಗಿ ಒಂದು ಫೀಸ್ ಹಾಕೊಟ್ಟು ಬಂದ್ರು, ನಾನು ಪೆಟ್ರೋಲ್ ಚಾರ್ಜ್ 100 ರೂಪಾಯಿ, ನಂಗೆ 100 ರೂಪಾಯಿ ಕೊಡ್ತಾರೆ, ಯಾರು 10 ರೂಪಾಯಿ ಕೊಡಲಿಂಗ್ ಕಾಲದಲ್ಲಿ.
0: ಹೌದು.
1: ನಾನು ಕೆಲಸ ಕಲ್ತಿರೋ ಅಂತ ಕೊಡೋದು.

0: ಹಂಗೆ ಕೆಲಸ ಕಲ್ತ ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಈ ಹುಡುಗ ಸೋಮು ವೈಂಡಿಂಗ್ ಮಾಡ್ತಾನೆ, ಮನೇಲೆ ಕೆಲಸ ಮಾಡ್ತದೆ, ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ.
1: ಆದಷ್ಟು ಈಗ ನಾನು ಒಂದು ಬಂದಿನ ಒಂದು ನಾಲ್ಕು ಮೋಟ್ರ್ ವೈಂಡಿಂಗ್ ಮಾಡಿದ್ದೀನಿ.
0: ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸ್ವಲ್ಪ ಮಳೆ ಈಗ ಸ್ವಲ್ಪ ಮೋಟ್ರ್ ಕಮ್ಮಿ ಬೀಳೋದು, ಬೇಸಿಗೆ ಟೈಮ್ಗೆ ಆದರೆ ಮೋಟ್ರ್ಗಳು ಸಿಕ್ಕಾಪಟ್ಟೆ ಬರ್ತವೆ. ಈಗ ಆದಷ್ಟು ನಾವು ಏಕ ತುಂಬ ಒಂದು ದಿವಸಕ್ಕೆ ಎಲ್ಲರನ್ನೂ ಬಳಸೋಕ್ಕಾಗಲ್ಲ, ಒಂದೊಂದಾಗ ಒಂದೊಂದಾಗ ಒಂದೊಂದಿಗೆ ಟಚ್ ಹೋಗ್ತಾ ಇರಬೇಕು, ಒಬ್ಬೊಬ್ಬರಾಗಿ ಪಬ್ಲಿಕ್ ಆಯ್ತಾ ಇರಬೇಕು, ಆಟೋಮೆಟಿಕ್ ಅದೇ ಕೆಲಸ ಇದ್ದೈತೆ. ಆದರೆ ಒಂದೊಂದು ಏನಂದರೆ ಈ ಕೆಲಸದಲ್ಲಿ ಸೋಮವಾರಿತನೇ ಇರ್ಬಾರ್ದು. ಫೋನ್ ಬರ್ತ ಕೆಲಸ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಅವ್ರನ್ನೂ ರೈತನ ಕಾಯಿಸ್ಬಾರ್ದು, ಚೆಕ್ ಅಂತ ಹೋಗ್ತಿರ್ಬೇಕು,
1: ಸ್ಪಂದಿಸ್ಬೇಕು,
0: ಸ್ಪಂದಿಸ್ಬೇಕು. ಅವ್ರು ಹೇಳ ಟೈಮ್ಗೆ ಸರಿ ಸರ್ ಬರ್ತೀವಿ, ಇಲ್ಲ ಇಷ್ಟು ಬರ್ತೀವಿ ಅಂತ ಕಂಡೀಷನ್ ಹೇಳ್ಬೇಕು. ಇಲ್ಲ ಈಗ ಬರ್ತೀವಿ ಸರ್ ಅಂತ ಅವರು ಸುಳ್ಳು ಹೇಳ್ಬಿಡೋದು, ಅವ್ರು ನಾವು ಬರ್ತಾರೆ ಪಾಪ ಬೇರೆ ಕೆಲಸ ಬಿಡ್ಬಿಡು ಅಂತ ಅಲ್ಲಿ ಕೂತಿರ್ತಾರೆ. ಹಂಗಲ್ಲ, ಈ ಟೈಮ್ಸ್ ಅವ್ರು ಅರ್ಥ ಮಾಡಿ ಹೇಳ್ಬಿಡ್ಬೇಕು, ನಮ್ಗೆ ಈ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಬರ್ತೀವಿ ಮೇಡಮ್ ಅಂತ ಹೇಳಿದಾಗ ಅವ್ರಿಗೂ ನಿಮ್ಕೋಬತ್ತದೆ. ಅದು ಬಿಟ್ಟು ಈಗ ಬರ್ತೀವಿ ಆಗ ಬರ್ತೀವಿ ಬಿಡು ಅವ್ರನ್ನ ಕಾಯ್ಸಕ್ಕೆ ಹೋಗ್ಬಿಡ್ದು.
1: ಹೌದು,
0: ಕೆಲಸದಲ್ಲಿ ಶಿಸ್ತಿರ್ಬೇಕು.
1: ಹಾಗಿದ್ರೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ 1,000 ರೂಪಾಯಿಗಳನ್ನು ಕೊಟ್ಟು ಈ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಉಪಯೋಗ ಅನ್ನಿಸ್ತಾ ಇಲ್ವಾ?
0: ತುಂಬ ಉಪಯೋಗ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಸತ್ಯ ಹೇಳ್ತೀನಿ. ಆ ಸಂಸ್ಥೆಗೆ ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಅವತ್ತು ಅಲ್ಲಿ ಫಂಕ್ಷನಲ್ಲಿ ಇದೇ ಮಾತು ಹೇಳಿದೆ, ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ಬಿಟ್ಟು. ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ, ಹೋದ ತಕ್ಷಣ ಎಲ್ಲ ಖುಷಿಯಾಗಿ ಏನು ಮಾತು ಹೆಂಗೆ ರೆಸ್ಪಾನ್ಸ್ ಮಾಡ್ದಂದ್ರೆ, ನಾನು ಮಾಡೋ ಕೆಲಸ ಗ್ರೂಪಲ್ಲಿ ಒಂದೊಂದು ಹಾಕ್ತಿರ್ತೀನಿ, ಒಬ್ಬರಿಗೆ ಒಂದೊಂದೇ ಹಾಕೋದು ಅಷ್ಟೇ, ಜಾಸ್ತಿ ಆಗಲ್ಲ. ಒಂದು ಸಣ್ಣ ಅಂಗಡಿ ಎಲ್ಲ ಹಾಕಕ್ಕೆ ಹೋದ್ರೆ ಅವ್ ಯಾರು ಮಾಡಿದ ಕೆಲಸ ಇವ್ನು ಒಬ್ಬನೇ ಮಾಡ್ದೆ ನಾ ಅಂದ್ಬಿಟ್ಟು ಎಲ್ಲ ಗ್ರೂಪ್ ಹುಡುಗರು ಅಂತ ಇದಾಗ್ತಾರೆ. ಬೇಡ, ಮಾಡ್ತಿದ್ದೀನಿ ಸರ್, ಯಾಕಂದ್ರೆ ನನ್ನ ನೋಡಿ ಇನ್ನೊಬ್ಬ ಅಣ್ಣನೇ ಮಾಡ್ತಾನೆ, ನಾವು ಮಾಡ್ಬಾರ್ದ ಅಂತ ಅವ್ರವ್ರ ಒಂದು ಇಬ್ಬರು ಮಾಡಲಿ, ಸುಮ್ಮನೆ ಅಲ್ಲಿ ಕಲ್ತ್ಕೊಬಂದ್ಬಿಟ್ಟು ಸುಮ್ಮನೆ ಮರ್ತ್ಬಿಡೋದಲ್ಲ,
1: ಅದು
0: ಮಾಡಲಿ ಅಷ್ಟೇ. ಚೆನ್ನಾಗತ್ತೆ, ಅದೇನಿಲ್ಲ, ಮಾಡ್ಬೋದು, ನಂಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಸದ್ಯದಲ್ಲಿ ನಾನು ಈಗ ಮನೇಲೇ ಮಾಡ್ತಿರೋದು ಕೆಲಸನ, ಯಾಕಂದ್ರೆ ನಂದು ಮೇನ್ ರೋಡಲ್ಲೇ ಮನೆ ಇರೋ ಗಂಟ ಮನೇಲೇ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಈಗ ಒಂದು ಮಳಿಗೆ ಮಾಡ್ಕೊಂಡು ಅದಕ್ಕೆ ಬೇರೆ ಬಾಡಿಗೆ ಕೊಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಅವೆಲ್ಲ ಬೇಕಾಗಿಲ್ಲ, ಸ್ವಂತ ಮನೆ. ಯಾಕಂದ್ರೆ ಕೆಲಸ ನೀಟಾಗಿದೆಯಾ, ರೈತರಿಗೆ ಕರೆಕ್ಟಾಗಿ ಕೆಲಸ ಕೊಡ್ತೀನಿ, ಮೋಟ್ರ್ ಅವ್ರು ಹೇಳ್ತೀನಿ ಕೊಡ್ತೀನಿ,
1: ಮನೆಗೆ
0: ಮನೆ ತಮ್ಮ ಹುಡುಕೋಬತ್ತಾರೆ. ಅಪ್ಪ ನಮ್ದಿಗೆ ಮೋಟಿಂಗ್ ಹೋಗೋದಕ್ಕಪ್ಪ, ಹಾಂ ಸರಿ ಸರ್ ಆಯ್ತು. ಈಗ ಲಿಫ್ಟಿಗೇಷನ್ ಎತ್ತಿ ಇಳ್ಕೋದಾದ್ರೆ ನನ್ನ ಜೊತೆಗೆ ಲೇಬರ್ಗಳು ಬೇಕು, ಅದ್ರ ಬದಲು ನೋಡೋ ಒಂದೊಂದು ಸ್ವಲ್ಪ ದಿನ ಯಾವುದೋ ಅಮೌಂಟ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ತಿದ್ದೀನಿ. ಅಮೌಂಟ್ ಆಯ್ತು ಅಂದಾಗ ಓನಾಗಿ ನಾನೇ ಜೀಪ್ ಇಳಿಸ್ತೀನಿ, ಜೀಪ್ ಇಳಿಸ್ಬೇಕು, ಮೋಟ್ರ್ ನಾನೇ ಎತ್ತಿಲ್ಲಿ ಎಲೆಕ್ಟ್ರಿಕೇಶನ್ ಮಾಡ್ಕೊಂಡು ತಂದು ಮಣ್ಣು ವೈಂಡಿಂಗ್ ಮಾಡಿ ತಿರುಗ ಮತ್ತೆ ಇಳಿಸ್ಬೇಕು, ಹಂಗೆ ಮಾಡೋಂತ ಸ್ವಂತ ಮಾಡ್ಕೊಂಡು ಅಂತ ಒಂದೊಂದೇ ಒಂದೊಂದಾಗ ಸ್ಟೆಪ್ ಮಾಡ್ತಾಯಿದ್ದೀನಿ.
1: ಹಾಗಿದ್ರೆ ಪ್ರಸ್ತುತ ದಿನದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಷಿಯನ್ ತರಬೇತಿ ಜೊತೆಗೆ ಮೊಬೈಲ್ ರಿಪೇರಿ ಆಗಿರ್ಬೋದು, ಇನ್ನಿತರ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳು, ಆ ತರಬೇತಿಯನ್ನ ಪಡ್ಕೊಳ್ಳೋದ್ರಿಂದ ಉದ್ಯೋಗ ಇಲ್ದಿರೋಂಥ ಯುವಕರಾಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಿರೋ ಯುವಕರಾಗಿರ್ಬೋದು, ಈ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ಒಂದು ಸ್ವಉದ್ಯೋಗ ಮಾಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ, ಸ್ವಉದ್ಯೋಗಿ ಆಗಲಿಕ್ಕೆ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿದೆ?
0: ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಸಕ್ತಿ ಇರೋರು ನೀಟಾಗಿ ಒಂದು ತಿಂಗಳಲ್ಲಿ ಟ್ರೈನ್ ಮುಗಿಸ್ಕೊ ಬಂದರೆ ಅಲ್ಲಿಂದ ಬಂದು ಒಂದು 6-7 ತಿಂಗಳು ಒಂದು ವರ್ಷನೇ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಅವನೇ ಉದ್ಯೋಗ ಕಲ್ಪಿಸ್ಕೊಬಿಡ್ತಾನೆ.
1: ಹೌದು,
0: ಇರೋದು ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಬಂದ ತಕ್ಷಣ ಏಕ ನಾನು ಸ್ವಂತ ಉದ್ಯೋಗ ಮಾಡೋಕ್ಕಾಗಲ್ಲ, ಬಂಡವಾಳ ಬೇಕು, ಇನ್ನೂ ಕಲಿ ತುಂಬ ಇರುತ್ತೆ. ಅಲ್ಲಿ ದಾರಿ ತೋರಿಸ್ಕೊಡ್ತಾರೆ ಹೋಗಿ ಅಂತ, ಮುಂದೆ ನಾವು ಅಡ್ರೆಸ್ ಎಲ್ಲ ತಿಳ್ಕೊಬೇಕು. ಅಲ್ಲಿ ಅಲ್ಲಿಂದ ಬಂದು ನಾವು ನೀಟಾಗಿ ಬೇರೆ ಕಡೆ ಒಂದು ವರ್ಷ ಒಂದು 6 ತಿಂಗಳು ವರ್ಕ್ ಮಾಡ್ತಿದ್ದು, ಆಟೋಮೆಟಿಕ್ ನಾವು ಸ್ವಂತ ಉದ್ಯೋಗ ಕಲ್ಪಿಸ್ಕೋಬೋದು. ನಾವು ಹೋದಾಗ ಸ್ಪೋಕನ್ಗೆ ಸಿಕ್ತು,
2: ಮೊಬೈಲ್ ಟ್ರೈನಿಂಗ್ ಇತ್ತು, ನಮಗೆ ಎಲೆಕ್ಟ್ರಿಷಿಯನ್ ಇತ್ತು,
0: ಅಷ್ಟು ಟ್ರೈನಿಂಗ್
1: ನಡೀತಾಯಿತ್ತು.
0: ಈಗ ನಿನ್ನೆ ಮೊನ್ನೆ ಹೋಗಿದ್ನಲ್ಲ, ಎಲ್ಲರದ್ದು ಮುಗಿದು ತಿರುಗಿ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗಿದೆ,
1: ಹೊಸ ಬ್ಯಾಚು.
0: ಮೊನ್ನೆ ತಾರೀಕಿಂದೇನೋ ಮತ್ತೆ ಎಲೆಕ್ಟ್ರಿಷಿಯನ್ ಅಂತ ಕಂಡು ಸುಮ್ಮನೆ ನಿಮ್ಮ ಕಡೆ ರೈತರಿಗೆ ಹೇಳಪ್ಪ ಅಂದರು. ನಮ್ಮ ಹುಡುಗರು ಒಂದಿಬ್ರು ಹೇಳಿದ್ರೆ ಅವ್ರಿಗೆ ಹೇಳಿದ್ದೀನಿ, ಅಣ್ಣ ನಾನು ಹೋಗ್ತೀನಿ ಕಣ ನಿನಗೆ ಅಂತ ಕಳಿಸ್ಕೊಡ್ತೀನಿ, ಅದ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆ ಹುಡುಗರು ಪಾಪ ಇಬ್ಬರು ಆಸಕ್ತಿ ಇದ್ದಾರೆ, ಅವರು ಮೊದಲು ಕ್ರಿಕೆಟ್ ಗಿಕೆಟ್ ಆಡ್ಕೊಂಡು ತಿರುಗಿಕೊಂಡು ಮಾಡಿದ್ರೆ ನಿಂತಿದ್ರು, ಅವರು ಹೆಲ್ಪರಾಗಿ ಹೋಯ್ತಿದ್ರು.
1: ಹೌದು,
0: ಇನ್ನೂ ಅವ್ರಿಗೆ ಇನ್ನೂ ಮೋಟ್ರು ಹೆಂಗಂತ ಇನ್ನೂ ಗೊತ್ತಿಲ್ಲ, ಬಟ್ ಅವ್ರೊಂದಿಗೆ ಜೀಪ್ ಅಂದ್ಕೆ ಹೋಗೋದು, ಅಂಗಡಿ ಒಳಗೆ ಏನು ಕೆಲಸ ಕೊಟ್ಟಿಲ್ಲ ಅವ್ರಿಗೆ, ಜೀಪಲ್ಲೇ ಹೆಲ್ಪರಾಗಿ ಹೋಗ್ತಿರೋರು. ಅವ್ರು ಅಂದರು, ಅಣ್ಣ ಒನ್ ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಹಂಗೆ ಹೇಳೋಣ, ನಾನು ಹೋಗ್ತೀನಿ ಅಂತಂದ್ರು, ಕಳಿಸ್ಕೊಡ್ತೀನಿ ಇಬ್ಬರನ್ನ. ಪಾಪ ಅವ್ರು ಕಲ್ತ್ಕೊ ಬರಲಿ, ನಾನು ಕಲ್ತಿನಂಬಿಟ್ಟು ಹೊಟ್ಟೆ ಕಿಚ್ಚು ಪಡ್ಬಾರ್ದು.
1: ಹೌದು,
0: ನನಗೆ ಇನ್ನೊಬ್ಬ ಬೆಳಿಬೇಕು, ಇನ್ನೊಬ್ಬ ಇದ್ರೆ 10 ಜನ ಬೆಳೀಲಿ, ಅವರು ಸ್ವಂತ ಉದ್ಯೋಗ ಬೇಕು. ಈಗ ನಾವು ಫ್ರೆಂಡಿಗೆ ಫೋನ್ ಮಾಡ್ತೀನಿ, 100 ರೂಪಾಯಿ ಇದ್ರೆ ಕಳಿಸ್ಕೊಡ್ತೀನಿ, ಇದ್ರೇನ ಕಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಯಾಕಂದ್ರೆ ಉದ್ಯೋಗದ ಇದ್ರೆ ಕಳಿಸ್ಕೊಡ್ತಾನೆ. ಈಗ ನಾನಾದರೂ ಅಷ್ಟೇ, ಕೆಲಸ ಇಲ್ಲದ ಯಾರು ದುಡ್ಡು ಕೊಡೋಲ್ಲ. ಈಗ ನಾನು ಕೆಲಸ ಮಾಡ್ತೀನಿ, ಅನಿವಾರ್ಯತೆ ಕರೆಕ್ಟಾಗದ ಅವನ ಹತ್ರ ಕೆಲಸ ಅದನ್ನ ಕಾಸು ಕೊಡ್ತಾರೆ, ಇಲ್ಲರೂ ಕೊಡಲ್ಲ. ಈಗ ನಾನು ಕೆಲಸ ಮಾಡಿ, ನೀವು ಹಣ ಕೆಲಸ ಮಾಡಿದ್ರೆ ಕಾಸು ಕೊಡೋದ್ರೆ ಡೈರೆಕ್ಟಾಗಿ ಕೊಡ್ತಾರೆ, ಕೆಲಸನೂ ಮಾಡಿದೆ ಏನು ಮಾಡಿದೆ ಹಣ ಕಾಸು ಕೊಡೋದ್ರೆ ಯಾರು ಕೊಟ್ಟರು? ಅಲ್ಲಿಂದ ಬಂದಮೇಲೆ ಈಗ ನನಗೆ ಧೈರ್ಯ ಏನು ಗೊತ್ತಾ, ಕೆಲಸ ಮಾಡ್ತೀನಿ, ಸಂಪನ್ನ ಮಾಡ್ತೀನಿ, ಧೈರ್ಯದ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತೀನಿ ಅಷ್ಟೇ.
1: ಬಹಳ ಸಂತೋಷ ಸಣ್ಣ ಸ್ವಾಮಿ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗ ಸಂಸ್ಥೆಯಾದಂಥ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಮ್ಮ ಒಂದು ಆಸಕ್ತಿಯಂತೆ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಆ ತರಬೇತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಜ್ಞಾನವನ್ನು

0: ತರಬೇತಿಗೆ ಎಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಸ್ವಉದ್ಯೋಗ ಮಾಡಿಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯುವಕರಿಗೆ ಈ ತರಬೇತಿಗಳು ಎಷ್ಟೆಲ್ಲ ಅನುಕೂಲಕಾರಿ ಆಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಾನು ಸಂಸ್ಥೆಗೆ ಟ್ರೈನಿಂಗ್ ಹೋದಾಗ ಎಲ್ಲರಿಗೂ ಅಷ್ಟೇ ಸರ್, ಅಲ್ಲಿಂದ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಸರ್ಗೂ ಅಷ್ಟೇ, ಎಲ್ಲರಿಗೂ ಚಿರಋಣಿ. ಈ ಸಂಸ್ಥೆಯಲ್ಲಿ ಬಡವ್ರ ಮಕ್ಕಳು ಬಡವರು ಕಲಿತು ಬೆಳೆಯಂಥದ್ದು ತುಂಬ ಇದೆ. ಆದಷ್ಟು ನಾನು ಕಿವಿ ಮಾತು ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಸಂಸ್ಥೆಯಲ್ಲಿ ತುಂಬಾ ಸಹಾಯ ಇದೆ, ಒಕ್ಕಲಿರಿ, ನೀವು ಬೆಳೀರಿ, ಜೊತೆಲಿರೋರನ್ನು ಬೆಳೆಸಿ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವ ಯಶಗಾಥೆ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಯಶ್ರೀಕೋಟೆ ಪಟ್ಟಣದ ಶ್ರೀಯುತ ಸಣ್ಣಸ್ವಾಮಿ ನಾಯ್ಕರವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು HD ಕೋಟೆಯ ಸಣ್ಣಸ್ವಾಮಿ ನಾಯಕರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, MC 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 16 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 6 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೇ ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಜೂನ್ ತಿಂಗಳ 3ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಕರುನಾಡ ಚುಕ್ಕಾಣಿ ಶಿವಕುಮಾರ್ ಕೈಗೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ. ಇಂದು 10-14 ಶಾಸಕರು ಸಂಪುಟ ಸೇರ್ಪಡೆ ಸಂಭವ. ಅನುಕಂಪದ ನೌಕರಿ, ವಿವಾಹಿತ ಪುತ್ರಿಯರು ಅರ್ಹರು, ಸುಪ್ರೀಂ. ಸೈಬರ್ ಅಪರಾಧ, ಕೋಟಿ ಕೋಟಿ ವಂಚನೆ. ಅತಿಥಿ ಶಿಕ್ಷಕರ ನೇಮಕ, ಅರ್ಜಿ ಆಹ್ವಾನ. ಗೊಬ್ಬರ ಖರೀದಿಗೆ ರೈತರ ಪರದಾಟ. ರಾಜ್ಯದ ವಿವಿಧೆಡೆ ಹದ ಮಳೆ. ಅವಾಚ್ಯ ಶಬ್ದಗಳಿಂದ ಟೀಕಿಸಿದ ಟ್ರಂಪ್. ಹಣದುಬ್ಬರದ ವಾಸ್ತವಿಕ ವಿವರ ನೀಡಲು ಕ್ರಮ, WPI ಬದಲು PPI. ನೆಟ್ ಬೌಲರ್ಗಳಾಗಿ ಅಕ್ಕಿ ಪ್ರಿನ್ಸ್ಗೆ ಕರೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಮುನ್ನಡೆ, ಲಕ್ಷ್ಯ ನಿರ್ಗಮನ. ಸೆಮಿಗೆ ಮೀರಾ ಕೋಸ್ತಿಯುಕ್. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಸಬಲೆಂಕಾ ಡಯಾನಾ ಗೆಲುವಿನ ಓಟ. ಉದ್ಘಾಟನಾ ಪಂದ್ಯದಲ್ಲಿ ಬ್ಲಾಸ್ಟರ್ಸ್ ಮಿಸ್ಟಿಕ್ಸ್. ಪ್ರಮುಖ ಅಂಶಗಳ ವಿವರಣೆ: ಕರುನಾಡ ಚುಕ್ಕಾಣಿ ಶಿವಕುಮಾರ್ ಕೈಗೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ. ಇಂದು 10-14 ಶಾಸಕರು ಸಂಪುಟ ಸೇರ್ಪಡೆ ಸಂಭವ. ನವದೆಹಲಿ, ಬೆಂಗಳೂರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ 10-14 ಶಾಸಕರು ಸಚಿವರಾಗಿ ಲೋಕಭವನದಲ್ಲಿ ಬುಧವಾರ ಸಂಜೆ 4:05 ನಡೆಯಲಿರುವ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ದ್ವಾರ ಚಂದ್ ಗೆಹ್ಲೋತ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ರಾಷ್ಟ್ರ ರಾಜಧಾನಿ 2 ದಿನ ನಡೆದ ಹಲವು ಸುತ್ತಿನ ಸಭೆಗಳ ಬಳಿಕ ಸಂಪುಟಕ್ಕೆ ಸೇರಿರುವವರ ಪಟ್ಟಿಗೆ ಅಂತಿಮ ರೂಪ ನೀಡಲಾಯಿತು ಎಂದು ಗೊತ್ತಾಗಿದೆ. ಸಚಿವರ ಪಟ್ಟಿ ಆಗೈರುಗೊಳಿಸಲು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್, ಸರ್ಜಿವಾಲಾ ಅವರು, ಸಿದ್ದರಾಮಯ್ಯ ಅವರು, ಡಿಕೆಶಿ ಶಿವಕುಮಾರ್ ಜೊತೆಗೆ ಸೋಮವಾರ ರಾತ್ರಿ ಪ್ರತ್ಯೇಕ ಸಭೆ ನಡೆಸಿದ್ದರು. ಅನುಕಂಪದ ನೌಕರಿ, ವಿವಾಹಿತ ಪುತ್ರಿಯರು ಅರ್ಹರು, ಸುಪ್ರೀಂ. ನವದೆಹಲಿ. ಅನುಕಂಪದ ಆಧಾರದಲ್ಲಿ ಸರ್ಕಾರಿ ನೌಕರಿಗೆ ನೇಮಕಾತಿ ಮಾಡುವ ಹಕ್ಕಿನಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಂಗಳವಾರ ಹೇಳಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಪುತ್ರಿಯರನ್ನು ಹೊರಗಿಡುವುದು ನ್ಯಾಯಸಮ್ಮತವಲ್ಲ ಮತ್ತು ಸಂವಿಧಾನಿಕವಾಗಿ ಅದು ಸಿಂಧುವಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಅನುಕಂಪದ ಆಧಾರದಲ್ಲಿ ನೇಮಕಾತಿ ವಿಚಾರವಾಗಿ ವಿವಾಹಿತ ಪುತ್ರಿಯನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟು ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶವನ್ನು ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠವು ವಜಾ ಮಾಡಲಾಯಿತು. ಸೈಬರ್ ಅಪರಾಧ, ಕೋಟಿ ಕೋಟಿ ವಂಚನೆ. ಮೈಸೂರು ಜಿಲ್ಲೆಯ KR ನಗರ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣವೊಂದರ ತನಿಖೆ ನಡೆಸಿದ ಪೊಲೀಸರು ಸೈಬರ್ ಅಪರಾಧವನ್ನೇ ದಂಗೆಯಾಗಿಸಿಕೊಂಡ ತಂಡವನ್ನು ಪತ್ತೆ ಹಚ್ಚಿದ್ದಾರೆ. ಇವರಿಗೆ ಅಂದಾಜು 189.49 ಕೋಟಿ ವಂಚನೆ ಮಾಡಿರುವುದನ್ನು ಬಯಲಿಗೆ ಇಳಿದಿದ್ದಾರೆ. ಮಹಾರಾಷ್ಟ್ರದ ಯತೀನ್ ರಮೇಶ್ ಜೈನ್ ಮತ್ತು ಮೊಹಮ್ಮದ್ ಶಾದಾಜ್ ಅಂಜುಮ್ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಪಂಜಾಬ್ನ ಅಮಿತ್ ಸಿಂಗ್ ತಲೆಮರೆಸಿಕೊಂಡಿದ್ದಾನೆ ಎಂದು SP ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದರು. ಅತಿಥಿ ಶಿಕ್ಷಕರ ನೇಮಕ, ಅರ್ಜಿ ಆಹ್ವಾನ. ಮೈಸೂರು ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ ಹಾಗೂ ವಸತಿ ಕಾಲೇಜುಗಳಲ್ಲಿನ ಕನ್ನಡ, ಇಂಗ್ಲಿಷ್, ಬೌದ್ಧ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಗಣಿತ, ಜೀವ ವಿಜ್ಞಾನ, ಕಂಪ್ಯೂಟರ್ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಶಾಲಾ ಶಿಕ್ಷಕರು ಪದವಿ, BED ಮತ್ತು TET ವಿದ್ಯಾರ್ಹತೆ ಹೊಂದಿರಬೇಕು. ಉಪನ್ಯಾಸಕರ ಹುದ್ದೆಗೆ ಸ್ನಾತಕೋತ್ತರ ಪದವಿ

ಬಿಇಟಿ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿಗಳನ್ನು ಜೂನ್ 6 ರ ಒಳಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು ಎಂದು ಈ ಪ್ರಕಟಣೆ ತಿಳಿಸಿದೆ. ರಾಜ್ಯದ ವಿವಿಧೆಡೆ ಹದ ಮಳೆ. ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಸುರಿಯಿತು. ದಿನವಿಡೀ ಮೋಡ ಕವಿದ ವಾತಾವರಣ ಇತ್ತು. ಸಂಜೆ 5:30 ಸುಮಾರಿಗೆ ಶುರುವಾದ ಮಳೆ ಸುಮಾರು 1 ಗಂಟೆ ಕಾಲ ನಿರಂತರವಾಗಿ ಸುರಿಯಿತು. ಜಿಲ್ಲೆಯ ಗ್ರಾಮಾಂತರ ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ನಗರ, ಮೂಡಿಗೆರೆ, ಕೊಟ್ಟಿಗೆಹಾರ, ಜಾವಳಿ, ಕಳಸ, ಬಾಳೆಹೊನ್ನೂರು ಸೇರಿ ಹಲವೆಡೆ ಮಧ್ಯಾಹ್ನದ ನಂತರ ಮಳೆ ಸುರಿಯಿತು. ಅವಾಚ್ಯ ಪದದಿಂದ ಟೀಕಿಸಿದ ಟ್ರಂಪ್, ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ವಿರುದ್ಧ ಅಮೆರಿಕ ಅಧ್ಯಕ್ಷ ವಾಗ್ದಾಳಿ. ವಾಷಿಂಗ್ಟನ್ ಲೆಬನಾನ್ ಮೇಲೆ ದಾಳಿ ನಡೆಸಿದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಮನವೊಲಿಸಲಾಗಿದ್ದು ತಮ್ಮ ಪಡೆಗಳನ್ನು ಅವರು ಹಿಂತೆಗೆದುಕೊಂಡಿದ್ದಾರೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಟ್ರೂತ್ನಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದದ ಮಾತುಕತೆಯನ್ನು ಕೊನೆಗೊಳಿಸುವುದಾಗಿ ಇರಾನ್ ಎಚ್ಚರಿಸಿತ್ತು. ಈ ಬೆನ್ನಲ್ಲೇ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ದೂರವಾಣಿ ಕರೆ ಮಾಡಿ ಬೈರುತ್ ಮೇಲಿನ ದಾಳಿ ನಿಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ. ಮಾತುಕತೆ ಸಂದರ್ಭದಲ್ಲಿ ಅಸಭ್ಯ ಹಾಗೂ ಅಶ್ಲೀಲ ಪದಗಳನ್ನು ಬಳಸಿ ನೆತನ್ಯಾಹು ಅವರ ಮೇಲೆ ಟ್ರಂಪ್ ಪ್ರಹಾರ ಮಾಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾದ ಬೆನ್ನಲ್ಲೇ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ತೈಲ ದರ ಹೆಚ್ಚಳ, ಹಣದುಬ್ಬರದ ಮೇಲೆ ಪರಿಣಾಮ, ಕ್ರಿಸೇಲ್. ನವದೆಹಲಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಹಣದುಬ್ಬರದ ಮೇಲೆ ಮತ್ತಷ್ಟು ಒತ್ತಡ ಬೀರಲಿದ್ದು ಮುಂಬರುವ ತಿಂಗಳಿನಲ್ಲಿ ಸಾಗಾಣೆ ಮತ್ತು ತಯಾರಿಕಾ ವೆಚ್ಚ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಕ್ರಿಸೇಲ್ ರೇಟಿಂಗ್ ಸಂಸ್ಥೆಯ ವರದಿ ಮಂಗಳವಾರ ತಿಳಿಸಿದೆ. ಮೇ 15 ಪೆಟ್ರೋಲ್ ಮತ್ತು ಡೀಸೆಲ್ ದರ ಪ್ರತಿ ಲೀಟರ್ಗೆ 7.5% ಹೆಚ್ಚಳವಾಗಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ದರ ಏರಿಕೆಯಾದರೆ ಮತ್ತಷ್ಟು ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡುವ ಮೂಲಕ ನಷ್ಟವನ್ನು ಕ್ರಮೇಣವಾಗಿ ಭರ್ತಿ ಮಾಡಿಕೊಳ್ಳುತ್ತಿವೆ. ಮುಂದಿನ ದಿನಗಳಲ್ಲಿ ಇದು 10ರವರೆಗೆ ಹೆಚ್ಚಳವಾಗಬಹುದು ಎಂದು ಹೇಳಿದೆ. ನೆಟ್ ಬೌಲರ್ಗಳಾಗಿ ಅಕ್ಕಿ ಪ್ರಿನ್ಸ್ಗೆ ಕರೆ. ಸ್ಪಿನ್ನರ್ಗಳಾದ ಸಾರಾಂಶ್, ಶಿವಾಂಗ್, ಜೋಶಾನ್ಗೂ ಬಿಸಿಸಿಐ ಪುಲಾವ್. ಮುಲ್ಲನಾಪುರ, ಜಮ್ಮು ಮತ್ತು ಕಾಶ್ಮೀರದ ವೇಗದ ಬೌಲರ್ ಅಕೀಬ್ ನಬಿದಾರ್, ಉತ್ತರ ಪ್ರದೇಶದ ಪ್ರಿನ್ಸ್ ಯಾದವ್ ಸೇರಿದಂತೆ 6 ಮಂದಿಯನ್ನು ಭಾರತ ತಂಡದ ಚಿಂತಕರ ಚಾವಡಿಯು ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯಕ್ಕೆ ನೆಟ್ ಬೌಲರ್ಗಳಾಗಿ ಸೇರ್ಪಡೆ ಮಾಡಿಕೊಂಡಿದೆ. ಈ ಪಂದ್ಯ ಜೂನ್ 6 ಇಲ್ಲಿ ಆರಂಭವಾಗಲಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಮುನ್ನಡೆ, ಲಕ್ಷ್ಯ ನಿರ್ಗಮನ. ಜಾಗೃತ, ಭಾರತದ ಪಿವಿ ಸಿಂಧು ಅವರು ಮಂಗಳವಾರ ಇಲ್ಲಿ ಆರಂಭಗೊಂಡ ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದರು. ಆದರೆ ಅನುಭವಿ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಕದಂಬಿ ಶ್ರೀಕಾಂತ್ ಅವರು ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಹೊರಬಿದ್ದರು. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತಿ ಸಿಂಧು ಅವರು ಮಹಿಳೆಯರ ಸಿಂಗಲ್ಸ್ ಮೊದಲ ಸುತ್ತಿನ ಪಂದ್ಯದಲ್ಲಿ 25-23, 21-16 ಥೈಲೆಂಡ್ನ ಭೂಸನಾನ್ ಬಂಗ್ ಬಂಬ್ರಿಂಗ್ ಫನ್ ಅವರನ್ನು ಸೋಲಿಸಿದರು. 51 ನಡೆದ ಈ ಹಣಾಹಣಿಯಲ್ಲಿ ಭೂಸನಾನ್ ಅವರು ಮೊದಲ ಗೇಮ್ಗಳಲ್ಲಿ ನಿಕಟ ಪೈಪೋಟಿ ಒಟ್ಟಿದ್ದರು. 30 ವಯಸ್ಸಿನ ಸಿಂಧು ಆಕ್ರಮಣಕಾರಿ ಆಟದೊಂದಿಗೆ 2ನೇ ಗೇಮ್ ಅನ್ನು ಸುಲಭವಾಗಿ ತಮ್ಮದಾಗಿಸಿಕೊಂಡರು. ಈ ದಿನದ ಶುಭಾಷಿತ: ಒಡಲೆಂಬ ಹುತ್ತಕ್ಕೆ ನಾಲಿಗೆ ಸರ್ಪ. ಸರ್ವಜ್ಞ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಅರವತ್ತೈದು ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 16 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 6 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 33 ರೂಪಾಯಿ.

ಕೇಳಿದ್ದೀರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ದಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಮೈಸೂರು ಜಿಲ್ಲೆಯ ದಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಯಂ ಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ದಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ

ಇರುವ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

0: ಹಲೋ,
1: ಕೇಳಿಸ್ತಾ ಇದೆಯಾ? ನಿಮಗೆ ಕೇಳಿಸ್ತಾ ಇದೆಯಾ?
0: ನನಗೆ ಕೇಳಿಸ್ತಾ ಇರೋದು ಬರಬರ ಅಂತ ಐತೆ, ಕ್ಲಾರಿಟಿ ಇಲ್ಲ. ಬಂದವರೇ ಅಲ್ಲಿ ಹೋಗೋಣ, ಬಾ ಒಟ್ಟಿಗೆ ತಿಂಡಿ ತಿಂತ ಒಂದು.
1: ರೇಡಿಯೋದಲ್ಲಿ ಬರ್ತಾ ಇದೆಯಾ? ಆಯ್ಸು
0: ಯಾರಿಗೆ? ಓ ತೋರ್ಸಾಯ್ತಾ?

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕಡಲೊಳಗಿನ ಮುತ್ತ

0: ಪ್ರಿಯ ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ.

0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12-1 ಗಂಟೆಯವರೆಗೆ ಡಿ ದೇವರಾಜಾರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಇರುವ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಶೋಭಾರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಾಶೀಲವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಅರವತ್ತೈದು ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 16 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 6 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುತ್ತೆ.

ಹೋಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರು ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಮತಿ ಮಂಜುಳಾರವರು ತಮ್ಮ 40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯ ತಿಳಿಸುತ್ತಿರುವವರು ಗಂಡ ಚಂದ್ರ, ಮಗಳು ಪೂರ್ಣಿಮಾ, ಮಗಳು ಮತ್ತು ಅಳಿಯರಾದ ಪೂಜಾ ಮತ್ತು ಮಂಜುನಾಥ್, ಮೊಮ್ಮಕ್ಕಳುಗಳಾದ ಅಮೂಲ್ಯ ಮತ್ತು ದರ್ಶನ್, ತಂದೆ ಸೋಮಣ್ಣ, ತಾಯಿ ಚಲುವಮ್ಮ, ಅಣ್ಣಂದಿರಾದ ಗಣೇಶ್ ಮತ್ತು ರಾಜೇಶ್ ರವರು, ಹಾಗೂ SVYM ಸಿಬ್ಬಂದಿಗಳಾದ ಮುತ್ತಣ್ಣ, ಜಾನಕಿ, ಪೂಜಾ, ಜ್ಯೋತಿ, ಮಂಜುಳಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 33ರ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಮಂದಾಕ್ಷಿ ನಮಗಿಹುದು,
5: ಮಂದಾಕ್ಷಿ ನಮಗಿಹುದು,
4: ಬಲು ದೂರ ಸಾಗದದು,
5: ಬಲು ದೂರ ಸಾಗದದು,
4: ಸಂದೆ ನಸುಕಿನೊಳಿಹುದು,
5: ಸಂದೆ ನಸುಕಿನೊಳಿಹುದು,
4: ಜೀವನದ ಪಥವು,
5: ಜೀವನದ ಪಥವು,
4: ಒಂದು ಮೆಟಕದು ಕೈಗೆ,
5: ಒಂದು ಮೆಟಕದು ಕೈಗೆ,
4: ಏನೋ ಕಣ್ ಕೆಣಕುವುದು,
5: ಏನೋ ಕಣ್ ಕೆಣಕುವುದು,
4: ಸಂಧಿಯವೇ ನಮ್ಮ ಗತಿ,
5: ಸಂಧಿಯವೇ ನಮ್ಮ ಗತಿ.
3: ಮಂಕುತಿಮ್ಮ,
5: ಮಂಕುತಿಮ್ಮ.
3: ಕಳೆದ ಕಗ್ಗದಲ್ಲಿ ಅನಂತವಾದಂತಹ ವಿಶ್ವವನ್ನು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ. ನಮ್ಮ ಸಣ್ಣತನವನ್ನು ದಾಟಿ ಆ ದೊಡ್ಡದನ್ನು ನಾವು ನೋಡುವಂಥ ಒಂದು ಪ್ರಯತ್ನ ಮಾಡಬೇಕು. ಆ ವಿಶ್ವವನ್ನು ಚಲಿಸ್ತಾ ಇರುವಂಥ ಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಅದಕ್ಕೆ ಒಂದು ರೀತಿಯಲ್ಲಿ ವಿವರಣೆಯಾಗಿ ಇಲ್ಲಿ ಡಿ ವಿ ಜಿರವರು ಮುಂದುವರಿಸ್ತಾ ಹೇಳ್ತಾರೆ. ನಮ್ಮ ಕಣ್ಣು ಮಂದಾಕ್ಷಿ, ಮಂದ ಅಂದರೆ ಅಷ್ಟು ಶಕ್ತಿ ಇಲ್ಲದೇ ಇರುವಂಥದ್ದು, ಬಹಳ ವೀಕ್ ಆಗಿರುವಂತಹ ಕಣ್ಣು. ಸೊ ಇಲ್ಲಿ ಕಗ್ಗದ ವಿಶೇಷತೆಗಳನ್ನು ಹೇಳ್ತಾ ಇರುವಾಗ ಒಂದು ಹೇಳಿದ್ದೆ, ಕಗ್ಗದ ಅರ್ಥ ಮಾಡಿಕೊಳ್ಳುವಾಗ ಕಗ್ಗದ ನೇರವಾದಂತಹ ಪದಗಳ ಅರ್ಥ ಒಂದು ರೀತಿಯಲ್ಲಿರುತ್ತೆ. ನಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದನ್ನು ವಿಸ್ತರಿಸಿದಾಗ ಒಂದು ಹೊಸ ಭಾವಾರ್ಥ ನಮಗದರಿಂದ ಬರುತ್ತೆ. ಅಷ್ಟೇ ಮುಖ್ಯವಾಗಿ ಪಾರಮಾರ್ಥಿಕವಾಗಿಯೂ ಕೂಡ ನಾವು ಕಗ್ಗವನ್ನು ವಿಶ್ಲೇಷಣೆ ಮಾಡಬಹುದು ಅಂತ. ಹಾಗೆ ಇದು ಸುಲಭವಾಗಿ ಅದರ ಒಂದು ಉದಾಹರಣೆಯಾಗಿ ಈ ಕಗ್ಗವನ್ನು ನಾವು ನೋಡೋಣ, ಆ ಥರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ ಇಲ್ಲಿ ಮಂದಾಕ್ಷಿ ಅಂತಂದರೆ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ನಾವು ಅಂದ್ಕೊಳ್ಬೋದು. ಈ ಕಣ್ಣು ಸರಿಯಾಗಿ ಕಾಣಿಸಲ್ಲ ಅನ್ನೋದನ್ನು ಈ 3 ಹಂತಗಳಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತಂದರೆ, ಒಂದು ನೇರವಾಗಿ ಕಣ್ಣಿಗೆ ಎದುರಿಗಿರೋವಂಥದ್ದು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಸೊ ಅದ್ಯಾಕೆ? ದೃಷ್ಟಿದೋಷ ಇರಬಹುದು. ಸೊ ಪರೀಕ್ಷೆ ಮಾಡಿಸ್ಕೊಂಡು ಕಣ್ಣಲ್ಲಿ ರಿಫ್ರಾಕ್ಷನ್ ಅಂತೀವಿ, ರಿಫ್ರಾಕ್ಟಿವ್ ಎರರ್ ಇರಬಹುದು, ಅಥವಾ ಕಣ್ಣಿಗೆ ಪೊರೆ ಬಂದಿರಬಹುದು, ಇನ್ನೇನೋ ತೊಂದರೆ ಆಗಿರ್ಬೋದು, ಅದನ್ನು ಸರಿಪಡಿಸೋದಕ್ಕೆ ಕನ್ನಡಕ ಹಾಕ್ಕೊಳ್ತೀನೋ ಅಥವಾ ಒಂದು ಆಪರೇಷನ್ ಮಾಡಿಸ್ಕೊಳ್ತೀನೋ ಏನೋ ಒಂದು ಮಾಡಿಕೊಂಡು ಆ ದೃಷ್ಟಿ ಕಡಿಮೆ ಇರೋದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಹಾಗಾಗಿ ಕಣ್ಣು ಕಾಣದೇ ಇರುವಂಥ ಒಂದು ನೇರವಾದಂಥ ಕಾಯಿಲೆಯ ಒಂದು ಪರಿಸ್ಥಿತಿ ಏನಿದೆಯೋ ಅದನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದು ನೇರವಾದಂಥ ಅರ್ಥ ಮಂದಾಕ್ಷಿ. ಅದನ್ನೇ ನಾವು ಜೀವನಕ್ಕೆ ನಾವು ಅಳವಡಿಸ್ಕೊಂಡಾಗ ಜೀವನದಲ್ಲಿ ನಾನು ಏನನ್ನು ಸಾಧಿಸಕ್ಕೆ ಹೊರಟಿದ್ದೀನಿ ಅನ್ನೋದ್ರ ಬಗ್ಗೆ ಆಗ್ಬೋದು, ಅಥವಾ ಜೀವನದಲ್ಲಿ ಮುಂದೆ ನಾನು ಏನಾಗಬಹುದು ಅಥವಾ ಏನಾಗ್ತೀನಿ ಅನ್ನೋದ್ರ ಬಗ್ಗೆ ಆಗ್ಬೋದು. ನಮಗೆ ಇವತ್ತಿನ ದಿವಸ ಅಷ್ಟು ತಿಳಿವಿರಲ್ಲ. ಅಂದರೆ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೀನಿ ಅಥವಾ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ಅಂದ್ಕೊಳ್ಳೋಣ, ಆಗ ನನ್ನ ಮನಸ್ಸಿನಲ್ಲಿ ಏನೋ ಅನಿಸ್ತಾ ಇರುತ್ತೆ, ನಾನು ದೊಡ್ಡವನಾದ್ಮೇಲೆ ಹಿಂಗಾಗಬೇಕು ಹಂಗಾಗಬೇಕು ಅಂತ. ಆದರೆ ಅದು ನನ್ನ ಕಣ್ಣು ಕಾಣಿಸ್ತಾ ಇದೆಯಾ? ಇಲ್ಲ, ನನಗೆ ಗೊತ್ತಾಗಲ್ಲ. ಯಾಕೆ? ಮಂದಾಕ್ಷಿ ನಮಗಿಹುದು. ಸೊ ಜೀವನದ ಮುಂದಿನ ಭವಿಷ್ಯದ ದಿನಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಮರ್ಥ್ಯ ಇವತ್ತು ಎಷ್ಟಿದೆಯೋ ಅದನ್ನಿಟ್ಕೊಂಡು ನಾವು ನಾನು ಹೀಗಾಗಬಲ್ಲೆ ಹಾಗಾಗಬಲ್ಲೆ ಅಂತ ಮಾತ್ರ ಅಂದ್ಕೊಳ್ತೀನಿ ಹೊರತು ಏನನ್ನು ಸಾಧಿಸ್ತೀನಿ, ಹೇಗೆಲ್ಲ ಸಾಧಿಸ್ತೀನಿ ಅನ್ನೋದನ್ನು ಇವತ್ತು ನಾನು ನೋಡೋಕ್ಕಾಗಲ್ಲ.

ನನ್ನ ಜೀವನದ್ದೇ ಆದರೂ ಕೂಡ ಮುಂದಿನ ದಿನಗಳು ನನಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಎರಡನೇ ಅರ್ಥ ಜೀವನಕ್ಕೆ ಅನ್ವಯ ಮಾಡಿಕೊಂಡಾಗ. ಪಾರಮಾರ್ಥಿಕವಾಗಿ ಕೂಡ ನಾವು ನೋಡಿದಾಗ ನಾವು ಇಹ ಮತ್ತು ಪರ, ಇಹಲೋಕ ಪರಲೋಕ ಅಂತ ಎರಡನ್ನು ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಪರಲೋಕ ಅನ್ನೋಂಥ ಪರಿಕಲ್ಪನೆ ಎಲ್ಲ ಮತಗಳಲ್ಲೂ ಕೂಡ ಎಲ್ಲ ದೇಶಗಳಲ್ಲೂ ಕೂಡ ಇದೆ. ಜೀವನದ ಇಲ್ಲಿನ ಒಂದು ಮುಕ್ತಾಯ ಸಾವು ಅಂತಾದ ನಂತರ ಬೇರೊಂದು ಲೋಕ ಇದೆ, ಆ ಲೋಕದಲ್ಲಿ ನಮ್ದೇನೋ ಒಂದು ಜೀವನ ಇರುತ್ತೆ ಅಂತ. ಹೆಚ್ಚಿನ ಮತಗಳಲ್ಲಿ ಈ ಸ್ವರ್ಗದ ಪರಿಕಲ್ಪನೆ ಇದೆ ಅಥವಾ ನರಕದ ಪರಿಕಲ್ಪನೆ ಇದೆ. ಹಾಗೆ ನಮ್ಮ ಹಿಂದೂ ಧರ್ಮದ ಒಂದು ನಂಬಿಕೆಗಳು ಕೂಡ ಅದೇ ರೀತಿ ಇದೆ. ಸೊ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಾ ನರಕಕ್ಕೆ ಹೋಗ್ತೀನಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಪರಲೋಕ ಇಹವನ್ನು ದಾಟಿದ ನಂತರದ ನನ್ನ ಜೀವನದ ಅಥವಾ ನನ್ನ ಮುಂದಿನ ದಿನಗಳು ಎಲ್ಲಿರುತ್ತೆ? ನಮ್ಮಲ್ಲಿ ಪುನರ್ಜನ್ಮದ ಒಂದು ನಂಬಿಕೆ ಇದೆ. ಸೊ ನಾನು ಪುಣ್ಯ ಮಾಡಿದರೆ ನಾನು ಪುಣ್ಯ ಲೋಕಕ್ಕೆ ಹೋಗ್ತೀನಿ, ಸ್ವರ್ಗ ಲೋಕಕ್ಕೆ ಹೋಗ್ತೀನಿ, ಆಮೇಲೆ ನನ್ನ ಪುನರ್ಜನ್ಮ ಉತ್ತಮವಾದಂಥ ಜನ್ಮ ಸಿಕ್ಕತ್ತೆ. ಸೊ ಹೀಗೆಲ್ಲ ನಾವು ಅಂದ್ಕೊಳ್ತೀವಿ. ಹಾಗೆ ನಾನು ಇವಾಗ ಪಾಪ ಮಾಡಿದರೆ ನಾನು ನರಕಕ್ಕೆ ಹೋಗ್ತೀನಿ, ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಈ ಕಷ್ಟಗಳ ಒಂದು ಪರಿಣಾಮವನ್ನು, ಈ ಪಾಪಗಳ ಪರಿಣಾಮವನ್ನು ನಾನು ಮತ್ತೆ ಎದುರಿಸ್ತೀನಿ. ಸೊ ಹೀಗೆಲ್ಲ ನಂಬಿಕೆಗಳಿದೆ. ಸೊ ನನ್ನ ಇಲ್ಲಿನ ಜೀವನದ ಮುಂದಿನ ದಿನಗಳೇ ನನಗೆ ಗೊತ್ತಿಲ್ಲದೇ ಇರುವಾಗ ಇನ್ನು ಪಾರಮಾರ್ಥಿಕವಾಗಿ ಪರಲೋಕದ ಚಿಂತೆ, ಪರಲೋಕದ ದೃಷ್ಟಿ ನನಗೆ ಹೇಗೆ ಕಾಣಿಸೋದಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ನನಗಿರೋವಂಥದ್ದು ಮಂದಾಕ್ಷಿ, ಸಂಪೂರ್ಣವಾಗಿ ಕಾಣಿಸೋದಕ್ಕೆ ಅದು ಸಾಧ್ಯ ಇಲ್ಲ ಅಂತ. ಸೊ ಈ ಮಂದಾಕ್ಷಿ ದೃಷ್ಟಿ ಸರಿಯಾಗಿ ನಮಗೆ ಗೋಚರ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಎರಡು ಮೂರು ಸಾಧನಗಳಿರುತ್ತೆ. ಈಗ ನಾವು ನಮ್ಮ ಬಯಾಲಜಿನಲ್ಲೇ ತಗೊಳ್ಳೋಣ. ಬಯಾಲಜಿನಲ್ಲಿ ಏನು ಹೇಳುತ್ತೆ, ನಮ್ಮ ದೃಷ್ಟಿ ಯಾವ ಒಂದು ಅಂಗದಿಂದ ಬರುತ್ತೆ? ಕಣ್ಣಿನಿಂದ ನಮಗೆ ದೃಷ್ಟಿ ಬರುತ್ತೆ. ಕಣ್ಣು ಎದುರುಗಡೆ ಇರುವಂಥ ವಸ್ತುವನ್ನು ನೋಡಬೇಕು ಅಂತಂದರೆ ಎದುರುಗಡೆ ಒಂದು ವಸ್ತು ಇರಬೇಕು, ಆ ವಸ್ತುವಿನ ಮೇಲೆ ಬೆಳಕು ಬೀಳಬೇಕು, ಬೆಳಕು ಬಿದ್ದಂಥದ್ದು ನನ್ನ ಕಣ್ಣಿಗೆ ಹೋಗಬೇಕು, ಕಣ್ಣು ಸರಿಯಾಗಿ ಕೆಲಸ ಮಾಡಬೇಕು, ಪಾರದರ್ಶಕವಾಗಿರಬೇಕು. ಆಮೇಲೆ ಅದು ಮೆದುಳಿಗೆ ಹೋಗುತ್ತೆ, ಮೆದುಳಿನಲ್ಲಿ ನಾನು ಈ ಕಣ್ಣು ಕಂಡಂಥ ವಸ್ತುವನ್ನು ನಾನು ಅನಲೈಸ್ ಮಾಡ್ತೀನಿ, ವಿಶ್ಲೇಷಣೆ ಮಾಡ್ತೀನಿ. ಓ, ಇದು ರೋಜಾ ಹೂವು, ಇದು ಮಲ್ಲಿಗೆ ಹೂವು, ಇದು ಮುಳ್ಳು. ಸೊ ಅದು ಮೆದುಳಿನಲ್ಲಿ ಅದರ ಆಕಾರ, ನನ್ನ ಮೊದಲಿನ ಅದರ ಬಗೆಗಿನ ಅನುಭವದ ನೆನಪು. ಸೊ ಹೀಗೆ ಇದನ್ನೆಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ನಾನು ಗುರುತಿಸ್ಕೊಳ್ತೀನಿ, ಓ ಇದು ಮುಳ್ಳಪ್ಪ, ಇದನ್ನು ಮುಟ್ಟೋದು ಬೇಡ, ಬರೀ ಈ ಹೂವನ್ನು ಮಾತ್ರ ಕಿತ್ಕೊಳ್ಳೋಣ. ಸೊ ಹೀಗೆ ಆ ವಿಶ್ಲೇಷಣೆ ನಮಗಾಗಬೇಕಾದ್ರೆ ಒಂದು ಅಕ್ಷಿ ಅದು ಚೆನ್ನಾಗಿರಬೇಕು. ಸೊ ನಮಗೆ ಮಂದಾಕ್ಷಿ ಇದೆ, ಅದರ ಜೊತೆ ಅದರ ಮೇಲೆ ಬೀಳ್ತಾ ಇರುವಂಥ ಬೆಳಕು ಅದು ಕೂಡ ಸರಿ ಇಲ್ಲ ಅನ್ನುವಂಥ ಸಂದರ್ಭ ಇದೆ. ಈಗ ಸಂಜೆಯ ವೇಳೆಯಲ್ಲಿ ದಿನ ಕಳೀತು, ಆದರೆ ಇನ್ನೂ ರಾತ್ರಿ ಆಗಿಲ್ಲ, ಆ ಸಂದರ್ಭದಲ್ಲಿ ಅರ್ಧಂಬರ್ಧ ಬೆಳಕಿರುತ್ತೆ. ಸೊ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ, ನಮ್ಮ ಇವಾಗಿನ ಪರಿಸ್ಥಿತಿ ಸಂಜೆ ಅಥವಾ ನಸುಕು. ಸಂಜೆಯ ಸಮಯ ಬೆಳಗಾಗಿ ದಿನ ಕಳೆದು ರಾತ್ರಿಯಾಗುವ ಸಮಯ ಅಥವಾ ರಾತ್ರಿ ಕಳೆದು ಬೆಳಗಾಗುವ ಸಮಯ. ಸೊ ಅಂತಹ ಸಮಯದಲ್ಲಿ ಅರ್ಧ ಬೆಳಕು ಅರ್ಧ ಕತ್ತಲೆ. ಸೊ ಅಂತಹ ಸಂದರ್ಭ ಹೇಗಿರುತ್ತೋ ಅದನ್ನು ನಮ್ಮ ಜೀವನದ ಪಥಕ್ಕೆ ಹೋಲಿಸ್ತಾರೆ. ನಮ್ಮ ಜೀವನದ ಪಥ ಆ ರೀತಿ ಅರ್ಧ ಬೆಳಕು ಅರ್ಧ ಕತ್ತಲೆಯಲ್ಲಿದೆ ಅಂತ. ಸೊ ಅದು ಹೇಗೆ ಇದಾಗುತ್ತೆ ಅಂತಂದರೆ ಮುಂದುವರಿತಾ ಹೇಳ್ತಾರೆ, ಏನೋ ಕೈಗೆ ಎಟುಕುತ್ತೆ, ಏನೋ ಕೈಗೆ ಸಿಕ್ಕುತ್ತೆ, ಕಣ್ಣಿಗೆ ಏನೋ ಒಂದು ಕಾಣಿಸುತ್ತೆ. ಆ ಕಣ್ಣಿಗೆ ಕಂಡದ್ದು ಇದು ಹಾಗ ಅಥವಾ ಅಲ್ವಾ ಅಂತ ಅನ್ಕೊಳ್ಳೋದಕ್ಕೆ ನಾವೇನು ಪ್ರಾರಂಭ ಮಾಡ್ತೀವೋ ಅಷ್ಟೊತ್ತಿಗೆ ಸರಿಯಾಗಿ ಇನ್ನೊಂದೇನೋ ನಮಗೆ ಕಾಣಿಸುತ್ತೆ. ಸೊ ಇದು ಇತ್ತೀಚೆಗೆ ವಾಟ್ಸ್ಆ್ಯಪ್ನಲ್ಲೆಲ್ಲ ಬಹಳ ಜನಪ್ರಿಯವಾಗಿ ಒಂದು ವೈರಲ್ ಸರ್ಕ್ಯುಲೇಟ್ ಆಗ್ತಾ ಇದ್ದಂಥ ಒಂದು ಸಣ್ಣ ಕೋತಿಯ ಜೊತೆಗಿನ ಒಂದು ಘಟನೆ ಇದೆ. ಕೋತಿಗೆ ಕಂಡದ್ದೆಲ್ಲ ಬೇಕು. ದೇವಸ್ಥಾನಗಳ ಹತ್ರ ಕೋತಿಗಳು ಬಹಳ ಇರ್ತವೆ, ಯಾಕೆ ಪ್ರಸಾದಕ್ಕೆ ತೊಗೊಂಡು ಹೋಗುವಂಥ ಹಣ್ಣು ಹೂವು ಕಾಯಿ ಅದನ್ನೆಲ್ಲ ಕಿತ್ಕೊಂಡು ತಿನ್ಬಹುದು ಅಂತ. ಸೊ ಹಾಗೆ ಒಂದು ದೇವಸ್ಥಾನದ ಹತ್ರದ ಕೋತಿ ಹತ್ರ ಒಬ್ಬರು ಹತ್ರ ಹೋಗಿ ಒಂದು ಬಾಳೆಹಣ್ಣನ್ನು ಅದು ಕೋತಿಗೆ ಕೊಡ್ತಾರೆ. ಆ ಕೋತಿ ಏನು ಮಾಡುತ್ತೆ, ಬಾಳೆಹಣ್ಣು ಗಬಕ್ಕಂತ ಕಿತ್ಕೊಳ್ಳುತ್ತೆ. ಈಗ ಎರಡೂ ಕೈಯನ್ನು ಉಪಯೋಗಿಸಿ ಒಂದು ಬಾಳೆಹಣ್ಣನ್ನು ಹಿಡ್ಕೊಂಡಿದೆ. ಸೊ ಈ ವ್ಯಕ್ತಿ

0: ಏನ್ ಮಾಡಿದ್ರು, ಇನ್ನೊಂದು ಬಾಳೆಹಣ್ಣು ತೆಗೆದು ಅದೇ ಕೋತಿ ಕೊಟ್ರು. ಮತ್ತೆ ಈಗ ಎರಡು ಕೈ ಉಪಯೋಗಿಸಿ ಒಂದು ಬಾಳೆಹಣ್ಣು ಹಿಡ್ಕೊಂಡಿತ್ತು, ಕಣ್ಣಿಗೆ ಇನ್ನೊಂದು ಬಾಳೆಹಣ್ಣು ಕಾಣಿಸ್ತು. ಸೊ ಟಕ್ ಅಂತ ಏನ್ ಮಾಡ್ತು, ಒಂದು ಕೈನ ಬಿಡ್ತು, ಇನ್ನೊಂದು ಬಾಳೆಹಣ್ಣನ್ನು ಹಿಡ್ಕೊಳ್ತು. ಈಗ ಎರಡು, ಆ ಕೈಲೂ ಒಂದು ಬಾಳೆಹಣ್ಣು, ಈ ಕೈಲೂ ಒಂದು ಬಾಳೆಹಣ್ಣು. ಬಂದಿದ್ದಂಥ ವ್ಯಕ್ತಿ ಇನ್ನೊಂದು ಬಾಳೆಹಣ್ಣನ್ನು ಅದ್ರ ಮುಂದಿಟ್ರು. ಸೊ ಈಗ ಕೋತಿ ಕನ್ಫ್ಯೂಷನ್, ಈ ಕೈಯಲ್ಲೊಂದು ಬಾಳೆಹಣ್ಣು, ಈ ಕೈಲೊಂದು ಬಾಳೆಹಣ್ಣು, ಅದ್ರ ಕಣ್ಣಿಗೆ ಇನ್ನೊಂದು ಬಾಳೆಹಣ್ಣು ಕಾಣಿಸ್ತಾ ಇದೆ, ಅದನ್ನ ಬಿಡೋಕ್ಕಾಗಲ್ಲ. ಸೊ ಟಕ್ಕಂತ ಒಂದು ಕೈನ ಬಿಡಿಸ್ಕೊಂಡು ಒಂದೇ ಕೈಯಲ್ಲಿ ಎರಡು ಬಾಳೆಹಣ್ಣು ಇಟ್ಕೊಂಡು ಇದನ್ನ ಗಬಕ್ ಅಂತ ಹಿಡ್ಕೊಳುತ್ತೆ. ಆಮೇಲೆ ಇನ್ನೊಂದು ಬಾಳೆಹಣ್ಣು ಕೊಟ್ಟರೆ ಏನು ಮಾಡುತ್ತೆ? ಸ್ವಾರಸ್ಯಕರ ಅಂತಂದರೆ, ಕೈಯಲ್ಲಿ ಈಗಾಗಲೇ ಇದ್ದಂಥ ಬಾಳೆಹಣ್ಣನ್ನು ಕೆಳಗಿಟ್ಬಿಟ್ಟು ಈಗ ಸಿಕ್ಕದಂಥ ಬಾಳೆಹಣ್ಣನ್ನು ಹಿಡ್ಕೊಳಕ್ಕೆ ಹೋಗ್ತಾ ಇತ್ತು. ಇದು ಸತ್ಯವಾಗಿ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಂಥ ಒಂದು ಚಿತ್ರ. ಸೊ ಹಾಗೆ ನಾವು ಕೂಡ ಜೀವನದಲ್ಲಿ ಒಂದನ್ನು ನಾವು ಕಂಡದ್ದನ್ನು ಹಿಡ್ಕೊಳ್ಳೋಣಪ್ಪ ಅಂತ ಕೈ ಹತ್ರ ತಗೊಂಡು ಹೋಗಿ ಅದನ್ನು ನಾವು ಪಡ್ಕೊಳ್ತಾ ಇದ್ದಂಗೆ ಇನ್ನೇನೋ ನಮಗೆ ಆಸೆ ಚಿಗರುತ್ತೆ. ಆ ಆಸೆ ಪ್ರಧಾನವಾಗುತ್ತೆ, ನಮಗೆ ಸಿಕ್ಕಿದ್ದಂಥದ್ದನ್ನು ನಾವು ಬಿಟ್ಬಿಡ್ತೀವಿ, ಅದ್ರ ಹಿಂದೆ ಇನ್ನು ಓಡಕ್ಕೆ ಶುರು ಮಾಡ್ತೀವಿ. ಅದು ಸಿಕ್ಕದಾಗ್ಲೂ ಕೂಡ ಅದೇ ಕಥೆ, ಅದು ಸಿಕ್ಕೋ ಹೊತ್ತಿಗೆ ನಮ್ಮ ಕಣ್ಣಿಗೆ ಇನ್ನೇನೋ ಕಾಣಿಸಿರುತ್ತೆ, ಅದ್ರ ಹಿಂದೆ ಓಡೋದಕ್ಕೆ ಹೋಗ್ತೀವಿ. ಸೊ ಹೀಗೆ ಇದು ನನಗೆ ಸಿಕ್ಕಿದ್ದು ನನಗೆ ಒಳ್ಳೇದಾ, ಅದರಿಂದ ನಾನು ಲಾಭ ಪಡ್ಕೊಳ್ಳ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇದ್ರ ಕಡೆ ಇದ್ದಂಥ ಗಮನ ಆಸಕ್ತಿಯನ್ನು ನಾನು ಬಿಟ್ಟು ಇನ್ನೆಲ್ಲೋ ಹೋಗ್ತೀನಿ, ಅದನ್ನು ಬಿಟ್ಟು ಇನ್ನೆಲ್ಲೋ ಹೋಗ್ತೀನಿ. ಸೊ ಹಾಗೆ ಒಂದರ ಹಿಂದೆ ಓಡ್ತಾ ಗಮನ ಎಲ್ಲ ಬೇರೆ ಕಡೆ ಇಟ್ಕೊಂಡು ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಸೊ ಇದು ಈ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೆನಪು ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಎರಡು ಮೂರು ಮುಖ್ಯವಾದಂಥ ಅಂಶಗಳು. ಈ ಕಣ್ಣು ಕೈ ಅನ್ನೋದು ಅದು ಒಂದು ರೀತಿಯಲ್ಲಿ ಸಾಂಕೇತಿಕವಾಗಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಅನ್ವಯವಾಗುವಂಥದ್ದು. ಇವಾಗ ಕಣ್ಣಿಗೆ ಟಕ್ಸುತ್ತೆ, ಕಣ್ಣು ಕುಕ್ಕುತ್ತೆ ಅನ್ನೋದು ಹೇಗೆ ಹೇಳ್ತೀವೋ ಹಾಗೆ ಕಿವಿಗೂ ಏನೋ ಬೀಳ್ಬೋದು. ಸೊ ಹಾಗೆ ನಾಲಿಗೆಯ ಚಪಲ ಇರ್ಬೋದು. ಈಗ ಎಲ್ಲ ಅಡುಗೆ ಬಡಿಸಿರ್ತಾರೆ, ಮದುವೆ ಮನೆಗೆ ಹೋಗಿರ್ತೀವಿ, ಎಲ್ಲ ಅಡುಗೆ ಬಡಿಸಿರ್ತಾರೆ, ಇದನ್ನು ತಿಂತೀವಿ, ಇದು ಚೆನ್ನಾಗಿದೆ ಅಂತ ಅನ್ಕೊಳ್ಳೋ ಹೊತ್ತಿಗೆ ಪಾಯಸ ಮತ್ತೆ ತೊಗೊಂಬರ್ತಾರೆ, ಅಥವಾ ಇನ್ಯಾವುದೋ ಒಬ್ಬಟ್ಟು ಹಾಕ್ತಾರೆ, ಇನ್ನೆಲ್ಲೋ ಬೋಂಡ ಬರುತ್ತೆ. ಸೊ ಹೀಗೆ ಅನೇಕ ಆಂಶಗಳು ನಮ್ಮ ಕಣ್ಣೆದುರಿಗೆ ಅಲ್ಲಿ ಕಾಣ್ತಾ ಇರುತ್ತೆ. ಸೊ ಹಾಗೆ ನಮ್ಮೆಲ್ಲ ಇಂದ್ರಿಯಗಳು ನಮ್ಮನ್ನು ಆ ರೀತಿಯ ಆಂಶಗಳಿಗೆ ಬಹಳ ಸುಲಭವಾಗಿ ಒಡ್ಡುಬಿಡ್ತವೆ. ನಾವು ಕೂಡ ಅದೇ ಪ್ರಧಾನವಾಗಿ ನಾವು ಅದನ್ನೇ ಇಟ್ಕೊಂಡು ವಿಶ್ಲೇಷಣೆಯನ್ನು ಮಾಡದೆ ಪಡೆದದ್ದನ್ನು ಸರಿಯಾಗಿ ಸೂಕ್ತವಾಗಿ ಉಪಯೋಗಿಸುವ ಬಗ್ಗೆ ಯೋಚಿಸದೆ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಯಾಕೆ ಅಂತಂದರೆ ಮಂದಾಕ್ಷಿ ನಮಗಿಹುದು, ಆ ಅಕ್ಷಿ ಅದನ್ನು ನಾವು ಸರಿ ಮಾಡಿಕೊಂಡಾಗ ಇಹ ಸದ್ಯದ್ದು ಇಹದ್ದು ಪರದ್ದು ಮೂರರದ್ದು ಕೂಡ ನಮ್ಮ ಜೀವನ ಪಥವನ್ನು ನಾವು ಸರಿಪಡಿಸ್ಕೊಳ್ಬಹುದು ಅನ್ನೋದನ್ನು ಈ ಕಗ್ಗ ನಮ್ಗೆ ಹೇಳ್ಕೊಡುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ 33ರ ಸಂಚಿಕೆಯನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 65 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 16 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 6 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ ಈಗಾಗಲೇ ಕೇಳಿದ್ದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ

ಊರಿನ ಧ್ವನಿ ಜನಧ್ವನಿ ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರು ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಮತಿ ಮಂಜುಳಾರವರು ತಮ್ಮ 40ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯ ತಿಳಿಸುತ್ತಿರುವವರು ಗಂಡ ಚಂದ್ರ, ಮಗಳು ಪೂರ್ಣಿಮಾ, ಮಗಳು ಮತ್ತು ಅಳಿಯರಾದ ಪೂಜಾ ಮತ್ತು ಮಂಜುನಾಥ್, ಮೊಮ್ಮಕ್ಕಳುಗಳಾದ ಅಮೂಲ್ಯ ಮತ್ತು ದರ್ಶನ್, ತಂದೆ ಸೋಮಣ್ಣ, ತಾಯಿ ಚಲುವಮ್ಮ, ಅಣ್ಣಂದಿರಾದ ಗಣೇಶ್ ಮತ್ತು ರಾಜೇಶ್ ರವರು, ಹಾಗೂ SVYM ಸಿಬ್ಬಂದಿಗಳಾದ ಮುತ್ತಣ್ಣ, ಜಾನಕಿ, ಪೂಜಾ, ಜ್ಯೋತಿ, ಮಂಜುಳಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100 ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸ್ವಿಯ ಜೂನ್ ತಿಂಗಳ 3ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಕರುನಾಡ ಚುಕ್ಕಾಣಿ ಶಿವಕುಮಾರ್ ಕೈಗೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ. ಇಂದು 10ರಿಂದ 14 ಶಾಸಕರು ಸಂಪುಟ ಸೇರ್ಪಡೆ ಸಂಭವ. ಅನುಕಂಪದ ನೌಕರಿ, ವಿವಾಹಿತ ಪುತ್ರಿಯರು ಅರ್ಹರು, ಸುಪ್ರೀಂ. ಸೈಬರ್ ಅಪರಾಧ, ಕೋಟಿ ಕೋಟಿ ವಂಚನೆ. ಅತಿಥಿ ಶಿಕ್ಷಕರ ನೇಮಕ, ಅರ್ಜಿ ಆಹ್ವಾನ. ಗೊಬ್ಬರ ಖರೀದಿಗೆ ರೈತರ ಪರದಾಟ. ರಾಜ್ಯದ ವಿವಿಧೆಡೆ ಹದ ಮಳೆ. ಅವಾಚ್ಯ ಶಬ್ದಗಳಿಂದ ಟೀಕಿಸಿದ ಟ್ರಂಪ್. ಹಣದುಬ್ಬರದ ವಾಸ್ತವಿಕ ವಿವರ ನೀಡಲು ಕ್ರಮ, WPI ಬದಲು PPI. ನೆಟ್ ಬೌಲರ್ಗಳಾಗಿ ಅಕ್ಕಿ ಪ್ರಿನ್ಸ್ಗೆ ಕರೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಮುನ್ನಡೆ, ಲಕ್ಷ್ಯ ನಿರ್ಗಮನ. ಸೆಮಿಗೆ ಮೀರಾ ಕೋಸ್ತಿಯುಕ್. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಸಬಲೆಂಕಾ ಡಯಾನಾ ಗೆಲುವಿನ ಓಟ. ಉದ್ಘಾಟನಾ ಪಂದ್ಯದಲ್ಲಿ ಬ್ಲಾಸ್ಟರ್ಸ್ ಮಿಸ್ಟಿಕ್ಸ್. ಪ್ರಮುಖ ಅಂಶಗಳ ವಿವರಣೆ: ಕರುನಾಡ ಚುಕ್ಕಾಣಿ ಶಿವಕುಮಾರ್ ಕೈಗೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ. ಇಂದು 10ರಿಂದ 14 ಶಾಸಕರು ಸಂಪುಟ ಸೇರ್ಪಡೆ ಸಂಭವ. ನವದೆಹಲಿ, ಬೆಂಗಳೂರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ 10ರಿಂದ 14 ಶಾಸಕರು ಸಚಿವರಾಗಿ ಲೋಕಭವನದಲ್ಲಿ ಬುಧವಾರ ಸಂಜೆ 4:05 ನಡೆಯಲಿರುವ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ದ್ವಾರ ಚಂದ್ ಗೆಹ್ಲೋತ್ ಅವರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ರಾಷ್ಟ್ರ ರಾಜಧಾನಿ 2 ದಿನ ನಡೆದ ಹಲವು ಸುತ್ತಿನ ಸಭೆಗಳ ಬಳಿಕ ಸಂಪುಟಕ್ಕೆ ಸೇರಿರುವವರ ಪಟ್ಟಿಗೆ ಅಂತಿಮ ರೂಪ ನೀಡಲಾಯಿತು ಎಂದು ಗೊತ್ತಾಗಿದೆ. ಸಚಿವರ ಪಟ್ಟಿ ಆಗೈರುಗೊಳಿಸಲು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್, ಸರ್ಜಿವಾಲಾ ಅವರು, ಸಿದ್ದರಾಮಯ್ಯ ಅವರು, ಡಿಕೆಶಿ ಶಿವಕುಮಾರ್ ಜೊತೆಗೆ ಸೋಮವಾರ ರಾತ್ರಿ ಪ್ರತ್ಯೇಕ ಸಭೆ ನಡೆಸಿದ್ದರು. ಅನುಕಂಪದ ನೌಕರಿ, ವಿವಾಹಿತ ಪುತ್ರಿಯರು ಅರ್ಹರು, ಸುಪ್ರೀಂ. ನವದೆಹಲಿ. ಅನುಕಂಪದ ಆಧಾರದಲ್ಲಿ ಸರ್ಕಾರಿ ನೌಕರಿಗೆ ನೇಮಕಾತಿ ಮಾಡುವ ಹಕ್ಕಿನಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಮಂಗಳವಾರ ಹೇಳಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಪುತ್ರಿಯರನ್ನು ಹೊರಗಿಡುವುದು ನ್ಯಾಯಸಮ್ಮತವಲ್ಲ ಮತ್ತು ಸಂವಿಧಾನಿಕವಾಗಿ ಅದು ಸಿಂಧುವಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಅನುಕಂಪದ ಆಧಾರದಲ್ಲಿ ನೇಮಕಾತಿ ವಿಚಾರವಾಗಿ ವಿವಾಹಿತ ಪುತ್ರಿಯನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟು ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶವನ್ನು ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠವು ವಜಾ ಮಾಡಲಾಯಿತು. ಸೈಬರ್ ಅಪರಾಧ, ಕೋಟಿ ಕೋಟಿ ವಂಚನೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣವೊಂದರ ತನಿಖೆ ನಡೆಸಿದ ಪೊಲೀಸರು ಸೈಬರ್ ಅಪರಾಧವನ್ನೇ ದಂಗೆಯಾಗಿಸಿಕೊಂಡ ತಂಡವನ್ನು ಪತ್ತೆ ಹಚ್ಚಿದ್ದಾರೆ. ಇವರಿಗೆ ಅಂದಾಜು 189.49 ಕೋಟಿ ವಂಚನೆ ಮಾಡಿರುವುದನ್ನು ಬಯಲಿಗೆ ಇಳಿದಿದ್ದಾರೆ. ಮಹಾರಾಷ್ಟ್ರದ ಯತೀನ್ ರಮೇಶ್ ಜೈನ್ ಮತ್ತು ಮೊಹಮ್ಮದ್ ಶಾದಾಜ್ ಅಂಜುಮ್ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಪಂಜಾಬ್ನ ಅಮಿತ್ ಸಿಂಗ್ ತಲೆಮರೆಸಿಕೊಂಡಿದ್ದಾನೆ ಎಂದು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿ ನೀಡಿದರು. ಅತಿಥಿ ಶಿಕ್ಷಕರ ನೇಮಕ, ಅರ್ಜಿ ಆಹ್ವಾನ. ಮೈಸೂರು ವಸತಿ

ಶಾಲೆಗಳಲ್ಲಿ ಖಾಲಿ ಇರುವ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ ಹಾಗೂ ವಸತಿ ಕಾಲೇಜುಗಳಲ್ಲಿನ ಕನ್ನಡ, ಇಂಗ್ಲಿಷ್, ಬೌದ್ಧ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಗಣಿತ, ಜೀವ ವಿಜ್ಞಾನ, ಕಂಪ್ಯೂಟರ್ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಶಾಲಾ ಶಿಕ್ಷಕರು ಪದವಿ, ಬಿಇಡಿ ಮತ್ತು ಟಿಇಟಿ ವಿದ್ಯಾರ್ಹತೆ ಹೊಂದಿರಬೇಕು. ಉಪನ್ಯಾಸಕರ ಹುದ್ದೆಗೆ ಸ್ನಾತಕೋತ್ತರ ಪದವಿ ಹಾಗೂ ಬಿಇಟಿ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿಗಳನ್ನು ಜೂನ್ 6 ಒಳಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಬೇಕು ಎಂದು ಈ ಪ್ರಕಟಣೆ ತಿಳಿಸಿದೆ. ರಾಜ್ಯದ ವಿವಿಧೆಡೆ ಹದ ಮಳೆ. ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಂಗಳವಾರ ಸಂಜೆ ಧಾರಾಕಾರ ಮಳೆ ಸುರಿಯಿತು. ದಿನವಿಡೀ ಮೋಡ ಕವಿದ ವಾತಾವರಣ ಇತ್ತು. ಸಂಜೆ 5:30 ಸುಮಾರಿಗೆ ಶುರುವಾದ ಮಳೆ ಸುಮಾರು 1 ಕಾಲ ನಿರಂತರವಾಗಿ ಸುರಿಯಿತು. ಜಿಲ್ಲೆಯ ಗ್ರಾಮಾಂತರ ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಯಿತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ನಗರ, ಮೂಡಿಗೆರೆ, ಕೊಟ್ಟಿಗೆಹಾರ, ಜಾವಳಿ, ಕಳಸ, ಬಾಳೆಹೊನ್ನೂರು ಸೇರಿ ಹಲವೆಡೆ ಮಧ್ಯಾಹ್ನದ ನಂತರ ಮಳೆ ಸುರಿಯಿತು. ಅವಾಚ್ಯ ಪದದಿಂದ ಟೀಕಿಸಿದ ಟ್ರಂಪ್, ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ವಿರುದ್ಧ ಅಮೆರಿಕ ಅಧ್ಯಕ್ಷ ವಾಗ್ದಾಳಿ. ವಾಷಿಂಗ್ಟನ್ ಲೆಬನಾನ್ ಮೇಲೆ ದಾಳಿ ನಡೆಸಿದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಮನವೊಲಿಸಲಾಗಿದ್ದು ತಮ್ಮ ಪಡೆಗಳನ್ನು ಅವರು ಹಿಂತೆಗೆದುಕೊಂಡಿದ್ದಾರೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಟ್ರೂತ್ನಲ್ಲಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದದ ಮಾತುಕತೆಯನ್ನು ಕೊನೆಗೊಳಿಸುವುದಾಗಿ ಇರಾನ್ ಎಚ್ಚರಿಸಿತ್ತು. ಈ ಬೆನ್ನಲ್ಲೇ ಟ್ರಂಪ್ ಅವರು ನೆತನ್ಯಾಹು ಅವರಿಗೆ ದೂರವಾಣಿ ಕರೆ ಮಾಡಿ ಬೈರುತ್ ಮೇಲಿನ ದಾಳಿ ನಿಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ. ಮಾತುಕತೆ ಸಂದರ್ಭದಲ್ಲಿ ಅಸಭ್ಯ ಹಾಗೂ ಅಶ್ಲೀಲ ಪದಗಳನ್ನು ಬಳಸಿ ನೆತನ್ಯಾಹು ಅವರ ಮೇಲೆ ಟ್ರಂಪ್ ಪ್ರಹಾರ ಮಾಡಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ವರದಿಯಾದ ಬೆನ್ನಲ್ಲೇ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ತೈಲ ದರ ಹೆಚ್ಚಳ, ಹಣದುಬ್ಬರದ ಮೇಲೆ ಪರಿಣಾಮ, ಕ್ರಿಸೇಲ್. ನವದೆಹಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಹಣದುಬ್ಬರದ ಮೇಲೆ ಮತ್ತಷ್ಟು ಒತ್ತಡ ಬೀರಲಿದ್ದು ಮುಂಬರುವ ತಿಂಗಳಿನಲ್ಲಿ ಸಾಗಾಣೆ ಮತ್ತು ತಯಾರಿಕಾ ವೆಚ್ಚ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಕ್ರಿಸೇಲ್ ರೇಟಿಂಗ್ ಸಂಸ್ಥೆಯ ವರದಿ ಮಂಗಳವಾರ ತಿಳಿಸಿದೆ. ಮೇ 15 ಪೆಟ್ರೋಲ್ ಮತ್ತು ಡೀಸೆಲ್ ದರ ಪ್ರತಿ ಲೀಟರ್ಗೆ 7.5 ಹೆಚ್ಚಳವಾಗಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ದರ ಏರಿಕೆಯಾದರೆ ಮತ್ತಷ್ಟು ಬೆಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡುವ ಮೂಲಕ ನಷ್ಟವನ್ನು ಕ್ರಮೇಣವಾಗಿ ಭರ್ತಿ ಮಾಡಿಕೊಳ್ಳುತ್ತಿವೆ. ಮುಂದಿನ ದಿನಗಳಲ್ಲಿ ಇದು 10 ಹೆಚ್ಚಳವಾಗಬಹುದು ಎಂದು ಹೇಳಿದೆ. ನೆಟ್ ಬೌಲರ್ಗಳಾಗಿ ಅಕ್ಕಿ ಪ್ರಿನ್ಸ್ಗೆ ಕರೆ. ಸ್ಪಿನ್ನರ್ಗಳಾದ ಸಾರಾಂಶ್, ಶಿವಾಂಗ್, ಜೋಶಾನ್ಗೂ ಬಿಸಿಸಿಐ ಪುಲಾವ್. ಮುಲ್ಲನಾಪುರ, ಜಮ್ಮು ಮತ್ತು ಕಾಶ್ಮೀರದ ವೇಗದ ಬೌಲರ್ ಅಕೀಬ್ ನಬಿದಾರ್, ಉತ್ತರ ಪ್ರದೇಶದ ಪ್ರಿನ್ಸ್ ಯಾದವ್ ಸೇರಿದಂತೆ 6 ಮಂದಿಯನ್ನು ಭಾರತ ತಂಡದ ಚಿಂತಕರ ಚಾವಡಿಯು ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯಕ್ಕೆ ನೆಟ್ ಬೌಲರ್ಗಳಾಗಿ ಸೇರ್ಪಡೆ ಮಾಡಿಕೊಂಡಿದೆ. ಈ ಪಂದ್ಯ ಜೂನ್ 6 ಇಲ್ಲಿ ಆರಂಭವಾಗಲಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿ, ಸಿಂಧು ಮುನ್ನಡೆ, ಲಕ್ಷ್ಯ ನಿರ್ಗಮನ. ಜಾಗೃತ, ಭಾರತದ ಪಿವಿ ಸಿಂಧು ಅವರು ಮಂಗಳವಾರ ಇಲ್ಲಿ ಆರಂಭಗೊಂಡ ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದರು. ಆದರೆ ಅನುಭವಿ ಆಟಗಾರರಾದ ಲಕ್ಷ್ಯ ಸೇನ್ ಹಾಗೂ ಕದಂಬಿ ಶ್ರೀಕಾಂತ್ ಅವರು ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಹೊರಬಿದ್ದರು. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತಿ ಸಿಂಧು ಅವರು ಮಹಿಳೆಯರ ಸಿಂಗಲ್ಸ್ ಮೊದಲ ಸುತ್ತಿನ ಪಂದ್ಯದಲ್ಲಿ 25-23, 21-16 ಥೈಲೆಂಡ್ನ ಭೂಸನಾನ್ ಬಂಗ್ ಬಂಬ್ರಿಂಗ್ ಫನ್ ಅವರನ್ನು ಸೋಲಿಸಿದರು. 51 ನಡೆದ ಈ ಹಣಾಹಣಿಯಲ್ಲಿ ಭೂಸನಾನ್ ಅವರು ಮೊದಲ ಗೇಮ್ಗಳಲ್ಲಿ ನಿಕಟ ಪೈಪೋಟಿ ಒಟ್ಟಿದ್ದರು. 30 ವಯಸ್ಸಿನ ಸಿಂಧು ಆಕ್ರಮಣಕಾರಿ ಆಟದೊಂದಿಗೆ 2 ಗೇಮ್ ಅನ್ನು ಸುಲಭವಾಗಿ ತಮ್ಮದಾಗಿಸಿಕೊಂಡರು. ಈ ದಿನದ ಶುಭಾಶಯ, ಒಡಲೆಂಬ ಹುತ್ತಕ್ಕೆ ನಾಲಿಗೆ ಸರ್ಪ. ಸರ್ವಜ್ಞ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀಲವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು

ವಾಕ್ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೋರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12:00 to 1:00 ಡಿ ದೇವರಾಜಾರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಇರುವ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಶೋಭಾರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 3/6/2026 ಬುಧವಾರದಂದು ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಡಿ ದೇವರಾಜಾರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಆರ್ಥಿಕ ಸಬಲೀಕರಣಕ್ಕೆ ಇರುವ ಯೋಜನೆಗಳು, ಸ್ವಉದ್ಯೋಗಕ್ಕೆ ಸಾಲ ಮತ್ತು ಸಹಾಯಧನ, ಯುವಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಇರುವ ಯೋಜನೆಗಳು ಹಾಗೂ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಶಿಕ್ಷಣ, ಉದ್ಯೋಗ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದಂತೆ ಇರುವ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾಗಿರುವ ಶ್ರೀಮತಿ ಶೋಭಾರವರ ಜೊತೆಗೆ ನೇರವಾಗಿ ಮಾತನಾಡಬಹುದು. ನೀವು ಮಾತನಾಡಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

0: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾ ಅವರು. ನೀವು ಕೂಡ ಕರೆ ಮಾಡಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900031119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900031119. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ತೆ, ಸ್ವಾಗತ.
0: ಮೇಡಮ್, ಮೊದಲನೇದಾಗಿ ಈ ಒಂದು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಥವಾ ತಿಳಿಸ್ಬೋದಾ ಮೇಡಮ್?
1: ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1, 2, 3, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
0: ಯಾವ್ಯಾವ್ದು ಮೇಡಮ್, ಯಾವ್ಯಾವ್ದು 11 ನಿಗಮಗಳು ಕಾರ್ಯವನ್ನು ನಿರ್ವಹಿಸುತ್ತೆ?
1: ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಒಂದು, ಮತ್ತೆ ಅದರಂತೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತದೆ.
0: ಓಕೆ ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ್ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
1: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿರೋ ಬ್ಯಾಂಕ್ ಕೊಡ್ಬೇಕಾಗುತ್ತೆ.
0: ಮೇಡಮ್, ಈಗ ಹೇಳಿದ್ರಿ, ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ

0: ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
1: ಹಲೋ
0: ಹಾ ನಮಸ್ತೆ, ತಮ್ಮ ಹೆಸರು ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
1: ದೇವರಾಜ್ ಅಂತ ಮಾತಾಡ್ತಾರೆ.
0: ಹಾ ದೇವರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಮೇಡಮ್ ಇದ್ದಾರೆ.
1: ಮೇಡಮ್ ಹಲೋ.
2: ಹಲೋ ಹೇಳಿ.
1: ಮೇಡಮ್ ನಮಸ್ಕಾರ.
2: ನಮಸ್ತೆ
1: ಮೇಡಮ್, ಇದು
2: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲಾ ತಾಲೂಕಲ್ಲೂ ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
1: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಪಡ್ತಾ ಇಲ್ಲ ಮೇಡಮ್. ಮೇಡಮ್ ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಗಳಿಗಾಗ್ಲಿ ಬ್ಯಾಗ್ ತಗೊಳಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
2: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ
1: ಮೇಡಮ್.
2: ಅದನ್ನ ಇವರು ಸರಿ ಕೇಳಿರ್ತೀನಿ, ಅವರು ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
1: ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ. ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆಗಿರ್ತಾರೆ ಮೇಡಮ್.
0: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಈ ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಇದು ಕಾಲ
1: ಹೇಳಿ ಮೇಡಮ್. ಮತ್ತೆ ಮೇಡಮ್ ಹಲೋ
2: ಹೇಳಿ.
1: ಇದು ಗಂಗಾ ಕಲ್ಯಾಣ ಯೋಜನೆನ ಈಗ MLA ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೊಳಕಾಗಲ್ಲ ಮೇಡಮ್.
2: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ MLA ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೆ ಆಯ್ಕೆ ಆಗ್ಬೇಕಾಗುತ್ತೆ.
1: ಯಾಕಂದ್ರೆ ಈಗ ಯಾರು MLA ಈಗ ಶಾಸಕರನ್ನ ಪತ್ತೆ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ದೇವರಾಜ್ ಅವರು ಪಾಪ ಜನಗಳಿಗೆ ಅಲ್ಲಿ ಇರ್ತಕ್ಕಂತ ಗ್ರಾಮೀಣ ಪ್ರದೇಶದ ಸೌಲಭ್ಯ ಸಿಕ್ಕಿ ಎಂಬ ಕಾರ್ಯಯೋಜನೆ ಮಾಡಿದ್ರು ಮೇಡಮ್. ಯೋಜನೆ ತಂದ್ರು, ಇವತ್ತು ಅದನ್ನ ಶಾಸಕರ ಕೈಗಳಿತ್ತು. ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
2: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕದು
1: ಮೇಡಮ್.
2: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, PUC ಆಗಿ ವೃತ್ತಿಪರ ಕೋರ್ಸ್ಗಳಿಗೆ CET ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು ಸ್ಕೀಮ್ ಇದೆ
1: ಮೇಡಮ್.
2: ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ CEO ಅವ್ರ ಅಧ್ಯಕ್ಷತೆಯಲ್ಲಿ ಇರ್ತದ
1: ಮೇಡಮ್. ಇನ್ನೊಂದು ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡ ಮೇಡಮ್. ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ ನಿಮ್ಮ ಜರೂರತ್ತು?
2: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ. ಎಲ್ಲ ಈಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ ಈಗ. ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ ತಿಂಗಳು.
1: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
2: ಹೌದು,
1: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅದು ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರ ಮಕ್ಕಳು ಯಾವ್ದು ಲೆಕ್ಕಕ್ಕೆ ಮುಂದಿರೋಣ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದಿರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
2: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ MLA ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ
1: ಮೇಡಮ್. MLA ಅವ್ರು ಏನಪ್ಪಾ ಅಂದ್ರೆ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ
2: ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೀವಿ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜ್

0: ಸ್ಕಿಲ್ಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳು ಅಥವಾ ಸಹಾಯಧನ ಸಿಗುತ್ತೆ ಮೇಡಮ್?
1: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರೂ ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೇ ಆಯ್ಕೆ ಆಗಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನಲ್ಲೇ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
0: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನು ತಲುಪಿಸಬೇಕು ಅಂತಕ್ಕಂಥ ಗುರಿ ಇದೆಯಾ ಅಥವಾ ಹೇಗೆ?
1: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯೆ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
0: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು ಅಥವಾ
1: ನಮ್ಮಲ್ಲಿ ನೇರ ಸಾಲ 100,000 ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ. 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
0: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
1: ಸಹಾಯಧನ 20,000 ಬರುತ್ತೆ.
0: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಏನು ಅರ್ಹತೆಗಳಿರಬೇಕು, ಏನು ಮಾನದಂಡಗಳಿರಬೇಕು ಮೇಡಮ್?
1: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ದರೆ ನಾವು ಅಪ್ಲಿಕೇಶನ್ ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಂಡ್ರೆ ನಾವು ಅದನ್ನು ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನು ಕೇಂದ್ರ ಕಚೇರಿಗೆ ಕಳಿಸ್ತೀವಿ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದರೆ 5,00,000 ಆದರೆ 2.5 ಸಬ್ಸಿಡಿ ಬರುತ್ತೆ, 6,00,000 ಆದರೆ 3,00,000 ಮ್ಯಾಕ್ಸಿಮಮ್, 3,00,000 ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ,
0: 3,00,000
1: ಉಳಿದಿದ್ದು ಬ್ಯಾಂಕು ಕೊಡಬೇಕಾಗುತ್ತೆ.
0: ಬ್ಯಾಂಕ್ ಕಟ್ಕೊಂಡು ಹೋಗ್ಬೇಕು,
1: ಬ್ಯಾಂಕಲ್ಲಿ ಕಟ್ಕೋಬೇಕು.
0: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ,
1: ನಮ್ಮಿಂದ ಬ್ಯಾಂಕಿಗೆ DBT ಆಗುತ್ತೆ ಇದೆಲ್ಲ. ಯಾವುದು ಚೆಕ್ ಮೂಲಕ ಯಾವುದು ಕೊಡೋದಿಲ್ಲ, DBT ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ DBT ಮಾಡಿರೋದ್ರಿಂದ DBT ಮೂಲಕನೇ ಆಗ್ತದೆ. ಮೊದಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ DBT
0: ಮಾಡಬೇಕಾಗುತ್ತೆ. ಇದು ವಾಹನ ಖರೀದಿ,
1: ವಾಹನ
0: ಖರೀದಿ. ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲ ವರ್ಗದವರು ಕೂಡ, ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
1: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರು ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ, ಮತ್ತೆ ಅವರು ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಗೊಂಡು ಅವರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿಯವರೇ ಬಂದು ಕೊಳವೆ ಬಾವಿ ಕೊರೀತಾರೆ. ಅದರ ನಂತರ ಅವರಿಗೆ ಪಂಪ್ ಸೆಟ್ಟು 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ನ DBT ಮಾಡ್ತಾ ಇದ್ದಾರೆ ಪಂಪ್ ಸೆಟ್ಗೆ. ಮೊದಲೇ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೇ ಕೊಡ್ತಾರೆ, 25-26 ಎಲ್ಲ ಪಂಪ್ ಸೆಟ್ಟೇ ಕೊಡ್ತಾರೆ. 21-22-24 DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಹಣನೂ ಕಟ್ತೀವಿ, ಠೇವಣಿ ಹಣನ, ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
0: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ
1: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೆ ಏನು ಕೊಳವೆ ಬಾವಿ ಕೊಳದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದು ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟ ಹಣ ನಾವು ಕೊಡ್ತೀವಿ, ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕಬೇಕಾಗುತ್ತೆ.
0: ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡ್ಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ
1: ಸಲ್ಲಿಸಬೇಕು,
0: ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳಿರುತ್ತೆ
1: ಅರ್ಜಿಗೆ ಅಂತಂದ್ರೆ ಅವರದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
0: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದ್ರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
1: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವುದು ಯೋಜನೆಗಳು ಇಲ್ಲ.
0: ಮತ್ತೆ
1: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
0: ಟೈಲರಿಂಗ್ ಕಲ್ತಿರ್ಬೇಕು
1: ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ.

0: ಆಗಬೇಕು, ಅದು ಎಮ್ ಎಲ್ ಎ ಸೆಲೆಕ್ಷನ್ ಆಗಬೇಕು, ಅದನ್ನು ನಾವು ಟೈಲರಿಂಗ್ ಮಿಷಿನ್ನೇ ಕೊಡ್ತಾ ಇದ್ದೀವಿ.
1: ಅಂದ್ರೆ ಅವರು ಎಷ್ಟು 3-4 ತಿಂಗಳ ಒಂದು ತರಬೇತಿಯನ್ನು ಪಡ್ಕೊಂಡು ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ?
0: ಅನುಭವ ಪತ್ರ ಕೊಟ್ಟರೆ ಸಾಕದು, ಇಂಥಲ್ಲಿ ಪ್ರಮಾಣ ಪತ್ರ ಕಲ್ತಿದ್ದೀನಿ ಅಂತ ಕೊಟ್ಟರು ಸಾಕು, ಟೈಲರಿಂಗ್ ಮಾಡ್ತಾ ಇರಬೇಕು.
1: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
0: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂಥ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ. ಸಾಲ ಅಂದರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸಿಗೆ 4 ವರ್ಷನೂ ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ
0: ಕೋರ್ಸ್ ಮುಗಿದು ಆರು ತಿಂಗಳಿಂದ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದ ಲೋನ್ ಕಟ್ಟಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವರು ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ
0: ಫೀ ಸ್ಟ್ರಕ್ಚರ್ ಸ್ಟಡಿ ಸರ್ಟಿಫಿಕೇಟ್, ಮತ್ತೆ CET ಅಡ್ಮಿಷನ್ ಆರ್ಡರ್, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಹಾಂ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
1: ತಮ್ಮ ಹೆಸರು ಹೇಳಿ, ಕೇಳಿಸ್ತಾ ಇದೆ.
2: ಹಲೋ
1: ಹಾ ಮಾತನಾಡಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಕೋಟೆಯಿಂದ.
1: ತಮ್ಮ ಹೆಸರು?
2: ಅಶೋಕ್ ಅಂತ.
1: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜರ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವರಿದ್ದಾರೆ, ಹೇಳಿ.
2: ಸರ್ ನಮ್ಮ ಸ್ವಲ್ಪ ಸರ್ ಹಾಸ್ಟೆಲ್
0: ಹಲೋ
2: ಹಲೋ
0: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ
2: ಮೇಡಮ್ ಹೇಳಿ.
0: ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ, ಅಲ್ಲಿ ತಾಲೂಕ ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
2: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
0: ಹೌದು,
2: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆಲ್ಲ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
0: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
2: ಅದನ್ನ ಸ್ವಲ್ಪ ಮೇಡಮ್, ಹೋದ ಸರಿ ಮಾಡ್ತಾ ಇದ್ದೀವಿ, ಅದೇನು ಆಗ್ತಾ ಇಲ್ಲ ಮೇಡಮ್, ಸರಿ ಮಾಡ್ಕೊಡಿ.
0: ಆಯ್ತು ಆಯ್ತು, ಮಾತಾಡ್ತೀನಿ.
1: ಓಕೆ, ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದ್ರು ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ? ಹೇಗೆ ಮೇಡಮ್,
0: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದ್ರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ, ನಮ್ಮ ಕೇಂದ್ರ ಕಚೇರಿಗೆ ಏನು ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋಗಿದ್ರೆ ಮಾತಾಡಬೇಕಾಗುತ್ತೆ. ಅದು ನನಗೆ ನಮ್ಮ MD ಅವ್ರ ಗಮನಕ್ಕೆ ತರ್ತೀನಿ.
1: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದ್ರು ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗಿರ್ಬೋದು, ಯುವಕರಿಗೆ ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
0: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದೊಂದು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನು ಕೊಡ್ತಾ
1: ಇದ್ದೀವಿ.
0: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ

0: ಸೌಲಭ್ಯ ಕೊಡ್ತಾ ಇದ್ದೀವಿ. ಅದು ಮ್ಯಾಕ್ಸಿಮಮ್ ಒಂದೇ ನಿಮಿಷ.
1: ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾಗರಾಜು ಅಂತ ಮಾಗುಡಿಂದ ಮಾತಾಡ್ತಿರ್ತೀನಿ.
1: ಹಾಂ ನಾಗರಾಜ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಹೇಳಿ.
2: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು, ಟ್ರ್ಯಾಕ್ಟ್ರು ಮತ್ತು ಪಂಪ್ ಸೆಟ್ಗಳು ಏನೋ ಸೌಲಭ್ಯ ಸಿಗುತ್ತೆ ಸರ್ ಮೇಡಮ್?
0: ಸರ್ ಅದು ನಮ್ಮಲ್ಲೀಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ ಸರ್. 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟಿರುತ್ತೆ, ಅದರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ್ದು ಬ್ಯಾಂಕ್ ಕೊಡಬೇಕಾಗುತ್ತೆ. ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ನಮ್ಮಲ್ಲಿ ಮಾಡಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗಬೇಕು. ಹೌದು, ಫಾರಿನ್ ಹೋಗೋ ಅದೇ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋವಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ. ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡೋದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದರೆ ವಿದೇಶಿ ಶಿಕ್ಷಣ ಮಾಡೋರಿಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ. ಅಂದರೆ ಹೇಗೆ ಮೇಡಮ್, ಯಾವ ಥರ ಇದನ್ನು ಪಡೆದುಕೊಳ್ಬೇಕು, ಯಾವ ಥರ ಒಂದು ಉನ್ನತ ವ್ಯಾಸಂಗ ಮಾಡೋರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
0: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ ಇದೇ, ಅದೇ ಫಾರಿನ್ ಎಜುಕೇಷನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು, ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
1: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂತ 50 ಲಕ್ಷ ಅಷ್ಟು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಮೇಡಮ್, ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ಲದೆ ರೀತಿನಲ್ಲ ಅವ್ರು ಮರುಪಾವತಿ ಮಾಡಬೇಕು ಅಂತ?
0: ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ, ಪಾಸ್ಪೋರ್ಟು, ಕಾಲೇಜಿಂದ ಅಡ್ಮಿಷನ್ ಆರ್ಡರ್ ಇದೆಲ್ಲ ಕೇಳ್ತೀವಿ. ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟು ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ, ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯಪತ್ರನೋ ಏನಿದೆ ದಾಖಲಾತಿಗಳು ಒಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ, ಅವರು ಅದೇ ಅಭ್ಯರ್ಥಿಗಳಿಗೆ, ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅಡ್ಮಿನ್ ಲಾಯರಿಂದ ತಗೋತಾರೆ ಅವರು ಕಚೇರಿಯಲ್ಲಿ. ಆ ಲಾಯರು ಅವರು ಇನ್ನೂ ಏನಾದರೂ ದಾಖಲಾತಿ ಬೇಕು ಅಂತಂದರೆ ಅವರು ನಮಗೆ ತಿಳಿಸಿದ ನಂತರ ನಾವು ಪುನಃ ಏನು ಬೇಕೋ ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನು ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕಾದ್ರೆ ಅದನ್ನ ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ DBT.
1: ಅವ್ರ ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದ ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕು?
0: ಪ್ರತಿ ತಿಂಗಳು
1: ಕಟ್ಟಬೇಕಾಗುತ್ತೆ. ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ, ಏನೇನು ಸೌಲಭ್ಯಗಳಿದೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ,

ಕರಲಿ ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೂ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸ್ ತಾಲೂಕು ಇಒ ಆಫೀಸಿಗೆ ಎಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು. ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ.

0: ಯೋಜನೆಗಳನ್ನು ಪಡೆದುಕೊಳ್ಬಹುದು ಮೇಡಮ್? ಹೇಗೆ?
1: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬ ಕಡಿಮೆ ಇತ್ತು. ಈ ವರ್ಷ ನಮಗೆ ಎಲ್ಲ ನಿಗಮದಿಂದ ಸೇರಿ ಒಂದು 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
0: 2700 ಜನಕ್ಕೆ 50 ಕೋಟಿ ಹಣ ದೇವರಾಜಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
1: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
0: ಸೊ ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ ಆಗಿದೆ.
1: ಇಷ್ಟು ಗುರಿ ನಿಗದಿಪಡಿಸಿದ್ರು, ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ್ದು, ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
0: ಓಕೆ ಮೇಡಮ್, ಈ ವರ್ಷ ಅಂದರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರ್ಬೋದು ಅಥವಾ ಸಾರಥಿ ಯೋಜನೆ ಇರ್ಬೋದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನು ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಹೇಗೆ ಮೇಡಮ್?
1: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ. ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
0: ಓಕೆ ಮೇಡಮ್, ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆ ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತು ಹೇಗೆ ಈ ಒಂದು ಯೋಜನೆಯಲ್ಲಿ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ, ಹೇಗೆ ಮೇಡಮ್?
1: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ. ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ. ಅಂಥದ್ದನ್ನ ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತೇಳಿ.
0: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತೆ, ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ, ಹೇಗೆ ಮೇಡಮ್?
1: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ. ಅದೇ ಎಜುಕೇಷನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
0: ಓಕೆ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಬರ್ತಿದೆ, ವಾಯ್ಸ್ ಕ್ಲಿಯರ್ ಇಲ್ಲ.

0: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತು ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
1: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ. ಎಲ್ಲ ಸಾಲ ಯೋಜನೆಗಳೇ,
0: ಎಲ್ಲ ಸಾಲ ಯೋಜನೆಗಳು, ಸಹಾಯಧನಗಳನ್ನ ಪಡ್ಕೊಳ್ಳೋ ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
1: ಹೌದು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ. ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
0: ಮೇಡಮ್, ಇದ್ರ ಜೊತೆಗೆ ಈಗ ಒಂದು ವೇಳೆಗೆ ತಾವು ಹೇಳಿದ್ರಿ, ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆನೇ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದು ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ, ಯಾವ ಥರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರೆ, ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂತಂದಾಗ ಏನು ಇಲಾಖೆಯಿಂದ ಏನಾದರೂ ಅವ್ರಗಳಿಗೆ ಬೇರೆ ಥರ ವ್ಯವಸ್ಥೆ ಇರುತ್ತಾ ಹೇಗೆ?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸು ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂಥವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನು ಅಂದರೆ ಮರುಪಾವತಿಯನ್ನು ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಷನ್ ಲೋನ್ ಆದರೆ 1000 ಎಜುಕೇಷನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮಗೆ ಎಜುಕೇಷನ್ ಲೋನಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
0: ಮೇಡಮ್, ಇದ್ರ ಜೊತೆಗೆ ಈಗ
1: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ.

0: ಈಗ ಮೇಡಮ್, ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ. ಅಂದ್ರೆ ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರಾ, ಅಥವಾ ಅದ್ರ ಪಡೆದುಕೊಂಡು ಏನಾರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
1: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
0: ಹೌದು
1: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
0: ಯಶಸ್ವಿಯಾಗಿ.
1: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
0: ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು, ಅವರನ್ನು ಫಾಲೋ ಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
1: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು. ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
0: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸ್ಬೋದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
1: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತಿದ್ವಿ. ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊತಾರೆ.
0: ಓಕೆ ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೋದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳಿಗೂ ಕೂಡ ಸೀಮಿತವಾಗಿ ಇದಿಂತ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನ?
1: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದರೆ ಅಂದರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ ಅಷ್ಟೇ. ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
0: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
1: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಷನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸರತಿ ಮತ್ತು ಪಂಚವೃತ್ತಿ ಯೋಜನೆ ಅಂದರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ 5 ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
0: ಅಂದ್ರೆ ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಜನಾಂಗದವರು
1: ಮಾತ್ರ
0: ಪಡ್ಕೊಳ್ಬೋದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
1: ಇಲ್ಲ ಇಲ್ಲ.
0: ಓಕೆ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವಿಯನ್ನು ಪಡ್ಕೊಳ್ಬೋದು?
1: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸು ನಿಗಮದ ಜೊತೆನೆ ದೇವರಾಜ ಅರಸು ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ, ದೇವರಾಜ ಅರಸು ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇದು ಸ್ಕೀಮ್ಗಳಿದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸು ನಿಗಮ.
0: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ, ಅದರಲ್ಲಿ ಈಗ ಹೈನುಗಾರಿಕೆ

0: ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತನೂ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
1: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತು ಸ್ವಯಂ ಇದು ವ್ಯಾಪಾರ ಆದರೆ ಯಾವ ವ್ಯಾಪಾರನಾದರೂ ಮಾಡ್ಬೋದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದರೆ ದಿನಸಿ ಅಂಗಡಿ ವ್ಯಾಪಾರ ಅಂದರೆ ಎಲ್ಲ ವ್ಯಾಪಾರಕ್ಕೂ ಲೋನ್ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದರೆ ಹೇರ್ ಕಟಿಂಗ್ ಸೆಲೂನ್, ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸವಿತಾ ಸಮಾಜ ನಿಗಮನೇ ಬೇರೆ ಆಗಿರೋದ್ರಿಂದ ಅಲ್ಲಿ ಸಾಲ ಸೌಲಭ್ಯ
0: ತಗೋಬೇಕು. ಮೇಡಮ್, ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ ಅಂದರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ ಅಂದರೆ ಹೇಗೆ ಯಾವ ಥರ ಪಡೆದುಕೊಳ್ಬೇಕು, ಎಲ್ಲ ಅಪ್ಲೈ ಮಾಡಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನು ಈ ಯೋಜನೆಯನ್ನು ಪಡೆದುಕೊಳ್ಬೇಕು ಅಂದರೆ ಈಗ ಅರ್ಹ ಫಲಾನುಭವಿಗಳು ಯಾವ ಥರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ಥರ ಲೈಸೆನ್ಸನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
1: ಅದೇ ಜಾತಿ ಅವ್ರದ್ದು ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವರ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಅಂತ ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪ್ನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿದ್ದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBTಗೆ K2ಗೆ ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟ್ ಅವರು ಬ್ಯಾಂಕಿನ ಪಾಲಿನ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ
0: ಅಲ್ಲ
1: ಫಲಾನುಭವಿ ಅಲ್ಲ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗಲ್ಲ
0: ಕಂಪ್ನಿಯವರಿಗೆ
1: ಅವರು ಕಾರು
0: ಬಿಡುಗಡೆ ಮಾಡಿ. ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಮ್ಮ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ, ಸರ್ಗುರ್ ತಾಲೂಕು.
0: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಮಂಡಳಿ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ, ಯಾವ್ದು ಸ್ಕೀಮ್ ಬಗ್ಗೆ ಮಾಹಿತಿ ಕೇಳಿದೆ.
0: ಅದೇ ಇವತ್ತು ಮೇಡಮ್ ದೇವರಾಜರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ OBC ಸಂಬಂಧಪಟ್ಟಂತೆ ಆ ದೇವರಾಜರಸು ನಿಗಮದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ.
1: ಹಲೋ, ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದ್ದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದ್ದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು, 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಅದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, RTC ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಯಿಂದ ಒಂದು ದೃಢೀಕರಣ ತಗೋಬರ್ಬೇಕಾಗುತ್ತೆ. ಅಷ್ಟು ಡಾಕ್ಯುಮೆಂಟ್ನ ಆನ್ಲೈನಲ್ಲಿ ಅರ್ಜಿ ಹಾಕೋಬೇಕು. ನಮಗೆ ಈ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ಬೋದು, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡಿಕೊಂಡು ಅರ್ಜಿ ಹಾಕಿ ಆನ್ಲೈನಲ್ಲಿ, ಗ್ರಾಮ 1ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ 4 ಎಕರೆ ಜಮೀನಿದೆ?
2: ಹಾಂ.

0: ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ ಅದ್ರ ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತದೆ ಮೆಡಿಕಲ್ ಸೀಟ್ ಗೋಸ್ಕರ.
0: ಈ ವರ್ಷ ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದ್ದಾರೆ, ಹಾಗಾಗಿ ಈ ಇದು ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ ಅಂದ್ರೆ ಈಗ ಮೆಡಿಕಲ್ ಮಾಡೋರು ಮಾತ್ರನ ಅಥವಾ ಪಿ ಎಚ್ ಡಿ ಮಾಡೋರು ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನ ಪಡಿಬೋದಾ?
0: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ, ನಾವು ಸ್ನಾತಕೋತ್ತರ ಪದವಿಗಳಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟೋರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಅವ್ರು ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು ಫಸ್ಟ್. ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಪಾಸ್ 60% ಇರ್ಬೇಕು ಮಾರ್ಕ್ಸ್. ಇದು ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತೆ ಕ್ಯೂ ಆರ್ ಕೋಡ್, ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು
1: ವಿಶ್ವವಿದ್ಯಾನಿಲಯ
0: ಯೂನಿವರ್ಸಿಟಿ 1000 ಕ್ಯೂ ಆರ್ ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾಂ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ದೇವರಾಜ್ಯವರ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದರೂ ಅವಕಾಶ ಇದೆಯಾ, ಮತ್ತೆ ಅದನ್ನೇನು ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ?
2: ಹಲೋ
0: ಹಲೋ, ಯಾವ ಕ್ಯಾಸ್ಟ್ ತಮ್ದು? ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕಂದ್ರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲಿ ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಷನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ ಹೇಗೆ ಮೇಡಮ್?
0: ಎಜುಕೇಷನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ. ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು ಮಾಡಿದ್ದಾರೆ.
1: ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವಾಗ ಬೇಕಾದ್ರು ಅರ್ಜಿ ಆಗುತ್ತೆ ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
0: ಕಾಲಮಿತಿಲೇ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ ಮಾತ್ರ
0: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ, ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂಥ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಅದನ್ನ ಕ್ಲೋಸ್ ಮಾಡ್ತಾರೆ.
1: ಮೇಡಮ್, ಈಗ ತಮ್ಮ ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದ್ರೆ ಈಗ ಕೆಲವು ಸಾಮಾನ್ಯವಾಗಿ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದು ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನು ಹೇಗೆ ಭೇಟಿ ಮಾಡ್ಬೋದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸ್ಬೋದು ಮೇಡಮ್?
0: ಕಚೇರಿ ವಿಳಾಸ

0: ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲು ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
1: ಓಕೆ ಓಕೆ ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
0: ಅಂದರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನೂ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ.
1: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರಿ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳ
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟ್ರಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು ಈ ಸಮುದಾಯವನ್ನು ಮುಖ್ಯವಾಹಿನಿಗೆ

0: ರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ, ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ 31 ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ?

ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು, ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟ್ರದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು, ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೋ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಗೋವಿಂದ ಗೋಪಾಲ ಹರಿ ನಾರಾಯಣ, ಗೋವಿಂದ ಗೋಪಾಲ ಹರಿ ನಾರಾಯಣ, ಹರಿ ಎನ್ನಿರು ಗೋವಿಂದ ಎನ್ನಿರು ಗೋಪಾಲ ಎನ್ನಿರು ಹರಿ ನಾ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

ಬರಲಿಲ್ಲವಮ್ಮ ಬಾಲ ಹನುಮ ಬರಲಿಲ್ಲವಮ್ಮ ಹಸಿದು ಬಂದ ಮುದ್ರಿಗೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲವಮ್ಮ ಹಸಿದು ಬಂದ ಮುದ್ರಿಗೆ ತಂದ ಹಸು ಮಕ್ಕಳೂಟಕ್ಕೆ ಬರಲಿಲ್ಲವಮ್ಮ ಹಸುರಾರ ವನ ಕೂಗಿ ಹಣ್ಣು ಮೆಲ್ಲೆಂದರೆ ಹಸುರಾರ ವನ ಕೂಗಿ ಹಣ್ಣು ಮೆಲ್ಲೆಂದರೆ ಹಸುರಾರ

ರಾವಣ ಕೊಂದ ವಿಭೀಷಣ ಗೈದ ಪುರಂದರ ವಿಠಲ ಪುರಂದರ ವಿಠಲಾತ ಮೆಚ್ಚಿದನೇನ ನಮ್ಮ ಪುರಂದರ ವಿಠಲಾತ ಮೆಚ್ಚಿದನೇನ ಮೆಚ್ಚಿದನೇನ ಮೆಚ್ಚಿದನೇನ ಬಾಲ

0: ಏನಾಯಿತಮ್ಮ ಚಿಕ್ಕ ಬಾಲ ಹನುಮನಿಗೆ ಏನಾಯಿತಮ್ಮ ಏನಾಯಿತಮ್ಮ ಏನಾಯಿತಮ್ಮ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶೋಭರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕಲಿಕೆ ಹೇಗಿರಬೇಕು ಎಂಬುದರ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ನಮಸ್ಕಾರ, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸದಾನಂದ, ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ನಡೆಸ್ತಾ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಿಮಗೆ ಇಂಗ್ಲಿಷ್ ಕಲಿಸುವ ಕಾರ್ಯಕ್ರಮವನ್ನ ಏನು ಯೋಜಿಸಿದೆ ಅದನ್ನ ನಡೆಸ್ಕೊಡ್ತಾ ಇರುವಂತಹ ನಿಮ್ಮ ಇಂಗ್ಲಿಷ್ ಮೇಸ್ಟ್ರಿ. ನೀವು ಬಹುತೇಕ ವಿದ್ಯಾರ್ಥಿಗಳು ಜೂನ್ 1ರಿಂದ ಹೊಸ ಶೈಕ್ಷಣಿಕ ವರ್ಷವನ್ನ ಆರಂಭಿಸಿದಿರಿ. ಪೂರ್ವ ವಿದ್ಯಾರ್ಥಿಗಳು ಅಂದ್ರೆ PUC ವಿದ್ಯಾರ್ಥಿಗಳು May 25ರಿಂದಲೇ ತರಗತಿಗಳಿಗೆ ಹೋಗ್ಲಿಕ್ಕೆ ಆರಂಭಿಸಿದ್ದೀರಿ. ಇನ್ನು 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳು June 1ರಿಂದ ನಿಮ್ಮ ಶೈಕ್ಷಣಿಕ ವರ್ಷವನ್ನ ಆರಂಭಿಸಿದ್ದೀರಿ. ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ, ಶೈಕ್ಷಣಿಕ ವರ್ಷ ಅಂತ ಹೇಳಿದ್ರೆ June ನಿಂದ March ವರೆಗೆ ಇರುತ್ತೆ. 2026 ಕ್ಯಾಲೆಂಡರ್ ವರ್ಷದಲ್ಲಿ 6 ತಿಂಗಳು June ನಿಂದ December ವರೆಗೆ, ನಂತರ 2027 ಕ್ಯಾಲೆಂಡರ್ ವರ್ಷದಲ್ಲಿ 3 ತಿಂಗಳು January ಇಂದ March ವರೆಗೆ ನೀವು ಒಂದು ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆಯನ್ನು ಮಾಡ್ತೀರಿ ಅಂತ ಹೇಳಿ ಹೇಳ್ತೇವೆ. ಇಂಗ್ಲಿಷ್ ನಲ್ಲಿ ಇದನ್ನ ಅಕಾಡೆಮಿಕ್ ಕ್ಯಾಲೆಂಡರ್ ಅಂತ ಕರೀತಾರೆ. ಒಂದು ರೆಗ್ಯುಲರ್ ಕ್ಯಾಲೆಂಡರ್, ಜಾನ್ವರಿಯಿಂದ ಡಿಸೆಂಬರ್ನ ವರೆಗೆ ಇರುವಂತದ್ದು. ಆದ್ರೆ ಈ ಶೈಕ್ಷಣಿಕ ವರ್ಷ ಏನಿರುತ್ತೆ ಅದು June ನಿಂದ March ವರೆಗೆ ನಮ್ಮ ರಾಜ್ಯದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇದೇ ಕ್ಯಾಲೆಂಡರ್ ಅನ್ನ ಅನುಸರಿಸ್ತಾರೆ. ಆದ್ರೆ ಅಲ್ಲಿನ ಭೌಗೋಳಿಕ ಪರಿಸರಕ್ಕೆ, ಜಿಯೋಗ್ರಫಿಕಲ್ ಕಂಡೀಷನ್ಸ್ ಗೆ ಹೊಂದಿಕೊಂಡ ಹಾಗೆ ಈ ಕ್ಯಾಲೆಂಡರ್ ನಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗತ್ತೆ. ಬೇಸಿಗೆ ರಜೆಯನ್ನ, ಆ ಬೇಸಿಗೆ ಕಾಲದಲ್ಲಿ ಏನು ಶಾಖ ಜಾಸ್ತಿ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ, ಆ ಸಂದರ್ಭದಲ್ಲಿ ನಿಮಗೆ ಬಿಡುವನ್ನ ಕೊಟ್ಟು, 1.5 ತಿಂಗಳ ಬಿಡುವನ್ನ ಕೊಟ್ಟು, ಉಳಿದ ದಿನಗಳಲ್ಲಿ ಮಧ್ಯೆ ಒಂದು ದಸರಾ ರಜೆ ಅಂತ ನಾವೇನ್ ಹೇಳ್ತೇವೆ ಆ ಸಣ್ಣ ಬಿಡುವನ್ನ ಹೊರತುಪಡಿಸಿ ಉಳಿದಂತೆ ನಿಮ್ಮನ್ನ ಕಲಿಕೆನಲ್ಲಿ ತೊಡಗಿಸ್ಕೊಳ್ತೇವೆ. ಶೈಕ್ಷಣಿಕ ವರ್ಷದ ಆರಂಭ, ಸ್ಕೂಲ್ ರೀಓಪನ್ ಆಗೋದು, ಮತ್ತೆ ಪ್ರಾರಂಭ ಆಗೋದು ಅಂತೆಲ್ಲ ಪದಗಳನ್ನ ನಾವು ಬಳಸ್ತೀವಲ್ವಾ, ನಿಮಗೆ ಶಾಲೆಗೆ ಬರ್ಲಿಕ್ಕೆ ಎಷ್ಟು ಖುಷಿ ಸಂತೋಷ ಇರುತ್ತೋ ಹಾಗೆ ಟೀಚರ್ಸ್ ಆದಂತ ನಮಗೆ ಎಷ್ಟೇ ಖುಷಿ ಸಂತೋಷ ಇರುತ್ತೆ. ಪ್ರತಿ ವರ್ಷವೂ ಸಹ ಒಂದು ಉತ್ಸಾಹದಿಂದ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕು ಅನ್ನುವ ಒಂದು ಯೋಚನೆಯೊಂದಿಗೆ ನಿಮ್ಮ ಟೀಚರ್ಸ್ ಏನಿರ್ತಾರೆ ಅವರು ಕೂಡ ಶಾಲೆಗೆ ಬರ್ತಾರೆ. ನೋಡಿ, June 1ನೇ ತಾರೀಕು ನೀವು ಸರ್ಕಾರಿ ಶಾಲೆಗೆ ತರಗತಿಗಳಿಗೆ ಬಂದ್ರಿ. May 29ನೇ ತಾರೀಕೆ ಅಂದ್ರೆ 2 ದಿನಗಳ ಮೊದಲೇ ನಿಮ್ಮ ಟೀಚರ್ಸ್ ಶಾಲೆಯನ್ನ ತಲುಪಿ ನಿಮಗೆ ಸ್ವಾಗತ ಮಾಡಲಿಕ್ಕೆ, ನಿಮಗೆ ಕಲಿಕೆಯನ್ನ ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದಂತ ಎಲ್ಲ ಪೂರ್ವ ತಯಾರಿಗಳನ್ನು ಶಿಕ್ಷಕರು 2 ದಿನ ಮೊದಲೇ ಮಾಡಿ ನಿಮಗೋಸ್ಕರ June 1ನೇ ತಾರೀಕು ಕಾಯ್ತಾ ಇರ್ತಾರೆ, ಕಾಯ್ತಾ ಇದ್ರು ಹೌದಲ್ವಾ. ಈಗ ಈ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಾವೇನಿದ್ದೇವೆ, ಈ ಹಂತದಲ್ಲಿ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದ ಮೂಲಕ ನಿಮಗೆ ಈ ತರಗತಿಯಲ್ಲಿ ನಾನು ಈ ವರ್ಷದ ಇಂಗ್ಲಿಷ್ ಕಲಿಕೆ ಹೇಗಿರಬೇಕು, ನಿಮ್ದು ಹೇಗೆ ಅದನ್ನ ನೀವು ಯೋಜಿಸ್ಕೊಳ್ಬೇಕು, ಪ್ಲಾನ್ ಮಾಡಿಕೊಳ್ಬೇಕು ಅನ್ನೋದನ್ನ ವಿವರಿಸ್ತೇನೆ. ಗಮನ ಇಟ್ಟು ಕೇಳ್ತೀರಿ ಅಲ್ವಾ. ಮತ್ತೆ ಯಥಾಪ್ರಕಾರ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಬೇಕಾದ್ರೆ ನಿಮ್ ಕೈನಲ್ಲಿ ಒಂದು ನೋಟ್ ಪುಸ್ತಕ, ಪೆನ್ಸಿಲ್ ಅಥವಾ ಪೆನ್ ಇರಬೇಕು. ನಿಮಗೆ ಮುಖ್ಯವಾದಂತ ಅಂಶಗಳು ಅಂತ ಅನಿಸಿದ್ದನ್ನ ಒಂದ್ ಕಡೆಗೆ ಹಾಕೊಳ್ಬೇಕು. ಹಾಗೆ ಗ್ರಾಮರ್ನ ವಿಚಾರಗಳು, ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನಾನು ಹೇಳಿದಾಗ ಅದನ್ನು ಕೂಡ ನೀವು ಗುರ್ತಾಕೊಳ್ತೀರಿ ಅಲ್ವಾ. ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನೀವು ಒಂದು ಶಪಥವನ್ನ, ಒಂದು ಪ್ರಾಮಿಸ್ ಅನ್ನ ನಿಮಗೆ ನೀವು ಮಾಡ್ಕೊಳ್ಬೇಕು. ಏನಪ್ಪಾ ಅದು ಪ್ರಾಮಿಸ್ ಅಂತ ಹೇಳಿದ್ರೆ, ಐ ಲರ್ನ್ ಇಂಗ್ಲಿಷ್ ವೆಲ್, ನಾನು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿತೇನೆ. ಐ ನೀಡ್ ಇಂಗ್ಲಿಷ್, ನನಗೆ ಇಂಗ್ಲಿಷಿನ ಅವಶ್ಯಕತೆ ಅಗತ್ಯ ಇದೆ.

ಐ ವಾಂಟ್ ಇಂಗ್ಲಿಷ್ ಅಲ್ಲ, ಐ ನೀಡ್ ಇಂಗ್ಲಿಷ್. ನೋಡಿ, ವಾಂಟ್ ಮತ್ತು ನೀಡ್ ಎರಡು ಮುಖ್ಯವಾದಂತಹ ಪದಗಳು. ಐ ನೀಡ್ ಇಂಗ್ಲಿಷ್, ಐ ವಾಂಟ್ ಇಂಗ್ಲಿಷ್. ಒಂದು ಉದಾಹರಣೆ ಮೂಲಕ ನೀಡ್ ಮತ್ತು ವಾಂಟ್ ಇವುಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋಣ. ನಿಮಗೆ ಬೇಸಿಗೆಯ ರಜೆ ಇತ್ತು, ಬಿಸಿಲು ಸಾಕಷ್ಟು ಜೋರಾಗಿತ್ತು, ನಿಮ್ಮ ಊರಿಂದ ಹೊರಗಡೆಗೆ ಬಂದಿದ್ರಿ, ನಿಮ್ಮ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ. ಆಗ ಮಧ್ಯಾಹ್ನ ನಿಮಗೆ ಬಾಯಾರಿಕೆ ಆಗ್ತಾ ಇದೆ, ಥರ್ಸ್ಟ್ ಬಾಯಾರಿಕೆ ಏನಿದೆಯಲ್ಲ, ಆ ಬಾಯಾರಿಕೆ ಆದಾಗ ನಿಮಗೆ ಐ ನೀಡ್ ವಾಟರ್ ಅಂತ ಅನ್ಸೋದು ಸಹಜ. ನನಗೆ ಈಗ ನೀರು ಬೇಕಿದೆ, ಯಾಕಂದ್ರೆ ಬಾಯಾರಿಕೆ ಆಗಿದೆ, ಬಿಸಿಲು ಜೋರಾಗಿದೆ. ಅದೇ ಸಂದರ್ಭದಲ್ಲಿ ನಿಮಗೊಂದು ಆಸೆನೂ ಆಗತ್ತೆ, ಎಳನೀರು ಸಿಕ್ಕಿದ್ರೆ ಹೇಗೆ, ಐ ವಾಂಟ್ ಅಂಡರ್ ಕೋಕೋನಟ್ ಅಂತ ನಿಮಗೆ ಅನ್ಸುತ್ತೆ. ನೀಡ್ ಮೂಲ ಅಗತ್ಯ, ಬಾಯಾರಿಕೆ ಆಗಿದೆ, ಆ ಬಾಯಾರಿಕೆಯನ್ನ ವೇಸ್ಟ್ ಅನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ನಮ್ಗೇನ್ ಬೇಕು, ನೀರು ಬೇಕು. ದಟ್ ಈಸ್ ದ ನೀಡ್. ಎಳನೀರು ಸಿಕ್ಕಿದ್ರೆ ಚೆನ್ನಾಗಿರತ್ತೆ, ದಟ್ ಈಸ್ ದ ವಾಂಟ್. ಸೊ ಇಂಗ್ಲಿಷ್ ವಿಚಾರಕ್ಕೆ ಬಂದಾಗ ಇಂಗ್ಲಿಷ್ ಈಸ್ ಎ ನೀಡ್, ನಾಟ್ ಅ ವಾಂಟ್. ನೀವು ಅದನ್ನ ಏನೋ ವಾಂಟ್ ಅಲ್ಲ, ಅದು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಲ್ಲ, ಅದು ಬೇಕೇ ಬೇಕು, ನೀಡ್ ಅಂತ ನೀವು ಮೊದಲು ತೀರ್ಮಾನ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನೀಡ್ ಅಂತ ಆಗತ್ತೆ ಆಗ ನಾವೇನ್ ಮಾಡ್ತೀವಿ, ಅದನ್ನ ಪಡ್ಕೊಳ್ಳೋದಿಕ್ಕೆ ಕೆಲಸ ಮಾಡ್ತೀವಿ, ಯೋಜನೆ ಮಾಡ್ತೀವಿ. ನೀವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಪ್ಲಾನ್ ಇರಬೇಕು. ಈಗ ಜೂನ್ 1ನೇ ತಾರೀಕು ಶಾಲೆ ಪ್ರಾರಂಭ ಆಗತ್ತೆ ಅಂತ ಹೇಳಿ ನಿಮಗೆ ನಿಮ್ಮ ಟೀಚರ್ಸ್ ಹೇಳಿದ್ರು. ಹಾಗಾಗಿ ಜೂನ್ 1ನೇ ತಾರೀಕು ನೀವು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಮೇ 31ನೇ ತಾರೀಕು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಿ. ಸೋಮವಾರ ಬೆಳಗ್ಗೆ ನಾನು ಎಷ್ಟೊತ್ತಿಗೆ ಶಾಲೆಗೆ ಹೋಗ್ಬೇಕು ಅನ್ನೋದನ್ನ ಕೂಡ ಯೋಚನೆ ಮಾಡ್ತೀರಿ, ಪ್ಲಾನ್ ಮಾಡ್ತೀರಿ. ನಿಮ್ಮ ಮನೆಯಿಂದ ಶಾಲೆ ಎಷ್ಟು ದೂರ ಇದೆ ಅನ್ನೋದ್ರ ಅಂದಾಜು ನಿಮಗಿರುತ್ತೆ. ಹಾಗಾಗಿ ನಾನು ಎಷ್ಟೊತ್ತಿಗೆ ಮನೆ ಬಿಟ್ರೆ ಎಷ್ಟು ವೇಳೆಗೆ ನಾನು ಶಾಲೆಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವೇನ್ ಮಾಡ್ತೀರಿ, ಮೊದಲೇ ಯೋಚನೆ ಮಾಡಿಟ್ಕೊಳ್ತೀರಿ. ಇದನ್ನ ನಾವೇನಂತ ಕರಿತೇವೆ, ಪ್ಲಾನ್ ಅಂತ ಕರಿತೇವೆ, ಯೋಜನೆ ಅಂತ ಹೇಳಿ ಕರಿತೇವೆ. ಸೊ ವಿತೌಟ್ ಪ್ಲಾನ್ ದೇರ್ ಇಸ್ ನೋ ವರ್ಕ್. ಯಾವುದೇ ಕೆಲಸವನ್ನ ನಾವು ಮಾಡಬೇಕಾದ್ರೆ ಮೊದಲೇ ಅದನ್ನ ನಾವು ಯೋಚನೆ ಮಾಡಿರಬೇಕಾಗತ್ತೆ, ಯೋಜನೆಯನ್ನ ಮಾಡಿರಬೇಕಾಗತ್ತೆ. ಯೋಚಿಸಿ ಯೋಜನೆಯನ್ನ ರಚಿಸಿ ಆ ಕಾರ್ಯವನ್ನ ನಾವು ಜಾರಿಗೊಳಿಸ್ತೇವೆ, ಎಕ್ಸಿಕ್ಯೂಟ್ ಮಾಡ್ತೇವೆ ಅಂತ ಹೇಳ್ತೇವೆ. ನೋಡಿ, ನಿಮಗೆ ಇಂಗ್ಲಿಷ್ ಅನ್ನ ಒಂದು ವಿಷಯವಾಗಿ ಕಲಿಸ್ಲಿಕ್ಕೆ ನಿಮ್ಮ ಶಾಲೆನಲ್ಲಿ ಶಿಕ್ಷಕರು ಇದ್ದಾರೆ. ಆ ಶಿಕ್ಷಕರು ಹೇಗೆ ಕಲಿಸಬೇಕು ಅನ್ನೋದಕ್ಕೆ ಇಲಾಖೆ ಅಂದ್ರೆ ಸರ್ಕಾರ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕೊಟ್ಟಿರುತ್ತೆ. ಆ ಟೆಕ್ಸ್ಟ್ ಬುಕ್ ಅನ್ನೋದೇನೆ ಒಂದು ಪ್ಲಾನ್, ಒಂದು ಯೋಜನೆ. ನೀವು 8ನೇ ತರಗತಿಗೆ ಹೋದ್ರೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಮೊದಲನೆಯ ಪಾಠ ಏನಿರುತ್ತೆ ಅಲ್ಲಿಂದ ನೀವು ಆರಂಭಿಸಿ ಕೊನೆಯ ಪಾಠದವರೆಗೆ ನೀವು ಬರ್ತೀರಿ. ನಿಮ್ಗಲ್ಲಿ ಕೆಲವನ್ನ ಪರೀಕ್ಷೆಗೋಸ್ಕರನೇ ಇಟ್ಟಿರ್ತಾರೆ, ಇನ್ನು ಕೆಲವನ್ನ ನಿಮಗೆ ಓದಲಿಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಒಂದು ಪದ್ಯ ಇರುತ್ತೆ, ಒಂದು ಕತೆ ಇರುತ್ತೆ, ಒಂದು ನಾಟಕ ಇರುತ್ತೆ, ಹಾಗೆ ಪ್ರತಿ ಪಾಠದ ಜೊತೆಗೆ ವ್ಯಾಕರಣದ ಅಂಶಗಳನ್ನ ಹೇಳುವಂತಹ ಅಭ್ಯಾಸ ಭಾಗಗಳಿರ್ತವೆ. ಹಾಗೆ ನಿಮಗೆ ಒಂದು ವರ್ಕ್ ಬುಕ್ ಅನ್ನ ಕೊಡ್ತಾರೆ, ಅಭ್ಯಾಸ ಪುಸ್ತಿಕೆಯನ್ನ ಕೊಡ್ತಾರೆ. ಇವೆಲ್ಲವೂ ಕೂಡ ಏನು, ಪ್ಲಾನ್. ಹಾಗೆ ನಿಮ್ಮ ಶಿಕ್ಷಕರು ಜೂನ್ 1ನೇ ತಾರೀಕಿಂದ ಮಾರ್ಚ್ 31ರವರೆಗೆ ನಿಮಗೆ ಹೇಗೆ ಇಂಗ್ಲಿಷ್ ಅನ್ನ ಕಲಿಸ್ಬೇಕು, ಮೊದಲನೇ ವಾರ ಏನ್ ಕಲಿಸ್ಬೇಕು, ಮೊದಲನೇ ತರಗತಿಯಲ್ಲಿ ಏನ್ ಕಲಿಸ್ಬೇಕು, ಜುಲೈ 1ನೇ ವಾರದಲ್ಲಿ ಏನ್ ಕಲಿಸ್ಬೇಕು, ಆಗಸ್ಟ್ ಅಲ್ಲಿ ಏನ್ ಕಲಿಸ್ಬೇಕು, ನವೆಂಬರ್ ಅಲ್ಲಿ ಏನ್ ಕಲಿಸ್ಬೇಕು, ಡಿಸೆಂಬರ್ ಅಲ್ಲಿ ಏನನ್ನ ಕಲಿಸ್ಬೇಕು, ಎಲ್ಲದಕ್ಕೂ ಅವ್ರು ಏನ್ ಮಾಡ್ತಾರೆ, ಪ್ಲಾನ್ ಮಾಡಿರ್ತಾರೆ. ಪ್ರೋಗ್ರಾಮ್ ಆಫ್ ವರ್ಕ್ ಅಂತ ಕೂಡ ಅದನ್ನ ಕರೀತಾರೆ. ಹಾಗೆ ನಿಮ್ಮಲ್ಲೂ ಕೂಡ ಒಂದು ಯೋಜನೆ, ಪ್ಲಾನ್ ಇರ್ಬೇಕಾಗತ್ತೆ. ವಿತೌಟ್ ಎ ಪ್ಲಾನ್ ಯು ಕೆನಾಟ್ ವರ್ಕ್, ಅಥವಾ ಯು ಶುಡ್ ನಾಟ್ ವರ್ಕ್. ಒಂದು ಯೋಜನೆ ಇಲ್ಲದೆ ನೀವು ಯಾವ ಕೆಲಸವನ್ನು ಮಾಡಬಾರದು, ಮಾಡೋದಕ್ಕೂ ಬರೋದಿಲ್ಲ. ಆ ಯೋಜನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ,

ಮೊದಲು ಒಂದು ಗುರಿಯನ್ನ ಇಟ್ಕೊಂಡಿರ್ಬೇಕು, ಏಮ್ ಅನ್ನ ಇಟ್ಕೊಂಡಿರ್ಬೇಕು, ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ಬೇಕು. ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ, ಆ ಗುರಿಯನ್ನ ರೀಚ್ ಆಗ್ಲಿಕ್ಕೆ ನಾನು ಏನನ್ನ ಮಾಡಬೇಕು ಅನ್ನೋದೇನೆ ಪ್ಲಾನ್ ಆಗಿರೋದು. ಉದಾಹರಣೆಗೆ ನೀವೀಗ 9ನೇ ತರಗತಿಯ ವಿದ್ಯಾರ್ಥಿ ಅಂತ ಇಟ್ಕೊಳ್ಳೋಣ. ಈ 9ನೇ ತರಗತಿಯ ವಿದ್ಯಾರ್ಥಿಯಾಗಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಏನಿದೆ ಆ ಟೆಕ್ಸ್ಟ್ ಬುಕ್ ನಲ್ಲಿ ಇರುವ ಎಲ್ಲ ಅಂಶಗಳನ್ನ ನಾನು ಕಲಿತೇನೆ ಅನ್ನುವ ಗುರಿಯನ್ನ ನೀವು ಇಟ್ಕೊಳ್ಬೇಕು. ಆ ಒಂದು ಏಮ್ ಅನ್ನ, ಆ ಗುರಿಯನ್ನು, ಟಾರ್ಗೆಟ್ ಅನ್ನು ನೀವು ಇಟ್ಕೊಂಡಾಗ ನಿಮ್ಮ ಪ್ಲಾನ್ ಏನಾಗಿರುತ್ತೆ, ಮೊದಲನೆಯ ಪಾಠದಿಂದ ಕೊನೆಯ ಪಾಠದವರೆಗೆ ಎಲ್ಲವನ್ನು ನಾನು ಓದುತ್ತೇನೆ, ಓದಿ ಅರ್ಥ ಮಾಡಿಕೊಳ್ತೇನೆ, ಅರ್ಥ ಮಾಡಿಕೊಂಡಿದ್ದನ್ನ ಪರೀಕ್ಷೆಯಲ್ಲಿ ಪ್ರಶ್ನೆಯ ರೂಪದಲ್ಲಿ ಕೇಳಿದಾಗ ನಾನು ಅದಕ್ಕೆ ಉತ್ತರವನ್ನ ಬರೀತೇನೆ. ಐ ರೀಡ್ ಆಲ್ ದ ಲೆಸನ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಐ ಅಂಡರ್ಸ್ಟ್ಯಾಂಡ್ ಆಲ್ ದ ಲೆಸನ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಐ ಅಂಡರ್ಸ್ಟ್ಯಾಂಡ್ ಅಂಡ್ ಯೂಸ್ ಆಲ್ ದ ಗ್ರಾಮರ್ ಪಾಯಿಂಟ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಐ ಆನ್ಸರ್ ದ ಕ್ವಶನ್ಸ್ ಬೇಸ್ಡ್ ಆನ್ ದ ಲೆಸನ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಐ ಲರ್ನ್ ಟು ಸ್ಪೀಕ್ ಇಂಗ್ಲಿಷ್ ವೆಲ್, ಐ ಲರ್ನ್ ಟು ರೈಟ್ ಇಂಗ್ಲಿಷ್ ವೆಲ್, ಐ ಲರ್ನ್ ಟು ರೀಡ್ ಇಂಗ್ಲಿಷ್ ವೆಲ್, ಐ ಲರ್ನ್ ಟು ಲಿಸನ್ ಇಂಗ್ಲಿಷ್ ವೆಲ್. ಇದು ನಿಮ್ಮ ಗುರಿಯಾಗಿರ್ಬೇಕಾಗತ್ತೆ. ಈ ಒಂದು ಗುರಿಯನ್ನ ನೀವು ಹೇಳ್ಕೊಂಡ್ರೆ, ಈ ಒಂದು ಗುರಿಯನ್ನ ನೀವು ಒಂದ್ ಕಡೆ ಬರೆದಿಟ್ಕೊಂಡ್ರೆ ನಂತರ ನೀವು ಹೇಗೆ ಅದನ್ನು ತಲುಪಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ನಿಮಗೆ ಕಲೀಲಿಕ್ಕೆ ಬೇಕಾದಂತ ಪ್ಲಾನ್ ಅನ್ನ ಡಿಪಾರ್ಟ್ಮೆಂಟ್ ಇಲಾಖೆ ಮಾಡಿಕೊಟ್ಟಿದೆ, ಅದನ್ನ ಟೆಕ್ಸ್ಟ್ ಬುಕ್ ರೂಪದಲ್ಲಿ ನಿಮಗೆ ಕೊಟ್ಟಿದೆ. ಆ ಟೆಕ್ಸ್ಟ್ ಬುಕ್ ಅನ್ನ ಓದೋದಕ್ಕೆ, ಅಭ್ಯಾಸ ಮಾಡಲಿಕ್ಕೆ, ಕಲೀಲಿಕ್ಕೆ ನೀವು ಪ್ರಾರಂಭಿಸಿದಾಗ ನಿಮ್ಮ ಶಿಕ್ಷಕರು ನಿಮ್ಮ ಜೊತೆಯಲ್ಲಿರ್ತಾರೆ. ಅವರು ದೇ ಗಿವ್ ದೇರ್ ಸಪೋರ್ಟ್, ದೇ ಫೆಸಿಲಿಟೇಟ್ ಯುವರ್ ಲರ್ನಿಂಗ್. ಯು ನೀಡ್ ಟು ಲರ್ನ್, ನಾಟ್ ದಟ್ ಯು ವಾಂಟ್ ಟು ಲರ್ನ್. ಕಲಿತ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲ, ನೀವು ಅದನ್ನ ಕಲಿಯುವ ಅಗತ್ಯ ಇದೆ. ಇಟ್ ಈಸ್ ಯುವರ್ ನೀಡ್ ಟು ಲರ್ನ್ ಇಂಗ್ಲಿಷ್. ಇಂಗ್ಲಿಷ್ ಅಂತ ಅಷ್ಟೇ ಅಲ್ಲ, ನೀವೇನು ಕೂಡ 6 ವಿಷಯಗಳನ್ನ ನೀವು ಕಲಿತೀರಿ, ಇನ್ನೂ ಕೂಡ ನೀವು ಹೀಗೆ ಕಲಿಬೇಕು. ಬರೀ ಇಂಗ್ಲಿಷ್ ಒಂದನ್ನ ಕಲೀರಿ, ಬೇರೆ ವಿಷಯಗಳನ್ನ ಕಲಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಾವು ಈ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ. ಹಾಗಾಗಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಈ ಕಾರ್ಯಕ್ರಮವನ್ನು ವಿತರಿಸ್ತಾ ಇರಬೇಕಾದ್ರೆ, ಬ್ರಾಡ್ಕಾಸ್ಟ್ ಮಾಡ್ತಾ ಇರಬೇಕಾದ್ರೆ ಅದರ ಉದ್ದೇಶ ಇಂಗ್ಲಿಷ್ ನಿಮಗೆ ಚೆನ್ನಾಗಿ ಕಲೀಲಿಕ್ಕೆ ಅವಕಾಶ ಆಗಬೇಕು ಅಂತ ಹೇಳಿ. ಹಾಗಾಗಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಬಗ್ಗೆ, ಇಂಗ್ಲಿಷ್ ನ ಕಲಿಕೆ ಹೇಗಿರಬೇಕು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ಮಾತಾಡ್ತಾ ಇದ್ದೇನೆ. ಅದರ ಅರ್ಥ ಉಳಿದ 5 ವಿಷಯಗಳನ್ನ ನೀವು ಗಮನ ಕೊಡಬಾರದು, ಕಲಿಬಾರದು ಅಂತ ನಾನು ಹೇಳ್ತಾ ಇಲ್ಲ. ಹಾಗೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನೇನು ಇಲ್ಲಿ ಒಂದು ಗುರಿಯನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಅದೇ ರೀತಿಯ ಗುರಿಯನ್ನ ಕನ್ನಡದ ವಿಚಾರದಲ್ಲಿ, ಗಣಿತದ ವಿಚಾರದಲ್ಲಿ, ಸಮಾಜ ವಿಜ್ಞಾನದ ವಿಚಾರದಲ್ಲಿ, ವಿಜ್ಞಾನದ ವಿಚಾರದಲ್ಲಿ, ಹಾಗೆ ನೀವು ಇನ್ನೂ ಒಂದು ಭಾಷೆಯನ್ನ ಕಲಿತಾ ಇದ್ರೆ ಆ ಭಾಷೆಯ ವಿಚಾರದಲ್ಲೂ ಕೂಡ ನೀವೊಂದು ಗುರಿಯನ್ನ ಇಟ್ಕೊಂಡಿರ್ಬೇಕು. ಆ ಗುರಿಯನ್ನ ಸಾಧಿಸೋದಕ್ಕೆ ಬೇಕಾದಂತ ಪ್ಲಾನ್ ಅನ್ನ ಕೂಡ ನೀವು ಮಾಡ್ಕೊಳ್ಬೇಕು. ನೋಡಿ, ಇಂಗ್ಲಿಷ್ ಅನ್ನ ನಾನು ಚೆನ್ನಾಗಿ ಕಲಿಯುವ ಅಗತ್ಯ ಇದೆ, ನೀಡ್ ಇದೆ. ಯಾಕೆ ಈ ನೀಡ್ ಇದೆ ಅನ್ನೋದನ್ನ ನನ್ನ ಹಿಂದಿನ ತರಗತಿಗಳಲ್ಲೂ ಕೂಡ ನಾನು ಸಾಕಷ್ಟು ವಿವರಿಸಿದ್ದೇನೆ. ಈ ನೀಡ್ ಅನ್ನೋದಿದೆಯಲ್ಲ, ಆಗ್ಲೇ ನಾವು ನೋಡಿದ ಹಾಗೆ ಬಾಯಾರಿಕೆ ಆದಾಗ ನೀರು ಕುಡಿಯೋದು ಅಗತ್ಯ, ಎಳನೀರು ಬೇಕು ಅನ್ನೋದು ಅದೊಂದು ಆಸೆ. ಸೊ ನಮಗಿಲ್ಲಿ ನೀಡ್, ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ, ಮೂಲಭೂತ ಅಗತ್ಯ. ಇಂಗ್ಲಿಷ್ ನಮಗೆ ಯಾಕೆ ಬೇಕು, ಯಾಕೆ ನಮಗೆ ಅಗತ್ಯ ಅಂತ ಹೇಳಿದ್ರೆ, ಒಂದು ಭಾಷೆಯಾಗಿ ಇಂಗ್ಲಿಷ್ ಭಾಷೆಯ ವ್ಯಾಪ್ತಿ ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ. ನಾವೇನು ಮಾಡ್ರನ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಆಧುನಿಕ ತಂತ್ರಜ್ಞಾನ ಅಂತ ಏನ್ ಹೇಳ್ತೀವಿ, ಇವತ್ತು ಬಹುತೇಕ ಆಧುನಿಕ ತಂತ್ರಜ್ಞಾನವನ್ನು ಸೃಷ್ಟಿಸ್ತಾ ಇರುವಂತಹ ವಿಜ್ಞಾನ ಏನಿದೆ,

ಅದು ಇಂಗ್ಲಿಷ್ನಲ್ಲೇನೆ ಹೆಚ್ಚು ಸೃಷ್ಟಿಯಾಗತ್ತೆ. ಯಾವುದೇ ಇನ್ವೆನ್ಷನ್ ಸಂಶೋಧನೆಯನ್ನು ಮಾಡಿದಾಗ ಆ ಸಂಶೋಧನೆಯ ವಿವರಗಳು ಮೊದಲು ನಮಗೆ ಇಂಗ್ಲಿಷ್ ಭಾಷೆಯಲ್ಲಿ ಸಿಗತ್ತವೆ. ಯಾಕಂತ ಹೇಳಿದ್ರೆ ಇವತ್ತು ಸಂಶೋಧನೆಯಲ್ಲಿ ತೊಡಗುವಂತಹ ವಿಜ್ಞಾನಿಗಳೇನಿದ್ದಾರೆ, ಸೈಂಟಿಸ್ಟ್ಗಳೇನಿದ್ದಾರೆ, ಅವರು ತಾವೇನನ್ನ ಕಲ್ತ್ವಿ ಅನ್ನೋದನ್ನ ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ

ಯೋಚನೆ ಮಾಡೋದ್ರ ಜೊತೆಗೆ ಜಗತ್ತಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗತ್ತೆ ಆ ಎಲ್ಲ ಬೆಳವಣಿಗೆಗಳನ್ನ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಮೊದಲು ಪಡ್ಕೊಳ್ತೀವಿ. ಯಾಕಂದ್ರೆ ಇದು ಪ್ರಪಂಚದ ಸಂಪರ್ಕ ಭಾಷೆಯಾಗಿ ಬೆಳೆದು ನಿಂತಿದೆ. ಇಂಗ್ಲಿಷ್ ಇಸ್ ದ ಲಿಂಕ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್. ಒಂದು ಕಮ್ಯುನಿಕೇಶನ್ ಅನ್ನ ನಾವು ಮಾಡಬೇಕಾದ್ರೆ ಅಮೇರಿಕಾ ಚೈನಾದ ಜೊತೆಗೆ, ಚೈನಾ ರಷ್ಯಾದ ಜೊತೆಗೆ, ರಷ್ಯಾ ಭಾರತದ ಜೊತೆಗೆ, ಫ್ರಾನ್ಸ್ನ ಜೊತೆಗೆ, ಜರ್ಮನಿಯ ಜೊತೆಗೆ ನಾವು ಮಾತಾಡಬೇಕಾದಾಗ ನಾವು ಇಂಗ್ಲಿಷ್ ಅನ್ನ ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿ ಬಳಕೆಯನ್ನ ಮಾಡುವಂಥದ್ದು ಪ್ರಪಂಚದಲ್ಲಿ ನಡೆಯುತ್ತೆ. ಹಾಗಾಗಿ ಇಂಗ್ಲಿಷ್ ಭಾಷೆ ಜಗತ್ತಿನ ಬೇರೆ ಬೇರೆ ಅಂಶಗಳನ್ನು ನಮ್ಮ ಹತ್ರ ತಂದುಕೊಡುತ್ತೆ. ಹಾಗಾಗಿ ಇಂಗ್ಲಿಷ್ ನಮಗೆ ಅಗತ್ಯ. ಆದರೆ ಇಂಗ್ಲಿಷನ್ನ ಕಲಿಯೋ ವಿಚಾರಕ್ಕೆ ಬಂದಾಗ ತುಂಬ ಸರಿ ನೀವು ಇಷ್ಟಪಡ್ತೀರಿ, ಒದ್ದಾಡ್ತೀರಿ, ಆದರೆ ಆ ರೀತಿ ಒದ್ದಾಟ ಮಾಡಬೇಕಾದಂಥ ಅಗತ್ಯ ಇಲ್ಲ. ನೀವು ಯಾಕೆ ಕಷ್ಟಪಡ್ತೀರಿ, ಒದ್ದಾಡ್ತೀರಿ ಅಂತ ಹೇಳಿದ್ರೆ ಮೊದಲು ಗುರಿಯನ್ನು ಇಟ್ಕೊಂಡಿರಲ್ಲ, ಎರಡನೇದು ಆ ಗುರಿಯನ್ನು ಸಾಧಿಸೋದಕ್ಕೆ ಬೇಕಾದಂತಹ ಯೋಜನೆಯನ್ನು ನೀವು ಹಾಕ್ಕೊಂಡಿರಲ್ಲ. ಈಗ ನೀವು ಇಂಗ್ಲಿಷನ್ನ ಕಲಿಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದೀರಿ. ಈಗ ನಂತರ ಇನ್ನೊಂದು ಅರ್ಥವನ್ನು ನೀವು ಮಾಡಿಕೊಳ್ಬೇಕು, ಅದೇನಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಈಸ್ ಡಿಫರೆಂಟ್, ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್. ಸಾಮಾನ್ಯ ನಮ್ಮೆಲ್ಲರ ಯೋಚನೆ ಏನಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಅಂದರೆ ಕಷ್ಟ ಅಂಥೇಳಿ. ಹಾಗಾಗಿ ಇಂಗ್ಲಿಷ್ ಗ್ರಾಮರ್ ಕಲಿಯೋದು ಅಂತ ಹೇಳಿದ್ರೆ ಅಯ್ಯೋ ತಲೆನೋವಪ್ಪ ಅನ್ನುವಂಥ ಯೋಚನೆಯನ್ನು ನಾವು ಮಾಡ್ತೀವಿ. ಇಲ್ಲ, ಇಂಗ್ಲಿಷ್ ಕಷ್ಟ ಅಂತ ಆಗಿದ್ರೆ ಇವತ್ತು ಜಗತ್ತಿನ ಸಂಪರ್ಕ ಭಾಷೆಯಾಗಿ ಅದು ಬಳಕೆಗೆ ಬರ್ತಾ ಇರಲಿಲ್ಲ ಅಲ್ವಾ. ಈಗ ರಸ್ತೆ ಮೇಲೆ ಎಷ್ಟೆಲ್ಲ ವಾಹನಗಳಿದ್ದಾವೆ, ಅಷ್ಟು ದೊಡ್ಡ ಲಾರಿ ಬಸ್ ಓಡಾಡುತ್ತೆ, ನಮಗಿಂತ ಎಷ್ಟೋ ಪಟ್ಟು ಎತ್ತರ ಇರುತ್ತೆ, ಎಷ್ಟೋ ಪಟ್ಟು ಉದ್ದ ಇರುತ್ತೆ, ಅದು ರಸ್ತೆಯ ಮೇಲೆ ಓಡಾಡ್ತಾ ಇದೆ, ನಮ್ಮಂಥ ಮನುಷ್ಯರು ಅದನ್ನು ಓಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಓಡಿಸೋದು, ಚಾಲನೆ ಮಾಡೋದು, ಡ್ರೈವ್ ಮಾಡೋದು ಸುಲಭ ಇದ್ದಿರಬೇಕಲ್ವಾ. ಒಂದು ವೇಳೆ ತುಂಬ ಕಷ್ಟ ಆಗಿದ್ರೆ ಅದು ರಸ್ತೆ ಮೇಲೆ ಇರ್ತಾ ಇರಲಿಲ್ಲ, ಹೌದಲ್ಲ. ಹಾಗೆ ಇಂಗ್ಲಿಷ್ ಭಾಷೆ ಕಷ್ಟ ಅಂತ ಆಗಿದ್ರೆ ಜಗತ್ತಿನ ಸಂಪರ್ಕ ಭಾಷೆಯಾಗಿ ಎಲ್ಲಿ ಬಳಕೆ ಆಗ್ತಿತ್ತು ಯೋಚನೆ ಮಾಡಿ. ಆ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದು ಸರಳವಾಗಿದೆ ಅನ್ನೋ ಕಾರಣಕ್ಕೇನೆ ಜಗತ್ತಿನ ಎಲ್ಲಾ ಕಡೆ ಇಂಗ್ಲಿಷ್ನ ಬಳಕೆ ಆಗ್ತಾ ಇದೆ. ಹಾಗಿದ್ರೆ ಇಂಗ್ಲಿಷ್ ಕಲಿಯೋದಕ್ಕೆ ಯಾಕೆ ನಮಗೆ ಕಷ್ಟ ಅನ್ಸುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ಯೋಜನೆಯಲ್ಲಿ ಇರುತ್ತೆ, ಎರಡನೇದು ಇಂಗ್ಲಿಷ್ ಭಾಷೆಯ ಸ್ವಭಾವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿರಲ್ಲ. ಸೊ ಹಾಗಾಗಿ ಏನು ಹೇಳ್ತೇನೆ, ನನ್ನ ತರಗತಿನಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಬಂದಿದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಅದೊಂದು ಭಿನ್ನವಾದಂಥ ಭಾಷೆ. ಡಿಫ್ರೆನ್ಸ್ ಅನ್ನೋದನ್ನ ಅಥವಾ ಡಿಫ್ರೆಂಟ್ ಅನ್ನೋದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ನೋಡಿ, ಕನ್ನಡದಲ್ಲಿ 49 ಅಕ್ಷರಗಳಿದ್ದಾವೆ, ಇಂಗ್ಲಿಷ್ನಲ್ಲಿ 26 ಅಕ್ಷರಗಳಿದ್ದಾವೆ. 49 ಅಕ್ಷರ ಕನ್ನಡ ಭಾಷೆಯಲ್ಲಿದ್ದರೆ ಇಂಗ್ಲಿಷ್ನಲ್ಲಿ 26 ಅಕ್ಷರಗಳಿದ್ದಾವೆ, ಇದೆ ಡಿಫರೆನ್ಸ್. ಹಾಗೆ ನೀವು ಚೈನಾ ದೇಶದ ಬಗ್ಗೆ ಕೇಳಿದ್ದೀರಿ ಅಲ್ವಾ, ಅಲ್ಲಿ ಚೈನೀಸ್ ಭಾಷೆಯನ್ನ ಬಳಸ್ತಾರೆ, ಮ್ಯಾಂಡರಿನ್ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಈ ಮ್ಯಾಂಡರಿನ್ ಭಾಷೆ ಅಥವಾ ಚೀನಿ ಭಾಷೆ ಅಂತ ನಾವೇನ್ ಹೇಳ್ತೇವೆ, ಆ ಭಾಷೆನಲ್ಲಿ ನಾವೇನು ಅಕ್ಷರ ಅಂತ ಹೇಳ್ತೀವಲ್ಲ, ಆ ಥರದ ಅಕ್ಷರಗಳು ಆ ಭಾಷೆಯಲ್ಲಿ 2500 ಅಕ್ಷರಗಳಿದ್ದಾವೆ. 2500 ಲೆಟರ್ಸ್. ನಾವೇನು ಅಕ್ಷರ ಅಂತ ಹೇಳ್ತೇವೆ ಆ ಭಾಷೆಯಲ್ಲಿ ಅದನ್ನ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಯಾಕಂದ್ರೆ ಅದೊಂದು ಚಿತ್ರ ರೂಪದ ಭಾಷೆ, ಚಿತ್ರ ಲಿಪಿ. ನಾವೇನು ಇಲ್ಲಿ ಲಿಪಿಯನ್ನ ಎ ಬಿ ಸಿ ಡಿ ಅ ಇ ಬಳಸ್ತೇವೆ, ಆ ಮ್ಯಾಂಡರಿನ್ ಭಾಷೆಯಲ್ಲಿ ಅಥವಾ ಚೈನೀಸ್ ಚೀನಿ ಭಾಷೆಯಲ್ಲಿ ಆ ಕ್ಯಾರೆಕ್ಟರ್ಗಳನ್ನ ಬಳಸ್ತಾರೆ. ಸೊ ಒಂದು ಚೀನಿ ಭಾಷೆಯನ್ನ ನೀವು ಕಲಿಬೇಕು ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಎಷ್ಟು ಅಕ್ಷರಗಳ ಪರಿಚಯ ಇರಬೇಕು, 2500 ಅಕ್ಷರಗಳ ಪರಿಚಯ ಇರಬೇಕು. ನೋಡಿ, 49 ಅಕ್ಷರ ಎಲ್ಲಿದೆ, 26 ಅಕ್ಷರ ಎಲ್ಲಿದೆ, 2500 ಅಕ್ಷರಗಳೆಲ್ಲಿದ್ದಾರೆ. ಸುಮಾರು 120 ಕೋಟಿ ಜನ ಆ ಭಾಷೆಯನ್ನ ಬಳಸ್ತಾರೆ. ಯಾವ ಭಾಷೆಯನ್ನ, ಚೀನಿ ಭಾಷೆಯನ್ನ ಬಳಸ್ತಾರೆ. ಇದ್ರೆ ಅವ್ರಿಗೂ ಆ ಭಾಷೆ ಬಳಕೆ ಸ್ವಲ್ಪ ಆಗಿರ್ಬೇಕಲ್ವಾ, ಇಲ್ಲದೆ ಹೋದ್ರೆ ಚೀನಿ ಭಾಷೆ ಬಳಕೆನಲ್ಲಿ ಇರ್ತಿರ್ಲಿಲ್ಲ. ಆಯ್ತಾ? ಸೊ ಏನಂದ್ರೆ ಇಟ್ ಈಸ್ ಆಲ್ವೇಸ್ ಎ ಕ್ವಶನ್ ಆಫ್ ಡಿಫರೆನ್ಸ್, ಇಟ್ ಈಸ್ ನಾಟ್

ಅ ಕ್ವಶನ್ ಆಫ್ ಡಿಫಿಕಲ್ಟಿ. ಡಿಫರೆಂಟ್ ಆಗಿದೆ ಅಂದ್ರೆ ಅದು ಡಿಫಿಕಲ್ಟ್ ಆಗಿದೆ ಅಂತ ಅಲ್ಲ. ಮಾವಿನ ಹಣ್ಣನ್ನು ತಿನ್ನುವ ರೀತಿ ಬೇರೆ, ಹಲಸಿನ ಹಣ್ಣನ್ನು ತಿನ್ನುವ ರೀತಿ ಬೇರೆ. ಮಾವಿನ ಹಣ್ಣಿನ ರುಚಿ ಬೇರೆ, ಹಲಸಿನ ಹಣ್ಣಿನ ರುಚಿ ಬೇರೆ. ಮಾವಿನ ಹಣ್ಣು ತಿಂದಷ್ಟು ಸುಲಭವಾಗಿ ನಾನು ಹಲಸಿನ ಹಣ್ಣನ್ನು ತಿನ್ನಕ್ಕಾಗಲ್ಲ, ಹಂಗಾಗಿ ಮಾವಿನ ಹಣ್ಣೇನೆ ಗ್ರೇಟು ಹಲಸಿನ ಹಣ್ಣು ಅಲ್ಲ ಅಂತ ನೀವೇನಾದರೂ ಅಂದ್ಕೊಂಡ್ರೆ ತಪ್ಪು ನಿಮ್ಮದಾಗತ್ತೆ. ಹಲಸಿನ ಹಣ್ಣನ್ನು ಬಿಡಿಸಿ ತಿನ್ನುವ ವಿಧಾನ ಡಿಫ್ರೆಂಟ್ ಫ್ರಮ್ ಮ್ಯಾಂಗೋ. ನೀವು ಮಾವಿನ ಹಣ್ಣನ್ನು ತಿನ್ನುವ ವಿಧಾನಕ್ಕಿಂತ ಹಲಸಿನ ಹಣ್ಣನ್ನು ತಿನ್ನುವ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಇಟ್ ಈಸ್ ನಾಟ್ ಅ ಕ್ವಶನ್ ಆಫ್ ಡಿಫಿಕಲ್ಟಿ, ಇಟ್ ಈಸ್ ಎ ಕ್ವಶನ್ ಆಫ್ ಡಿಫರೆನ್ಸ್. ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿ 26 ಅಕ್ಷರ ಇದೆ, ಆದರೆ 46 ಶಬ್ದಗಳು ಇದ್ದಾವೆ. 46 ಸೌಂಡ್ಸ್, 26 ಲೆಟರ್ಸ್. ಹಾಗಿದ್ರೆ ಡಿಫರೆನ್ಸ್ ಏನಪ್ಪ, ಡಿಫರೆನ್ಸ್ ಏನಪ್ಪ ಅಂದ್ರೆ ಕನ್ನಡದಲ್ಲಿ 49 ಅಕ್ಷರ ಇದೆ, 49 ಶಬ್ದ ಇದೆ. ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ನಿರ್ದಿಷ್ಟವಾದ ಅಕ್ಷರವನ್ನು ಕನ್ನಡ ಭಾಷೆಯಲ್ಲಿ ಬಳಕೆ ಮಾಡ್ತೇವೆ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಶಬ್ದಗಳ ಸಂಖ್ಯೆ ಹೆಚ್ಚಿದೆ, ಅಕ್ಷರಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಏನದು ಡಿಫರೆನ್ಸ್, ಏನು ಡಿಫರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ನಲ್ಲಿ ಎ ಅನ್ನುವ ಅಕ್ಷರಕ್ಕೆ 7 ಶಬ್ದಗಳನ್ನು ನಾವು ಬಳಕೆ ಮಾಡ್ತೇವೆ. ಅಥವಾ ಎ ಅನ್ನುವ ಒಂದು ಅಕ್ಷರ 7 ಸೌಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ, ಫಾದರ್, FATHER, ಫಾದರ್, ತಂದೆ, ಅದಕ್ಕೆ ಫಾದರ್ ಅಂತ ಹೇಳ್ತೇವೆ. ನೀವು ಅಲ್ಲಿ FATHER ಏನ್ ಬರುತ್ತಲ್ಲ ಫಾದರ್, ನೋಡಿ ಆ ಒಂದು ಪದದಲ್ಲಿ ಎ ಅನ್ನುವ ಅಕ್ಷರ ಆ ಅನ್ನುವ ಶಬ್ದವನ್ನ ಪ್ರತಿನಿಧಿಸುತ್ತೆ. ಫಾದರ್, ಫಾದರ್, ಬರೀ ಫಾದರ್ ಅಲ್ಲ, ಫಾದರ್ ಅಂತ ಹೇಳಿ ನಾವು ಅದನ್ನ ಉಚ್ಚರಿಸಬೇಕು. ಸೊ ಎ ಅಕ್ಷರ ಅಲ್ಲಿ ಏನ್ ಮಾಡ್ತಾ ಇದೆ, ಆ ಅನ್ನುವ ಶಬ್ದವನ್ನ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಪದ ಇದೆ, ANT, ಇರುವೆ, ANT, ಸಣ್ಣ ಕ್ರಿಮಿ, ಇರುವೆ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಆಂಟ್ ಅಂತ ಹೇಳ್ತೇವೆ. ನೋಡಿ, ಫಾದರ್ ಅಂತ ಹೇಳಿದಾಗ ಎ ಅಕ್ಷರ ಏನ್ ಬಂತು, ಅದು ಆ ಶಬ್ದವನ್ನ ತಗೊಳ್ತು. ಇಲ್ಲಿ ANT ಆಂಟ್ ಅಂತ ಹೇಳಿದಾಗ ಎ ಅಕ್ಷರ ಅ ಅನ್ನುವಂತಹ ಶಬ್ದವನ್ನ ಪಡ್ಕೊಳ್ತಾ ಇದೆ. ಹಾಗೆ ಇನ್ನೊಂದು ಪದದ ಪರಿಚಯ ನಿಮಗೆ ಇರುತ್ತೆ, ABOUT, ABOUT, ಅದನ್ನ ಸಾಮಾನ್ಯ ನಾವೇನ್ ಮಾಡ್ತೀವಿ ಅಬೌಟ್ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಸರಿಯಾಗಿ ಉಚ್ಚರಿಸೋದಾದ್ರೆ ಅಬೌಟ್ ಅಂತ ಹೇಳ್ಬೇಕು, ಅಬೌಟ್. ಸೊ ಇಲ್ಲಿ ಎ ಅಕ್ಷರ ಏನ್ ಮಾಡ್ತಾ ಇದೆ, ಅ ಅನ್ನುವಂತಹ ಶಬ್ದವನ್ನ ಪರಿಚಯ ಮಾಡ್ತಾ ಅಥವಾ ಅ ಅನ್ನುವಂತ ಶಬ್ದವನ್ನ ಪ್ರತಿನಿಧಿಸ್ತಾ ಇದೆ. ಸೊ ಹೀಗೆ ಎ ಅಕ್ಷರ ಆ ಅನ್ನೋ ಶಬ್ದನೂ ಹೇಳ್ಬೋದು, ಅ ಅನ್ನೋ ಶಬ್ದನೂ ಹೇಳ್ಬೋದು, ಅ ಅನ್ನೋ ಶಬ್ದವನ್ನು ಕೂಡ ಅದು ಪ್ರತಿನಿಧಿಸ್ಬೋದು. ಇದು ಇಂಗ್ಲಿಷಿನ ಡಿಫರೆನ್ಸ್, ಇದು ಇಂಗ್ಲಿಷಿನ ವಿಶೇಷತೆ. ಕನ್ನಡ ಭಾಷೆಗೆ ಹೋಲಿಸ್ಕೊಂಡ್ರೆ ನಮಗೆ ಇಂಗ್ಲಿಷ್ 26-46 ಅಂತ ಅನ್ಸುತ್ತೆ. ಅದೇ ಒಂದು ಚೀನಿ ಭಾಷೆಯನ್ನ ದೃಷ್ಟಿಯಿಂದ ನೀವು ನೋಡಿದಾಗ ಅಲ್ಲಿ 2500 ಅಕ್ಷರಗಳನ್ನ ಕಲ್ತ್ಕೊಳ್ಬೇಕು. ಅಷ್ಟು ಸಂಖ್ಯೆಯ ದೃಷ್ಟಿಯಲ್ಲಿ ನೋಡಿದ್ರೆ, ಹಿನ್ನೆಲೆಯಲ್ಲಿ ನೋಡಿದಾಗ ನಿಮಗೆ ಇಂಗ್ಲಿಷ್ ಸುಲಭ ಅಂತ ಅನ್ಸುತ್ತೆ. ಹಾಗಾಗಿ ಈ ಸುಲಭ ಅನ್ನೋದು ಕಷ್ಟ ಅನ್ನೋದು ನಮ್ಮ ದೃಷ್ಟಿಕೋನ ಅಷ್ಟೇನೆ. ಇಟ್ ಈಸ್ ಅ ಕ್ವಶನ್ ಆಫ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಆಟಿಟ್ಯೂಡ್ ಅಂತ ಹೇಳಿದ್ರೆ ಹೀಗೆ ಸರಳವಾಗಿ ನೀವು ತಗೊಳ್ಳೋದಾದ್ರೆ, ಒಂದು ಲೋಟದಲ್ಲಿ ಅರ್ಧ ನೀರಿದೆ. ನೀವೀಗ ಎರಡ್ ತರ ನೋಡ್ಬೋದು, ಅರ್ಧ ಲೋಟ ಖಾಲಿ ಇದೆ ಅಂತ ನೋಡ್ಬೋದು, ಇಲ್ಲ ಅರ್ಧ ಲೋಟ ನೀರಿದೆ ಅಂತ ನೋಡ್ಬೋದು. ಅಯ್ಯೋ, ಲೋಟ ಖಾಲಿ ಇಲ್ವಲ್ಲಪ್ಪ, ಅದರಲ್ಲಿ ಅರ್ಧನಾದ್ರೂ ನೀರಿದೆಯಲ್ಲ, ನನಗೆ ಬಾಯಾರಿಕೆ ಆಗಿದೆ ಸಾಕು ಅಂತ ಕೂಡ ನಾವು ನೋಡ್ಲಿಕ್ಕೆ ಅವಕಾಶ ಇದೆ. ಹೀಗೆ ನೋಡೋದು ತುಂಬಾ ಒಳ್ಳೆಯ ದೃಷ್ಟಿಕೋನ, ಆಟಿಟ್ಯೂಡ್ ಆಗತ್ತೆ. ನೋಡಿ, ಇಂಗ್ಲಿಷ್ ನಿಮಗೆ ಕಲೀಲಿಕ್ಕೆ ABCD ಅಕ್ಷರಗಳ ಪರಿಚಯ ಇರುತ್ತೆ, ಹಾಗೆ ಇಂಗ್ಲಿಷ್ ನ ಪದಗಳ ಪರಿಚಯ ನಮಗೆ ಸಾಕಷ್ಟು ಇರುತ್ತೆ. ಈಗ ಆಗ್ಬೇಕಾಗಿರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಒಂದು ಗುರಿಯನ್ನ ನಿಗದಿ ಮಾಡಿ ಆ ಗುರಿಯನ್ನ ಮುಟ್ಲಿಕ್ಕೆ ಬೇಕಾದಂತಹ ಪ್ಲಾನ್ ಅನ್ನ ಮಾಡಬೇಕು.

ಶಾಲೆನಲ್ಲಿ ಪ್ಲಾನ್ ಅನ್ನ ಮಾಡಿ ನಿಮಗೆ ಕಲಿಸ್ಲಿಕ್ಕೆ ನಿಮ್ಮ ಟೀಚರ್ಸ್ ಸಿದ್ಧರಾಗಿದ್ದಾರೆ. ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ ನಾನು ಈ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಸಿದ್ಧನಾಗಿದ್ದೇನೆ. ನೀವು ಸಿದ್ಧರಾಗಿದ್ದೀರಿ ಅಲ್ವಾ? ಆರ್ ಯು ರೆಡಿ ಟು ಲರ್ನ್ ಇಂಗ್ಲಿಷ್? ಎಸ್, ಓಕೆ, ಗುಡ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕಲಿಕೆ ಹೇಗಿರಬೇಕು ಎಂಬುದರ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವಾರಚಿತ ಹಾಡುಗಳು ಹಾಗೂ ಸೋಬಾನಿ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ಇನ್ನು ಮುಂದೆ ಕೇಳಿ ಬರೋಣ ಜನಪದ ಸೊಗಡಿನ ಜನಪದ ಲೋಕ ಕಾರ್ಯಕ್ರಮ.
1: ಜನಪದ ಸೊಗಡಿನ ಕಾರ್ಯಕ್ರಮ

0: ಇದುವರೆಗೂ ಜನಪದ ಸೊಗಡಿನ ಕಾರ್ಯಕ್ರಮ ಜನಪದ ಲೋಕ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣ ವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣ ವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ

0: ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ಧಿ

0: ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಮ್ಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಸಂತ ಸಕ್ಕುಬಾಯಿ ಹರಿಕತೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಶುಕ್ಲಂ ಭರದರಂ ವಿಷ್ಣುಹುಂ ಶಿಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವವಿಧೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ಉದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇ ನವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀ ಶೀಲೇಶ ದಯಾಭಾತ್ರ ವಿಭಕ್ತಿಯಾದಿ ಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ಮುಂದೇ ಗುರು ಪರಂಪರ ಮುಂದೇ ಗುರು ಪರಂಪರ ಸದಾಶಿವನ ಸು

ಕೀರ್ತನ ಆರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರ್ತಕ್ಕಂಥ ಅವರು ಪರಮಾತ್ಮ ಭಕ್ತರಿಗಾಗಿ ತನ್ನೆಲ್ಲ ಕಾರ್ಯಗಳನ್ನು ಮರೆತರು ಅವರಿಗೋಸ್ಕರವಾಗಿ ಚಿಂತನೆಯಲ್ಲಿರುತ್ತಾನೆ, ಅವರಿಗಾಗಿ ವೈಕುಂಠವನ್ನು ಬಿಟ್ಟು ದಾಸನಂತೆ ಸಖನಂತೆ ಸ್ನೇಹಿತನಂತೆ ಸೇವೆಯನ್ನು ಮಾಡಿ ಭಕ್ತರ ಹಿತದೃಷ್ಟಿಯಿಂದಲೇ ಕಾಲವನ್ನು ಕಳೆಯುತ್ತಾನೆ ಅಂದ ಮೇಲೆ ಅದಕ್ಕಾಗಿಯೇ ಆತನನ್ನು ಭಕ್ತವತ್ಸಲ ಎಂದು ಕರೆದರು. ಸಕ್ಕುಬಾಯಿ ಎಂಬತಕ್ಕಂಥ ಓರ್ವ ಭಕ್ತರಿಗೆ ಪಾಂಡುರಂಗನ ದರ್ಶನ ಮಾಡಬೇಕು ಎಂದು ಹಂಬಲಿಸಿದಾಗ ಪರಮಾತ್ಮನೇ ಹೆಣ್ಣಾಗಿ ಬಂದು ಆಕೆಗೆ ದರ್ಶನಕ್ಕವಕಾಶವನ್ನು ಕೊಟ್ಟು ತಾನು ಹೆಣ್ಣಾಗಿದ್ದುಡದ ಕಥೆಯು ಆ ಭಕ್ತವತ್ಸಲನ ಕಥಾಮಾಲಿಕೆಯಲ್ಲಿ ಒಂದಾಗಿದೆ. ಅಂದಮೇಲೆ ಆ ಸಕ್ಕುಬಾಯಿ, ಸಂತ ಸಕ್ಕುಬಾಯಿಯ ಚರಿತ್ರೆಯನ್ನು ಕೇಳುತ್ತಾ ದೈವಾನುಗ್ರಹಕ್ಕೆ ಪ್ರಾಪ್ತರಾಗೋಣ. ಮೆರವಪುರದೊಳಗೆ

ಪಂಢರೀಪುರದ ಸಮೀಪ ಒಂದು ಗ್ರಾಮ. ಆ ಗ್ರಾಮದಲ್ಲಿ ದೈವ ಭಕ್ತನಾಗಿರ್ತಕ್ಕಂಥ ನಾರಾಯಣ ಪಂತ ಹೆಂಡತಿಯಿಂದೊಡಗೂಡಿ ಸುಖದಿಂದ ಕಾಲಯಾಪನೆಯನ್ನು ಮಾಡುತ್ತಿದ್ದಾನೆ. ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಆ ಮಕ್ಕಳಿಲ್ಲ ಅನ್ನುವ ಚಿಂತೆಯಲ್ಲಿ ಗಂಡ ಹೆಂಡರಿಬ್ಬರು ಮರುಗುತ್ತಿದ್ದರೆ, ಬಹುಕಾಲ ಪಾಂಡುರಂಗನ ಸೇವೆಯನ್ನು ಮಾಡಿದರಂತೆ, ಪರಮಾತ್ಮನಿಗೆ ಇವರನ್ನು ಕಾಪಾಡಬೇಕು ಎಂದು ಮನಸ್ಸು ಬಂದಿದೆಯೋ ಏನೋ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಇವರಿಗೆ ಸಂತನ ರೂಪದಲ್ಲಿ ಕಾಣಿಸಿಕೊಂಡು, ಮಕ್ಕಳ ಭಾಗ್ಯವನ್ನು ಪಡೆಯುತ್ತೀರಾ ಎಂದು ಆಶೀರ್ವಾದ ಮಾಡಿದ್ದಾನೆ. ಬೆಳಗಾದ ಕೂಡಲೇ ಗಂಡ ಹೆಂಡರಿಬ್ಬರೂ ಮಾತನಾಡುತ್ತಾರೆ. ಹೆಂಡತಿ ಹೇಳಿದ್ಲು, ನನಗೊಂದು ಸ್ವಪ್ನ ಆಯ್ತು ಕಣ್ರಿ. ಅದು ಗಂಡ ಹೇಳಿದ, ನನಗೂ ಒಂದು ಸ್ವಪ್ನ ಆಯ್ತು ಕಣೆ. ಹಾಗಾದ್ರೆ ಏನ್ ಹೇಳ್ರಿ? ನೀನೇ ಹೇಳೆ, ಎಲ್ಲಿಯಾದ್ರೂ ಉಂಟಾ ನೀವೇ ಹೇಳ್ರಿ. ಮನೆಗೆ ಯಜಮಾನಿ ನೀನು, ನೀನೇ ಹೇಳೆ. ಆಕೆ ಹೇಳ್ತಾಳೆ, ನನಗೆ ಯಜಮಾನ್ರಿ ನೀವು, ನೀವೇ ಹೇಳ್ರಿ. ಆಗ ಆತ ಹೇಳಿದ, ಸಂತರು ಬಂದು ನನಗೆ ಆಶೀರ್ವಾದ ಮಾಡಿ ಅಪ್ಪ, ಚಿಂತೆಯನ್ನು ಬಿಡು, ಮಕ್ಕಳ ಭಾಗ್ಯವನ್ನು ಪಡೀತೀಯ ಅಂದ್ರೆ ಕಣ್ಣು. ಆಕೆ ಹೇಳಿದ್ಲು, ಮುತ್ತೈದೆಯರು ನನ್ನ ಮಡಿಲಿನಲ್ಲಿ ಹಣ್ಣು ಹಂಪಲಗಳನ್ನಿಟ್ಟು ಆಶೀರ್ವಾದ ಮಾಡಿದ್ರು ಕಣ್ರಿ. ಹಾಗಾದ್ರೆ ಮಹಾನುಭಾವನಾಗಿರ್ತಕ್ಕಂಥ ಪರಮಾತ್ಮನ ಸಂಕಲ್ಪದಂತೆ ನಮಗೆ ಮಕ್ಕಳ ಭಾಗ್ಯವಾಗುತ್ತೆ ಬಿಡು ಎಂಬುದಾಗಿ ಕಾಲವನ್ನು ಕಳೆದರಂತೆ, ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ಆ ತಾಯಿ ಗರ್ಭವತಿಯಾಗಿದ್ದಾಳೆ. ಗರ್ಭವತಿಯಾದರೆ ಕಾಲ ಕಳೆದಿದೆಯಂತೆ.

ಗರ್ಭವತಿಯಾದ ತಾಯಿ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ಒಂಬತ್ತು ತಿಂಗಳ ಕಾಲ ಕಳೆದಿದೆ. ದಶತಾರೆಯ ಸುಯೋಗದಲ್ಲಿ ಒಂದು ಹೆಣ್ಣು ಮಗು ಪ್ರಾಪ್ತವಾಯಿತು. ಅವರಿಗಷ್ಟೇ ಸಂತೋಷ.

ಬಹುಶಃ ಹೆಣ್ಣಾದವರು ದುಃಖ ಪಡುವುದು ಏಕೆ ಅಂದರೆ, ಈಗಿನ ಈ ಸಮಾಜದಲ್ಲಿ ಆವರಿಸಿರತಕ್ಕಂಥ ವರದಕ್ಷಿಣೆಯ ಪಿಡುಗು ಏನು? ನಾನೊಬ್ಬರನ್ನು ವಿಚಾರಿಸಿದ್ದೆ, ಏನು ನಿಮ್ಮ ಮಗನ ಮದುವೆ ನಿಂತೋಯ್ತಂತಲ್ಲ. ಅದಕ್ಕೆ ಆ ಗಂಡಿನ ತಂದೆ ಹೇಳಿದ ನನಗೆ, ಹೌದು ಸ್ವಾಮಿ, ನಾನು ಆ ಹೆಣ್ಣವ್ರನ್ನ ಏನು ಕೇಳಲಿಲ್ಲ ಸ್ವಾಮಿ. ನಾನೇನು ಕೇಳಿದ್ದು, ನಿಮ್ಮ ಅಳಿಯನಿಗೆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಒಂದು ಮನೆ ಕೊಡಿಸ್ಬಿಡಿ. ದಿವಸ ಅವನ ಆಫೀಸ್ಗೆ ಹೋಗಬೇಕಾದ್ರೆ ಬಸ್ನಲ್ಲಿ ಹೋಗಬೇಕು, ಬಸ್ ಭಾರಿ ಗಲಾಟೆ, ಭಾಳ ತೊಂದರೆ, ಒಂದು ಸ್ಕೂಟರ್ ಕೊಡಿಸ್ಬಿಡಿ. ಇನ್ನವನು ಸಂಬಳದಲ್ಲಿ ಏನ್ ಜೀವನ ಮಾಡಾನು, ಒಂದಿಷ್ಟು ದುಡ್ಡು ಹಾಕ್ಬಿಡಿ ಬ್ಯಾಂಕ್ನಲ್ಲಿ, ಆ ಬಡ್ಡಿಲಿ ಅವ್ರು ಜೀವನ ಮಾಡಿಕೊಳ್ಳಿ. ಒಡವೆ ಇನ್ ನಿಮ್ಮಿಷ್ಟ ಬಂದಷ್ಟು ಹಾಕಿ, ನಾವೇ ನಿಮ್ಮನ್ನ ಕೇಳೋಲ್ಲ. ಮದುವೆ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿ. ನಮ್ಮ ಜನ ಏನು ಜಾಸ್ತಿ ಬರೋಲ್ಲ, ಒಂದು 2,000 ಜನ ಬರ್ತಾರೆ. ಏನ್ ತಿಂಡಿ ಇನ್ನೇನು ಮಾಡಿಸ್ತೀರಾ ಸ್ವಾಮಿ? ಏನೆಲ್ಲ ಇರೋ ತಿಂಡಿನೇ ಮಾಡಿಸೋದು ಅಂದರೆ ಏನು ಮಾಡಿಸ್ಬೋದು? ಚಿರೋಟಿ ಮಾಡಿಸ್ಬೋದು, ಲಾಡು ಮಾಡಿಸ್ಬೋದು, ಅಥವಾ ಜಾಂಗೀರು, ಅದೊಂದು 3-4 ತಿಂಡಿ ಮಾಡಿಸೋದು, ತೆಂಗಿನಕಾಯಿ ಕೊಡೋದು, ಇಷ್ಟು ಮಾಡಿ ಸಾಕು ಅಂದೆ ಸ್ವಾಮಿ. ಅವನು ಮದುವೆನೇ ನಿಲ್ಲಿಸಿಬಿಟ್ಟ. ಅದನ್ನು ಕೇಳಿ ನಾನು ಆತನಿಗೆ ಇನ್ನೊಂದು ಮಾತು ಹೇಳಿದೆ, ಎಲ್ಲ ಕೇಳಿ ಒಂದು ಮರೆತು ಬಿಟ್ರಲ್ಲ, ಏನದು ಅವನ ಪ್ರಾಣ? ಅದು ಕೇಳಿಬಿಟ್ಟಿದ್ರೆ ಹೆಣ್ಣೆತ್ತ ತಪ್ಪಿಗೆ ನಿಮಗೆ ಅದನ್ನು ಕೊಟ್ಟು ಪ್ರಾಣ ಬಿಟ್ಟುಬಿಡಬಹುದಲ್ಲ. ಪೂರ್ವದಲ್ಲಿ ಹೆಣ್ಣೆತ್ತವರನ್ನ ಲೋಕದ ಜನರು ಕೊಂಡಾಡುತ್ತಿದ್ದರು. ಅಪ್ಪ, ಹೆಣ್ಣೆತ್ತವನು ನೀನು, 21 ತಲೆಗಳ ಉದ್ಧಾರ ಮಾಡಿದವನು, 2 ವಂಶಗಳನ್ನು ಉದ್ಧಾರ ಮಾಡಿದವನು ಅಂತ ಕೊಂಡಾಡ್ತಾ ಇದ್ರು. ಆದರೆ ಈಗ ಹೆಣ್ಣೆತ್ತವರು ಕಣ್ಣೀರು ಸುರಿಸಲು ಈ ಕಾರಣವೂ ಏನು? ಆದರೂ ನಾವು ಈಗಿನ ಕಾಲದ ಕಥೆಯನ್ನು ಬಿಟ್ಟು ನಮ್ಮ ಕಥೆಗೆ ಬಂದಾಗ ಇಲ್ಲಿ ಅವತರಿಸಿದ ಹೆಣ್ಣು ಮಗುವನ್ನು ನೋಡಿ ಆನಂದವೋ ಆನಂದ. ಅಕ್ಕಪಕ್ಕದವರೆಲ್ಲರೂ ಸೇರಿದರು. 12ನೇ ದಿನ ಆ ಮಗುವಿಗೆ ನಾಮಕರಣ ಶಾಸ್ತ್ರ. ಏನಂತ ಹೆಸರಿಡ್ತೀರಾ? ಅದರಲ್ಲೊಬ್ಬ ಹಿರಿಯರು ಹೇಳಿದ್ರಯ್ಯ, ಏನೋ ಹೆಸರಿಡುವುದು ಬೇಡ, ಹರಿಯೊಡನೆ ಸಖ್ಯವನ್ನು ಬೆಳೆಸಿ ದುರಿತಗಳನ್ನೆಲ್ಲವನ್ನು ದೂರು ಮಾಡುವ ಜೀಕೆ ಸಕ್ಕುಬಾಯಿ. ಹರಿಯೊಡನೆ ನಮಗೆ ಸಖ್ಯವನ್ನು ಬೆಳೆಸಿ ಎಲ್ಲ ರೀತಿಯಲ್ಲಿಯೂ ಪರಮಾತ್ಮನ ಸಂಬಂಧವನ್ನು ಬೆಳೆಸ್ತಕ್ಕಂಥ ಅವಳಾದ್ದರಿಂದ ಈಕೆಗೆ ಸಕ್ಕುಬಾಯಿ ಎಂದು ನಾಮಕರಣ ಮಾಡಿದೆ. ಆ ಸಕ್ಕುಬಾಯಿ ಬೆಳೆಯುತ್ತಾ ಇದ್ದಾಳೆ. ಇಂದು ಬೆಳೆ ಎಂದರೆ ನಾಳೆ ಬೆಳೆಯುವುದು, ನಾಳೆ ಬೆಳೆ ಎಂದರೆ ಇಂದು ಬೆಳೆಯುವುದು. ಆ ಮಗು 1, 2, 3, 4, 5 ವರ್ಷವಾಗೋದ್ರೊಳಗಾಗಿ ಆ ತಾಯಿಗಂತೂ ಮಗುವನ್ನು ಬೆಳೆಸುವುದೇ ಒಂದು ಆನಂದವಾಗಿದೆಯಂತೆ. ಆ ಆನಂದದಲ್ಲಿ ಪ್ರಾತಃ ಕಾಲ ಎಚ್ಚರಪಡಿಸ್ತಾಳೆ. ಸ್ನಾನ ಮುಗಿಸಿ ಬಂದ ಕೂಡಲೇ ತನ್ನ ಮನೆಯಲ್ಲಿರಬಹುದಾದ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಾಳೆ. ಆ ಮಗು ಕೈನಲ್ಲಿ ಪಾಂಡುರಂಗನ ಧ್ಯಾನ ಮಾಡಿಸ್ತಾಳಂತೆ. ಅಮ್ಮ ಮಾಡು ತಾಯಿ, ಪಾಂಡುರಂಗನ ಧ್ಯಾನ ಎಲ್ಲಿ ಇದೋ ಕೈ ಜೋಡಿಸು, ಕುಳಿತುಕೋ ಎಂದರೆ ಆ ಸಕ್ಕುಬಾಯಿ ಕೂತ್ಕೊಂಡು ಮೈಮರೆತು ಪಾಂಡುರಂಗ ಧ್ಯಾನ ಮಾಡ್ತಾಳಂತೆ.

ಕಾಲ ಕಳೆಯುತ್ತ ಜನನಿಜೊಡನೊಡನಾಡುತ್ತ ಅನುದಿನದಿ ಪಾಂಡುರಂಗನ ಬಿಡದೆ ಸ್ಮರಿಸುತ್ತ ಬೆಳೆದಳು ಸಕುಬಾಯಿ. ಆ ಸಕುಬಾಯಿ ಹೇಗೆ ಬೆಳೆದಳು ಎಂದರೆ ದೈವತಾ ಸೇವೆಯಲ್ಲಿ ನಿರತಳಾಗಿ ತಾಯಿ ತಂದೆಗಳಿಗೆ ಅಚ್ಚುಮೆಚ್ಚಿನವಳಾಗಿ ಮನೆ ಕೆಲಸದಲ್ಲಿ ಜಾಣೆಯಾಗಿ ದೈವ ಭಕ್ತರಲ್ಲಿ ನಿರತಳಾಗಿ ಯಾವ ವಿಧವಾದ ಲೋಪದೋಷಗಳಿಗೂ ಅವಕಾಶವನ್ನು ಕೊಡದೆ ಜೀವನವನ್ನು ಪರಿಶುದ್ಧವನ್ನಾಗಿ ಮಾಡಿಕೊಂಡು ಬೆಳೆಯುತ್ತಿದ್ದಾಳೆ. ಈ ಕಡೆ ಕೃಷ್ಣಾ ನದಿಯ ತೀರದಲ್ಲಿ ಕರಿವೀರಪುರ, ಆ ಕರಿವೀರಪುರದಲ್ಲಿ ವಾಸವಾಗಿದ್ದಾನೆ ಗೋವಿಂದ ಪಂಥ. ಆತನ ಮಗ ವಿಠೋಬ. ಈ ಗೋವಿಂದ ಪಂಥನ ಹೆಂಡತಿ ಹೆಸರು ಏನಿತ್ತೋ ಏನೋ, ಅಂತೂ ಒಂದು ಅಡ್ಡ ಹೆಸರು ಬಂದಿದೆ ಆಕೆಗೆ, ಕರ್ಕಶಿ ಅಂತ. ಅಂಥ ಕಠೋರ ಸ್ವಭಾವದವಳು. ಅವರ ಮನೆಯಲ್ಲಿ ಹಬ್ಬ ಹುಣ್ಣಿಮೆಗಳಂತೂ ಇಲ್ಲ. ದೇವರ ಧ್ಯಾನ ಎಂದರೆ ಏನು ಅಂತ ಕೇಳುವಂಥ ಜನ, ಗೋವಿಂದ ಪಂಥನೇನೋ ಮಹಾಪಂಡಿತ ಸಂಸ್ಕೃತ ವಿದ್ಯಾವಂತ, ವಿಠೋಬನು ಅಷ್ಟೇ, ಆದರೆ ಕಲಿತಿರುವ ವಿದ್ಯೆಯನ್ನೆಲ್ಲ ಕೇವಲ ತಮ್ಮ ಜೀವನಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. ಆದರೆ ಜನರೆಲ್ಲ ಆ ತಾಯಿಯ ಬಾಯಿಗೆ ಹೆದರುತ್ತಿದ್ದರು. ಕಾರಣ ಏನು ಅಂದರೆ ಆ ರೀತಿಯಾದಂಥ ಬಾಯಿನಿಂದಾಗಿ ಜನಗಳನ್ನು ಬೈದು ನಿಂದಿಸಿ ತಾನು ಬೆಳೆಯುತ್ತಿದ್ದಾಳೆ. ಕಾಲ ಕಳೆದವು, ಮಗ ಪ್ರಾಪ್ತ ವಯಸ್ಕನಾದ, ಅವನಿಗೆ ಮದುವೆ ಮಾಡಬೇಕಾಗಿತ್ತು. ತಂದೆ ಯೋಚನೆ ಮಾಡಿದ, ಹೆಂಡತಿಗೆ ಹೇಳಿದ, ಏನೇ ನಾನು ಈ ಊರಿನಲ್ಲಿ ನಿನ್ನ ಮಗನಿಗೆ ಹೆಣ್ಣು ಕೇಳೋಕೆ ಹೋದೆ, ಅಯ್ಯಮ್ಮ ಅಂದ್ಲು, ಏನು ಹೇಳಿದ್ರು ಅವರೆಲ್ಲ? ಒಬ್ಬ ಅಂದ, ಅಪ್ಪ ನಿನ್ನ ಮನೆಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕಿಂತಲೂ ಅವಳನ್ನು ಯಾವುದಾದ್ರೂ ಬಾವಿಗೆ ತಳ್ಳಿಬಿಡೋದು ಬೇಸು. ಹಾ, ಯಾಕೆ ಹಂಗಂದ? ನಿನ್ನ ಹೆಸರೆತ್ತಿದ್ರೆ ಆ ಮನೆಯವರೆಲ್ಲ ನಡುಗ್ತಾರೆ. ಕರ್ಕಶಿ ಅಂದ್ಲು, ಅವ್ರ ಮನೆ ಹಾಳಾಗೋಯ್ತು, ಹೋಗ್ರಿ ಈ ಊರಲ್ಲಿದ್ದರೆ ಇನ್ಯಾವುದಾದ್ರೂ ಊರಿಗೆ ಹೋಗಿ ಒಂದು ಹೆಣ್ಣನ್ನು ನೋಡ್ಕೊಂಬನ್ನಿ ಎಂಬುದಾಗಿ ಗಂಡನನ್ನು ಕಳುಹಿಸಿದರೆ ಗಂಡ ಗೋವಿಂದ ಪಂಥ ಹೊರಟನಂತೆ. ಊರೂರು ಊರೂರು ಸುತ್ತಾಡಿ ಕೊನೆಗೆ ಈ ಮಹಾನುಭಾವನ ಆದಂಥ ನಾರಾಯಣ ಪಂಥನಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದಾನೆ, ಅಂದರೆ ಪಂಡರೀಪುರದ ಸಮೀಪಕ್ಕೆ. ಅಲ್ಲಿ ವಿಚಾರಿಸಿದ, ಇಲ್ಲಿ ಯಾರಾದರೂ ಒಳ್ಳೆ ಸತ್ಕುಲ ಪ್ರಸೂತರಾಗಿರ್ತಕ್ಕಂಥ ಅವರು ಮನೆಯಲ್ಲಿ ಹೆಣ್ಣನ್ನು ನೋಡ್ಲಿಕ್ಕೆ ಬಂದಿದ್ದೇನೆ. ಆಗ ಅಲ್ಲಿ ಕೆಲವರು ಏನು ಮಾಡಿದರಂತೆ ನೋಡಿ, ಇಲ್ಲಿ ಸಕ್ಕುಬಾಯಿ ಅನ್ನೋ ಒಂದು ಹೆಣ್ಣು ದೈವ ಭಕ್ತಳು, ರೂಪದಲ್ಲಿ ರತಿಯಂಥವಳು, ಅನ್ನಪೂರ್ಣೆ ನೋಡಿ ಮನೆ ಬಾಗಿಲಿಗೆ ಬಂದು ಕೂತನಂತೆ. ಮನೆ ಬಾಗಿಲಿಗೆ ಕೂತರೆ ಕೂಡಲೇ ತಂದೆಯಿಲ್ಲದ ಸಮಯವನ್ನರಿತ ಸಕ್ಕುಬಾಯಿ ಅವರನ್ನು ನೋಡಿ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ದಾಳೆ. ಸ್ವಾಮಿ, ಯಾರು ನೀವು? ಪರಸ್ಪರದವರಂತೆ ಕಾಣ್ತಿದ್ದೀರಾ, ದಯಮಾಡಿಸಿ ಎಂದು ಕರೆತಂದು ಅವರ ಕೈಕಾಲು ತೊಳೆಯಲಿಕ್ಕೆ ನೀರನ್ನು ಕೊಟ್ಟು ಭೋಜನಕ್ಕಾಗಿ ಕೂರಿಸಿದ್ರು. ಓಡಾಡುತ್ತಿರುವ ಸಕ್ಕುವನ್ನು ಕಂಡೊಡನೆಯೇ ಆ ಗೋವಿಂದ ಪಂಥನಿಗನ್ನಿಸ್ತಂತೆ, ಈಕೆ ನನ್ನ ಮನೆ ಸೊಸೆಯಾದರೆ ನನ್ನ ಮನೆ ಉದ್ಧಾರವಾಗಿ ಹೋಗುತ್ತೆ. ನನಗೆ ಗೊತ್ತಿದೆ, ನನ್ನ ಹೆಂಡತಿ ಬಾಯಿರವಳು, ಅವಳ ಅಟ್ಟಹಾಸ ಅಹಂಕಾರಕ್ಕೆ ಎಡೆಗಿಲ್ಲ, ಆದರೆ ಇಂಥ ಸೊಸೆ ಸಿಕ್ಕೋದಾದರೆ ನನ್ನ ಪುಣ್ಯ ಅಂತ ಹೇಳಿ ಕಾದಿರೋ ವೇಳೆಗೆ ನಾರಾಯಣ ಪಂಥ ಬಂದರೆ ಆತನೊಡನೆ ಮಾತನಾಡಿದರಂತೆ. ಆ ತಂದೆ ತಾಯಿಗಳು ಬಡವರಾದ್ದರಿಂದ ಬಂದಿರುವ ಆತನ ಆಡಂಬರವನ್ನು ವೇಷಭೂಷಣಗಳನ್ನು ನೋಡಿ, ನಮ್ಮ ಮಗಳು ಇಲ್ಲಿ ಕಷ್ಟಪಡುತ್ತಿದ್ದಾಳೆ, ಗಂಡನ ಮನೆಗೆ ಹೋಗಾದರೂ ಸುಖವನ್ನು ಪಡ್ತಾಳೋ ಏನೋ ಎಂದು ವಿವಾಹಕ್ಕಾಗಿ ಒಪ್ಪಿಕೊಂಡೇ ಬಿಟ್ರಂತೆ. ವಿವಾಹಕ್ಕಾಗಿ ಒಪ್ಪಿಕೊಂಡರೆ ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾರೆ. ಆಗ ಸಕ್ಕುಬಾಯಿ ತಂದೆ ಕೇಳಿದ, ಸ್ವಾಮಿ ತಾವು ತಪ್ಪಾಗಿ ತಿಳಿಯದಿದ್ದರೆ ಒಂದು ಮಾತು ಕೇಳಬೇಕು. ಏನು? ನಿಮ್ಮ ಸಂಗಡ ನೆಂಟರು ಎಷ್ಟು ಜನ ಬರ್ತಾರೆ? ಅದಕ್ಕೆ ಆತ ನಗ್ತಾ ಹೇಳಿದ, ಸುಮ್ಮನೆ ನಿನಗೆ ದಂಡ, ಬಂದವರೆಲ್ಲ ಚೆನ್ನಾಗಿ ತಿಂದ್ಕೊಂಡು ಹೋಗ್ತಾರೆ, ನಮಗೆ ಬಂದದ್ದೇನು? ಆದ್ದರಿಂದ ನಾನೊಂದು ಮಾತು ಹೇಳ್ತೇನೆ, ಯಾರು ಬರಲ್ಲ ನಾವೇ ಬರ್ತೀವಿ. ನೀವು ನೆಂಟರಿಗೆಲ್ಲ ಅಡಿಗೆ ಮಾಡಿ ಹಾಕೋದಕ್ಕೆ ಎಷ್ಟು ಸಾಮಗ್ರಿಗಳಿದೆಯೋ ಅದನ್ನೆಲ್ಲ ನಮಗೆ ಕೊಡಿ, ನಾವೇ ತಗೊಂಡು ಹೋಗ್ತೀವಿ. ಆತ ಹಾಸ್ಯ ಅಂದುಕೊಂಡ. ಕಾಲ ಕಳೆಯಿತು, ವಿವಾಹದ ದಿನ ಬಂತು.

ಮಹಾನುಭಾವನಾದ ನಾರಾಯಣ ಪಂಥನ ಮನೆಯಲ್ಲಿ ಎಲ್ಲವೂ ಸಿದ್ಧವಾಗಿದೆ. ತಾಯಿ ಸಡಗರದಿಂದ ಓಡಾಡ್ತಾ ಇದ್ದಾಳೆ. ಆ ವೇಳೆಗೆ ಬಂದರು ಬೀಗರೆಲ್ಲ ಬಂದರು ಅಂದರೆ ಒಂದೇ ಒಂದು ಗಾಡಿ ಬಂತು, ಒಂಟೆತ್ತಿನ ಗಾಡಿ. ಅದರಲ್ಲಿ ಇಳಿದವರು ಮೂರೇ ಜನ. ಆ ಕರ್ಕಶಿ ಗಂಡು ವಿಠೋಬ, ವಿಠೋಬನ ತಂದೆ ಗೋವಿಂದ ಪಂಥ. ಏನು ಹೀಗಾಯಿತಲ್ಲ ಎಂದರೆ ಅಲ್ಲಿನ ಸಂದರ್ಭದಲ್ಲಿ ಏನು ಮಾತನಾಡಲಿಕ್ಕಾಗಲಿಲ್ಲವಾದ್ದರಿಂದ ವಿವಾಹ ನಡೆದು ಹೋಯಿತು. ವಿವಾಹ ನಡೆದು ಗಂಡನ ಮನೆಗೆ ಹೋಗುವ ಕಾಲದಲ್ಲಿ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡಿದರೆ ತಾಯಿ ಆಶೀರ್ವಾದ ಮಾಡಿ ಹೇಳಿದ್ಲಂತೆ, ಅಮ್ಮ ನಾವು ಬಡವರಮ್ಮ, ನೀನು ಶ್ರೀಮಂತನ ಮನೆ ಸೇರ್ತಾ ಇದ್ದೀಯಾ, ಸುಖದಿಂದ ಬಾಳು. ಆದರೆ ಪಾಂಡುರಂಗನ ಮಾತ್ರ ಮರಿಬೇಡಮ್ಮ, ಸರ್ವದಾ ಪಾಂಡುರಂಗ ನಿನ್ನನ್ನು ಕಾಪಾಡಲಿ. ಬಂದು ಕುಳಿತಿದ್ದಾರಂತೆ, ನೇರವಾಗಿ ಬಂದಿದ್ದಾರೆ ಕರವೀರಪುರಕ್ಕೆ.

ಕರಿವೀರಪುರಕ್ಕೆ ಬಂದಾಗ ಅತ್ತೆಯ ಮನೆಯನ್ನು ಪ್ರವೇಶ ಮಾಡುತ್ತಿದ್ದಂತೆ ಮೊದಲು ಈಕೆ ಹುಡುಕಾಡ್ತಾ ಇದ್ದಾಳೆ ದೇವರ ಮನೇನ. ಆ ಮನೆಯಲ್ಲಿ ದೇವರ ಮನೇನೇ ಇಲ್ಲ. ಇದೇನಿದು, ಇಷ್ಟು ದೊಡ್ಡ ಮನೆಯಲ್ಲಿ ದೇವರ ಮನೇನೇ ಇಲ್ವಲ್ಲ ಅಂತ ಹುಡುಕಾಡ್ತಾ ಇದ್ರೆ ಅತ್ತೆ ಹೇಳದ್ರಂತೆ, ಏನೇ ಹುಡುಕಾಡ್ತಾ ಇದ್ದೀಯಾ? ಅತ್ತೆಮ್ಮ, ದೇವರ ಮನೆಯಲ್ಲಿದೆ. ಓಹೋ, ನಿನಗೆ ದೇವರ ದೆವ್ವ ಹಿಡ್ಕೊಂಡಿದೀಯೋ? ನೋಡು ಸಕ್ಕು, ನಮ್ಮ ಮನೆಯಲ್ಲಿ ಈ ನಾರಾಯಣ ಶಿವ ಇಟ್ಟಿಲ್ಲ ಇಟ್ಟಿಲ್ಲ ಅನ್ನೋ ಶಬ್ದ ಬರಬಾರದು. ಕೆಲವು ಪದ್ಧತಿಗಳನ್ನು ತಿಳಿದುಕೋ. ಹಾಗೆ ನಡೆದರೆ ಮಾತ್ರ ನೀನು ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಎಚ್ಚರಿಕೆ, ದಿನ ಒಂದು ಎರಡು ಮೂರು ಕಳೆಯುವುದರೊಳಗೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ವಾರ ಕಳೆಯೋದ್ರೊಳಗಾಗಿ ಸಕ್ಕು ಬಾಯಿಗೆ ತಿಳಿದು ಹೋಯಿತಂತೆ ತಾನು ಬಂದಿರುವ ಸ್ಥಳ ಪಾಂಡುರಂಗ ಧ್ಯಾನಕ್ಕೆ ಸರಿತೂಗುವ ಸ್ಥಳವಲ್ಲ. ಪಾಂಡುರಂಗನ ಧ್ಯಾನ ಮಾಡಲಿಕ್ಕೆ ಎಡೆಯೇ ಇಲ್ಲ. ಕೊನೆಗೊಂದು ದಿನ ಒಬ್ಬ ಭಿಕ್ಷುದವನು ಬಂದಿದ್ದೆ. ಅವನ ಆ ಊರಿನವನಲ್ಲ, ಪರಸ್ಥಳದವನು. ಅಮ್ಮ ಅಂದ. ಕೂಡಲೇ ಸಕ್ಕುಬಾಯಿ ಭಿಕ್ಷೆಯನ್ನು ತಂದು ಹಾಕಿದ್ಲಂತೆ. ಆಕೆಗೂ ಗೊತ್ತಿಲ್ಲ. ಇದನ್ನು ನೋಡ್ತಾ ಕೂತಿದ್ಲು ಮಹಡಿ ಮೇಲೆ ಕರ್ಕಶಿ. ದಡ ದಡ ದಡ ದಡ ದಡನೆ ಓಡಿ ಬಂದಿದ್ದೆ. ಅವನ್ ಜೋಳಿಗೆನೆ ಕಿತ್ಕೊಂಡ್ಬಿಟ್ಲು. ತನ್ನ ಮನೆ ಒಳಗೆಲ್ಲ ಸುರುಕೊಂಡು, ಏನೋ ಅಯೋಗ್ಯ, ನಮ್ಮ ಮನೇಲಿ ಭಿಕ್ಷಾಕೋ ಪದ್ಧತಿ ಇಲ್ಲ ಅನ್ನೋದು ಗೊತ್ತಿಲ್ವಾ? ಯಾಕೋ ಒಳಗೆ ಬಂದೆ? ಇನ್ನೊಂದು ಸಲ ಏನಾದ್ರೂ ಭಿಕ್ಷೆ ಬೇಡ್ಲಿಕ್ಕೆ ಬಂದ್ರೆ ನಿನ್ನನ್ನು ಚೆನ್ನಾಗಿ ಥಳಿಸ್ಬಿಡ್ತೀನಿ ನೋಡು. ಆಗ ಭಿಕ್ಷದವನಂದ, ಅಮ್ಮ ನಾನೇ ಭಿಕ್ಷದವನು ಅನ್ಕೊಂಡಿದ್ದಮ್ಮ, ನನಗಿಂತಲೂ ದೊಡ್ಡ ಭಿಕ್ಷದವಳು ನೀನು. ಹಾ, ನನ್ನೇ ಭಿಕ್ಷದವಳು ಅಂತೀಯ? ಹ್ಞೂ ಕಣಮ್ಮ, ನಾನು ಬೆಳಗ್ಗಿನಿಂದ ಊರೆಲ್ಲ ಸುತ್ತಿ ಒಂದು ಹತ್ತಾರು ಮನೆಗಳಲ್ಲಿ ಭಿಕ್ಷೆ ತಗೊಂಬಂದಿದ್ದೆ. ನೀನು ಒಂದೇ ಸಲ ಅವೆಲ್ಲ ಕಿತ್ಕೊಂಬಿಟ್ಟೆ. ನೀನು ನನಗಿಂತಲೂ ದೊಡ್ಡ ಭಿಕ್ಷದವಳು. ಓಡಿಸ್ಕೊಂಡೇ ಬಂದ್ಲು, ಓಡ್ ಹೋಗ್ಬಿಟ್ಟ ಅವನು. ತಿರುಗಿದಳಂತೆ ಅತ್ತೆ, ಎಚ್ಚರಿಕೆ ಸಕ್ಕು, ನಿನಗೆ ಎಲ್ಲೋ ಗ್ರಹಚಾರ ಅಂತ ಕಾಣುತ್ತೆ. ಏನು ಹೇಳಿದೆ ನಾನು ನಮ್ಮ ಮನೆಯಲ್ಲಿ ಭಿಕ್ಷೆ ಕೊಡಬಾರದು ಅಂತ ಹೇಳಲಿಲ್ವೆ? ಬಾಯಿಲ್ಲಿ ಅಂತ ದರ ದರನ್ನು ಎಳ್ಕೊಂಬಂದು ಮೂಲೆಗೆ ತಳ್ಳಿದಳಂತೆ. ಪ್ರಾರಂಭವಾಯಿತು ಈ ಮಹಾನುಭಾವಳಾದ ಸಕ್ಕು ಬಾಯಿಗೆ ಇಲ್ಲ ಸಲ್ಲದ ಕಷ್ಟ. ಸ್ವಲ್ಪ ದಿನ ಕಳೆಯುವುದರೊಳಗಾಗಿ ಇಲ್ಲಿ ನಾರಾಯಣ ಪಂಥನ ಹೆಂಡತಿ ಕಾಯಿಲೆ ಮಲಗಿದ್ದಾಳೆ. ಗಂಡನನ್ನು ಕರೆದ್ಲು, ಸ್ವಾಮಿ ಮಗಳನ್ನು ನೋಡಬೇಕು ಅಂತ ಆಸೆಯಾಗ್ತಾ ಇದೆ ಕಣ್ರಿ, ಒಂದು ಸಲ ಹೋಗಿ ಕರ್ಕೊ ಬರ್ತೀರಾ? ಆ ನಾರಾಯಣ ಪಂಥ ಹೇಳಿದ, ದೇವಿ ನಾವು ನಮ್ಮ ಮಗಳನ್ನ ಯಾವುದೋ ಆಶೆಯ ಮೇಲೆ ಕಠೋರಿಗಳ ಮನೆಗೆ ಕೊಟ್ಟುಬಿಟ್ಟಿವಿ ಕಣೇ.

ಅವರು ನಮ್ಮ ಮನೆಗೆ ಕಳಿಸೋದಿಲ್ಲ ಅಂತ ವರ್ತಮಾನ. ಹಿಂದೊಮ್ಮೆ ನಾನೇ ಹೋಗಿದ್ದಾಗ ಹೇಳಿದ, ತಿನ್ನಲನ್ನವಿಲ್ಲದ ನಿಮ್ಮ ಮನೆಗೆ ನಮ್ಮ ಸೊಸೆಯನ್ನು ಕಳಿಸೋಕ್ಕಾಗಲ್ಲ, ಹೋಗು. ಏನ್ ತಂದಿದ್ದೀಯ ಅಂತ ಕೇಳಿದ್ರ ಕಡೆ ಈಗ ಏನ್ ಹೇಳಲೆ? ಆ ಅಮ್ಮ ಹೇಳ್ತಾಳೆ, ನನ್ನ ಮಗಳಿಗೊಂದು ಮಾತು ಹೇಳ್ತಿರೇನ್ರಿ.

0: ಬೆಳೆಸಿದೆ ಬಾ ಎಂದು ಕರೆಯಿರಿ.
1: ಅವಳು ಬೆಳೆಸಿದ್ಲಲ್ಲ ಈ ಮಲ್ಲಿಗೆ ಗಿಡ, ಅದೆಲ್ಲ ಬಾಡು ಹೋಗ್ತಾ ಇದೆ, ಅವಳನ್ನೇ ಎದುರು ನೋಡ್ತಾ ಇದೆ ಬಾ ಅಂತ ಹೇಳ್ರಿ. ಯಾವ ಹೊಟ್ಟೆ ಅವಳನ್ನ ನವಮಾಸ ಹೊತ್ತು ಹೆತ್ತು ತುತ್ತಿಟ್ಟು ಸಾಕಿತು, ಆ ಹೊಟ್ಟೆ ಮತ್ತೊಮ್ಮೆ ಅವಳನ್ನು ತಬ್ಬಬೇಕೆಂದು ಆಸೆ ಪಡುತ್ತಿದೆ ಎಂದು ಹೇಳ್ರಿ. ನಾನು ಬದುಕಿರೋ ಹಾಗಿಲ್ಲ. ಆತ ಹೆಂಡತಿ ಕೈ ಹಿಡಿದು ಹೇಳ್ತಾನೆ, ಹಾಗನ್ಬೇಡ, ಇದು ಈಗಲೇ ಹೊರಟೆ. ಪಾಂಡುರಂಗ ನೀನೇ ನನ್ನನ್ನು ಕಾಪಾಡು, ರಂಗ ನೀನೇ ಕಾಪಾಡು. ಮಗಳಿಗಾಗಿ ಕೊಡುವುದಕ್ಕೇನಿದೆ ಎಂದು ನೋಡಿದ, ತಾನು ಬಹುಕಾಲದಿಂದಲೂ ಪೂಜೆ ಮಾಡ್ತಾ ಇದ್ದಂಥ ಒಂದು ಪಾಂಡುರಂಗ ವಿಗ್ರಹ, ವಿಠಲನ ವಿಗ್ರಹ, ಆ ಲೋಹದ ವಿಗ್ರಹವನ್ನು ಕೈನಲ್ಲಿ ತೆಗೆದುಕೊಂಡಿದ್ದಾನೆ. ಹೇ ಪಾಂಡುರಂಗ, ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು ಎಂದು ಬರ್ತಾ ಇದ್ದಾನಂತೆ. ಕರುವೀರಪುರಕ್ಕೆ ಬಂದು ತನ್ನ ಬೀಗರ ಮನೆ ಹತ್ತಿರಕ್ಕೆ ಬರುವಾಗ ಆ ತನ್ನ ಕೈಯಲ್ಲಿದ್ದ ಮೂರ್ತಿಯನ್ನ ಭದ್ರವಾಗಿ ಬಟ್ಟೆಯಲ್ಲಿ ಸುತ್ತಿ ಕಂಕಳಲ್ಲಿಟ್ಟುಕೊಂಡಿದ್ದ. ಇದನ್ನ ದೂರದಿಂದ ನೋಡಿದಳಂತೆ ಉಪ್ಪರಿಕೆಯ ಮೇಲೆ ಕೂತಿದ್ದ ಕರ್ಕಶಿ. ಆ ಮಗಳ ಕೊಟ್ಟವನ್ ಬರ್ತಾ ಇದ್ದಾನೆ, ಏನೋ ಏನೋ ತರ್ತಾ ಇದ್ದಾನೆ, ಏನೋ ತರ್ತಾ ಇದ್ದಾನೆ ಎಂಬುದಾಗಿ ಓಡಿ ಬಂದಿದೆ. ಸಕ್ಕು, ನಿಮ್ಮಪ್ಪ ಬರ್ತಿದ್ದಾನೆ, ಅವರ ಸಂಗಡ ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದೆ ಮನೆಗೆ ಓಡಿಸಿಬಿಡ್ತೀನಿ, ಎಚ್ಚರಿಕೆ, ಹೋಗು ಕರಿಯವರನ್ನ. ಮನೆ ಬಾಗಿಲಿಗೆ ಬಂದ ತಂದೆ ಮಗಳನ್ನು ನೋಡಿದ, ಆ ಮಗಳು ಕೃಶಳಾಗಿ ಹೋಗಿದ್ಲಂತೆ. ಸಕ್ಕು ಚೆನ್ನಾಗಿದ್ದೀಯಾ ಅಮ್ಮ? ಸಕ್ಕು ಬಾಯಿ ಹೇಳ್ತಾಳಪ್ಪ, ಆನಂದವಾಗಿದ್ದೀನಪ್ಪ. ತಾಯಿಯಂತ ಅತ್ತೆ, ತಂದೆಯಂತ ಮಾವ, ಗಂಡನೋ ದೇವರಪ್ಪ. ಆ ಒಳಗಡೆ ಏನು ಸಂಕಟ ತುಂಬಿದೆ ಅಂದ್ರೆ, ಆ ಗಂಡ ತಂದೆ ತಾಯಿಗಳಿಗೆ ಹೆದರಿ ನಡೆಯುವವನು. ಹೆಂಡತಿಯನ್ನ ಮದುವೆಯಾದ ಮೊದಲುಗೊಂಡು ನೀನು ಏಕ್ ಹೀಗಿದ್ದೀಯಾ, ಊಟ ಮಾಡಿದೀಯಾ ಎಂದು ಒಂದು ದಿನವೂ ಕೇಳಿದವನಲ್ಲ. ಮೇಲೆ ಆ ಕರ್ಕಶಿಯ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕೆ ಅವಕಾಶ ಸಿಕ್ಕಿದರೆ, ಕೈಯಲ್ಲಿ ಕೋಲಿದ್ದರೆ ಕೋಲಿನಲ್ಲಾದರೂ ಆ ಸಕ್ಕು ಬಾಯಿಯನ್ನು ಹೊಡೆದು ಸಂತೋಷ ಪಡುವಂತ ಅವನು ಕಠೋರ ಸ್ವಭಾವದವನು. ಚೇಳಿನ ಹೊಟ್ಟೆಯಲ್ಲಿ ಚೇಳು ಹುಟ್ಟೀತೇ ವಿನಃ ಗಿಣಿಮರಿ ಹುಟ್ಟಲು ಸಾಧ್ಯವಿಲ್ಲ. ಅದನ್ನೆಲ್ಲ ಮುಚ್ಚಿ ಸಕ್ಕು ಬಾಯಿ, ನಾನು ಚೆನ್ನಾಗಿದ್ದೀನಪ್ಪ, ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾಳ? ಅಮ್ಮ ಸಕ್ಕು, ನಿಮ್ಮಮ್ಮ ನಿನ್ನನ್ನು ಕರ್ಕೊಂಬ ಅಂತ ಹೇಳಿದ್ದಾಳಮ್ಮ. ಕರ್ಕಶಿ ಬಂದ್ಲಂತೆ, ಏನು ಕರ್ಕೊಂಬ ಅಂತ ಹೇಳಿದ್ದಾಳ? ವರೋಪಚಾರವನ್ನು ಮಾಡಲಿಲ್ಲ, ಬಂದ ನೆಂಟರಿಷ್ಟರೆದರಲ್ಲಿ ನಮಗೆ ಸರಿಯಾದ ಗೌರವ ಮಾಡಲಿಲ್ಲ. ನನ್ನ ಮಗನಿಗೆ ಎಂಥೆಂಥ ಹೆಣ್ಣು ಕೊಡೋರು ಇದ್ರು, ಅದೆಲ್ಲ ಬಿಟ್ಟು ದುರಿದ್ರ ನಿಮ್ಮ ಮನೇಲಿ ಹೆಣ್ಣನ್ನು ಕಟ್ಟಿಕೊಂಡು ಅವಳು ಇಟ್ಟಿಲ್ಲ ಇಟ್ಟಿಲ್ಲ ಇಟ್ಟಿಲ್ಲ, ಅವನು ಯಾವನೋ ವಿಠಲ ಅಂತ, ಅವನು ಯಾವ ದೇವರೋ ಏನೋ, ಅದು ಸರಿ ಮಗಳಿಗಾಗಿ ಏನ್ ತಂದಿದ್ದೀಯಾ?
0: ಈ ತಂದ ಏನು ಇಲ್ಲ ತಾಯಿ,
1: ಏನು ಇಲ್ಲದ ಇದ ಮೇಲೆ ನಿನ್ನನ್ನು ಇಲ್ಲಿ ಬಾ ಎಂದು ಕರೆದವರು ಯಾರು ಹೇಳಮೇಲೆ?
0: ಅಮ್ಮ ಬಡತನದಲ್ಲಿದ್ದ ಮಾತ್ರಕ್ಕೆ ಇಷ್ಟೊಂದು ಅವಮಾನ ಮಾಡ್ತೀರಮ್ಮ?
1: ನನ್ನ ಚಿನ್ನದಂತಹ ಮಗಳನ್ನೇ ಕೊಟ್ಟು, ಆಹಾ ಕೊಟ್ಟೆ ಕೊಟ್ಟೆ ಚಿನ್ನದಂತಹ ಮಗಳನ್ನ, ಒಳ್ಳೆ ಮಾತಿನಿಂದ ಹೊರಟೋಗು. ಹೋಗು ಅನ್ನುವಾಗ ಮಗಳ ಕಡೆ ತಿರುಗಿ ಕೇಳಿದ ತಂದೆ, ಏನ್ ಹೇಳ್ತೀಯಮ್ಮ ನೀನು?
0: ಸಕ್ಕುಬಾಯಿ ಹೇಳ್ತಾಳೆ,
1: ಅಪ್ಪ ನಿನಗೊಬ್ಬ ಮಗಳಿದ್ದಳು ಎಂಬ ನೆನಪೊಂದನ್ನಿಟ್ಕೋ ಸಾಕಪ್ಪ, ತಾಯಿಗೆ ಹೇಳು ನಾನಿಲ್ಲಿ ಸಂತೋಷವಾಗಿದ್ದೀನಿ, ಆದ್ರಿಂದ ನನ್ನ ಚಿಂತೆಯನ್ನು ಬಿಟ್ಟುಬಿಡು ಅಂತ. ಅಪ್ಪ ಹೋಗಿ ಬಾರೋ,

ತಂದೆ ಬಾಗಿಲ ಬಳಿಗೆ ಬಂದಾಗ ತನ್ನ ಕಂಕಳಲ್ಲಿದ್ದ ಮೂರ್ತಿಯನ್ನು ತೆಗೆದಮ್ಮ, ಇನ್ನು ನಿನ್ನನ್ನು ಈ ಜನ್ಮದಲ್ಲಿ ಕಾಣೋ ಯೋಗ ನನಗಿಲ್ಲ, ಇದು ಈ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡಮ್ಮ. ಆ ಲೋಹದ ಮೂರ್ತಿಯನ್ನು ಕೊಟ್ಟು ಬಹು ನಿಧಾನದಿಂದ ಕಣ್ಣೀರನ್ನು ಸುರಿಸಿ ಮನೆಗೆ ಬಂದ. ಹೆಂಡತಿ ಕೇಳಿದ್ಲು, ಏನಾಯ್ತು? ನನ್ನ ಮಗಳು ಸಕ್ಕು ಏನ್ ಹೇಳಿದ್ಲು? ಇಲ್ಲ, ನಿನ್ನ ಮಗಳು ಬಹಳ ಚೆನ್ನಾಗಿದ್ದಾಳೆ ಕಣೆ, ಬಹಳ ಆನಂದವಾಗಿದ್ದಾಳೆ, ನನಗೀಗ ಬರೋದಕ್ಕೆ ವಿರಾಮ ಇಲ್ಲ ಅಂದ್ಲು. ಸುಳ್ಳಾಡ್ತಾ ಇದ್ದೀರ, ಏನ್ ಹೇಳಿದ್ಲು ಹೇಳ್ರಿ? ಅಳತ ಹೇಳ್ತಾನೆ, ನಿನ್ನ ಮಗಳು ಇನ್ನು ಬರೋಲ್ಲ ಕಣೆ. ಅವಳ ದುಃಖ ಹೇಳತೀರದು. ಹಾಗನ್ನುವಾಗಿ ತಾಯಿ ಸಕ್ಕು ಂತೆ ಹಾರಿತು ಪ್ರಾಣ ಉಳಿಯದೆ ಜಗದೆ, ಹಾರಿ ಹೋಯಿತು ಆ ತಾಯಿಯ ಪ್ರಾಣ. ನಾರಾಯಣ ಪಂತ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಪಾಂಡುರಂಗ ಏನು ಮಾಡಿದೆ? ಪಾಂಡುರಂಗ ಇನ್ನು ನಗುತ್ತಲೇ ಇದ್ದಾನೆ. ಆ ತಾಯಿಗೆ ಅಂತ್ಯ ಸಂಸ್ಕಾರಗಳಾಯಿತು. ಇಲ್ಲಿ ಮಹಾನುಭಾವಳಾಗಿರ್ತಕ್ಕಂಥ ಸಕ್ಕುಗಂತೂ ತಪ್ಪಲೇ ಇಲ್ಲವಂತೆ ದಿನಪ್ರತಿಯಲ್ಲಿ ಭವಣೆ, ಆದರೂ ಕಾಲ ಕಳೆಯುತ್ತಿದ್ದಾಳೆ. ಹರಿಯ

ಕಾಲ ಕಳೆಯುತ್ತಿದೆ. ಸಕ್ಕುಬಾಯಿ ಅನೇಕ ವಿಧವಾದಂತ ದುಃಖವನ್ನು ಅನುಭವಿಸಿ ತನ್ನ ಮನಸ್ಸಿಗೆ ಬಹಳ ನೋವಾದಾಗ ತಂದೆ ತಂದುಕೊಟ್ಟಿದ್ದಂಥ ಮೂರ್ತಿಯನ್ನ ಇವರಾರ ಕಂಡಿಗೂ ಕಾಣದಂತೆ ಒಂದೆಡೆಯಲ್ಲಿ ಬಚ್ಚಿಟ್ಟುಕೊಂಡು, ಪಾಂಡುರಂಗ ವಿಠಲ ಆವ ಜನ್ಮದ ಪಾಪವೋ ನಿನ್ನ ಸ್ಮರಿಸದೆ ಬಾಳುವ ಜೀವವೋ ಕಾರಣ ಕರ್ತನೇ ಸಲಹೋ ರಂಗ. ಅನುಗಾಲವು ನಿನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುತ್ತಿದ್ದ ನನಗೆ ನಿನ್ನ ಸ್ಮರಣೆಯನ್ನೇ ಮಾಡಬಾರದು ಎಂದು ನನ್ನನ್ನು ಇಲ್ಲಿ ನಿರ್ಬಂಧ ಮಾಡುತ್ತಿದ್ದಾರೆ. ಗೋವಿಂದ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ಸಕ್ಕುಬಾಯಿ ತಾನೊಂದು ಮೂಲೆಯಲ್ಲಿ ಮಾತನಾಡುತ್ತಿರುವುದನ್ನ ದೂರದಿಂದ ಕೇಳಿಸಿಕೊಂಡಳಂತೆ ಈ ಕರ್ಕಶಿ. ಏನ್ ಮಾಡ್ತಾ ಇದ್ದಾಳು ಇವಳು? ಬಂದು ಬಾಗಿ ನೋಡಿದಳು. ಆ ಪಾಂಡುರಂಗ ಮೂರ್ತಿಯನ್ನು ಇಟ್ಕೊಂಡು ಮಾತನಾಡುತ್ತಿರುವುದನ್ನು ಕಂಡೊಡನೆ, ಅಯ್ಯೋ ಪಾಪಿ, ಯಾವುದೋ ದೇವರನ್ನಿಟ್ಕೊಂಡು ಮಾಟ ಮಾಯಾ ಮಂತ್ರ ಎಲ್ಲ ಮಾಡ್ತಾ ಇದೀಯಾ, ನೋಡೇನ್ ಮಾಡ್ತೀರಿ ಎಂಬುದಾಗಿ ಬಂದು ತನ್ನ ಕೈಯಲ್ಲಿ ಆ ಪಾಂಡುರಂಗ ಮೂರ್ತಿ ಹಿಡಿತಿದ್ದರೆ ಸಕ್ಕುಬಾಯಿ ಅದನ್ನು ಕಿತ್ಕೊಂಡತಿ. ಈ ಕರ್ಕಶಿ ಎದ್ದ ಸದಳು ದೂರಕ್ಕೆ. ಈ ಸಕ್ಕು ಓಡಿದ್ಲು, ರಂಗ ಇದೇನ ಅನ್ಯಾಯ ಎಂದು ಓಡಿ ಬಂದು ಅತ್ತೆಗೆ ಹೇಳ್ತಾಳೆ. ಅತ್ತೆನ್ನೋರೆ, ನೀವು ನನ್ನನ್ನು ಏನು ಮಾಡಿದರೂ ನಾನು ನಿಮಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ, ಆದರೆ ನನ್ನ ರಂಗನನ್ನು ಪೂಜೆ ಮಾಡುವುದನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ, ನನ್ನನ್ನು ದೂರ ಮಾಡಬೇಡಿ. ಹೌದಾ ತಾಳು ಎಂಬುದಾಗಿ ಬಂದು ಅಳಲಾರಂಭಿಸಿದ್ಲು ಕರ್ಕಶಿ. ನನಗೆ ಎದುರು ಮಾತಾಡಿದ್ಲು, ನನ್ನನ್ನು ಅವಮಾನ ಮಾಡಿದ್ಲು. ಎಲ್ಲಿಯೋ ಹೋಗಿದ್ದ ಕೋಪಿಷ್ಠನಾದ ಮಗ ವಿಠೋಬ ಬಂದರೆ ನಿನ್ನ ಹೆಂಡತಿ ನೋಡು ನನ್ನನ್ನು ಹೀಗೆಲ್ಲ ಅಂದ್ಲು. ಪೂರ್ವಾಪರಗಳ ವಿಚಾರವನ್ನು ಮಾಡದ ಆ ವಿಠೋಬ ಕೈಯಲ್ಲಿ ಕೋಲನ್ನು ಹಿಡಿದ ಬಂದು ಆ ನಿಂತಿರುವ ಸಕ್ಕು ಬಾಯಿಗೆ ತನ್ನ ಮನಸ್ವಿ ಪಟ ಪಟ ಪಟ ಪಟನೆ ಹೊಡೆದನಂತೆ. ದೇಹಾದ್ಯಂತ ಬರೆಗಳು ಬಂದಿವೆ. ಪಾಂಡುರಂಗ ಪಾಂಡುರಂಗ ಮರು ಮಾತಾಡಲಿಲ್ಲ. ಹಾಗೆ ಸರಗಿ ಬಿದ್ದರೆ ಬಂದ್ಲು ಈ ಕರ್ಕಶಿ. ಆಯ್ತೇನೆ ನಿನ್ನ ಪಾಂಡುರಂಗನ ಧ್ಯಾನ, ಹೋಗು ಹೋಗಿ ನೀರು ತೆಗೆದುಕೊಂಡು

ಕೊಡವನ್ನ ಕಂಕಳಲ್ಲಿ ಹಿಡಿದಿದ್ದಾಳೆ. ಆ ಬಾಧೆಯನ್ನು ಸೈರಿಸಿ ಮರು ಮಾತಾಡದೆ ನದಿಯ ತೀರಕ್ಕೆ ಬರ್ತಾ ಇದ್ದಾಳಂತೆ. ಅಲ್ಲೊಂದು ಸಮೂಹವೇ ಪಾಂಡುರಂಗನ ಧ್ಯಾನ ಮಾಡಿಕೊಂಡು ಬರ್ತಾ ಇದ್ದಾರೆ.

0: ಬಂದು ಕಾಲಿಗೆ ನಮಸ್ಕಾರ ಮಾಡಿದರೆ ಓಡಿ ಬಂದಳಂತೆ ಸಕ್ಕು.
1: ಸ್ವಾಮಿ,
0: ಇದೇನು ಹೊರಟಿರುವರಲ್ಲ, ಇದೇನಮ್ಮ ವಾರಕ್ಕರೆ ಪೂಜೆಯಲ್ಲವೇನಮ್ಮ ಪಂಢರೀನಾಥನ ಸಂದರ್ಶನದ ಭಾಗ್ಯ, ನಾವೆಲ್ಲರೂ ಪದ್ಧತಿಯಂತೆ ಹೋಗ್ತಿದ್ದೇವೆ. ಸಕ್ಕು ಬಾಯ ಎಂದು ಪಾಂಡುರಂಗ ಪಾಂಡುರಂಗ ತಂದೆಯ ಮನೆಯಲ್ಲಿ ಇದ್ದಷ್ಟು ಕಾಲವೂ ಸಹ ತಪ್ಪದೇ ನಿನ್ನ ಸಂದರ್ಶನಕ್ಕೆ ಬರುತ್ತಿದ್ದೆ. ಈಗ ಎಲ್ಲರೂ ಹೋಗ್ತಾ ಇದ್ದಾರೆ, ಈ ಸಂತರೆಲ್ಲ ಹೋಗ್ತಾ ಇದ್ದಾರೆ. ಪಕ್ಕದಲ್ಲಿದ್ದ ಒಬ್ಬ ಆಕೆಗೆ ಹೇಳುತ್ತಿದ್ದಾಳೆ, ಇಲ್ಲ ಇಲ್ಲ ನಾನೂ ಹೋಗ್ತೇನೆ, ನಾನು ಪಂಡರೀನಾಥನ ದರ್ಶನ ಮಾಡದೇ ಇರಲು ಸಾಧ್ಯವಿಲ್ಲ, ವರ್ಷ ಪ್ರತಿಯಂತೆ ನಾನು ಹೋಗಲೇಬೇಕಾಗಿದೆ, ಹೋಗ್ತೇನೆ ಹೋಗ್ತೇನೆ ಅನ್ನುವಾಗ ಆ ಪಕ್ಕದ ಎಮ್ಮ ಹೇಳ್ತಾಳೆ, ಏನಮ್ಮ ಸಕ್ಕು ಇಷ್ಟೆಲ್ಲ ಕಷ್ಟಪಡ್ತಾ ಆ ರಾಕ್ಷಸರ ಸಮೂಹದಲ್ಲಿ ಇದ್ಕೊಂಡು ತಿರುಗಾ ಹೋಗ್ತೀನಿ ಅಂತೀಯಲ್ಲೇ, ಈ ವಿಚಾರ ಗೊತ್ತಾದ್ರೆ ನಿಮ್ ಸುಮ್ಮನೆ ಬಿಡ್ತಾರ, ಏನಾದ್ರೂ ಆಗ್ಲಿ ನಾ ಹೋಗ್ಲೇಬೇಕು. ಆ ಪಕ್ಕದ ಮನೆ ಆಕೆ ದಡ ದಡದನ್ನು ಓಡಿ ಬಂದಂತೆ, ಓಡಿ ಬಂದು ಕರ್ಕಶಿಗೆ ಹೇಳಿದ್ಲಮ್ಮ ನಿನ್ನ ಸೊಸೆ ಪಂಡರಿಪುರಕ್ಕೆ ಹೋಗ್ತಿದ್ದಾಳೆ. ಪಂಡರಿಪುರಕ್ಕೆ ಹೇಗ್ ಹೋಗ್ತಾಳೆ ಎಂಬುದಾಗಿ ಮಗನನ್ನು ಕರೆದುಕೊಂಡು ಬೀದಿಯೆಲ್ಲ ಅವಾಚ್ಯ ಶಬ್ದಗಳನ್ನೇ ಆಡುತ್ತಾ ಬಂದಳು. ಆ ಮಗ ಆ ಸಕ್ಕುಬಾಯಿಯ ಮುಂದಲೆಯನ್ನು ಹಿಡಿದು ಪಂಡರಿಪುರಕ್ಕೆ ಹೋಗ್ತೀಯ ಬಾಯಿಲಿ ಎಂಬುದಾಗಿ ದರ ದರ ದರ ದರ ದರ ಹೇಳಿಕೊಂಡು ಬಂದ್ರೆ ಈ ಸಕ್ಕುಬಾಯಿ ಪಾಂಡುರಂಗ ಅತ್ತೆ ಹೇಳಿದ್ಲು, ಎಲ್ಲಿಗೆ ಹೋಗ್ತೀಯಾ ಅತ್ತೆ, ನಾನು ನಿಮ್ಮನ್ನ ಏನು ಕೇಳಲಿಲ್ಲ ಅತ್ತೆ, ನೀವು ಏನೇ ಮಾಡಿದರು ನನಗೆ ತಿನ್ನಲೇನು ಕೊಡದಿದ್ದರು, ನೀವು ಸಿಟ್ಟಿನಿಂದ ಕಾಯಿಸಿದ ಕಬ್ಬಿಣದಿಂದ ಬರೆಯಳೆದರು, ಎದುರಾಡಿದವಳು ನಾನಲ್ಲ. ಈಗೊಂದು ಒಂದು ಮಾತನ್ನು ಮಾತ್ರ ನಡೆಸಿಕೊಡಿ, ನನ್ನ ರಂಗನ ದರ್ಶನ ಮಾಡಬೇಕು, ನನ್ನನ್ನು ಕಳುಹಿಸಿಕೊಡಿ. ರಂಗನ ದರ್ಶನ ಬೇಕೋ, ನೋಡಿ ಈಗ ಮಾಡಿಸ್ತೇನೆ, ಕಟ್ಟ ಹಾಕೋ ಇವಳ ಕಂಬಕ್ಕೆ, ದರ ದರನ ಎಳ ತಂದಿದ್ದೇ ಕಂಬಕ್ಕೆ ಕಟ್ಟ ಹಾಕ್ಬಿಟ್ಟು, ಕಟ್ಟ ಹಾಕಿ ಈಗನ್ನು ಈಗ ಹೇಳು ಹೇಳು ಅಂದಾಗ ಪಾಂಡುರಂಗ ಪಾಂಡುರಂಗ ಎಂದಾಗ ಆ ಅತ್ತೆ ಸಿಟ್ಟಿನಿಂದ ಮತ್ತಷ್ಟು ಹೊಡೆದಳಂತೆ. ಬಿದ್ದ ಪೆಟ್ಟನ್ನು ಸಹಿಸಲಾರದೆ ಸಕ್ಕುಬಾಯಿ ಮೂರ್ಛಿತಳಾಗ್ಬಿಟ್ಟು, ಹಾಕೋ ಬಾಗ್ಲನ್ನ ಸಾಯಿಲಿ ಇವಳಿಲ್ಲೇ ನಡೀರಿ ಹೋಗೋಣ. ಹೊರಟೇ ಬಿಟ್ರು, ಹೊರಟ್ರೆ ಈ ತಾಯಿ ಮೆಲ್ಲನೆ ಬಹಳ ವೇಳೆಯಾದ ಮೇಲೆ ಚೇತರಿಸಿಕೊಂಡು, ಪಾಂಡುರಂಗ ಹೇ ವಿಠಲ ನಿನ್ನ ದರ್ಶನ ಭಾಗ್ಯ ನನಗಿಲ್ವಾ ಸ್ವಾಮಿ, ನಾನು ನಿನ್ನನ್ನು ನೋಡದೆ ಬಾಳಲಾರೆ, ನನಗೆ ದರ್ಶನ ಭಾಗ್ಯವನ್ನು ಕೊಡು ದೇವಾ.

0: ಪಾಂಡುರಂಗಾ ಪಾಂಡುರಂಗ, ಬಯಸಿದೆ ಮನವು ನಿನ್ನ ನೋಡಲು ಪಂಡರೀಪುರದೇ ದೇವಾ, ನಿನ್ನ ಪಂಡರೀಪುರದಲ್ಲಿ ನೋಡಬೇಕು ಎಂದು ಈ ಮನಸ್ಸು ಕಾತುರ ಪಡುತ್ತಿದೆ. ಪಾಂಡುರಂಗ ನಾನು ನಿನ್ನನ್ನು ನೋಡದೇ ಇರಲಾರೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ,
1: ಮೂರ್ಛೆ ಬಿದ್ದಳಂತೆ. ಆ ಕಂಬದಲ್ಲಿ ಹಾಗೆ ಹೊರಗೆ ನಿಂತಿದ್ದರೆ ಇದನ್ನು ಸಹಿಸಲಾರದೆ ಜಗದೊಡೆಯನಾದ ಪಾಂಡುರಂಗ ಥಟ್ಟನೆ ಪ್ರತ್ಯಕ್ಷನಾದ. ತಾನೊಂದು ಹೆಣ್ಣಿನ ರೂಪದಲ್ಲಿ ಬಂದ. ಅಮ್ಮ ಅಮ್ಮ ಸಕು, ಈಕೆ ಮೆಲ್ಲನ ಕಣ್ಣು ಬಿಟ್ಟು, ಯಾರು ಯಾರಮ್ಮ ನೀವು? ನಾನು ಪಕ್ಕದ ಮನೆಯವಳಮ್ಮ, ವಿಠೂಬಾಯಿ ಅಂತ. ನೀವ್ ಹೇಗ್ ಬಂದ್ರಿ? ಏನ್ ಭಯವಿಲ್ಲ, ನಿಮ್ಮ ಅತ್ತೆ ಅಲ್ಲೆಲ್ಲೋ ಹೋಗಿದ್ಲು, ನಾನ್ ಆ ಸಮಯ ನೋಡ್ಕೊಂಡು ಬಂದೆ. ಅಮ್ಮ ನಿನ್ನ ಆಶೆ ಏನಮ್ಮ? ಏನು ಇಲ್ಲ, ನಾನು ಪಂಡರೀನಾಥನ ದರ್ಶನ ಮಾಡಬೇಕು. ಪಂಡರೀನಾಥನ ದರ್ಶನ ಮಾಡಬೇಕಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ನಿಮ್ಮ ಅತ್ತೆ ಮಾವಂದರಿಗೆಲ್ಲ ಹೇಳಿ ತೀರ್ಮಾನ ಮಾಡಿದ್ದೀನಿ. ಅವಳಿಲ್ದೆ ಇದ್ರೆ ಮನೆ ಕೆಲಸ ಮಾಡೋರು ಯಾರು ಅಂತ ನನ್ನನ್ನು ಕೇಳಿದ್ರು. ನೀವೇನು ಭಯಪಡಬೇಡಿ, ಆಕೆ ಬರೋವರೆಗೂ ಆಕೆಯ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದೀನಮ್ಮ. ನೀನು ಹೋಗು, ಆನಂದವಾಗಿ ನಿನ್ನ ದೇವರ ದರ್ಶನವನ್ನು ಮಾಡಿ ಬಾ. ಈಕೆ ಹೇಳ್ತಾಳೆ, ಅಮ್ಮ ವಿಠೂಬಾಯಿ, ನಾನು ಈ ಉಪಕಾರವನ್ನು ನಾನು ಮರೆಯುವಂತಿಲ್ಲ. ಅಯ್ಯೋ ಉಪಕಾರ ಏನ್ ಬಂತಮ್ಮ, ನೀನು ಸರ್ವದಾ ಸುಖವಾಗಿರಬೇಕು ಎಂಬುದೇ ನನ್ನ ಆಶೆ ಬಾ ಎಂಬುದಾಗಿ ತಾನೇ ಕಟ್ಟುಗಳನ್ನು ಬಿಚ್ಚಿದರಂತೆ. ಆ ಜಗದೊಡೆಯನಾದ ಪಾಂಡುರಂಗನೇ ಆ ರೂಪ ಧರಿಸಿ ಬಂದು ಸಕುಬಾಯಿಯನ್ನು ಹೊರಗಡೆ ಕರ್ಕೊಂಬಂದ್ರೆ ಅಲ್ಲೊಬ್ಬ ಮುದುಕ ಗಡ ಗಡ ಗಡ ನಡುಗುತ್ತಿದ್ದಾನೆ. ಅಯ್ಯ ಈಕೆಯನ್ನು ಕರ್ಕೊಂಡು ಪಂಡರೀಪುರಕ್ಕೆ ಹೋಗಪ್ಪ, ಪಂಡರೀಪುರಕ್ಕೆ ಹೋಗಪ್ಪ ಅಂದ್ರೆ ಸಕುಬಾಯಿ ಹೇಳ್ತಾಳೆ, ಅಮ್ಮ ನಾಳೆ ಬೆಳಗಾಗುವುದರೊಳಗಾಗಿ ಪಂಡರೀಪುರದಲ್ಲಿ ಇರಬೇಕಲ್ಲ, ಸಾಧ್ಯವೇನಮ್ಮ? ಈತನೋ ವಯಸ್ಸಾದವನು, ನಾನು ನಿಶಕ್ತಳು, ದೇವರ ದರ್ಶನವನ್ನು ಮಾಡಬಲ್ಲವೆ. ಆ ವಿಠೂಬಾಯಿ ಹೇಳ್ತಾಳೆ, ನೋಡು ಈ ಮುದುಕಪ್ಪ ನೋಡೋದಕ್ಕಾಗಿದ್ದಾನೆ, ಈತನಿಗೆ ಬಹಳ ಹತ್ತಿರದ ದಾರಿಗಳೆಲ್ಲ ಚೆನ್ನಾಗಿ ಗೊತ್ತು. ಈ ಹತ್ತಿರದ ದಾರಿಗಳೆಲ್ಲ ಗೊತ್ತಿರೋದ್ರಿಂದ ನಿನ್ನನ್ನು ಬೇಗ ಕರ್ಕೊಂಡೋಗಿ ಸೇರಿಸಿಬಿಡ್ತಾನೆ, ಹೋಗು ಹೋಗು ಎಂದಾಗ ಈ ಸಕುಬಾಯಿ ಆ ವಿಠೂಬಾಯಿಯನ್ನೇ ನೋಡ್ತಮ್ಮ, ಇದು ಈಗಲೇ ಹೊರಟೆ, ನಿನಗೆ ಅನಂತ ವಂದನೆಗಳು ಎಂಬುದಾಗಿ ನಮಸ್ಕಾರ ಮಾಡಿಕೊಂಡು ಹೊರಟ್ರೆ ನಡೆದು ಬರುತ್ತಿದ್ದಾರೆ. ನಡೆಯಲಾರದೆ ಅಡವಿಯೊಳಗುರಳುತ್ತಾ ಅಲ್ಲಿ ಹೋಗ್ತಾ ಹೋಗ್ತಾ ಎಡವಿ ಢಮ್ಮನೆ ಬೀಳ್ತಾಳಂತೆ. ಮತ್ತೆ ಹೇಳ್ತಾಳೆ, ಈ ಮುದುಕಪ್ಪ ಅಮ್ಮ ಅಮ್ಮ ಎಚ್ಚರಿಕೆ, ನಿಧಾನ ನಿಧಾನ ಎಂದರೆ ನಡೆದು ನಡೆದು ನಡೆದು ಒಂದೆಡೆಯಲ್ಲಿ ನಡೆಯಲಿಕ್ಕಾಗದೆ ಸಕ್ಕು ಬಾಯಿ ಢಮ್ಮನೆ ಬಿದ್ದಳು ಪ್ರಜ್ಞಾಶೂನ್ಯಳ.

ಆ ಮುದುಕ ನಗುತ್ತಾನೆ ಸದ್ಯ, ಈಗಲಾದರೂ ಬಿದ್ದಲ್ಲಮ್ಮ, ನೋಡು ನನ್ನನ್ನ ಎಂದರೆ ಆ ಮುದುಕ ವೇಷಧಾರಿಯಾಗಿದ್ದವನೇ ಗರುಡದೇವ. ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಬಂದವನೇನು ಮಾಡಿದ್ದಾನಂತೆ, ಆಕೆ ಮಲಗಿದ್ದ ಸ್ಥಳದಲ್ಲಿ ಒಂದು ಸಲ ತನ್ನ ರೆಕ್ಕೆಯಿಂದ ಹೀಗೆ ಹೊಡೆದನೋ ಏನೋ, ಆ ಭೂಮಿಯೇ ಅಷ್ಟು ಭಾಗಕ್ಕೆ ಮೇಲಕ್ಕೆ ಬಂದಿದೆ. ಕರದಲ್ಲಿ ಹೊತ್ತು ಬರ್ತಾ ಇದ್ದಾನೆ, ಕರದಲ್ಲಿ

ಶೂನ್ಯಳಾಗಿ ಬಿದ್ದಿದ್ದಂತಹ ಸಕ್ಕುಬಾಯಿಯನ್ನ ತನ್ನ ಪ್ರಭಾವದಿಂದ ಬೇಗನೆ ತಂದು ಬೆಳಗಾಗುವುದರೊಳಗಾಗಿ ಆ ಪಂಢರೀಪುರದ ಸಮೀಪವನ್ನು ಮರದಡಿಯಲ್ಲಿ ಮಲಗಿಸಿ ತಾನು ಅದೃಶ್ಯನಾಗಿದ್ದಾನೆ. ಈಕೆ ಮೆಲ್ಲನೆ ಕಣ್ಣನ್ನು ಬಿಡುತ್ತಾಳೆ. ಇನ್ನು ನಾನು ಪಂಢರೀಪುರವನ್ನು ಸೇರುವುದು ಇಲ್ಲೇ ಇದೆಯೇ ಪಾಂಡುರಂಗ? ನಿನ್ನ ಸಂದರ್ಶನ ಭಾಗ್ಯ ನನಗೆ ಲಭ್ಯವಾಗುವುದೇ ಪಾಂಡುರಂಗ ಎಂದು ಎದ್ದು ನೋಡಿದರೆ ಕಾಣಿಸುತ್ತಂತೆ ದೇಗುಲದ ಗೋಪುರಗಳು ಕೇಳಿಸುತ್ತಿದೆ, ವಿಠಲ ವಿಠಲ.

ಆ ವಿಠಲನ ಧ್ಯಾನ ಕೇಳೋದಕ್ಕೆ ಚಂದ. ಬಹುಜನ ಗೋವಿಂದ ವಿಠಲ ಅನ್ಬೇಕಾದ್ರೇನೆ ಅವರಿಗೆ ಬಹಳ ಹಿಂಸೆ. ಯಾರಾದರೂ ಮಕ್ಕಳು ಗೋವಿಂದ ಅಂದ್ರೆ ಸುಮ್ಮನೆ ಕೂತ್ಕ ಅಂತಾರೆ. ಅವರು ಗೋವಿಂದ ಅನ್ನೋದು ಅವ್ರಿಗೆ ಇಷ್ಟವಿರಲ್ಲ.

ಕಣ್ಣರಳಿಸಿ ನೋಡಿದಳು ಪಂಢರೀಪುರವನ್ನ. ಬಂದೆನೇನ ಪಂಢರೀಪುರಕ್ಕೆ, ಬಂದೇ ನನ್ನೊಡೆಯನಾದ ಪಾಂಡುರಂಗನ ಇರುವ ಎಡೆಗೆ. ಆಹಾ ಪಾಂಡುರಂಗ, ಪಾಂಡುರಂಗ ಎಂಬುದಾಗಿ ನೇರವಾಗಿ ಬಂದಿದ್ದಾಳಂತೆ. ಬಂದು ಆ ಪಂಢರೀನಾಥನ ಸಂದರ್ಶನ ಮಾಡಲು ಬಂದಿದ್ದಾಳೆ. ಆ ಮಹಾನುಭಾವಳಾಗಿರ್ತಕ್ಕಂಥ ಅವಳ ಕಥೆಯನ್ನು ಹೇಳ್ತಾರೆ.

ಜನಸಮೂಹದಲ್ಲಿ ಬಂದಿದ್ದಾಳೆ, ಚಂದ್ರಭಾಗೆಯಲ್ಲಿ ಸ್ನಾನ ಮಾಡಿದ್ದಾಳೆ, ಪಾಂಡುರಂಗನ ಸೇವೆಯನ್ನೇ ಮಾಡ್ತಾ ಇದ್ದಾಳೆ. ಹಗಲು ರಾತ್ರಿಗಳೆನ್ನದೆ ಅಲ್ಲೇ ನಿರತಳಾಗಿ ಧ್ಯಾನಾಸಕ್ತಳಾಗಿ ಸೇವೆಯನ್ನೇ ಮಾಡ್ತಾ ಇದ್ದಾಳೆ. ಇಲ್ಲಿ ಪಾಂಡುರಂಗ ಸ್ವಾಮಿ ವಿಠೋಬಾಯಿ ಎಂದು ಹೇಳಿದವನು ಸಕ್ಕುಬಾಯಿ ಹೋದ ಮೇಲೆ ತಾನು ಸಕ್ಕುಬಾಯಿಯಂತೆ ವೇಷವನ್ನು ಧರಿಸಿ ಕಂಬದಲ್ಲಿ ನಿಂತನಂತೆ, ಹಗ್ಗಗಳು ತಾನಾಗಿ ತಾನೇ ಕಟ್ಟಿಕೊಂಡಿದೆ. ಅದಾದ ಮೇಲೆ ಬೆಳಗಾದರೆ ಗಂಡ ಬಂದ, ಮುಖ ನೋಡಿದಾಗ ಇವನಿಗೇನೋ ಒಂದು ರೀತಿಯಾಯಿತು. ಅಯ್ಯೋ ಪಾಪ, ಇಷ್ಟು ಹೊಡೆದರೂ ಒಂದು ಮಾತು ಹೇಳಲಿಲ್ಲ. ನನ್ನ ಹೆಂಡತಿ ಅನ್ನೋದವಳನ್ನ ಇಷ್ಟೊಂದು ಹಿಂಸೆ ಮಾಡ್ತಾಳಲ್ಲ ನಮ್ಮಮ್ಮ ಅಂತ ಏನೋ ಕನಿಕರ ಬಂತಂತೆ. ಅತ್ತೆಗೂ ಹಾಗೆ ಅನಿಸಿದೆ. ಆ ದಿನ ಆಕೆಗೆ ಬಿಡುಗಡೆಯಾಯಿತು. ಹೋಗು ಮನೆ ಕೆಲಸ ಮಾಡು. ಪರಮಾತ್ಮ ಮನೆ ಕೆಲಸವನ್ನು ಮಾಡಿದನಂತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಭಕ್ತವತ್ಸಲನಾಗಿರ್ತಕ್ಕಂಥ ಅವನು ಭಕ್ತರಿಗಾಗಿ ತಾನೆಲ್ಲ ಕೆಲಸವನ್ನು ಮಾಡುತ್ತಿದ್ದಾನೆ.

ಮನೆ ಕೆಲಸವನ್ನೆಲ್ಲ ಮಾಡ್ತಾನೆ, ರಂಗವಲ್ಲಿಯನ್ನು ಇಡ್ತಾನೆ, ಮನೆ ಸಾರಸುತ್ತಾನೆ, ಅಡಿಗೆಯನ್ನು ಮಾಡ್ತಾನೆ, ಗಂಡನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಆ ಪರಮಾತ್ಮನ ಹಸ್ತ ಸೋಂಕಿದ ಆಹಾರವನ್ನು ತಿಂದ ಈ ಮೂರು ಜನಗಳಿಗೂ ಬುದ್ಧಿ ಎಂಬತಕ್ಕಂಥದ್ದು ಮಾರ್ಪಾಟಾಗಿದೆ. ಕೂಡಲೇ ಆ ಸಕ್ಕುಬಾಯಿಯಲ್ಲಿ ಮೇಲೆ ಅಪಾರವಾದ ಪ್ರೇಮ ಪ್ರೀತಿ ವಿಶ್ವಾಸಗಳು ಬಂದಿವೆ. ಇಲ್ಲಿ ಸಕ್ಕುಬಾಯಿ ಒಂದು ದಿನ ಪಾಂಡುರಂಗನ ಸನ್ನಿಧಿಗೆ ಬಂದೆ, ಪಾಂಡುರಂಗ ಅಂತ ದರ್ಶನವನ್ನು ಮಾಡ್ತಾ ಆತನ ಪಾದ ತಬ್ಬಿ ಪಾದಕ್ಕೆ ನಮಸ್ಕಾರ ಮಾಡಿ ರಂಗ ಅಂದಂತೆ, ಏನು ಪುಣ್ಯವೋ ಆ ತಬ್ಬಿಕೊಂಡಿರುವ ಸಕ್ಕುಬಾಯಿ ಪ್ರಾಣ ಹಾಗೆ ಹೊರಟದು. ಹಿಂದ್ಗಡೆ ಇರೋರು, ಏನಮ್ಮ ತಾಯಿ ಏನ್ ಮಾಡ್ತಾ ಇದ್ದೀಯಾ ಹೇಳು ಎಂಬುದಾಗಿ ಎಚ್ಚರ ಪಡಿಸಿದರೆ ತಟ್ಟಿದ ಕೂಡಲೇ ಜಾರಿ ಕೆಳಗೆ ಬಿದ್ದಲಂತೆ. ಎಲ್ರು ಅಯ್ಯೋ ಅಯ್ಯೋ ಎಂತ ಪುಣ್ಯಾತ್ಮಳಮ್ಮ, ಎಂತ ಪುಣ್ಯಾತ್ಮಳು, ಸತ್ತೇ ಹೋದ್ಲಲ್ಲ. ತಂದಿದ್ದಾರೆ ದೇಹವನ್ನ ಪಂಢರೀಪುರದಲ್ಲಿ, ಅನೇಕ ವಿಧವಾಗಿರತಕ್ಕಂಥ ಚಂದನದ ಕಟ್ಟಿಗೆಗಳನ್ನೆಲ್ಲವನ್ನು ಸೇರಿಸಿ ಮಹಾದೈವ ಭಕ್ತರು ಎಂಬುದಾಗಿ ದೇಹ ಸಂಸ್ಕಾರವನ್ನೆಂದರೆ ಸುಟ್ಟಾಕ್ಬಿಟ್ಟು. ಕರವೀರಪುರದಿಂದ ಬಂದಿದ್ದ ಯಾತ್ರಿಕರು ಕೆಲವರು ಈ ಸಮಾಚಾರ ತಿಳಿಸಲಿಕ್ಕೆ ಈ ಕಡೆಗೆ ಬರ್ತಾ ಇದ್ದಾರೆ. ಎಷ್ಟು ದಿನವಾದರೂ ಪರಮಾತ್ಮ ಬರದೇ ಇರುವುದನ್ನು ನೋಡಿ ರುಕ್ಮಾಬಾಯಿ ತೀರ್ಮಾನ ಮಾಡಿದ್ಲಂತೆ, ಇನ್ನು ನಮ್ಮ ಯಜಮಾನರು ಬರೋದಕ್ಕೆ ಸಾಧ್ಯವೇ ಇಲ್ಲ, ಸಕ್ಕುಬಾಯಿ ಬರೋ ಪರ್ಯಂತರವು ನಾ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದ ಮೇಲೆ ಸಕ್ಕುಬಾಯಿ ಇಲ್ಲಿಂದ ಹೋಗಲೇಬೇಕಾಗತ್ತೆ ಎಂಬುದಾಗಿ ಗರುಡನನ್ನು ಕರೆದರಂತೆ. ಗರುಡ, ಆ ಸಕ್ಕುಬಾಯಿಯನ್ನು ಸುಟ್ಟಾಕಿದ್ದಾರಲ್ಲ ಅಲ್ಲಿನ ಶಲ್ಯ, ಆ ಎಮಕೆಗಳನ್ನು ನೋಡುತ್ತಿರಬಾರಯ್ಯ, ಈತಷ್ಟು ದೂರ ಹೋದ ವಾಪಸ್ ಬಂದ, ಯಾಕಪ್ಪ? ಅಮ್ಮ ಅಲ್ಲಿ ಬೇಕಾದಷ್ಟು ಬಿದ್ದಿವೆ, ಯಾವ ಮೂಳೆಗಳನ್ನು ತರೋದಮ್ಮ? ಅಪ್ಪ ಯಾವ ಮೂಳೆ? ಪಾಂಡುರಂಗ, ಪಾಂಡುರಂಗ ಅನ್ನುತ್ತೋ ಅದು ತಗೊಂಬಾರೋ. ಅಮ್ಮ ಸತ್ತಿರೋ ಜನರ ಮೂಳೆ ಪಾಂಡುರಂಗ ಅನ್ನುತ್ತ, ಬದುಕಿರೋ ಜನವೇ ಅನ್ನಲ್ಲ ಅಂತಾರೆ. ಹೋಗಪ್ಪ. ಓಡಿ ಬಂದ, ಅಲ್ಲಿ ಯಾವುದೋ ಒಂದು ಮೂಳೆ ಇತ್ತು, ಅಲ್ಲಿ ಕಿವಿ ಕೊಟ್ಟ. ಅವನು ಸಾಯೋವಾಗ ಬೀಗದ ಕೈ ಬೀಗದ ಕೈ ಬೀಗದ ಕೈ ಅಂತ ಸತ್ತಿದ್ದ. ಜೀವನ ಮನೆ ಹಾಳಾಗ ಇನ್ನೊಂದು ಕಡೆಗೆ ಬಂದ, ಅವನ್ಯಾರೋ ಕುಂಬಳಕಾಯಿ ಕುಂಬಳಕಾಯಿ ಕುಂಬಳಕಾಯಿ. ಹತ್ತಿರಕ್ಕೆ ಬಂದರೆ ಆ ಸಕ್ಕುಬಾಯಿ ಸುಟ್ಟಿದ್ದರಲ್ಲ ಅಲ್ಲಿ ಪಾಂಡುರಂಗ, ಪಾಂಡುರಂಗ, ಪಾಂಡುರಂಗ, ಹೇ ವಿಠಲ ಪಾಂಡುರಂಗ. ಜಗನ್ಮಾತೆಯಾದ ರುಕ್ಮಿಣಿ ಹೇಳ್ತಾಳೆ, ಅಮ್ಮ ಇಂಥ ಭಕ್ತಳು ನೀನು ಆಗದೇ ಇದ್ದಿದ್ದರೆ ಪರಮಾತ್ಮ ನಿನ್ನ ಮನೆಯ ಸೇವಕಿ ಅಂತ ಇರುತ್ತಿದ್ದೇನೆ ಅಮ್ಮ. ಎಚ್ಚರಳಾಗು, ತಾಯಿ ಕೈಯನ್ನು ತೋರಿ ಆಶೀರ್ವಾದ ಮಾಡಿದ ಕೂಡಲೇ ಸುಟ್ಟು ಭಸ್ಮವಾಗಿದ್ದ ಸಕ್ಕುಬಾಯಿ ನಿಜರೂಪದಲ್ಲಿ ಥಟ್ಟನೆ ನಿಂತಂತೆ, ಕೈಗಳನ್ನು ಜೋಡಿಸಲು. ಅಮ್ಮ ತಾಯೇ ನಿನ್ನನ್ನು ಕಂಡೆ ತಂದೆಯನ್ನ. ಅಮ್ಮ ನೀನು ಯಾರನ್ನು ಕಾಣಬೇಕು ಅಂತ ಇರುವೆಯೋ ಆತ ನಿನಗಾಗಿ ನಿನ್ನ ಮನೆಯಲ್ಲಿ ಹೋಗಿ ನಿನ್ನ ರೂಪದಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಹೋಗಮ್ಮ, ಹೋಗಿ ನಿನ್ನ ಮನೆಯನ್ನು ನೀನು ಸೇರಿಕೊಂಡು ನಮ್ಮ ಯಜಮಾನರನ್ನು ಕಳಿಸ್ಕೊಡಮ್ಮ.

ಹೌದೇ, ಪಾಂಡುರಂಗ ನನ್ನ ಮನೆಯಲ್ಲಿದ್ದಾನೆಯೇ? ಅಯ್ಯೋ, ಅಲ್ಲೇ ಬಂದಿದ್ದ ರಂಗನನ್ನು ಮರೆತು ಇಲ್ಲಿದ್ದಾನೆ ಎಂದು ಓಡೋಡಿ ಬಂದನಲ್ಲ, ನಾನು ಎಂತಹ ಪಾಪ ಕಾರ್ಯವನ್ನು ಮಾಡಿದೆ? ಇದೋ ಹೊರಟೆ ಅಂತ ದಡ ದಡ ದಣ್ಣೆ ಹೊರಟಿದ್ದಾಳೆ. ಇಲ್ಲಿ ಪಂಢರೀಪುರದಲ್ಲಿ ಸಕ್ಕುಬಾಯಿಯ ದೇಹ ಸಂಸ್ಕಾರವನ್ನು ಮಾಡಿದ ಕೆಲವರು ನೋಡಿದವರು ಕರಿವೀರಪುರಕ್ಕೆ ಬಂದರು. ಆ ಕರ್ಕಶಿ ಮನೆ ಮುಂದೆ ನಿಂತ್ಕೊಂಡ್ರ, ಅಮ್ಮ ಅಮ್ಮ, ಏನ್ರಯ್ಯ ಅದು, ಏನ್ರಪ್ಪ ಏನ್ರಪ್ಪ ಸಮಾಚಾರ? ಓಹೋ, ನೀವೆಲ್ಲ ಪಂಡ್ರಾಪುರದವ್ರ? ಸ್ವಲ್ಪ ತಾಳಿ, ನನ್ನ ಸೊಸೆ ಇದ್ದಾಳೆ. ನಾನು ಮೊದಲು ಅವಳು ದಾನ ಧರ್ಮ ಮಾಡಿದ್ರೆ ಬೇಡ ಅಂತಿದ್ದೆ, ಈಗ ಅಂತ ಪುಣ್ಯಾತಿಗಿತ್ತೀನಿ ಸೊಸೆಯಾಗಿರುವಾಗ ನಾನು ಬೇಡ ಅನ್ನಲ್ಲ. ಸಾಲ ಸ್ವಲ್ಪ ತಾಳಿ, ಭಿಕ್ಷಾ ಹಾಕ್ತಾಳೆ. ಅವ್ರಂದ್ರೆ ಇನ್ನೆಲ್ ಭಿಕ್ಷಾ ಹಾಕ್ತಾಳಮ್ಮ, ನಿನ್ನ ಸೊಸೆ ಇನ್ನೆಲ್ ಯಾಕ್ರಯ್ಯ ಆಳ್ತೀರಾ? ಅಮ್ಮ, ನಿನ್ನ ಸೊಸೆ ಪಂಡ್ರಾಪುರಕ್ಕೆ ಬಂದು ಪಾಂಡುರಂಗನ ಪಾದದ ಮೇಲೆ ಬಿದ್ದು ಹಾಗೆ ಪ್ರಾಣ ಬಿಟ್ಬಿಟ್ಲು, ಅವಳನ್ನು ಸುಟ್ಟು ಬಿಟ್ಟು ಬಂದ್ವಿ. ಅಯ್ಯಮ್ಮ ಮೊದಲೇ ಬಾಯಿನವಳು, ತಕ್ಷಣ ಅಂದ್ಲು ನಿಮ್ಮ ಮನೆ ಹಾಳಾಗಿ ಹೋಯ್ತು, ನಿಮ್ ಬಾಯಿಗೆ ಬೆಂಕಿ ಬಿದ್ದು ಹೋಯ್ತು. ಚಿನ್ನದಂಥ ನನ್ನ ಸೊಸೆ ಆರೋಗ್ಯವಾಗಿದ್ರೆ ಅವಳು ಬೆಂಕಿ ಇಟ್ಟೆ ಅಂತ ಹೇಳ್ತೀರಾ? ನಿಮಗೆ ಬೆಂಕಿ ಇಡ್ತೀನಿ ತಾಳಿ, ಏನಂಗಂತೀರೋ ಸಕ್ಕು ಅಂದ್ರೆ, ವೇಷಧಾರಿಯಾದ ಸಕ್ಕು ತಲೆಯ ಮೇಲೊಂದು ಕೊಡವನ್ನು ಇಟ್ಟು ಸೊಂಟದ ಮೇಲೊಂದು ಕೊಡವನ್ನು ಇಟ್ಟುಕೊಂಡು ನದಿಯ ನೀರಿಗಾಗಿ ತಂಬಿಗೆಯನ್ನ ಕೈಯಲ್ಲಿ ಹಿಡ್ಕೊಂಡಿದೆ ಪಾಂಡುರಂಗ ಅಂತ ಬಂದ್ಲು. ಈ ನೋಡಿದವರೆಲ್ಲ ಹೆದರ್ಕೊಂಬಿಟ್ರ, ಬೈದ ಬಮ ದಬ ಅಮ್ಮ ಯಾರು, ಈ ಅಮ್ಮ ಯಾರು? ಅಲ್ಲ ನಾ, ಓಹೋ, ಹಾಗಾದ್ರೆ ಈ ಅಮ್ಮನಾಗೆ ಇದ್ದವಳು ಯಾರೋ ಸತ್ತಿದ್ದಾರೆ ಅಂತ ಹೊರಟೋದ್ರಂತೆ. ಆ ಅತ್ತೆ ಅಂದ್ಲು, ದೃಷ್ಟಿ ತೆಗಿತೀನಿ ಬಾರಮ್ಮ, ಈ ಪಾಪಿಗಳೆಲ್ಲ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ಪರಕೆ ಕಡ್ಡಿ ತಗೊಂಬಂದು ಚೋ ಚೋ ಚೋ ಚೋ ಚೋ ಚೋ ಚೋ ಚೋ, ಪೀಡೆ ಕಣ್ಣು, ಪರದೇಶಿ ಕಣ್ಣು, ಆಳು ಕಣ್ಣು, ಮುಳು ಕಣ್ಣು, ನಾಯಿ ಕಣ್ಣು, ನೆರೆ ಕಣ್ಣುಗಳು, ಎಲ್ಲ ಕಣ್ಣುಗಳು ನಾಶವಾಗಿ ಹೋಗ್ಬಿಡ್ಲಿ. ಹೋಗಮ್ಮ, ಬೇಗ ಬಂದ್ಬಿಡೆ. ವಿಠಲ, ಭಕ್ತ ವತ್ಸಲನಾದ ಪಾಂಡುರಂಗ ಜಲವನ್ನು ತರುವುದಕ್ಕಾಗಿ ನದಿ ತೀರಕ್ಕೆ ಬರುತ್ತಿದ್ದರೆ ಆ ಕಡೆಯಿಂದ ಓಡಿ ಬರುತ್ತಿದ್ದಾಳಂತೆ ಸಕ್ಕುಬಾಯಿ. ಅಪ್ಪ, ಅರಿಯದೆ ನಾಗೈದ ಅಪರಾಧಗಳನ್ನು ಬ

ನದಿಯ ತೀರದಲ್ಲಿ ನಿಂತಿರುವ ಆ ವೇಷಧಾರಿ ಸಕ್ಕುವನ್ನು ಕಂಡೊಡನೆ ನಿಜವಾದ ಸಕ್ಕುಬಾಯಿ ಓಡಿ ಬಂದಿದ್ದೆ ಪಾಂಡುರಂಗ ಅಂತ ಪಾದ ಹಿಡಿದರಂತೆ. ಆಗ ಪಾಂಡುರಂಗ ಹೇಳ್ತಾನೆ, ಅಮ್ಮ, ನಾನು ನಿನಗೆ ಮಾತು ಕೊಟ್ಟಿದ್ದಂತೆ ನಿನ್ನ ಕೆಲಸವನ್ನು ಮುಗಿಸಿದ್ದೇನಾದ್ದರಿಂದ ಹೋಗು, ನಿನ್ನ ಮನೆಯ ಸಂಸಾರವನ್ನ ಚೊಕ್ಕಟವಾಗಿ ನೋಡಿಕೋ ಎಂದು ಥಟ್ಟನೆ ಅದೃಶ್ಯರಾದ. ರಂಗ ಅಂತ ಮೂರ್ಛೆ ಬಿದ್ದಿದ್ದಾಳೆ. ವರ್ತಮಾನ ಅತ್ತೆಗೆ ಮುಟ್ಟಿತು. ನದಿಯ ತೀರದಲ್ಲಿ ನಿಮ್ಮ ಸೊಸೆ ಮೂರ್ಛೆ ಬಿದ್ದಿದ್ದಾಳೆ ಅಂತ ಅತ್ತೆನೂ ಓಡಿ ಬಂದ್ಲಂತೆ. ಊರಿನ ಜನಗಳೆಲ್ಲರೂ ಸೇರಿದರು. ಆಗ ನಿಜವಾದ ಸಕ್ಕು ಬಾಯಿ ಕಣ್ಣೀರು ಸುರಿಸುತ್ತಿದ್ದರೆ ಅತ್ತೆ ಕೇಳಿದ್ಲು, ಯಾಕಮ್ಮ, ಯಾಕೆ ಸಕ್ಕು, ಏನಾಯ್ತೆ, ಬಿದ್ದೋದ ಅಮ್ಮ? ಆಗ ಆ ಸಕ್ಕು ಹೇಳ್ತಾಳೆ, ಅತ್ತೆಮ್ಮನವ್ರೆ, ಇಷ್ಟು ಕಾಲ ನಿಮ್ಮ ಮನೆಯಲ್ಲಿ ಸೇವೆಯನ್ನು ಮಾಡಿಕೊಂಡಿದ್ದವಳು ನಾನಲ್ಲ ಅತ್ತೆ, ಜಗತ್ತನ್ನೇ ಸಂರಕ್ಷಣೆ ಮಾಡುವ ನನ್ನೊರೆಯ ಪಾಂಡುರಂಗ. ನನಗೆ ಪಂಢರೀಪುರದಲ್ಲಿ ಅವನ ದರ್ಶನ ಮಾಡಬೇಕು ಎಂದಾಗ ತಾನು ಹೆಣ್ಣಿನ ರೂಪದಲ್ಲಿ ಬಂದು ನನ್ನನ್ನು ಕಳುಹಿಸಿ ನಿಮ್ಮಲ್ಲಿ ಇಷ್ಟು ಕಾಲ ಸೇವೆ ಮಾಡಿಕೊಂಡಿದ್ದಾತೆ. ಆಗ ಆ ಕರ್ಕಶಿ ಹೇಳ್ತಾಳೆ, ನಾನು ಎಂಥ ಪಾಪ, ಪಾಂಡುರಂಗನೇ ಇಲ್ಲಿದ್ದರೂ ಅವನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅಮ್ಮ, ಒಂದು ತುತ್ತವನು ಮಾಡಿದ ಆ ಪ್ರಸಾದವನ್ನು ಉಂಡ ಕೂಡಲೇ ನನ್ನೆಲ್ಲ ದ್ವೇಷವೂ ದೂರವಾಗೋಯ್ತು ಕಣಮ್ಮ. ಅದಕ್ಕಾಗಿಯೇ ನಾನು ಈ ರೀತಿಯಾಗಿ ಮಾರ್ಪಾಟಾಗಿ ನನ್ನ ಸೊಸೆ

ನನ್ನ ಸೊಸೆ ಎಂದು ಮಮತೆ ಎಂದಿದ್ದೆ. ಆದರೂ ಸಕ್ಕು, ಪರಮಾತ್ಮ ನಿನಗೋಸ್ಕರವಾಗಿ ಹೆಣ್ಣಿನ ರೂಪವನ್ನು ಧರಿಸಿದ ಎಂದ ಮೇಲೆ ನೀನಂಥ ಪುಣ್ಯಾತ್ಮಳು. ಆಗ ಸಕ್ಕುಬಾಯಿ ಹೇಳ್ತಾಳೆ, ಅತ್ತೆ, ನನ್ನ ಪರಮಾತ್ಮ ಅಷ್ಟು ಮಾತ್ರದವನಲ್ಲ, ಯಾರು ಅವನಿಗೆ ಪ್ರಿಯ ಭಕ್ತರೋ ಅವರಿಗಾಗಿ ಅವರ ಮನೆಯ ದಾಸನಾಗಿ ದುಡಿಯುತ್ತಾನೆ. ದಾಮಾಜಿ ಪಂತನಿಗೆ ಹಾಗೆ ಮಾಡಿದ, ಅಂದ ಮೇಲೆ ನನ್ನೊಡೆಯನಾದ ಪಾಂಡುರಂಗ ಭಕ್ತವತ್ಸಲ ಎನ್ನುವುದು ನಿಘಂಟಾಗಿದೆಯಲ್ಲವೇ, ನಡೆಯಿರಿ ಹೋಗೋಣ ಎಂದ ಮೇಲೆ ಮಹಾನುಭಾವಳಾದ ಸಕ್ಕುಬಾಯಿ ಬಹುಕಾಲ ಅತ್ತೆ ಮಾವಂದರ ಜೊತೆಯಲ್ಲಿ ಆ ನಾಡಿನಲ್ಲೆಲ್ಲ ಪ್ರಖ್ಯಾತಳಾಗಿ ಪಾಂಡುರಂಗನ ಧ್ಯಾನದಲ್ಲೇ ಕಾಲವನ್ನು ಕಳೆದು ಅನವರತ ತಾನು ಆ ಪಾಂಡುರಂಗನ ಧ್ಯಾನದಲ್ಲಿ ನಿರತಳಾಗಿದ್ದು ಪಾಂಡುರಂಗನ ಪಾದಾರವಿಂದದಲ್ಲೇ ಸೇರಿ ಪರಮಾತ್ಮನಲ್ಲಿ ಐಕ್ಯಳಾದಳು ಎಂಬತಕ್ಕಂಥ ಕಥಾಭಾಗ. ಭಕ್ತಿ ಎಂಬತಕ್ಕಂಥ ವಶದಲ್ಲಿರುವ ಜನರನ್ನ ಪರಮಾತ್ಮ, ಆ ಭಕ್ತವತ್ಸಲನು ಭಕ್ತರಿಗಾಗಿ ಈ ಕಾರ್ಯವನ್ನು ಮಾಡುತ್ತಾನೆ ಎಂದ ಮೇಲೆ ಈ ಸಕ್ಕುಬಾಯಿಯ ಚರಿತ್ರೆಯನ್ನ ಕೇಳಿದ ಸಮಸ್ತರಿಗೂ ಕೂಡ ಪರಮಾತ್ಮನು ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ನಾವು ಈ ಸಕ್ಕುಬಾಯಿ ಕಥೆಗೆ ಮಂಗಳವನ್ನು ಪಾಡೋಣ. ಮಂಗಳ

0: ಇದುವರೆಗೂ ಸಂಗೀತ ಹರಿಕತೆ ಕಾರ್ಯಕ್ರಮದಲ್ಲಿ ಸಂತ ಸಕ್ಕುಬಾಯಿ ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಐನ್ಸ್ಟೀನ್ ಸಂಶೋಧನಾ ಯೋಜನೆಯ ಆರೋಗ್ಯ ಚಟುವಟಿಕೆಗಳು ಹಾಗೂ ಸೇವೆಗಳ ಕುರಿತು ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಐನ್ಸ್ಟೀನ್ ಯೋಜನೆಯ ಸಂಶೋಧನಾ ವ್ಯವಸ್ಥಾಪಕರಾದ ಡಾ ಸತೀಶ್ ತರಿಗೋಪಾಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಮುಖಾಂತರ ಜರುಗುತ್ತಿರುವ ಸಂಶೋಧನಾ ಯೋಜನೆಗಳಲ್ಲಿ ಒಂದಾದ ಐಸ್ಟಿನ್ ಯೋಜನೆಯ ಆರೋಗ್ಯ ಸೇವೆಗಳು ಹಾಗೂ ಚಿಕಿತ್ಸಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ತರಿಗೋಪಾಲ್ ಅವರು, ಸಂಶೋಧನಾ ವ್ಯವಸ್ಥಾಪಕರು ಐನ್ಸ್ಟೀನ್ ಯೋಜನೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸತೀಶ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
5: ನಮಸ್ಕಾರ. ನನ್ನನ್ನು ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ಸತೀಶ್ ತರಿಗೋಪಾಲ್ ಅಂತ. ಈ ಐನ್ಸ್ಟೀನ್ ಯೋಜನೆಯಲ್ಲಿ ನಾನು ಸಂಶೋಧನಾ ವ್ಯವಸ್ಥಾಪಕರಾಗಿ ಕಳೆದ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಕೆಲಸ ಬಂದು ಆಫೀಸು ಮತ್ತು ಫೀಲ್ಡಲ್ಲಿರೋ ಎಲ್ಲ ಚಟುವಟಿಕೆಗಳನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಅದರಲ್ಲಿ ನಡೀತಾ ಇರೋ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಒಂದು ಕೆಲಸ ನಂದು.
4: ಸರ್, ಆಗಿದ್ರೆ ಮೊದಲನೇದಾಗಿ ಐನ್ಸ್ಟೀನ್ ಸಂಶೋಧನಾ ಯೋಜನೆಯ ಹಿನ್ನೆಲೆ ಆಗೋದ್ರ ಪರಿಚಯವನ್ನು ಮಾಡಿಕೊಡಿ ಸರ್.
5: ಐನ್ಸ್ಟೀನ್ ಯೋಜನೆ ಅನ್ನೋ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು 2015. ಆವಾಗ ಕೇರಳದಲ್ಲಿರೋ ಸ್ಟೀವ್ ಮ್ಯಾಥ್ಯೂಸ್ ಅಂತ ಒಬ್ಬರು, ಆಮೇಲೆ ಮೈಸೂರಲ್ಲಿರೋ ಡಾಕ್ಟರ್ ಕುಮಾರನ್ ಅಂತ ಒಬ್ಬರು, ಆಮೇಲೆ ವಿವೇಕಾನಂದ ಆಸ್ಪತ್ರೆಯಲ್ಲಿರುವ ಡಾಕ್ಟರ್ ಕುಮಾರ್ ಅಂತ ಒಬ್ಬರು, ಡಾಕ್ಟರ್ ಕೃಷ್ಣವೇಣಿ ಅಂತ ಮೈಸೂರು ಹಾಸ್ಪಿಟಲಲ್ಲಿರೋ, ಇವರೆಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡಿಕೊಂಡು ಎಲ್ಲಿ ಮಾಡು ಒಂದು ಇದು ಬಂದಾಗ ಇಲ್ಲೇ

0: ಎಚ್ ಡಿ ಕೋಟೆಯಲ್ಲಿ ಶುರು ಮಾಡೋಣ ಅಂತಂದಾಗ ಈ ಪ್ರಾಜೆಕ್ಟ್ನ 2017 ಫಾರ್ಮೇಟಿವ್ ವರ್ಕ್ ಅಂತ ಹೇಳ್ತಾನೆ. ಅದು 2017 ಅಲ್ಲಿ ಸ್ಟಾರ್ಟ್ ಆಗಿದೆ. 2017 ಇಂದ ಸ್ಟಾರ್ಟ್ ಆಗಿ 21 ತನಕ ಡಿಸ್ಕಷನ್ಸ್ ಯಾವ ತರ ಮಾಡಬೇಕು, ಯಾವ ತರ ಮಾಡ್ಬೋದು, ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಇದೆಲ್ಲ ನಡೆಯುತ್ತೆ. ಅದಾದ್ಮೇಲೆ 2021 ಫೀಲ್ಡ್ ಅಲ್ಲಿ ನಮ್ಮ ಚಟುವಟಿಕೆಗಳೆಲ್ಲ ಶುರು ಆಯಿತು. ಅದರಲ್ಲಿ ಏನಪ್ಪ ಅಂದ್ರೆ 18 ವರ್ಷದ ಮೇಲೆ ಇರೋ ಹುಡುಗಿಯರನ್ನ, ಮದುವೆ ಆಗಿರೋ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಅವರು ನೆಕ್ಸ್ಟ್ 2 ವರ್ಷದಲ್ಲಿ ಮಕ್ಕಳು ಬೇಕು ಅಂದರೆ ಅವಾಗ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಅವ್ರಿಗೆ ಒಪ್ಪಿಗೆ ಇದ್ದರೆ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೆಲವೊಂದು ಥರ ಟೆಸ್ಟ್ ಕೊಡೋದು, ಕೆಲವೊಂದು ಥರ ಅಸೆಸ್ಮೆಂಟ್ಸ್ ಮಾಡೋದು, ಅವರಿಂದ ಮಾಹಿತಿ ತಗೊಳ್ಳೋದು, ಅವ್ರಿಗೆ ಮಾಹಿತಿ ಕೊಡೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಈಗ 2026 ತನಕ ಆಯ್ಕೆ ಮಾಡ್ಕೊಳ್ಳೋದೆಲ್ಲ ಮುಗಿಸಿ 26 ಮಾರ್ಚಲ್ಲಿ ಅದೆಲ್ಲ ಮುಗಿಸಿದ್ವಿ. ಈಗ ಭವಿಷ್ಯದಲ್ಲಿ ನೆಕ್ಸ್ಟ್ ಒಂದು 5-6 ವರ್ಷ ಕಾಲದಲ್ಲಿ ನಮ್ದೆಲ್ಲ ಚಟುವಟಿಕೆಗಳನ್ನೆಲ್ಲ ನಮ್ಮ ಸ್ಟಡಿಯಲ್ಲಿ ಹುಟ್ಟಿರೋ ಪಾಪುಗಳ ಮೇಲೆ, ಇಲ್ಲಾಂದ್ರೆ ಮೊನ್ನೆ ತನಕ ಆಯ್ಕೆ ಮಾಡ್ಕೊಂಡಿರೋ ಮಹಿಳೆಯರ ಮೇಲೆ ಬ್ಲಡ್ ಟೆಸ್ಟ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಬೇರೆ ಅಸೆಸ್ಮೆಂಟ್ ಮಾಡೋದಾಗ್ಲಿ, ಅದ್ರ ಮೇಲೆ ಇರುತ್ತೆ. ಸೊ ಅದೆಲ್ಲ 2030-33 ತನಕ ಇರುತ್ತೆ. ಅಲ್ಲಿ ತನಕ ನಮ್ಮ ಕಾರ್ಯಕ್ರಮ ನಡೀತಾ ಇರುತ್ತೆ.
1: ಸರ್, ಹಾಗಿದ್ರೆ ಈ ಐನ್ಸ್ಟೀನ್ ಸಂಶೋಧನಾ ಯೋಜನೆಯ ಗುರಿ ಉದ್ದೇಶಗಳೇನು?
0: ಐನ್ಸ್ಟೀನ್ ಯೋಜನೆನ ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ, ಭಾರತದಲ್ಲಿ ಆರೋಗ್ಯಕರ ಜೀವನ ಪದ ರೂಪಿಸಲು ಎಳೆ ವಯಸ್ಸಿನಿಂದಲೇ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು. ಇದು ಆರೋಗ್ಯಕ್ಕೆ ಜೀವನ ಪದದ ಹೆಜ್ಜೆಗಳು. ಈ ಅಧ್ಯಯನ ಏನು ಅಂದರೆ, ಮಕ್ಕಳೇ ಮುಂದಿನ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಹಾಗೂ ತಾಯಿಯ ಗರ್ಭಾವಸ್ಥೆಗೂ ಮುನ್ನ, ಗರ್ಭಾವಸ್ಥೆಯಲ್ಲಿ ಮತ್ತು ಪ್ರಸವದ ನಂತರ ಅವರಿಗೆ ಬೆಂಬಲಿತ ಕಾರ್ಯಕ್ರಮಗಳನ್ನು ಒದಗಿಸಿ ಇದರಿಂದಾಗುವ ಪರಿಣಾಮಗಳನ್ನು ನೋಡಲು ನಡೆಸುತ್ತಿರುವ ಅಧ್ಯಯನ. ಸಕ್ಕರೆ ಕಾಯಿಲೆ ಹಾಗೂ ಹೃದ್ರೋಗಗಳಂತಹ ಕಾಯಿಲೆಗಳು ನಮ್ಮ ಮುಂದಿನ ಪೀಳಿಗೆಗೆ ಬಾರದಂತೆ ತಡೆಯುವ ಪ್ರಯತ್ನ, ಇದು ಮುಖ್ಯ ಉದ್ದೇಶ. ಇದಲ್ಲದೆ ಸಕ್ಕರೆ ಕಾಯಿಲೆ ಅಲ್ಲದೆ ರಕ್ತದೊತ್ತಡ, ಇದರಿಂದ ಬರೋ ಹೃದ್ರೋಗ ಕಾಯಿಲೆಗಳನ್ನು ತಡೆಗಟ್ಟುವ ಒಂದು ಕಾರ್ಯಕ್ರಮ ಐನ್ಸ್ಟೀನ್ ಯೋಜನೆ ಆಗಿರುತ್ತೆ.
1: ಸರ್, ಹಾಗಿದ್ರೆ ಈ ಸಂಶೋಧನೆ ಯೋಜನೆಗೆ ಯಾರ್ಯಾರೆಲ್ಲ ಒಳಪಡ್ತಾರೆ ಸರ್? ಪ್ರಸ್ತುತ ಎಷ್ಟು ಜನ ಫಲಾನುಭವಿಗಳು ಈ ಯೋಜನೆ ಅಡಿಯಲ್ಲಿದ್ದಾರೆ?
0: ನಾನು ಮುಂಚೆ ಹೇಳ್ದಂಗೆ 2026 ಮಾರ್ಚ್ ತನಕ ನಾವು 5643 ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಕೆಲವು ಜನ 2.5 ವರ್ಷದ ನಂತರ ಆದ್ರೂ ಗರ್ಭಿಣಿ ಆಗಿಲ್ಲ ಅಂತಂದಾಗ ಅವರು ಯೋಜನೆಯಿಂದ ಹೊರಗಡೆ ಹೋಗ್ತಾರೆ. ಮಿಕ್ಕಿದವರೆಲ್ಲ ಸೇರಿ ನಮ್ಮಲ್ಲಿ ಈಗ ಪ್ರೆಸೆಂಟ್ ಆಗಿ 4000 ಚಿಲ್ಲರೆ ಮಹಿಳೆಯರಿದ್ದಾರೆ. ಅವ್ರಿಗೂ ಮತ್ತೆ ಆಲ್ರೆಡಿ ಎಕ್ಸಿಟ್ ಆಗಿರೋರ್ಗು ಎಲ್ಲ ತರ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ಕೆಲವೊಂದು ಅಸೆಸ್ಮೆಂಟ್, ಅವ್ರದ್ದು ಮಾನಸಿಕ ಸ್ಥಿತಿ ಬಗ್ಗೆ, ಆಮೇಲೆ ಆಹಾರದ ಪದ್ಧತಿಗಳ ಬಗ್ಗೆ ಅದೆಲ್ಲ ಮಾಹಿತಿ ತಗೋತಾ ಇರ್ತೀವಿ. ಇದನ್ನೆಲ್ಲ ಯಾವ ತರ ಆಯ್ಕೆ ಮಾಡ್ಕೋತೀವಿಪ್ಪ ಅಂದ್ರೆ, 18 ವರ್ಷದ ಮೇಲ್ಪಟ್ಟಿರುವ ವಿವಾಹಿತ ಮಹಿಳೆಯರು, ಮುಂದಿನ 2 ವರ್ಷದಲ್ಲಿ ಮಗುವನ್ನು ಪಡೆಯಲು ಇಚ್ಛಿಸುವ ಮಹಿಳೆಯರು, ಪ್ರಸ್ತುತ ಯಾವುದೇ ಮಗು ಇಲ್ಲ ಅಥವಾ ಒಂದು ಮಗು ಇರುವ ಮಹಿಳೆಯರು, ಇವರನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇರುತ್ತೆ ಆ ಫೀಲ್ಡ್ ಅಲ್ಲಿ.
1: ಈ ಯೋಜನೆ ಏನಾದರೂ ಕಾರ್ಯವ್ಯಾಪ್ತಿ ಇದೆ ಸರ್? ನಮ್ಮ ಸರಗೂರು ಎಚ್ ಡಿ ಕೂಡ ತಾಲೂಕು ಮಾತ್ರನ ಅಥವಾ ಮೈಸೂರು ಜಿಲ್ಲೆನಲ್ಲಿ ಬೇರೆ ಬೇರೆ ಕಡೆ ಕಾರ್ಯನಿರ್ವಹಿಸ್ತಾ ಇದೆಯಾ?
0: ಐನ್ಸ್ಟೀನ್ ಪ್ರಾಜೆಕ್ಟ್ ಅನ್ನೋದು ಇಡೀ ಭಾರತದಲ್ಲಿ ಎಚ್ ಡಿ ಕೋಟೆ ಮತ್ತೆ ಸರಗೂರು ಈ 2 ತಾಲೂಕುಗಳಲ್ಲಿ ಮಾತ್ರ ಇದೆ. ಇದರಲ್ಲಿ 105 ಹಳ್ಳಿಗಳಿದ್ದಾವೆ. ಯೋಜನೆ ಶುರು ಆದಾಗ 105 ಹಳ್ಳಿಗಳಿತ್ತು. ಈಗ ಅದೇ 105 ಹಳ್ಳಿಗಳ ಹೆಸರಲ್ಲಿ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಪುಟ್ಟ ಹಳ್ಳಿಗಳೆಲ್ಲ ಸೇರಿ ಈಗ ಸದ್ಯಕ್ಕೆ ಒಂದು 200 ಚಿಲ್ಲರೆ ಹಳ್ಳಿಗಳಿದ್ದಾವೆ ನಮ್ಮಲ್ಲಿ. ಈ 200 ಚಿಲ್ಲರೆ ಹಳ್ಳಿಗಳಿಂದ ನಾವು ಆಯ್ಕೆ ಮಾಡ್ಕೊಂಡಿರೋದು 5643 ಮಹಿಳೆಯರನ್ನ. ಈಗ ಅವರೆಲ್ಲರೂ ನಮ್ಮ ಸ್ಟಡಿಯಲ್ಲೇ ಇದ್ದಾರೆ. ಕೆಲವೊಂದು ಎಕ್ಸಿಟ್ ಆಗಿ 2.5 ವರ್ಷ ಆದ್ಮೇಲೇನು ಆಗಿಲ್ಲ ಅಂದ್ರೂ, ಅವ್ರಿಗೆ ಯಾವುದೇ ತರ ಮಾಹಿತಿ ಕೊಟ್ಟಿಲ್ಲ ಅಂದ್ರೂ ಅವ್ರ ಹತ್ರ ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಸೋದು, ಅವ್ರಿಗೆ ಕೆಲವೊಂದು ಮಾಹಿತಿ ತಿಳಿಸೋದೂ ಇರುತ್ತೆ. ಅವ್ರನ್ನ ಫಾಲೋಅಪ್ ಮಾಡ್ತಾನೆ ಇರ್ತೀವಿ. ಸೊ ಅವ್ರು ನಮ್ಮ ಸ್ಟಡಿ ಮುಗಿಯೋ ತನಕ ನಮ್ಮ ಸ್ಟಡಿಯಲ್ಲೇನೆ ಇದ್ದಾರೆ ಅಂತ ಇರುತ್ತೆ. ಸೊ ಹಂಗಾಗಿ ನಮ್ಮ ಸ್ಟಡಿ 105 ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ ಈ ಹೆಚ್ಚಿಕೋಟೆ ಮತ್ತೆ ಸರಗೂರಲ್ಲಿ.
1: ಸರ್, ಆಗಿದ್ರೆ ಈಗ ಪ್ರಸ್ತುತ ತಮ್ಮ ಯೋಜನೆಯಲ್ಲಿ 1436 ಹೆಚ್ಚಿನ ಮಹಿಳೆಯರು ತಮ್ಮ ಯೋಜನೆಯ ಒಂದು ಸಂಶೋಧನೆಯಲ್ಲಿ ಅಥವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಿರತರಾಗಿದ್ದಾರೆ. ಸರ್, ಆಗಿದ್ರೆ ಗರ್ಭಿಣಿಗೆ ಮುಂಚೆ ಏನೆಲ್ಲ ಅವರ ಹತ್ರ ಪರೀಕ್ಷೆಗಳಾಗಿರ್ಬೋದು, ಆರೋಗ್ಯ ಸೇವಾ ಸೌಲಭ್ಯಗಳನ್ನ ಕೊಡಲಾಗುತ್ತೆ, ಗರ್ಭಿಣಿಯ ಸಮಯದಲ್ಲಿ ಯಾವ ರೀತಿ ಸೇವಾ ಸೌಲಭ್ಯಗಳನ್ನ ಕೊಡಲಾಗುತ್ತೆ, ಮತ್ತೆ ಮಗು ಅಂದ್ರೆ ಬಾಣಂತಿ ಸಂದರ್ಭದಲ್ಲಿ ಮಗುವಿಗೆ ಮತ್ತು ತಾಯಿಗೆ ಯಾವ ರೀತಿ ಆರೋಗ್ಯ ಸೇವೆಗಳು ಮತ್ತೆ ಚಿಕಿತ್ಸೆಗಳು ಸಿಗ್ತಾ ಇದೆ ಸರ್?
0: ಈಗ ನಾನು ಹೇಳ್ದಂಗೆ ಈ 105 ವಿಲೇಜ್ ಹಳ್ಳಿಗಳಿದಾವಲ್ವಾ, ಆ 105 ಹಳ್ಳಿಗಳನ್ನ ನಾವು ಡಿವೈಡ್ ಮಾಡ್ಕೊಂಡಿದ್ವಿ 35 35 35 ಹಳ್ಳಿಗಳಂತ. ಆ 35ರಲ್ಲಿ 3 ಗುಂಪುಗಳು ಅಂತ ಹೇಳ್ತೀವಿ. ಈ 3 ಗುಂಪುಗಳಲ್ಲಿ ಈ 1ನೇ ಗುಂಪಲ್ಲಿ ಪ್ರೆಗ್ನೆಂಟ್ ಆದ ತಕ್ಷಣ ಅವ್ರಿಗೆ ಕೆಲವೊಂದು ನಾವು ಮಾಹಿತಿ ಕೊಟ್ಟು

ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅವ್ರ ಮಾನಸಿಕ ಸ್ಥಿತಿ ಬಗ್ಗೆ, ಅವ್ರ ಆಹಾರ ಪದ್ಧತಿಗಳ ಬಗ್ಗೆ ಇದನ್ನೆಲ್ಲ ಮಾಹಿತಿ ತಗೊಂಡು ಅವ್ರಿಗೂ ಕೆಲವೊಂದು ಮಾಹಿತಿ ಕೊಡ್ತೀವಿ. ಯಾವ ತರ ಮಾಹಿತಿ, ಅವ್ರ ಆಹಾರ ಯಾವ ತರ ತಗೋಬೇಕು, ಒಳ್ಳೆ ಆಹಾರ ಯಾವ ತರ ತಗೋಬೇಕು, ಏನೇನು ಆಹಾರ ತಗೋಬೇಕು, ಯಾವ ತರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು, ಯಾವ ತರ ಅವರು ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೊಳ್ಳೋದ್ ಬಗ್ಗೆ ಇದೆಲ್ಲ ಅವ್ರಿಗೆ ಒಂದು ಮಾಹಿತಿ ಕೊಡ್ತೀವಿ. ಸೊ ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಬಂದು

0: ಒಂದು ಗುಂಪಲ್ಲಿ, ಎರಡನೇ ಗುಂಪಲ್ಲಿ ಇದೆಲ್ಲ ಮಾಹಿತಿ ತಗೋತೀವಿ. ಎರಡನೇ ಗುಂಪಲ್ಲಿ ನಾವು ನಮ್ಮ ಕಡೆಯಿಂದ ಮಾಹಿತಿ ಬರೋದು ಪ್ರೆಗ್ನೆಂಟ್ ಆದ್ಮೇಲೆ ಬರುತ್ತೆ. ಇನ್ನೊಂದು ಗುಂಪಲ್ಲಿ ಇದು ಯಾವುದೇ ತರ ಮಾಹಿತಿ ನಮ್ಮ ಕಡೆಯಿಂದ ಹೋಗಲ್ಲ, ಅವ್ರ ಕಡೆಯಿಂದ ಮಾಹಿತಿ ತಗೋತೀವಿ, ನಮ್ಮ ಕಡೆಯಿಂದ ಮಾಹಿತಿ ಕೊಡಲ್ಲ. ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಯೋಜನೆ ಮುಗಿಯೋಷ್ಟರಲ್ಲಿ ಇದೆಲ್ಲ ನಾವು ತಗೊಂಡಿರೋ ಮಾಹಿತಿ ಎಲ್ಲ ನೋಡಿ ಇದೆಲ್ಲ ಅನಾಲಿಸಿಸ್ ಮಾಡಿ ನೋಡೋಷ್ಟರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಯಾವ ತರ ಡಿಫ್ರೆನ್ಸ್ ಇದೆ ಈ 35 ಹಳ್ಳಿಗಳಿಗೂ ಇನ್ನೊಂದು 35 ಹಳ್ಳಿಗಳಿಗೂ ಯಾವ ತರ ಡಿಫ್ರೆನ್ಸ್ ಇದೆ. ನಾವು ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆ ಕೊಟ್ರೆ ಸರಿ ಆಗುತ್ತಾ, ಇಲ್ಲಾಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಕೊಟ್ಟರು ಸರಿ ಆಗುತ್ತಾ, ಇಲ್ಲಾಂದ್ರೆ ಏನ್ ಕೊಟ್ಟಿಲ್ಲ ಅಂದ್ರೂ ಸರಿ ಆಗುತ್ತಾ ಅನ್ನೋದು ಒಂದು ನೋಡ್ತಾ ಇದ್ವಿ. ನೀವು ಯಾವ ಗುಂಪಲ್ಲಿ ಸೇರ್ತೀರಾ ಅನ್ನೋದು ನೀವು ಯಾವ ಹಳ್ಳಿಯಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಈ 35 ವಿಲೇಜಸ್ ಅಲ್ಲಿ ಯಾವ್ಯಾವ ತರ ಮಾಹಿತಿ ತಗೋತೀವಿ ಅಂದ್ರೆ, ಒಂದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ 15 ml ಕಿಂತ ಕಡಿಮೆ. 15 ml ಅಂದ್ರೆ ನಮ್ಮಲ್ಲಿ ಒಂದು 2 ಮುಚ್ಚಲ, ನಾವೀಗ ನೀರು ಕುಡಿತೀವಲ್ವಾ, ಆ ಬಾಟಲಲ್ಲಿ ಪ್ಲಾಸ್ಟಿಕ್ ಬಾಟಲಲ್ಲಿ ಬರೋ ಮುಚ್ಚಲ ಬರುತ್ತೆ ಅಲ್ವಾ, ಆ ಮುಚ್ಚಲದಲ್ಲಿ ಒಂದು 3 ಬುಚ್ಚಲ ಅಷ್ಟು ಬ್ಲಡ್ ತಗೋತೀವಿ ನಾವು. ಇದೆಲ್ಲ ಯಾಕಪ್ಪ ಅಂದ್ರೆ, ಮತ್ತೆ ಇದರಿಂದ ನಾವು ಯೋಜನೆಗೆ ತಗೊಂಡಿರೋ ಮಹಿಳೆಯರಿಗೆ ಬ್ಲಡ್ ರಿಪೋರ್ಟ್ ಎಲ್ಲ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತೀವಿ ಅಂದ್ರೆ ಇದನ್ನೆಲ್ಲ ಬ್ಲಡ್ ಎಲ್ಲ ತಗೊಬಂದು ವಿವೇಕಾನಂದ ಆಸ್ಪತ್ರೆಯಲ್ಲಿ ಮತ್ತೆ ಮೈಸೂರಲ್ಲಿರೋ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ಹೋಲ್ಸ್ವರ್ತ್ ಮೆಮೋರಿಯಲ್ ಅಂತ ಹಾಸ್ಪಿಟಲ್ ಅಂತ ಒಂದಿರುತ್ತೆ, ಅಲ್ಲಿ ಸ್ಟೋರ್ ಮಾಡ್ತಾ ಇರ್ತೀವಿ. ಈ ಸ್ಟೋರ್ ಯಾಕಪ್ಪ ಮಾಡ್ತಿದ್ವಿ ಅಂದ್ರೆ ಫ್ಯೂಚರಲ್ಲಿ ಬೇರೆ ತರ ಏನಾದರೂ ಟೆಸ್ಟ್ ಮಾಡ್ಬೋದಾ, DNA ಟೆಸ್ಟ್ಗಳೆಲ್ಲ ಮಾಡ್ಬೋದಾ, ಜೆನೆಟಿಕ್ ಟೆಸ್ಟ್ಗಳೆಲ್ಲ ಮಾಡ್ಬೋದಾ ಅಂತ ನೋಡಕ್ಕೆ ಅವತ್ತೊಂದು ಅವತ್ತೇ ಯೂಸ್ ಮಾಡಕ್ಕೆ ಆಗಲ್ಲ, ಅದಕ್ಕೆ ಸ್ಟೋರ್ ಮಾಡ್ತಾ ಇದ್ವಿ. ಈ ಸ್ಟೋರ್ ಮಾಡೋದು ಅನ್ನೋದು ಒಂದು 20 ವರ್ಷನೂ ನಮ್ಮ ಹತ್ರನೇ ಇರುತ್ತೆ. ಅಷ್ಟು ಬ್ಲಡ್ ಸ್ಟೋರ್ ಮಾಡಿದಾಗ ಮತ್ತೆ ನಿಮ್ಮ ಹತ್ರ ಬಂದು ನೀವು ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆ ತಗೊಂಡಿರೋ ಬ್ಲಡ್ನ ಮತ್ತೆ ತಗೊಳಕ್ ಆಗಲ್ಲ. ಸೊ ಅದಕ್ಕೆ ಇದನ್ನ ತಗೊಂಡು ಇವಾಗ ಬೇರೆ ಒಂದು 26 ವರ್ಷ ಆದ್ಮೇಲೆ ನಾವು ಅದರಿಂದ ಏನಾದರೂ ರಿಪೋರ್ಟ್ಸ್ ಎಲ್ಲ ತೆಗಿಬೋದು ಅಂತ ನೋಡ್ಬೋದು ನಾವು. ಸೊ ಅದರಿಂದ ಬ್ಲಡ್ ತಗೋತೀವಿ. ಅದಾದ್ಮೇಲೆ ಆ ಮಹಿಳೆಯರ ಮಾನಸಿಕ ಸ್ಥಿತಿ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿರ್ತವೆ, ಅದನ್ನ ತಗೋತೀವಿ. ಅದಾದ್ಮೇಲೆ ಅವರ ಆಹಾರ ಪದ್ಧತಿ ಬಗ್ಗೆ, ಅವರು ಯಾವ ತರ ಆಹಾರ ತಿಂತಿದ್ದಾರೆ, ಏನ್ ತಿಂತಿದ್ದಾರೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆನು ಕೆಲವೊಂದು ಮಾಹಿತಿ ತಗೋತಾ ಇರ್ತೀವಿ. ಇದು ಎಲ್ಲಾ 3 ಗುಂಪುಗಳಲ್ಲೂ ಸಮಾನವಾಗಿರುತ್ತೆ, ನಡೀತಾ ಇರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ಜೊತೆಗೆ ಅವ್ರದ್ದು ಎತ್ತಿರ, ತೂಕ, ಆಮೇಲೆ ರಕ್ತದೊತ್ತಡ ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದರಿಂದ ನಮ್ಮ ಹತ್ರ ಒಂದು ಪಾರ್ಟಿಸಿಪೆಂಟ್ಸ್ ಎಲ್ಲ ಆ ಮಹಿಳೆಯರದೆಲ್ಲ ನಮ್ಮ ಹತ್ರ ಮಾಹಿತಿ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಪಾಪುಗಳಿಗೆ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಬಂದಿದೆಯಾ ಅನ್ನೋದು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ತಗೊಂಡಿರೋ ಮಾಹಿತಿ ಪಾಪು ಹುಟ್ಟಮೇಲೆ, ಆಮೇಲೆ 3 ತಿಂಗಳಲ್ಲಿ, ಮತ್ತೆ 6 ತಿಂಗಳಲ್ಲಿ, ಮತ್ತೆ 1 ವರ್ಷದಲ್ಲಿ, ಆಮೇಲೆ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷದಲ್ಲಿ ಇಷ್ಟೆಲ್ಲ ಮಾಹಿತಿ ತಗೊಂಡಾಗ ನಮಗೆ ತಾಯಿ ಆರೋಗ್ಯ ಪಾಪು ಮೇಲೆ, ಮಕ್ಕಳ ಮೇಲೆ ಯಾವ ತರ ಪ್ರಭಾವವನ್ನು ನೀಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು.
1: ಹಾಗಿದ್ರೆ ಗರ್ಭಿಣಿ ಸಂದರ್ಭದಲ್ಲಿ ಆಗಿರ್ಬೋದು, ಬಾಣತಿ ಸಂದರ್ಭದಲ್ಲಿ ಆಗಿರ್ಬೋದು, ಈ ಯೋಜನೆಗೆ ಒಳಪಟ್ಟಿರುವಂತಹ ಎಲ್ಲ ಮಹಿಳೆಯರಿಗೆ ಆಸ್ಪತ್ರೆಯಲ್ಲಿ ಯಾವ್ಯಾವ ಚಿಕಿತ್ಸೆಗಳಾಗಿರ್ಬೋದು, ಪರೀಕ್ಷೆಗಳಾಗಿರ್ಬೋದು ನಡೆಸಲಾಗ್ತದೆ, ಅದೆಲ್ಲ ಉಚಿತವಾಗಿ ಅವ್ರಿಗೆ ನಡೆಸಲಾಗ್ತದೆ ಸರ್?
0: ಹೌದು ಅಂತ ಹೇಳ್ತೀನಿ. ಏನಂದ್ರೆ ಈಗ ನಾವು ಆಯ್ಕೆ ಮಾಡ್ಕೊಂಡ ತಕ್ಷಣ ನೀವೇನಾದರೂ ನಿಮ್ಮ ಡಾಕ್ಟರ್ ಗೈನಕಾಲಜಿಸ್ಟ್ ಇರ್ತಾರೆ ಇಲ್ಲಿ, ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತಂದಾಗ ಅದೆಲ್ಲ ಫ್ರೀ ಇರುತ್ತೆ. ಅದಾದ್ಮೇಲೆ ಪ್ರೆಗ್ನೆಂಟ್ ಆದಾಗ 2 ಸತಿ ಸ್ಕ್ಯಾನಿಂಗ್ ಇರುತ್ತೆ, ಅದನ್ನು ಫ್ರೀ ಇರುತ್ತೆ ನಮ್ಮ ಕಡೆಯಿಂದ. ಅದಾದ್ಮೇಲೆ ಪ್ರೆಗ್ನೆಂಟ್ ಆದಾಗ ವಿಸಿಟ್ ಬರ್ತಿರಲ್ವಾ, ಅವಾಗಲೂ ನಮ್ಮ ಪಾರ್ಟಿಸಿಪೆಂಟ್ಸ್ಗೆಲ್ಲ ಫ್ರೀ ಇರುತ್ತೆ, ಕನ್ಸಲ್ಟೇಷನ್ ಎಲ್ಲ ಫ್ರೀ ಇರುತ್ತೆ. ಅದಾದ್ಮೇಲೆ ಡೆಲಿವರಿ ಆದಾಗ ಯಶಸ್ವಿನಿ ಕಾರ್ಡ್ ಇದ್ರೆ ಡೆಲಿವರಿ ಎಲ್ಲ ಫ್ರೀ ಇರುತ್ತೆ. ಅದಿಲ್ಲ ಅಂದ್ರೂ ನೀವು ನಮ್ಮ ಪ್ರಾಜೆಕ್ಟ್ಗೆ ಸೇರಿರೋದ್ರಿಂದ ನಾರ್ಮಲ್ ಡೆಲಿವರಿ ಆದರೆ 6,000 ಡಿಸ್ಕೌಂಟ್ ಬರುತ್ತೆ, ಸಿಜೇರಿಯನ್ ಆದರೆ 12,000 ಡಿಸ್ಕೌಂಟ್ ಬರುತ್ತೆ ನಮ್ಮ ಪ್ರಾಜೆಕ್ಟ್ ಕಡೆಯಿಂದ. ಅದಲ್ಲದೆ ನಿಮ್ಮ ಊರಿಂದ ಹಾಸ್ಪಿಟಲ್ ಬರಕ್ಕೆ ಒಂದು ಕಡೆ ಒಂದ್ ಸೈಡ್ ಟ್ರಾವೆಲ್ ಫ್ರೀ ಇರುತ್ತೆ, ಇನ್ನೊಂದು ಕಡೆ ಹೋಗುವಾಗ ನಾವು ಪ್ರೊವೈಡ್ ಮಾಡ್ತೀವಿ, ಆದರೆ ಅವರು ಪೇ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೇನೆ ಫಸ್ಟ್ 2 ಗುಂಪಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತೀವಿ, ಮಲ್ಟಿ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ. ಮಲ್ಟಿ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಏನಪ್ಪ ಅಂದ್ರೆ ನಮ್ಮಲ್ಲಿ ಕೆಲವೊಂದು ಇದು ಇರುತ್ತೆ, ರಕ್ತಹೀನತೆ ಇಲ್ಲಾಂದ್ರೆ ಏನೋ ಒಂದು ವಿಟಮಿನ್ಸ್ ಕಡಿಮೆ ಇರುತ್ತೆ, ಅದೆಲ್ಲ ಇದ್ದಾಗ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ನಾವು ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಇರೋ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇರ್ತೀವಿ. ನಿಮಗೆ ಟ್ಯಾಬ್ಲೆಟ್ಸ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಒಂದು ಪೌಡರ್ ತರದಲ್ಲಿ ತಗೊಬಂದಿದೀವಿ, ಅದನ್ನು ಅವ್ರು ಬೇಕಂದ್ರೆ ಅದನ್ನು ಕೊಡ್ತಾ ಇರ್ತೀವಿ. ಅದು ಪ್ರತಿದಿನ ತಗೊಂಡ್ರೆ ನಮ್ಮ ಶರೀರದಲ್ಲಿ ಇರೋ ಎಲ್ಲಾ ಮಿನರಲ್ಸ್ಗಳು ವಿಟಮಿನ್ಸ್ಗಳು ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಇದೆಲ್ಲ ಯಾಕೆ ಮಾಡ್ತಿದ್ವಿ ಅಂದ್ರೆ ತಾಯಿ ಆರೋಗ್ಯ ಸುಧಾರಿಸ್ಕೊಂಡು ಹೋಗ್ತಾ ಇದ್ರೆ ಪಾಪು ಆರೋಗ್ಯನ ಯಾವ ತರ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಇದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ವಿ.

0: ಸೊ ಇಷ್ಟೆಲ್ಲ ಮಾಡ್ತಿದ್ವಲ್ವಾ, ಇನ್ನೊಂದು ಇದ್ರ ಜೊತೆಗೇ ಒಂದು ಸ್ಕ್ಯಾನಿಂಗ್ ಇರುತ್ತೆ. ಹಾಸ್ಪಿಟಲ್ಗೆ ಬಂದಿರೋ ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆನೆ ಹಾಸ್ಪಿಟ್ಲ್ಗೆ ಬಂದಿರ್ತಾರೆ ಅಲ್ವಾ, ನಾವು ಆಯ್ಕೆ ಮಾಡ್ಕೊಂಡಿರೋರಿಗೆ, ಅವ್ರಿಗೆಲ್ಲ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಡೆಕ್ಸಾ ಸ್ಕ್ಯಾನಿಂಗ್ ಅಂತ. ನಮ್ಮ ದೇಹದಲ್ಲಿರೋ ಕಬ್ಬಿಣಾಂಶಗಳು, ಆಮೇಲೆ ಮಾಂಸಖಂಡಗಳು, ಅದರ ಬಗ್ಗೆ ಮಾಹಿತಿ ನೋಡೋಕ್ಕೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಇದೆ ಅಂಕಿಅಂಶ ನೋಡೋಕ್ಕೆ ಆ ಸ್ಕ್ಯಾನಿಂಗ್ನ ಮಾಡ್ತೀವಿ. ಆ ಸ್ಕ್ಯಾನಿಂಗ್ ಅನ್ನೋದು ಹೊರಗಡೆ ಹೋದರೆ ಒಂದು 1500 to 2000 ತನಕ ಇರುತ್ತೆ, ಅದು ನಮ್ಮಲ್ಲಿ ಫ್ರೀ ಆಗಿರುತ್ತೆ. ಇದಲ್ಲದೆ ಆಮೇಲೆ ಇವರು ಪ್ರೆಗ್ನೆಂಟ್ ಆದಮೇಲೆ, ಮಹಿಳೆಯರು ಪ್ರೆಗ್ನೆಂಟ್ ಆಗ್ತಾರಲ್ವ, ಅವರು ಪ್ರೆಗ್ನೆಂಟ್ ಆದಮೇಲೆ ಅವ್ರ ಹಸ್ಬೆಂಡ್ಗಳನ್ನ ಮತ್ತೆ ನಮ್ಮ ಪ್ರಾಜೆಕ್ಟ್ಗೆ ಆಯ್ಕೆ ಮಾಡ್ಕೋತೀವಿ. ಅವರು ಒಪ್ಪಿಗೆ ಇದ್ದರೆ ಅವ್ರಿಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ, ಅವ್ರಿಗೂ ಕೆಲವೊಂದು ಮಾಹಿತಿ ಕೊಡ್ತಾ ಇರ್ತೀವಿ, ಅವರಿಂದನೂ ಕೆಲವೊಂದು ಮಾಹಿತಿ ತಗೋತಾ ಇರ್ತೀವಿ, ಅವ್ರಿಗೂ ಡೆಕ್ಸಾ ಸ್ಕ್ಯಾನಿಂಗ್ ಅನ್ನೋ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ಅದಾದಮೇಲೆ ಪಾಪುಗಳಿಗೂ, ಪಾಪು ಹುಟ್ಟಮೇಲೆ ನ್ಯೂ ಬರ್ನ್ ಡೆಕ್ಸಾ ಅಂತ ಒಂದು ಮಾಡ್ತೀವಿ. ಹುಟ್ಟಿದ ತಕ್ಷಣ ವಿತಿನ್ 15 ಡೇಸಲ್ಲಿ ಒಂದು 15 ದಿನದಲ್ಲಿ ಈ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ಅದಾದಮೇಲೆ 3 ವರ್ಷದಲ್ಲಿ ಮತ್ತು ಇನ್ನೊಂದು 5 ವರ್ಷದಲ್ಲಿ ಈ ಸ್ಕ್ಯಾನಿಂಗ್ನ ಫ್ರೀಯಾಗಿ ಮಾಡ್ಕೊಡ್ತೀವಿ ಪಾಪುಗಳಿಗೆ. ಇಷ್ಟೆಲ್ಲ ನಮ್ಮ ಯೋಜನೆಯಿಂದ ಫ್ರೀಯಾಗಿ ಸಿಗ್ತಾ ಇರುತ್ತೆ ಹಾಸ್ಪಿಟಲಲ್ಲಿ.
1: ಸೊ ಇದೊಂದು ಮೂಲತಃವಾಗಿ ಇದೊಂದು ಸಂಶೋಧನಾ ಯೋಜನೆ, ಆದ್ದರಿಂದ ಈ ಯೋಜನೆ ಮುಖಾಂತರ ಸಂಶೋಧನೆಯೂ ಆಗಬೇಕು, ಜೊತೆಗೆ ಆ ಸಂಶೋಧನೆಗೆ ಒಳಪಡುವಂಥ ಮಹಿಳೆಯರಿಗೆ ಒಂದಷ್ಟು ಆರೋಗ್ಯ ಸೌಲಭ್ಯಗಳು ಸಿಗೋ ನಿಟ್ಟಿನಲ್ಲಿ ಈ ಯೋಜನೆಯ ಕೆಲಸ ಮಾಡ್ತಾ ಇದೆ ಸರ್. ಈ ಯೋಜನೆ ಇಷ್ಟೆಲ್ಲ ಸಫಲವಾಗಿ ಕೆಲಸ ಮಾಡೋ ನಿಟ್ಟಲ್ಲಿ ನಿಮ್ಮ ಸಿಬ್ಬಂದಿ ವರ್ಗದವರ ಶ್ರಮ ಕೂಡ ಬಹಳ ಇರುತ್ತೆ ಸರ್. ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಕಚೇರಿಗಳಲ್ಲಾಗಿರ್ಬೋದು, ಎಷ್ಟು ಜನ ಸಿಬ್ಬಂದಿ ವರ್ಗದವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಇರತಕ್ಕಂಥ ಕ್ಷೇತ್ರಗಳ ಭೇಟಿಗಳಲ್ಲಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್?
0: ನಮ್ಮಲ್ಲಿ ಒಟ್ಟಾರೆ ಒಂದು 70 ಜನ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ 3 ಜನ ಡಾಕ್ಟರ್ಸ್ ಇದ್ದಾರೆ, ಒಬ್ಬರು ಮಕ್ಕಳ ಡಾಕ್ಟರ್ ಇದ್ದಾರೆ, ಕುಮಾರ್ ಸರ್ ಅಂತ ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದರಲ್ಲಿ ಆಮೇಲೆ ಡಾಕ್ಟರ್ ಕುಮಾರನ್ ಅಂತ ಒಬ್ರು ಇದ್ದಾರೆ, ಅವರು ಮೈಸೂರಲ್ಲಿ ಮೈಸೂರು ಹೋಲ್ಸ್ ಆರ್ಟ್ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಇರ್ತಾರೆ, ಅಲ್ಲಿರ್ತಾರೆ. ಇನ್ನೊಬ್ರು ಡಾಕ್ಟರ್ ಕೃಷ್ಣವೇನ್ ಅಂತ ಇರ್ತಾರೆ, ಅವರೂ ಎಪಿಡೆಮಾಲಜಿಸ್ಟ್ ಆಗಿರ್ತಾರೆ, ಅವರೂ ಮೈಸೂರು ಹೋಲ್ಸ್ ಆರ್ಟ್ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿರ್ತಾರೆ. ಅವರಿಬ್ರು ಕಳೆದ 30 ವರ್ಷದಿಂದನೂ ಈ ರಿಸರ್ಚಲ್ಲಿ, ಸಂಶೋಧನೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ಸೊ ಈ 3 ಜನನೂ ಸೇರಿ ಇದನ್ನ ಕಾರ್ಯರೂಪಕ್ಕೆ ತಗೊಬಂದಿದ್ದು. ಇವ್ರು 3 ಜನ ಅಲ್ಲದೆ ಇಲ್ಲಿ ಸರ್ಗೂರಿನಲ್ಲಿ ಡಾಕ್ಟರ್ ಮನೋಹರ್ ಅಂತ ಡೆಂಟಿಸ್ಟ್ ಒಬ್ಬರು ಇದ್ದಾರೆ, ಅವರನ್ನರಲ್ಲಿ 3 ಜನ ಪೋಸ್ಟ್ ಡಾಕ್ಟರಲ್ ಫೆಲೋಸ್ ಅಂತ ಇದ್ದಾರೆ, ಅವರನ್ನರಲ್ಲಿ ಇವ್ರನ್ನೆಲ್ಲ ಸಂಶೋಧನೆ ಹಿನ್ನೆಲೆ ಇರೋರು, ಸಂಶೋಧನೆ ಬಗ್ಗೆ ತಿಳುವಳಿಕೆ ಇರೋರು. ಇವರಲ್ಲದೆ ಫೀಲ್ಡಲ್ಲಿ ಮತ್ತು ಕಚೇರಿಯಲ್ಲಿ ಕೆಲಸ ಮಾಡೋರು ಒಂದು 50 ಜನ ಇದ್ದಾರೆ. ಈ 50 ಜನದಲ್ಲಿ ಬೇರೆ ಬೇರೆ ಥರ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರದ್ದೇ ಕಾರ್ಯನಿರ್ವಹಣೆ ಇರುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಜಾಸ್ತಿ ಜನ, ಅದರಲ್ಲಿ ಒಂದು 40 ಜನ ತನಕನೂ ಫೀಲ್ಡಲ್ಲಿ ಕೆಲಸ ಮಾಡೋರು ಇರ್ತಾರೆ. ಯಾಕಂದರೆ ನಮ್ದೆಲ್ಲ ಮಾಡ್ತಿರೋದು ಫೀಲ್ಡಲ್ಲೇ ಆಗಿರೋದ್ರಿಂದ, ನಾವು ಅವ್ರದ್ದೇ ಮನೆ ಹತ್ರನೇ ಹೋಗಿ ಎಲ್ಲ ಕೆಲಸ ಮಾಡ್ತಿರೋದ್ರಿಂದ ಫೀಲ್ಡಲ್ಲಿ ಕೆಲಸ ಮಾಡೋರು ಒಂದು 40 ಜನ ಇದ್ದಾರೆ. ಅದರಲ್ಲಿ ಒಂದು 35 ಜನ ಹೆಲ್ತ್ ಫೆಸಿಲಿಟೇಟರ್ ಅಂತ ಹೇಳ್ತೀವಿ, ಆರೋಗ್ಯ ಕಾರ್ಯಕರ್ತರ ಅಂತ ಹೇಳ್ತೀವಿ. ಅದಾದಮೇಲೆ ಅವ್ರನ್ನ ಎಲ್ಲ ಸ್ವಲ್ಪ ಅವ್ರಿಗೆ ಗೈಡೆನ್ಸ್ ಕೊಡೋಕ್ಕೆ ಇದೆಲ್ಲ ಸೂಪರ್ವೈಸರ್ಸ್ ಅಂತ ಇರ್ತಾರೆ. ಇವ್ರನ್ನೆಲ್ಲ ಬಿಟ್ಟು ಒಂದು 10 ಜನ ಲ್ಯಾಬಲ್ಲಿ ಇರ್ತಾರೆ. ಇವರು ಏನಪ್ಪ ಮಾಡ್ತಾರಂದ್ರೆ ಫೀಲ್ಡ್ಗೆ ಹೋಗಿ ದಿನ ಬ್ಲಡ್ ಟೆಸ್ಟ್ ಮಾಡೋದು, ಪಾರ್ಟಿಸಿಪೆಂಟ್ಸ್ದು ಇಲ್ಲಾಂದರೆ ಅವ್ರ ಹಸ್ಬೆಂಡ್ದು ಇಲ್ಲಾಂದರೆ ಪಾಪುಗಳದ್ದು ಎತ್ತರ ತೂಕ ಇದೆಲ್ಲ ನೋಡೋದು, ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡೋದು ಇದೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಇನ್ನೂ ಕೆಲವು ಜನ, ಒಂದು 8 ಜನ ಇದ್ದಾರೆ, ಅವರು ಏನಂದರೆ ಸಂಶೋಧನಾ ಸಹಾಯಕ ಅಂತ 8 ಜನ ಇದ್ದಾರೆ. ಅವ್ರದ್ದು ಸಂಶೋಧನಾ ಹಿನ್ನೆಲೆ ಇರುತ್ತೆ, ಅವರು ಮಾಸ್ಟರ್ಸ್ ಮಾಡಿರ್ತಾರೆ. ಅವರೇನಪ್ಪ ಅಂದರೆ ಮಾನಸಿಕ ಸ್ಥಿತಿ ಬಗ್ಗೆ, ಆಮೇಲೆ ಆಹಾರ ಪದ್ಧತಿಗಳ ಬಗ್ಗೆ ಇದೆಲ್ಲ ಮಾಹಿತಿ ತಗೋತಾ ಇರ್ತಾರೆ. ಸೊ ಇಷ್ಟು ಜನ ಸೇರಿ ನಾವೊಂದು 63 ಜನ ಇಲ್ಲಿ ಸರ್ಗೂರಲ್ಲಿ ಮತ್ತು ಮೈಸೂರಲ್ಲಿ ಸೇರಿ ಒಂದು 63 ಜನ ಇದ್ವಿ ಡಾಕ್ಟರ್ಸ್ನ ಬಿಟ್ಟು. ಆಲ್ಮೋಸ್ಟ್ ಒಂದು 10 ಜನ ಬಿಟ್ಟು ಆಲ್ಮೋಸ್ಟ್ 50 ಜನನು ದಿನ ಫೀಲ್ಡಲ್ಲಿ ಇರ್ತಾರೆ. ದಿನ ಮನೆ ಮನೆಗೆ ಹೋಗಿ ಅವ್ರ ಹತ್ರ ನಮ್ಗೆ ಬೇಕಾಗಿರೋ ಮಾಹಿತಿ ತಗೊಂಡು, ನಾವು ಕೊಡೋ ಮಾಹಿತಿ ಅವ್ರಿಗೆ ಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಇದರಲ್ಲಿ ಲ್ಯಾಬ್ ಟೀಮ್ ಅವರು ಏನು ಮಾಡ್ತಾರೆ ಅಂದರೆ ದಿನ ವೆಹಿಕಲಲ್ಲಿ ಹೋಗಿ, ನಮ್ಮದೇ ಒಂದು ಮೊಬೈಲ್ ಹೆಲ್ತ್ ಯೂನಿಟ್ ಥರ ಒಂದು ಇರುತ್ತೆ, ಅದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅವ್ರ ಮನೆಗೆ ಹೋಗಿ ಬ್ಲಡ್ ತಗೊಂಡು ಅಲ್ಲೇ ಪ್ರಾಸೆಸಿಂಗ್ ಎಲ್ಲ ಮಾಡಿಬಿಟ್ಟು ಅದನ್ನು ಹಾಸ್ಪಿಟಲ್ಗೆ ತರಿಸಿ ಅಲ್ಲಿ ರಿಪೋರ್ಟ್ ಕೊಡೋದಾಗಲಿ ಇಲ್ಲಾಂದರೆ ಸ್ಟೋರ್ ಮಾಡೋದಾಗಲಿ ಇಲ್ಲಿ ಮಾಡ್ತೀವಿ. ಸೊ ಇಷ್ಟೆಲ್ಲ ಈ 60 ಜನನೂ ದಿನ ಕೆಲಸ ಮಾಡ್ತಾ ಮಾಡ್ತಾ ಈ 5 ವರ್ಷ ಕಾಲದಲ್ಲಿ ಈ ಮಟ್ಟಕ್ಕೆ ತಗೊಬಂದಿದ್ದೀವಿ. ಈಗ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದು ಈ ಪಾಪ 5 ವರ್ಷ ಬರೋ ತನಕ ಆ ಪಾಪನ ಫಾಲೋ ಅಪ್ ಮಾಡೋದು, ಮತ್ತು ಈಗ ಇರೋ ಪಾರ್ಟಿಸಿಪೆಂಟ್ಗಳಲ್ಲಿ ಯಾವ ಥರ ಮಾಹಿತಿ ತಗೋಬೇಕು, ಯಾವ ಥರ ಮಾಹಿತಿ ಕೊಡಬೇಕು ಅನ್ನೋದನ್ನ ನೋಡ್ಕೋಬೇಕು. ಇಷ್ಟೆಲ್ಲ ನೆಕ್ಸ್ಟ್ ಒಂದು 5 ವರ್ಷದಲ್ಲಿ ನಡೀತಾ ಇರುತ್ತೆ.
1: ಅಂದರೆ ಪ್ರಸ್ತುತ ಈಗ 5 ವರ್ಷ ಆಗಿದೆ ಯೋಜನೆ ಶುರುವಾಗಿ ಕಾರ್ಯರೂಪಕ್ಕೆ ಬಂದು, 5 ವರ್ಷದಿಂದ ನಿರಂತರವಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದಾಗಿರ್ಬೋದು, ಅವ್ರಿಗೆ ಗರ್ಭಿಣಿಗಿಂತ ಮುಂಚೆ ಏನೆಲ್ಲ ಮಾಹಿತಿಗಳನ್ನ ಕೊಡೋದಾಗಿರ್ಬೋದು, ಮತ್ತೆ ಅವರಿಗೆ ರಕ್ತ ಪರೀಕ್ಷೆಗಳು ಮತ್ತೆ ಆರೋಗ್ಯ ಸೇವಾ ಸೌಲಭ್ಯಗಳನ್ನ ಕೊಡೋದ್ರ ಜೊತೆಗೆ ಅವ್ರಿಗೊಂದಷ್ಟು ಯೋಜನೆ ಸಂಶೋಧನೆಯನ್ನು ನಡೆಸುವ ಮುಖಾಂತರ ಕಾರ್ಯನಿರ್ವಹಿಸ್ತದೆ. ಮುಂದಿನ 5 ವರ್ಷಗಳಲ್ಲಿ ಮಗು ಹುಟ್ಟಿದ

0: ನಂತರ ಆ ಮಗುವಿನ ಬೆಳವಣಿಗೆಗೆ ಏನೆಲ್ಲ ಪೂರಕ ಮಾಹಿತಿಗಳನ್ನ ಕೊಡೋದಾಗಿರ್ಬೋದು, ಚಿಕಿತ್ಸಾ ಸೌಲಭ್ಯಗಳನ್ನ ಕೊಡೋದಾಗಿರ್ಬೋದು, ಮುಂದಿನ 5 ವರ್ಷದಲ್ಲಿ ಈ ರೀತಿಯ ಕಾರ್ಯಗಳನ್ನು ಯೋಜನೆ ಮುಖಾಂತರ ಕೈಗೊಳ್ಳಲಾಗುತ್ತೆ. ಸರ್, ಹಾಗಿದ್ರೆ ಮುಂದಿನ 5 ವರ್ಷದ ನಂತರ ಭವಿಷ್ಯದಲ್ಲಿ ಈ ಸಂಶೋಧನೆ ಯೋಜನೆಯಿಂದ ನಿರೀಕ್ಷಿಸಬಹುದಾದಂಥ ಫಲಿತಾಂಶವೇನು ಸರ್?
1: ಆಕ್ಚುಲಿ ನಾವು ಮುಂಚೆ ಹೇಳಿದಂಗೆ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನು ಅಂದರೆ ನೆಕ್ಸ್ಟ್ ಬರೋ ಫ್ಯೂಚರಲ್ಲಿ ಬರೋ ಕಾಯಿಲೆಗಳನ್ನು, ಈಗ ಸಕ್ಕರೆ ಕಾಯಿಲೆ ಆಗ್ಬೋದು, ರಕ್ತದೊತ್ತಡ ಆಗ್ಬೋದು, ಇಲ್ಲಾಂದರೆ ಹೃದ್ರೋಗದ ಸಮಸ್ಯೆ ಆಗಿರ್ಬೋದು, ಈ ಥರದನ್ನೆಲ್ಲ ತಡೆಗಟ್ಟಕ್ಕೆ ನಾವು ಸ್ಟಾರ್ಟ್ ಮಾಡಿರೋ ಒಂದು ಯೋಜನೆ ಇದು. ಸೊ ನಾವು ಯೋಜನೆಯಿಂದ ಬರ್ಬೋದು ಅನ್ನೋ ಒಂದು ರಿಸಲ್ಟ್ ಏನಪ್ಪ ಅಂದ್ರೆ, ಈ ಜನರೇಷನ್ ಆ ಮಕ್ಕಳಿಗೆ ಇಲ್ಲಾಂದ್ರೂ ಆ ಬರೋ ಜನರೇಷನ್ಗೆ ಯಾವ ತರ ಈ ಸಕ್ಕರೆ ಕಾಯಿಲೆ ಇದನ್ನೆಲ್ಲ ಯಾವ ತರ ತಡೆಗಟ್ಟಬಹುದು ಅನ್ನೋದು ನೋಡ್ಕೋಬಹುದು ನಾವು. ಅದ್ರ ಜೊತೆಗೆ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಆರೋಗ್ಯ ಕಾಪಾಡಿಕೊಳ್ಳಲು ಬೇಕಾದ ಆರೋಗ್ಯ ಪದ್ಧತಿಗಳ ಬಗ್ಗೆ ಉತ್ತಮ ತಿಳುವಳಿಕೆ ಬರುತ್ತೆ. ಅದಾದ್ಮೇಲೆ ಮಗುವಿನ ಬೆಳವಣಿಗೆ ಬಗ್ಗೆ ಗಮನಿಸುವವರೊಂದಿಗೆ ಮಧುಮೇಹದಂತ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇದರಿಂದ ವೈಜ್ಞಾನಿಕ ಜ್ಞಾನದ ಪ್ರಗತಿಯೊಂದಿಗೆ ಭವಿಷ್ಯದ ಪೀಳಿಗೆಗಳಿಗೆ ಸಹಾಯವಾಗುತ್ತದೆ ಈ ತರ ಯೋಜನೆಗಳಿಂದ.
0: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಐಶಿನ್ ಯೋಜನೆ ಕುರಿತು, ಇದರಿಂದ ಆ ಫಲಾನುಭವಿಗಳಿಗೆ ಸಿಗ್ತಿರುವಂಥ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಒಟ್ಟಾರೆ ತಾಲೂಕಿನ ಜನತೆಗಾಗಿರ್ಬೋದು, ಈ ಯೋಜನೆ ಮುಖಾಂತರ ಸಿಗ್ತಿರುವಂಥ ಸೌಲಭ್ಯಗಳನ್ನ ಪಡ್ಕೊಂಡು ಮತ್ತು ಯೋಜನೆಯಿಂದ ಒಂದಷ್ಟು ಫಲಿತಾಂಶವನ್ನು ನಿರೀಕ್ಷಿಸಿ ಸಮುದಾಯಕ್ಕೆ ಒಂದು ಅಗತ್ಯ ಆಗುವಂಥ ಒಂದು ಮಾಹಿತಿ ಹಾಗೂ ಜಾಗೃತಿಯನ್ನು ನೀಡಲು ತಾವು ಹೊರಟಿದ್ದೀರಾ. ಹಾಗೆಯೇ ಸಮುದಾಯದಲ್ಲಿ ತಮ್ಮ ಸಿಬ್ಬಂದಿಗಳು ಹೊರಟಂಥ ಸಂದರ್ಭದಲ್ಲಿ ಸಮುದಾಯದವರು ಆ ಸಿಬ್ಬಂದಿಗಳಿಗೆ ಯಾವ ರೀತಿ ಸ್ಪಂದಿಸುವ ಮುಖಾಂತರ ಈ ಸಂಶೋಧನೆ ಯೋಜನೆಗೆ ಸಹಕಾರಿಯಾಗಬೇಕು ಅಂತ ಕುರಿತು ಕೊನೆಯದಾಗಿ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ?
1: ಆ್ಯಕ್ಚುಲಿ ಇಷ್ಟೆಲ್ಲ ಸಿಬ್ಬಂದಿ ವರ್ಗದವರು ಫೀಲಲ್ಲಿದ್ದಾರೆ, ಆದರೆ ಇವ್ರ ಜೊತೆಗೆ ನಾನು ಫೀಲ್ಗೆ ಹೋಗ್ತಾ ಇರ್ತೀನಿ. ಒಂದು ವಾರದಲ್ಲಿ ಈ ಇಡೀ 105 ಹಳ್ಳಿಗಳಲ್ಲಿ ಒಂದು ವಾರದಲ್ಲಿ ಒಂದು 2-3 ಹಳ್ಳಿಗಳು ಇಲ್ಲಾಂದರೆ ಒಂದು 5-6 ಹಳ್ಳಿಗಳು ಹೋಗಿ ಅಲ್ಲಿರೋ ಜನಗಳ ಜೊತೆ ಮಾತಾಡೋದು ಇದೆಲ್ಲ ಮಾಡ್ತಾ ಇರ್ತೀನಿ. ಸೊ ನನಗೆ ಆವಾಗ ಅರ್ಥ ಆಗಿರೋದು ಏನಂದರೆ ನಮ್ಮ ಸ್ಟಡಿಗೆ ಸಂಬಂಧಪಟ್ಟಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ. ಆ ಕರೆಕ್ಟಾಗಿ ಸಿಗ್ತಾ ಇರೋ ಟೈಮಲ್ಲಿ ಕೆಲವೊಂದು ಕಡೆ ಕೆಲವು ಜನ ನಾನ್ ಸಪೋರ್ಟಿವ್ ಆಗ್ತಾ ಇರ್ತಾರೆ. ನಾನ್ ಸಪೋರ್ಟಿವ್ ಅಂದರೆ ನಾವು ಯಾವುದೇ ಥರ ಮಾಹಿತಿ ಕೊಟ್ರು ಬೇಡ ಅಂತ ಹೇಳ್ತಾ ಇರ್ತಾರೆ, ಇಲ್ಲಾಂದರೆ ಬ್ಲಡ್ ಟೆಸ್ಟ್ಗೆ ಭಯ ಪಟ್ಕೊಂಡಿರೋರು ಇರ್ತಾರೆ. ಸೊ ಅವ್ರಿಗೆ ಹೋಗಿ ಒಪ್ಪಿಸಿರೋದು ಉಂಟು. ಅದ್ರ ಜೊತೆಗೆ ಕೆಲವು ಕಡೆ ಇಲ್ಲ ನಮ್ಗೆ ಬೇಕಾಗಿಲ್ಲ ಅನ್ನೋ ಒಂದು ಇದೂ ಇರುತ್ತೆ. ಸೊ ನನ್ನ ಕಡೆಯಿಂದ ಒಂದು ಇದು ಏನು ಅಂದರೆ ಯೋಜನೆ ಇಡೀ ಸಂಶೋಧನಾ ಅನ್ನೋ ಒಂದು ಕಾರ್ಯಕ್ರಮ ಬರೀ ನಮಗೆ ಅಲ್ಲ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ, ಇಡೀ ಮಾನವ ಜಾತಿ ಅನ್ನೋ ಒಂದು ಇದಕ್ಕೆ ನಾವು ಕೊಡೋ ಒಂದು ಸಹಾಯ ಆಗುತ್ತೆ. ನೆಕ್ಸ್ಟ್ ಬರೋ ಜನರೇಷನ್ಸ್ಗೆ ಯಾವ ಥರ ನಾವು ಇದನ್ನ ಈಗಲೇ ಇದನ್ನೆಲ್ಲ ತಡೆಗಟ್ಟಕ್ಕೆ ಈಗಲಿಂದನೇ ಶುರು ಮಾಡ್ಬೋದು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರೋದು. ಇದಕ್ಕೆ ನಮಗೆ ಸಮೂಹದಿಂದ, ಎಲ್ಲ ಹಳ್ಳಿಗಳಿಂದ, ಎಲ್ಲ ಸಮೂಹಗಳಿಂದ ತುಂಬ ಸಪೋರ್ಟ್ ಸಿಕ್ಕಿದ್ರೆ ಈ ನಾನ್ ಸಪೋರ್ಟಿವ್ ಅನ್ನೋರು ಸ್ವಲ್ಪ ಅರ್ಥ ಮಾಡಿಕೊಂಡು ಏನಪ್ಪ ಅಂದರೆ ಬ್ಲಡ್ ಟೆಸ್ಟ್ ಅಂದರೆ ಅದೇನೋ ಕೆಲವೊಂದು ಕಡೆ ನಾನೇ ಕೇಳಿದ್ದೀನಿ ನಾವೇನೋ ಬ್ಲಡ್ ಅಷ್ಟು ತಗೊಂಡು ಹೋಗ್ತಾರೆ ಅದನ್ನು ಮಾರ್ಕೋತಾರೆ ಅನ್ನೋ ಒಂದು ಇದಿತ್ತು. ಆ ಥರ 2-3 ಮೀಟಿಂಗ್ಗಳಲ್ಲಿ ಹೇಳಿದ್ದೀನಿ. ಸೊ ಏನಪ್ಪ ಅಂದರೆ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಬೇರೆದಕ್ಕೆ ಯೂಸ್ ಮಾಡಲ್ಲ, ಇದೆಲ್ಲ ಯೂಸ್ ಮಾಡೋದನ್ನ ಮುಂಚೆ ಹೇಳಿರ್ತೀವಿ. ಇದೆಲ್ಲ ನಾವು ತಗೊಂಡು ಹೋಗ್ತಾ ಇರೋ ಮಾಹಿತಿ ಯಾವಾಗಲೂ ತುಂಬಾ ಪ್ರೈವಸಿ ಆಗಿರುತ್ತೆ,
0: ಗೋಪ್ಯವಾಗಿರುತ್ತೆ.
1: ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಯೋಜನೆ ಹೊರಗಡೆ ಯಾವುದೇ ಬೇರೆ ವ್ಯಕ್ತಿಗೂ ಹಂಚ್ಕೊಳ್ಳೋದು ಇರಲ್ಲ. ನಿಮ್ಮ ಗೋಪ್ಯತೆಯನ್ನು ನಾವು ತುಂಬಾ ಗೌರವ ಕೊಟ್ಟು ಅದನ್ನ ಕಾಪಾಡ್ತೀವಿ. ಅದಕ್ಕೋಸ್ಕರನೇ ನಮ್ದೇ ಕೆಲವೊಂದು ಇದಿರುತ್ತೆ, ಫುಲ್ ಪ್ರೈವಸಿ ಇರೋ ಒಂದು ಡೇಟಾ ಮ್ಯಾನೇಜ್ಮೆಂಟ್ ಇರುತ್ತೆ, ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಡೇಟಾ ಆಗಲಿ, ಇಲ್ಲಾಂದ್ರೆ ನಿಮ್ಮ ಹತ್ರ ತಗೊಂಡಿರೋ ಬ್ಲಡ್ ಸ್ಯಾಂಪಲ್ಗಾಗಲಿ ಯಾವುದೇ ಥರ ತೊಂದರೆ ಇರಲ್ಲ. ನಿಮಗೆ ಯಾವುದೇ ಥರ ತೊಂದರೆ ಇದ್ರೂ ನಮಗೆ ಇಲ್ಲಿ ಆಫೀಸಲ್ಲಿ ಇರ್ತೀವಿ, ನಿಮಗೆ ಯಾವುದೇ ಥರ ತೊಂದರೆ ಆಗ್ತಿದೆ ಫೀಲ್ಡಲ್ಲಿ ನಮ್ಮ ಆರೋಗ್ಯ ಕಾರ್ಯಕರ್ತರಿಂದ ಏನಾದರೂ ಆಗ್ತಿದೆ ಅಂತ ಅಂದಾಗ ನೀವು ಡೈರೆಕ್ಟಾಗಿ ನಮಗೆ ಕಾಲ್ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಹಾಸ್ಪಿಟಲ್ ವರ್ಗದವ್ರಿಗೆ ಅದನ್ನು ತಿಳಿಸಿದ್ರೆ ನಮಗೂ ಏನಾದರೂ ಮಾಡೋಕ್ಕೆ ಒಂದು ಇದಾಗಿರುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಯೋಜನೆ ನಿಮ್ಮ ಸಹಾಯ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಸಹಾಯ ನೀಡಿದ್ರೆ ಬರೋ ಫ್ಯೂಚರ್ ಜನರೇಷನ್ಗೆ ತುಂಬ ಸಹಾಯ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಫೀಲಲ್ಲಿ ನೋಡ್ತಿರೋ ಇಷ್ಟೆಲ್ಲ ಸಪೋರ್ಟ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸ್ತೀನಿ.
0: ಬಹಳ ಸಂತೋಷ್ ಸರ್ ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನೋ ಸ್ವಾಮಿ ವಿವೇಕಾನಂದ ಮೌಂಟ್ ಸಂಶೋಧನೆಯ ಯೋಜನೆಗಳಲ್ಲಿ ಒಂದಾದಂತಹ ಐನ್ಸ್ಟೀನ್ ಯೋಜನೆ ಕುರಿತು, ಅದರ ಗುರಿ ಉದ್ದೇಶಗಳ ಕುರಿತು, ಮತ್ತು ಯೋಜನೆಗೆ ಯಾರ್ಯಾರೆಲ್ಲ ಫಲಾನುಭವಿಗಳು ಇದುವರೆಗೂ ಒಳಪಟ್ಟಿದ್ದಾರೆ, ಅವರಿಗೆ ಯಾವುದಂತಹ ಆರೋಗ್ಯದ ಕುರಿತು

0: ಅರಿವನ್ನು ಮೂಡಿಸಲಾಗ್ತಾ ಇದೆ, ಮತ್ತು ಅವರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆ ಮತ್ತು ಆರೋಗ್ಯ ಸೇವೆಗಳು ಸಿಗ್ತಾ ಇದೆ ಅನ್ನೋದು ಕುರಿತು, ಭವಿಷ್ಯದಿಂದ ಈ ಯೋಜನೆಯಲ್ಲಿ ಏನೆಲ್ಲ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದು ಅನ್ನೋದು ಕುರಿತು, ಇದಕ್ಕೆ ಸಿಬ್ಬಂದಿ ವರ್ಗದವರ ಪಾತ್ರ ಹಾಗೂ ಸಮುದಾಯದ ಪಾತ್ರ ಹೇಗೆ ಇದೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಈ ಯೋಜನೆ ಕುರಿತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಮುಖಾಂತರ ಜರುಗುತ್ತಿರುವ ಸಂಶೋಧನಾ ಯೋಜನೆಗಳಲ್ಲಿ ಒಂದಾದ ಅನಿಷ್ಠಿನಿ ಯೋಜನೆಯ ಆರೋಗ್ಯ ಸೇವೆಗಳು ಮತ್ತು ಚಿಕಿತ್ಸಾ ಸೌಲಭ್ಯಗಳ ಕುರಿತು ಇದುವರೆಗೂ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಡಾಕ್ಟರ್ ಸತೀಶ್ ಸರಿಗೋಪುಲರ್ ಅವರು, ಸಂಶೋಧನಾ ವ್ಯವಸ್ಥಾಪಕರು ಅನಿಷ್ಠಿನಿ ಯೋಜನೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಐನ್ಸ್ಟೀನ್ ಸಂಶೋಧನಾ ಯೋಜನೆಯ ಆರೋಗ್ಯ ಚಟುವಟಿಕೆಗಳು ಹಾಗೂ ಸೇವೆಗಳ ಕುರಿತು, ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಐನ್ಸ್ಟೀನ್ ಯೋಜನೆಯ ಸಂಶೋಧನಾ ವ್ಯವಸ್ಥಾಪಕರಾದ ಡಾಕ್ಟರ್ ಸತೀಶ್ ತರಿಗೋಪಾಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪ್ತಿದ್ದೀರಾ? ಡಾಕ್ಟರ್ ತೋರ್ಸಿರ್ತಾನೆ
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
6: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
6: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
6: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
6: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ

0: ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 32 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಮೇಲೆ ಕೆಳಗೊಳಗೆ,
0: ಮೇಲೆ ಕೆಳಗೊಳಗೆ,
4: ಬಳಿ ಸುತ್ತಲೆತ್ತೆತ್ತಲು,
0: ಬಳಿ ಸುತ್ತಲೆತ್ತೆತ್ತಲು,
4: ಮೂಲೆ ಮೂಲೆಯಲಿ,
0: ಮೂಲೆ ಮೂಲೆಯಲಿ,
4: ವಿದ್ಯುಲ್ಲಹರಿಯೊಂದು,
0: ವಿದ್ಯುಲ್ಲಹರಿಯೊಂದು,
4: ಧೂಳಿಕಣ ಭೂಗೋಳ,
0: ಧೂಳಿಕಣ ಭೂಗೋಳ,
4: ರವಿಚಂದ್ರ ತಾರೆಗಳ,
0: ರವಿಚಂದ್ರ ತಾರೆಗಳ,
4: ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ,
0: ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ.
3: ಈ ಪ್ರಶ್ನೆಗಳ ಸುರಿಮಳೆ ಬಗ್ಗೆ ನಾವು ಅನ್ಕೊಳ್ತಾ ಇದ್ವಿ, ಪ್ರಶ್ನೆಗಳೇ ಬರ್ತಾ ಇದೆಯಲ್ಲ, ಉತ್ತರ ಸಿಕ್ಕಲ್ವಲ್ಲ ಅಂತ. ಸೊ ಇಲ್ಲಿ ಬರೀ ಪ್ರಶ್ನೆನ ಉತ್ತರನೇ ಇಲ್ವಾ ಅನ್ನೋಂಥ ಒಂದು ನಿರಾಸೆಯ ಭಾವನೆ ನಮಗೆ ಬರ್ತಾ ಇದ್ದಂಗೆ DVJ ಹೇಳ್ತಾರೆ, ಇಲ್ಲಪ್ಪ ಉತ್ತರ ಇದೆ, ನಮ್ಮ ಕಣ್ಣು ಕಾಣಿಸ್ದೇ ಇರ್ಬೋದು ಈಗ, ಆದರೆ ಎಲ್ಲ ಕಡೆ ಉತ್ತರ ಇದೆ ಅಂತ. ಎಲ್ಲಿದೆಯಪ್ಪ ಉತ್ತರ ಅಂದರೆ ಮೇಲೆ ಕೆಳಗೆ ಒಳಗೆ ಬಳಿಯಲ್ಲಿ ಸುತ್ತಲೂ ಎತ್ತೆತ್ತಲು. ಏನೋ ಒಂದು ವಿಶೇಷವಾದಂಥ ಶಕ್ತಿ ನಮಗೆ ಕಾಣಿಸ್ತಾ ಇದೆ, ಅದು ಇಂಥದ್ದೇ ಅಂತ ನಮಗೆ ಗೊತ್ತಿಲ್ಲ. ಪ್ರತಿಯೊಂದು ಮೂಲೆಯಲ್ಲೂ ಈ ಸೃಷ್ಟಿಯ ಯೂನಿವರ್ಸ್, ಈ ವಿಶ್ವದ ಪ್ರತಿಯೊಂದು ಮೂಲೆಯಲ್ಲೂ ಒಂದು ವಿಶೇಷವಾದಂಥ ಎನರ್ಜಿ, ಒಂದು ಊರ್ಜಾ, ಒಂದು ಶಕ್ತಿ, ವಿದ್ಯುಲ್ಲಹರಿ, ಅದು ಎಲ್ಲ ಕಡೆ ಎಲ್ಲವನ್ನು ನಡೆಸ್ಕೊಂಡು ಹೋಗ್ತಾ ಇರೋ ಹಂಗಿದೆ ಅಂತ. ಅಂದರೆ ಫ್ರಮ್ ದಿ ಸ್ಮಾಲೆಸ್ಟ್ ಟು ದ ಬಿಗ್ಗೆಸ್ಟ್, ಅತ್ಯಂತ ಸಣ್ಣದಾಗಿರುವಂಥ ಧೂಳಿ ಕಣ, ಒಂದು ಧೂಳಿನ ಕಣದಿಂದ ಶುರುವಾಗಿ ಇಡೀ ಭೂಗೋಳವನ್ನು,

0: ಭೂಮಿಯನ್ನು ದಾಟಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಎಲ್ಲವನ್ನೂ ಕೂಡ ಬಿಡು ಕೊಡದೆ ಅದು ನಿಲ್ಲಕ್ಕಾಗಲ್ಲ, ಸದಾಕಾಲ ಅದು ಚಾಲಿಪುದು ನಡೆಸ್ತಾ ಬರ್ತಾ ಇದೆ. ನಮ್ಮ ಶರೀರದ ಉದಾಹರಣೆಯನ್ನೇ ನಾವು ತಗೊಂಡಾಗ ನಮಗೆ ಹೊರಗಡೆ ಕಾಣಿಸುವಂಥದ್ದು ನಮಗೆ ಕೈ ಇದೆ, ಎರಡು ಕೈ ಇದೆ, ಆ ಎರಡು ಕೈಯಲ್ಲಿ 10 ಬೆರಳುಗಳಿದೆ, ಆ ಬೆರಳುಗಳನ್ನು ನಾವು ಆಡಿಸ್ತೀವಿ, ಅದು ನಮಗೆ ಕಾಣಿಸ್ತಾ ಇದೆ. ಆದರೆ ಆ ಬೆರಳುಗಳನ್ನು ಆಡಿಸುವಂಥ ಚೈತನ್ಯ ಎಲ್ಲಿದೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸ್ಥೂಲವಾಗಿ ನಮಗೆ ಹೊರಗಡೆಯಿಂದ ಬೆರಳುಗಳು ಕಾಣಿಸುತ್ತೆ, ಚರ್ಮದ ಹೊದಿಕೆ ಇದೆ, ಅದರೊಳಗಡೆ ಏನಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಅದರೊಳಗಡೆ ಮಾಂಸಖಂಡಗಳಿವೆ, ಅದರೊಳಗಡೆ ಮೂಳೆಗಳಿವೆ, ಅದರೊಳಗಡೆ ಜಾಯಿಂಟ್ಸ್ ಕೀಲುಗಳಿವೆ. ಈ ಎಲ್ಲ ಭಾಗಗಳಿಗೆ ಚೈತನ್ಯವನ್ನು ತಂದುಕೊಡುವಂಥ ರಕ್ತನಾಳಗಳಿವೆ, ಅದರ ಜೊತೆಗೆ ನರಗಳು ನರ್ವ್ಸ್ ಇವೆ. ಆದರೆ ಬರೀ ಇದ್ರೆ ಸಾಲದು, ಆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಮಾಡಬೇಕು, ಆ ನರಗಳಲ್ಲಿ ವಿದ್ಯುತ್ ಎಲೆಕ್ಟ್ರಿಕ್ ಇಂಪಲ್ಸಸ್ ಅಂತ ಏನು ಹೇಳ್ತೀವಿ ಅದು ಸಂಚಾರ ಮಾಡಬೇಕು. ಆವಾಗಲೇ ನಮಗೆ ಬಿಸಿ ಮುಟ್ಟಿದಾಗ ಓ ಇದು ಬಿಸಿ ಅಂತ ನಮಗೆ ಗೊತ್ತಾಗೋದು. ನಮ್ಮ ಮೆದುಳಿನಿಂದ ನರಗಳ ಮೂಲಕ ನಮ್ಮ ಸ್ನಾಯುಗಳಿಗೆ ಒಂದು ಸಂದೇಶ ಬಂದಾಗ, ನರಗಳ ಮೂಲಕ ಎಲೆಕ್ಟ್ರಿಕ್ ಇಂಪಲ್ಸಸ್ ಅದು ಬಂದಾಗ ಮಾತ್ರ ಒಂದು ಲೋಟವನ್ನು ಹಿಡ್ಕೊಳ್ಳೋಕ್ಕೋ ಅಥವಾ ಬ್ಯಾಗ್ನ ಎತ್ಕೊಳ್ಳೋಕ್ಕೋ ಒಂದು ತಲೆ ಬಾಚ್ಕೊಳ್ಳೋಕ್ಕೋ ನಮ್ಮ ಬೆರಳು ಅಲ್ಲಾಡುತ್ತೆ. ನಮ್ಗೆ ಹೊರಗೆ ಕಾಣಿಸೋದು ಈ ಬೆರಳಿನ ಆಟ ಮಾತ್ರ. ನಮಗೆ ಕಾಣಿಸದೇ ಇರೋ ಹಾಗೆ ರಕ್ತ ಸಂಚಾರ ಆಗ್ತಾ ಇದೆ, ನರಗಳಲ್ಲಿ ಸಂದೇಶಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಅದು ಬಿಡು ಕೊಡದೆ ನಡೀತಾ ಇದೆ. ಹೌದಲ್ವಾ? ಸಪೋಸ್ ಹೃದಯ ಒಂದು ಸತಿ ಯೋಚನೆ ಮಾಡ್ತಪ್ಪ, ಅಯ್ಯೋ ನಾನು ಅವಾಗಿಂದ ಕೆಲಸ ಮಾಡ್ತಾ ಇದ್ದೀನಿ, 5 ವರ್ಷದಿಂದ ಒಂದೇ ಸಮ ಬಡಿತಾ ಇದ್ದೀನಿ, 5 ನಿಮಿಷ ರೆಸ್ಟ್ ತಗೊಳ್ಳ ಅಂತ ಅಂದ್ಕೊಂಡ್ರೆ ಈ ಯಾವ ಕ್ರಿಯೆನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮೆದುಳು ಅಷ್ಟೇ, ನಂದು ತುಂಬ ಟೆನ್ಷನ್ ಆಗ್ಬಿಟ್ಟಿದೆ, ಒಂದು 5 ನಿಮಿಷ ರೆಸ್ಟ್ ತಗೋತೀನಪ್ಪ ಅಂತಂದರೆ ಅದು ರೆಸ್ಟೇ, ಸಂಪೂರ್ಣ ರೆಸ್ಟೇ, ಅದು ರೆಸ್ಟ್ ತಗೊಳಕ್ಕಾಗಲ್ಲ. ಸೊ ಹಾಗೆ ನಮ್ಮ ಶರೀರದ ಅನೇಕ ಅವಯವಗಳು ಏನಿವೆ ಅವು ಸರಿಯಾಗಿ ಸಮರ್ಪಕವಾಗಿ ಸಮಂಜಸವಾಗಿ ಕೆಲಸ ಮಾಡಬೇಕು ಅಂತಂದರೆ ಬಿಡು ಕೊಡದೆ ಎಲ್ಲವೂ ಕೂಡ ನಡೆಸುವಂಥ ಈ ಚೈತನ್ಯ ಮುಂದುವರಿತಾ ಇರಬೇಕು. ಹೀಗೆ ನಮ್ಮ ದೇಹದ ಒಂದು ಉದಾಹರಣೆಯನ್ನೇ, ಉಪಮೆಯನ್ನೇ ನಾವು ಇಡೀ ವಿಶ್ವಕ್ಕೆ ತಗೊಂಡಾಗ ಈ ವಿಶ್ವದ ಬೇರೆ ಬೇರೆ ಅವಯವಗಳು, ಇಲ್ಲಿ ಭೂಮಿ ಇದೆ, ಅಲ್ಲಿ ಚಂದ್ರ ಇದ್ದಾನೆ, ಅಲ್ಲೆಲ್ಲೋ ಸೂರ್ಯ, ಇನ್ನಷ್ಟು ಗ್ರಹಗಳು, ಅಲ್ಲೆಲ್ಲೋ ದೂರದ ತಾರೆಗಳು, ಕೋಟ್ಯಾಂತರ ನಕ್ಷತ್ರಗಳು, ನಮ್ಮ ಭೂಗೋಳದ ಒಂದು ಈ ಸೌರವ್ಯೂಹ ಹೇಗಿದೆಯೋ ಅದೇ ಥರ ಲಕ್ಷಾಂತರ ಸೌರವ್ಯೂಹಗಳಿವೆ ಇಡೀ ವಿಶ್ವದಲ್ಲಿ. ಸೊ ಹಾಗೆ ಅವೆಲ್ಲವೂ ನಡೀತಾ ಇದೆ ಅಂತಂದರೆ ಏನೋ ಒಂದು ಶಕ್ತಿ ಇರಬೇಕಲ್ವಾ? ಅದನ್ನು ನಾವು ನೋಡಿದಾಗ ನಮಗನ್ನಿಸುತ್ತೆ, ಹೌದಪ್ಪ ಏನೋ ಒಂದು ಶಕ್ತಿ ಇದೆ, ಇದನ್ನೆಲ್ಲ ನಡೆಸ್ತಾ ಇರೋವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೇಗೆ ನಮಗೆ ಮೆದುಳು ಹೃದಯ ಅವು ಮಾಡ್ತಿರೋ ಕೆಲಸಗಳು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವೋ, ಹಾಗೆ ಕಣ್ಣಿಗೆ ಕಾಣಿಸದೇ ಕೆಲಸ ಮಾಡ್ತಾ ಇರೋವಂಥ ಶಕ್ತಿಗಳು ಇರೋದ್ರಿಂದ ಮಾತ್ರ ಈ ಭೂಗೋಳ ಹೀಗಿದೆ, ಸೂರ್ಯ ಚಂದ್ರರಿದ್ದಾರೆ, ಈ ಭೂಮಿಯ ಮೇಲೆ ಮಳೆ ಬೆಳೆ ಆಗುತ್ತೆ, ಇಲ್ಲಿ ಜೀವಿಗಳಿರೋದಕ್ಕೆ ಸಾಧ್ಯ, ನಾನು ಇರೋದಕ್ಕೆ ಸಾಧ್ಯ, ನನ್ನ ಜೀವನವನ್ನು ನಾನು ಹೀಗೆ ನಡೆಸೋದಕ್ಕೆ ಸಾಧ್ಯ, ನಾನು ನನ್ನ ಮೂಗಿನ ನೇರಕ್ಕೆ ಮಾತ್ರ ನನ್ನ ಸೀಮಿತವಾದಂಥ ಜೀವನಾವಧಿಯನ್ನು ಮಾತ್ರ ನಾನು ಯೋಚನೆ ಮಾಡ್ತಾ ನನಗೇ ಅನೇಕ ಸಮಸ್ಯೆಗಳಿದೆ, ನನಗೇ ಅನೇಕ ಸಂದೇಹಗಳಿವೆ, ನನಗೇ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇವೆ ಅನ್ನೋದನ್ನು ತಲೆಯಲ್ಲಿ ತುಂಬಿಕೊಂಡೇ ಇದ್ದರೆ ಈ ಅಪಾರವಾದಂಥ ವಿಶ್ವವನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನ ಸಣ್ಣತನವನ್ನು ಸ್ವಲ್ಪ ಮಟ್ಟಿಗೆ ಮರೆತು ನಾನು ಈ ದೊಡ್ಡದಾದಂತಹ ಚಿತ್ರಣವನ್ನು ಕಲ್ಪಿಸ್ಕೊಂಡು ಮನಸ್ಸಿನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾವು ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ

0: 15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತೊಗಲಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ತೊಗಲು ಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ರಾಷ್ಟ್ರಪತಿ ಭವನದ ಭವ್ಯವಾದ ದರ್ಬಾರ್ ಹಾಲೆಷ್ಟೋ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದರೆ ಇತ್ತೀಚೆಗೆ ನಡೆದ ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಾವರಣಗೊಂಡ ಆ ದೃಶ್ಯ ಇಡೀ ದೇಶದ ಕಣ್ಣಾಲಿಗಳನ್ನು ತೇವಗೊಳಿಸಿತು. ಭಾರತೀಯ ಸಂಸ್ಕೃತಿಯ ಮತ್ತು ಮಾನವೀಯ ಮೌಲ್ಯಗಳ ಪರಮೋಚ್ಚ ಶಿಖರವನ್ನು ಜಗತ್ತಿಗೆ ಸಾರಿತು. ಅದು ಕೇವಲ ಅಧಿಕೃತ ಪ್ರಶಸ್ತಿ ವಿತರಣೆಯಾಗಿರಲಿಲ್ಲ. ಬದಲಿಗೆ ಅಪ್ಪಟ ಗ್ರಾಮೀಣ ಭಾರತದ ಜನಪದ ಶಕ್ತಿಗೆ ದೆಹಲಿಯ ರಾಜದಂಡವೇ ತಲೆಬಾಗಿ ನಮಸ್ಕರಿಸಿದ ಪರಮ ಪವಿತ್ರ ಕ್ಷಣವಾಗಿತ್ತು. ಆ ಅಪೂರ್ವ ಗೌರವಕ್ಕೆ ಪಾತ್ರರಾದವರು ನಮ್ಮ ಹೆಮ್ಮೆಯ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಮೊರನಾಳ ಗ್ರಾಮದ 96 ವರ್ಷದ ಹಣ್ಣು ಜೀವ ಭೀಮವ್ವ ದೊಡ್ಡ ಬಾಳಪ್ಪ ಶಿಳ್ಳೆಖ್ಯಾತರ. ಅಕ್ಷರ ಜ್ಞಾನವಿಲ್ಲದ, ಬಡತನದ ಬೇಗೆಯಲ್ಲಿ ಬೆಂದ, ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದ ಭೀಮವ್ವನವರ ಸಾಧನೆ ಸಾಮಾನ್ಯವಾದುದಲ್ಲ. ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ತೊಗಲು ಗೊಂಬೆಯಾಟವನ್ನು ತಮ್ಮ ಉಸಿರಾಗಿಸಿಕೊಂಡು ಕಳೆದ 7 ದಶಕಗಳಿಗೂ ಹೆಚ್ಚು ಕಾಲ ಅವರು ಈ ನಶಿಸಿ ಹೋಗುತ್ತಿರುವ ಜನಪದ ಕಲೆಯನ್ನು ಜೀವಂತವಾಗಿಟ್ಟಿದ್ದಾರೆ. ಬೆಳಕಿನ ಪರದೆಯ ಹಿಂದೆ ಚರ್ಮದ ಗೊಂಬೆಗಳನ್ನು ಆಡಿಸುತ್ತಾ ರಾಮಾಯಣ ಮಹಾಭಾರತಗಳ ಮಹಾಕಾವ್ಯಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ಪ್ರದರ್ಶಿಸುತ್ತಾ ಸಂಸ್ಕೃತಿಯ ದೀವಟಿಗೆಯನ್ನು ತಲೆಮಾರುಗಳಿಂದ ದಾಟಿಸುತ್ತಾ ಬಂದ ತಾಯಿ ಇವರು. ಇವರ ಈ ನಿಸ್ವಾರ್ಥ ಕಲಾ ಸೇವೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದಾಗ ಇಡೀ ಜನಪದ ಲೋಕವೇ ಸಂಭ್ರಮಿಸಿತು. ದರ್ಬಾರ್ನಲ್ಲಿ ಪ್ರಶಸ್ತಿ ಪ್ರದಾನದ ಕಟ್ಟುನಿಟ್ಟಿನ ನಿಯಮಗಳಿರುತ್ತವೆ. ಪ್ರಶಸ್ತಿ ಪುರಸ್ಕೃತರು ವೇದಿಕೆಯ ಮೆಟ್ಟಿಲುಗಳನ್ನು ಹತ್ತಿ ನಡೆದು ಬಂದು ಗೌರವಾನ್ವಿತ ರಾಷ್ಟ್ರಪತಿಗಳು ನಿಂತಿರುವ ಜಾಗದಲ್ಲಿ ಪ್ರಶಸ್ತಿ ಸ್ವೀಕರಿಸಬೇಕು. ಆದರೆ 96 ವರ್ಷದ ಭೀಮವ್ವನವರು ತಮ್ಮ ಜಾಗದಿಂದ ಎದ್ದು ನಿಂತು ಮೆಟ್ಟಿಲುಗಳತ್ತ ಹೆಜ್ಜೆ ಇಡಲು ಶ್ರಮ ಪಡುತ್ತಿದ್ದು ಆ ಕ್ಷಣ ಇಡೀ ಸಭಾಂಗಣದ ಉಸಿರು ಬಿಗಿ ಹಿಡಿಯುವಂತೆ ಮಾಡಿತು. ಆಗ ಅಲ್ಲಿ ನಡೆದದ್ದು ಇತಿಹಾಸ. ಭೀಮವ್ವನವರ ವಯಸ್ಸು ಮತ್ತು ದೈಹಿಕ ಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದ ಭಾರತದ ಪ್ರಥಮ ಪ್ರಜೆ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಯಾವುದೇ ಶಿಷ್ಟಾಚಾರದ ಹಂಗಿಗೆ ಬೀಳಲಿಲ್ಲ. ಅವರು ತಾವೇ ಸ್ವತಃ ವೇದಿಕೆಯ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದರು.

ನಡೆದಾಡುವ ಜೀವಂತ ಇತಿಹಾಸದಂತಿದ್ದ ಆ ಅಜ್ಜಿಯ ಬಳಿಗೆ ಬಂದು ಅತ್ಯಂತ ಮಮತೆ ಮತ್ತು ಗೌರವದಿಂದ ಪದ್ಮಶ್ರೀ ಪದಕ ಹಾಗೂ ಪ್ರಶಸ್ತಿ ಪತ್ರವನ್ನು ಅವರ ಕೈಗಿಟ್ಟರು. ಅಧಿಕಾರದ ಪರಮೋಚ್ಚ ಪೀಠದಲ್ಲಿದ್ದ ಮಹಿಳೆಯೊಬ್ಬರು ಹಳ್ಳಿಯ ಕಲಾಮಾತೆಯ ಪಾದದ ಬಳಿ ಬಂದು ನಿಂತಹ ದೃಶ್ಯ ಕೇವಲ ಬಾಹುಕತೆಯಲ್ಲ, ಅದು ಅಧಿಕಾರವು ಸಂಸ್ಕೃತಿಗೆ ತೋರಿದ ಗೌರವವಾಗಿತ್ತು. ಗೌರವದ ಈ ಮಹಾಪೂರ ಅಷ್ಟಕ್ಕೆ ನಿಲ್ಲಲಿಲ್ಲ. ಪ್ರಶಸ್ತಿ ಸ್ವೀಕರಿಸಿ ಭೀಮವ್ವನವರು ಮುನ್ನಡೆಯುತ್ತಿದ್ದಾಗ ಮುಂಚೂಣಿಯಲ್ಲಿದ್ದ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಹಾಸನದಿಂದ ಎದ್ದು ಬಂದು ಆ ಹಣ್ಣು ಜೀವದ ಮುಂದೆ ತಲೆಬಾಗಿ ಅವರ ಪಾದಗಳನ್ನು ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಕರ್ನಾಟಕದ ಗೊಂಬೆಯಾಟದ ಅಜ್ಜಿ ಪ್ರೀತಿಯಿಂದ ಪ್ರಧಾನಿಯವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ದೆಹಲಿಯ ದೊರೆಗಳೆಲ್ಲರೂ ಹಳ್ಳಿಯ ವಿದ್ಯಾವಂತ ಆದರೆ ಕಲಾಶ್ರೇಷ್ಠತೆಯ ಶರದಿಯಾಗಿದ್ದ ತಾಯಿಯ ಮುಂದೆ ಮಣಿದ ಆ ಕ್ಷಣ ಭಾರತೀಯ ಸಂಸ್ಕಾರ ಎಂದರೆ ಏನು ಎಂಬುದನ್ನು ಜಗತ್ತಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟಿತು. ತೊಗಲು ಗೊಂಬೆಯಾಟವು ಕೇವಲ ಚರ್ಮದ ಗೊಂಬೆಗಳ ಪ್ರದರ್ಶನವಲ್ಲ, ಅದು ಕರಕುಶಲತೆ, ಸಂಗೀತ, ಸಾಹಿತ್ಯ ಮತ್ತು ಮೌಲ್ಯಗಳ ಸಮ್ಮಿಲನ. ಅದನ್ನು ತಮ್ಮ ಗ್ರಾಮವಾದ ಹೊರನಾಳದಲ್ಲಿ ಇಂದಿಗೂ ಯುವ ಪೀಳಿಗೆಗೆ ಧಾರೆ ಎರೆಯುತ್ತಿರುವ ಭೀಮವ್ವನವರ ಶ್ರಮಕ್ಕೆ ಈ ಪ್ರಶಸ್ತಿ ಮತ್ತು ಸಿಕ್ಕ ಗೌರವ ಅತ್ಯಂತ ಸೂಕ್ತವಾದುದು. ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ತಮ್ಮ ನೆಚ್ಚಿನ ಕಲೆಗೆ ಜೀವ ತುಂಬುತ್ತಾ ಅದನ್ನು ಮುಂದಿನ ಪೀಳಿಗೆಗೂ ದಾಟಿಸುತ್ತಿರುವ ಸಾವಿರಾರು ಇಂತಹ ಕಲಾಯೋಗಿಗಳು ಭಾರತದುದ್ದಕ್ಕೂ ಸಿಗುತ್ತಾರೆ. ಇಂತಹ ಅಪರೂಪದ ಎಲೆಮರೆ ಕಾಯಿಗಳನ್ನು ಹುಡುಕಿ ಅವರಿಗೆ ಗೌರವ ಸಲ್ಲಿಸುತ್ತಿರುವ ಭಾರತ ಸರಕಾರಕ್ಕೊಂದು ದೊಡ್ಡ ನಮಸ್ಕಾರ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ತೊಗಲು ಗೊಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತೊಗಲಗುಂಬೆಯಾಟಕ್ಕೆ ಜೀವ ತುಂಬಿದ ತಾಯಿ ಭೀಮವ್ವಗೆ ಪದ್ಮಶ್ರೀ ಪ್ರಶಸ್ತಿ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮು ಬಂದಿರೋದು.

0: ಬಾಕುಮಾರ, ಇವನ್ಗ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 5 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು

ಸೋದರ ಮಾವ ಹಾಗೂ ಪತ್ನಿ ಗಂಗಾಂಬಿಕೆಯ ಪಿತ ಬಲದೇವರು ಮಾತುಕತೆಯಲ್ಲಿ ಮಗ್ನರಾಗಿದ್ದರು. ಬಲದೇವರು, ಬಸವ, ನನಗಿರುವವಳು ಒಬ್ಬಳೇ ಕುವರಿ, ಮಗನೂ ಅವಳೇ, ಮಗಳೂ ಅವಳೇ, ಹರೆಯ ಜಾರುತ್ತಿದೆ, ಮನೆಯಲ್ಲಿ ಯಾರೂ ಇಲ್ಲ, ನಮ್ಮ ಮನೆಯಲ್ಲಿ ನೀವೆಲ್ಲರೂ ಇರಬೇಕು ಎಂದರೆ ಮನೆಯಳಿಯ ನಾನಾಗುವೆ ಎಂದೆಣಿಸದಿರಿ, ಇದು ನಿಮ್ಮೆಲ್ಲರ ಮನೆ, ನನ್ನ ಕೊನೆಯ ದಿನಗಳಲ್ಲಿ ನನ್ನವರಾದ ನಿಮ್ಮೆಲ್ಲರ ಒಡನೆ ಇರಬೇಕು ಎಂಬಾಸೆ ನನಗಿದೆ, ನೀವು ನನ್ನ ಮಗಳ ಪತಿ ಎಂಬುದು ನಿಜ, ಆದರೆ ಅದಕ್ಕೂ ಮೊದಲು ನನ್ನ ಸೋದರಿಯ ಸುತ, ರಕ್ತ ಸಂಬಂಧ, ಕರುಳು ಸಂಬಂಧ ಎರಡರಲ್ಲೂ ನೀವು ನನಗೆ ಬಹಳ ಹತ್ತಿರದವರು. ಉಳಿದಂತೆ ಅವರ ಕಣ್ತುಂಬಿ ಬಂತು. ಬಸವನ ತೇಜೋಮಂಡಲ ಮೊಗ, ನೀಲಾಗಸ ನಯನ, ಸೆಳೆಮಿಂಚ ಕಿರುನಗೆ, ಹೊಸ ಆಸೆಯ ಮೂಡಿಸಿ ನನ್ನ ಮಾತಿಗೆ ನನ್ನಳಿಯ ಬಸವ ಒಲ್ಲೆ ಎನ್ನಲಾರೆ ಎಂಬ ವಿಶ್ವಾಸವೂ ಮೂಡಿತು. ಬಸವ ತಮ್ಮ ಮಾತುಳನ ಮನೆಯಲ್ಲಿ ಇರಲು ಒಪ್ಪಿದರು ಎಂಬ ಸುದ್ದಿ ಕರ್ಣಾಕರ್ಣಿಕೆಯಾಗಿ ಹಬ್ಬಿತು. ಮನೆಯವರೆಲ್ಲರೂ ಹರ್ಷಿತರಾದರು. ದಿನ ಉರುಳುತ್ತಿದ್ದಂತೆ ಬಸವನಿಗೆ ತಾನು ಕೆಲಸವಿಲ್ಲದ ನಿಷ್ಪ್ರಯೋಜಕ ಆಗುತ್ತಿರುವೆ ಎಂಬ ಯಾತನೆ ಕಾಡತೊಡಗಿತು. ಅಷ್ಟರಲ್ಲಿ ಬಿಜ್ಜಳರಿಂದ ಭಂಡಾರದ ಅಧಿಪತಿಯಾಗಿ ಕೆಲಸ ನಿರ್ವಹಿಸಬೇಕು ಎನ್ನುವ ಕರೆ ಬಂತು. ಬಸವನೆದೆ ಕಳವಳವು ತಳಮಳವು ಮಂಜ ಮುಸುಕನ್ನು ಹೊದ್ದು ಪರಿತಪಿಸುತ್ತಿರುವ ಪರಿಯಿಂದ ಹೊರಗೆ ಬಂತು. ರಾಜಕಾರಣಿ ಎನಿಸುವ ಮನ ಇರದಿದ್ದರೂ ಅಕ್ಕ ಪತ್ನಿಯರು ಮಾವನ ಸಲಹೆಗೆ ತಲೆಯಾಡಿಸಿದರು. ಮನ ಅರುಹಿತು. ಬಸವ ಸಾಧ್ಯ ಎಂದಿರುವುದನ್ನು ಸಾಧ್ಯ ಎಂದಾಗಿಸುವುದರಲ್ಲಿ ಇರದಾವ ಹಿರಿತನವು, ಅಸಾಧ್ಯ ಎಂಬುದನ್ನು ಸಾಧ್ಯ ಎಂದಾಗಿಸುವಲ್ಲಿ ಬದುಕ ಸಾರ್ಥಕತೆ, ಇದನ್ನು ನಿನ್ನದಾಗಿಸಿಕೊ, ಹಿಂಜರಿಯದಿರು. ಬಸವ ನಿಧಾನವಾಗಿ ನಾಗಕ್ಕ ಗಂಗೆ

ನೀಲೆಯರನ್ನು ದಿಟ್ಟಿಸಿದ, ಹೂನಗೆ ಅರಳಿಸಿದ. ಬಸವನ ನಗುವಿನಲ್ಲಿ ಎಲ್ಲರೂ ಅವನೊಪ್ಪಿಗೆಯ ಅರಿತರು, ಹರ್ಷಿಸಿದರು. ಮಂಗಳ ವೇಳೆಯ ಉರಿ ಬಿಸಿಲಿನ ಅಬ್ಬರದಲ್ಲಿ ಒಸುದೆ ನಡುಗಿದ್ದರು. ಬಸವ ಬೆವರುತ್ತಿದ್ದರು, ಬೆವರ ಧಾರಿಯಲ್ಲಿ ಬಳಲುತ್ತಿದ್ದರು. ವಸಂತನ ಆಗಮನ ಆಗಿರಲಿಲ್ಲ. ಧೂಳು ಎದ್ದು ನೆಲಕೆರಳಿತ್ತು. ಭುವಿಯೊಡಲಿಗೆ ಆಗಸದಿಂದ ರವಿಯು ಬೆಂಕಿಯನ್ನು ಕಾರುತ್ತಿದ್ದನು. ಕೆರೆ ಕೊಳಗಳು ಒಣ ನೆಲವಾಗಿದ್ದವು. ಬಸವಣ್ಣ ಚಿಂತೆಯಲ್ಲಿ ಪರಿತಪಿಸುತ್ತಿದ್ದಂತೆ ಭೇಟಿಗೆ ಹಿರಿಯ ಕರ್ಣಿಕನೊಬ್ಬ ಬಂದನು. ಪರಿಚಯಿಸಿಕೊಂಡು, ನಿಮ್ಮಿಂದ ಕಡುಗತ್ತಲೆ ಮರೆಯಾಗಿ ಬೆಳ್ಳನೆ ಬೆಳಕಾದ ಮುಕ್ತಿಯನ್ನು ಅನುಭವಿಸುತ್ತಿರುವೆ ಎಂದವನು. ನಾನು ಭಂಡಾರದಲ್ಲಿ ಕೆಲಸ ಮಾಡುತ್ತಾ 20 ಸಂವತ್ಸರಗಳು ಉರುಳಿವೆ. ಭಂಡಾರದ ಒಳಹೊರಗೂ ಕರತಲಾಮಲಕ ಎಂದನು. ಇಬ್ಬರು ಬಲದೇವ ಅರಸನಲ್ಲಿ ತೆರಳಿದರು. ಬಸವಣ್ಣ ಬಂದಂತೆ ಬಲದೇವರು ಎದುರಾದರು. ತಮ್ಮೆದೆಯನ್ನು ಅರಹುವ ಕಾತುರದಲ್ಲಿ, ನನ್ನ ಮನದಾಸೆಯ ಈಡೇರಿಸಲು ತಾವು ಬಂದಿರುವಿರಿ ಎನ್ನುವ ನಂಬಿಕೆ ನನ್ನದು. ಒಡಲ ಹಸಿವೆಯನ್ನು ಶಮನಗೊಳಿಸಲು ಹಾಲೇ ಹೊಯ್ದಂತಾಯಿತು. ಎದೆಯ ಭಾರ ಇಳಿದಿದೆ. ತಮ್ಮ ಆಗಮನ ಪರಿತಾಪವ ಮರೆಯುವ ಪರಿತೋಷವಾಗಿ ಕಂಗೊಳಿಸುತ್ತಿದೆ. ನಿಮಗೆ ಅರಿವಿರಲಿ, ರಾಜಧಾನಿ ಎಂಬುದು ಬೆಂಕಿ ಕೆಂಡ ಇದ್ದಂತೆ ಎಲ್ಲರನ್ನು ಆಕರ್ಷಿಸುತ್ತದೆ, ಎಲ್ಲರನ್ನು ಸುಡುತ್ತದೆ. ರಾಜಭಂಡಾರದಲ್ಲಿರುವುದು ನಮ್ಮದಾಗಿರುವ ಮತ್ತು ನಮ್ಮದಲ್ಲದ ಹಣವೆಂಬ ಎಚ್ಚರಿಕೆ ಸದಾ ಇರಬೇಕು ಎಂದರು. ಬಸವಣ್ಣ ಮುಂದಕ್ಕೆ ಮುಂದಕ್ಕೆ ಹೋಗುತ್ತಿದ್ದಂತೆ ಸೇವಕರು ಹಿಂಬಾಲಿಸುತ್ತಿದ್ದರು. ಒಂದೊಂದು ವಿಭಾಗಕ್ಕೂ ಬಂದು ತನ್ನನ್ನು ಪರಿಚಯಿಸಿಕೊಂಡು ಸಿಬ್ಬಂದಿ ವರ್ಗದವರೆಲ್ಲರನ್ನು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಮಾತನಾಡಿಸುತ್ತಿದ್ದನು. ನಿಮ್ಮ ಕೆಲಸ ಜವಾಬ್ದಾರಿಗಳ ಪರಿಚಯ ಮಾಡಿಸಿ ಎನ್ನುತ್ತ ಆಸಕ್ತಿ ತೋರುತ್ತಿದ್ದನು. ಬಲದೇವರ ಮನ ಬೀಗಿತು, ಬಾಗಿತು. ದಿವ್ಯಾನಂದ ಆತ್ಮವನ್ನಾವರಿಸಿತು. ಬಸವಣ್ಣ, ನೀವು ಎಲ್ಲರಂತಲ್ಲ ಎಂಬ ಅರಿವಿತ್ತು. ನೀವು ತೋರಿದ ಆಸಕ್ತಿ ಕಳಕಳಿಯಲ್ಲಿ ಇಂದದು ನಿರೂಪಿತವಾಯಿತು. ಹಲವರು ಕೆಲಸವೊಂದು ಸಿಕ್ಕರೆ ಸಾಕು ಎಂಬ ಮನೋಭಾವದವರು. ಹಲವರು ಆದೀತೆ ನನ್ನಿಂದ ಮಾಡಬೇಕಿರುವ ಕೆಲಸಗಳ ಸಾರ್ಥಕತೆ, ನಾನು ಸಮರ್ಪಕವಾಗಿ ನಿಭಾಯಿಸಬಲ್ಲೆನೆ ಎಂಬ ಮನೋಭಾವದವರು. ನೀವು ಎಂತಿರಬಹುದೆಂಬ ಯೋಚನೆ ಈ ತನಕವಿತ್ತು. ತೋರದೆ ಆಸೆ ನಿರಾಸೆಗಳ ಭಾವವನ್ನು ನಿರ್ವಿಕಾರ ಚಿತ್ತದಲ್ಲಿದ್ದು ಎಚ್ಚೆತ್ತಿರುವ ಚತುರನಂತೆ ನಿಮ್ಮ ಪ್ರಶ್ನೆಗಳು ನನ್ನೆಲ್ಲ ಶಂಕೆಯನ್ನು ದೂರೀಕರಿಸಿವೆ. ನನಗೀಗ ಹುದುಗಿದ ಕಾರ್ಗತ್ತಲ ಕಾಡು ಉರಿದು ಬೆಳಕ ಕಂಡಂತಾಯಿತು ಎಂದರು. ಬಸವಣ್ಣ ವೀಕ್ಷಣೆಯನ್ನು ಮುಂದುವರಿಸಿದನು. ಬಲದೇವರು ಅರುಹಿದ ವಿವರಗಳೆಲ್ಲವೂ ಕಣ್ಣೆದುರು ಬಂದು ಹೊಸ ಲೋಕವೊಂದನ್ನು ದರ್ಶಿಸಿದ ಅನುಭೂತಿಯಲ್ಲಿ ಮೆರೆಯತೊಡಗಿದರು. ಮತ್ತೆ ಕಂಗಳೆದುರು ಹೊಸ ಲೋಕ. ಗರುಡ, ಗಂಧರ್ವ, ಕಿಂಪುರುಷ, ಕಿನ್ನರ, ಅಷ್ಟದಿಕ್ಪಾಲಕರು, ಅಷ್ಟದಿಗ್ದಂತಿಗಳು, ಕೇಚರರು, ಭೂಚರರು, ಭೂತಗಣ, ಬೇತಾಳ, ರಾಕ್ಷಸ, ಪಿಶಾಚಿ, ಮಾನವರು ಬಸವ ಚಕ್ರವ್ಯೂಹ ಕೋಟೆಯೊಳಗೆ ಇಣುಕಿ ಹೊರಬರಲಾಗದೆ ಚಡಪಡಿಸಿದರು. ಮನದಲ್ಲಿ, ನಾನೆಂದು ಕಳವಳಿಸಬಾರದು, ನನಗಿದು ಹೊಸತೇನೋ ನಿಜ, ಆದರೆ ಹೊಸತು ಎಂದೆನಿಸಬಾರದು. ನಾನು ಶಕಲ ಶಾಸ್ತ್ರ ಕೋವಿದ ಎಂದು ಅರಿತರೆ ನನ್ನನ್ನು ಏಮಾರಿಸಲು ಮುಂದಾಗರು. ಹಿಡಿದ ಕೆಲಸವನ್ನು ಎಲ್ಲರೊಂದಾಗಿ ಎಲ್ಲ ಒಪ್ಪುವಂತೆ ಮಾಡಿ ಮುಗಿಸಿದರದು ನನ್ನ ನಿಜ ಗೆಲುವು. ನಾನಿದಕ್ಕೆ ಹಿಂಜರಿಯಬಾರದು. ನಾನು ಭಂಡಾರಿ ಬಲದೇವರ ಅಳಿಯ ಎಂಬುದರ ಸದುಪಯೋಗದಿಂದ ಎಲ್ಲದರ ಸಮಗ್ರ ಪರಿಚಯ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದನು. ತನ್ನ ನಿರ್ಧಾರದಿಂದ ಅಪರಿಚಿತ ಲೋಕವನ್ನು ಹೊಕ್ಕ ಬಸವ ಆ ಲೋಕದ ಎಲ್ಲದಕ್ಕೂ ಚಿರ ಪರಿಚಿತದವನಾಗಿ ಹಿಂದಕ್ಕೆ ಬಂದನು. ಬಸವ ಹೊರಗಡೆಗೆ ಬಂದವನು ರಾಜಭವನದತ್ತ ಹೆಜ್ಜೆ ಹಾಕಿದನು. ಸನಿಹವಾದಂತೆ ರಾಜಭಟರು ಧಾವಿಸಿ ಬಂದರು. ನಮಸ್ಕರಿಸಿ ಕಾಯುತ್ತಿಹರು ಮಹಾರಾಜರು ಭಿನ್ನವಿಸಿದರು. ಬಸವನ ಹೊರಗಣ್ಣಿಗೆ ಲೌಕಿಕದ ಅರಿವು, ಒಳಗಂಗಳಿಗೆ ಬೇರೆಯೇ ಚಿತ್ರ. ಮುಂಬಂದ ಬಸವ ರಾಜ ಬಿಜ್ಜಳರನ್ನು ಭೇಟಿಯಾದರು. ಬಿಜ್ಜಳರಸ ಬಸವನಲ್ಲಿ ನಿಮ್ಮ ಮನದಲ್ಲಿ ಇರುವುದ ಹೇಳಿ, ಸಂಕೋಚ ಬೇಡ ಎಂದಂತೆ ಬಸವ ಇಂತೆಂದರು. ನೀವೆನ್ನ ಧಣಿ, ಈ ನೆಲವೆನಗ ಬರಿಯ ನೆಲವಲ್ಲ, ಹೊತ್ತಿರುವ ಧರಣಿ. ಧರಣಿಯೊಡೆಯ ಧಣಿಯನ್ನು ಮೀರುವ ಮನ ನನಗಿಲ್ಲ. ಆದರೆ ನನಗೆ ರಾಜಕೀಯ ಬೇಡ, ನಾನು ರಾಜಕಾರಣಿ ಆಗಲಾರೆ. ಕಣ್ಣು ಮುಚ್ಚಾಲೆಯಾಟ ನನಗೆಂದೂ ಹಿಡಿಸದು. ಬಿಜ್ಜಳ ನಿಧಾನವಾಗಿ ಇಂತೆಂದರು. ನಾಡ ಜನರ ಸಂಕಟವನ್ನು ಹೆಚ್ಚಿಸಲು ನನಗೆ ರಾಜಪೀಠ ಬೇಡ,
ಚಾಲುಕ್ಯಾಧಿಪತಿ ಎನ್ನುವ ಬಯಕೆಯಲ್ಲಿ

ಬಿಜ್ಜನ ರಾಜಕೀಯ ಮಾಡುತ್ತಿದ್ದಾನೆ ಎಂದೆಲ್ಲರೂ ತಪ್ಪು ತಿಳಿದಿದ್ದಾರೆ. ನನಗೆ ಯುದ್ಧದಿಂದಾಗುವ ತೊಂದರೆಗಳ ಅರಿವಿದೆ. ಹಸಿರು ಇದ್ದಲ್ಲಿ ಶಾಂತಿ, ಶಾಂತಿ ಇದ್ದಲ್ಲಿ ಸೌಖ್ಯ ಎಂಬ ಅರಿವೂ ಇದೆ. ಆದರೆ ನಾನು ರಾಜ್ಯ ವಿಸ್ತರಣೆಗೆ ಸಂಬಂಧಿಸಿ ಬೇಕು ಬೇಡ ಎಂದಿಲ್ಲದೆ ಎಲ್ಲವನ್ನು ಮಾಡಲೇಬೇಕು. ಆದರೆ ನಿಮ್ಮನ್ನು ಈ ರಂಗಕ್ಕೆ ಎಳೆಯಲಾರೆ, ರಾಜಕಾರಣಿ ಎಂದಾಗಿಸಲಾರೆ. ನನ್ನೊಡನೆ 100,000 ಮಂದಿ ಇದ್ದಾರೆ. ಆದರೆ ನಿಮ್ಮಂತಹವರು ಒಬ್ಬರಿದ್ದರೆ ಅದರಿಂದ ರಾಜ್ಯದೇಳಿಗೆ ಖಚಿತ ಎಂಬ ನಂಬಿಕೆ ನನ್ನಲ್ಲಿದೆ. ಬಸವನಾಗ, ದೊರೆಗಳೇ, ನಿಮ್ಮ ಯಾವ ಮಾತಿಗೂ ನಾನು ಪ್ರತಿಯಾಡಲಾರೆ. ದುಡಿಯುವುದರಲ್ಲಿ ನಂಬಿಕೆ ಇದೆ. ದುಡಿಮೆಯಲ್ಲಿ ಮೇಲುಕೀಳು ಎಂಬ ಭಾವನೆ ಇಲ್ಲ. ದುಡಿಮೆ ಯಾವುದೇ ಇರಲಿ, ಕೈ ಕೆಸರಾದರೆ ಬಾಯಿಗೆ ಮೊಸರು ಎಂದರಿತಿರುವೆ. ನನ್ನ ಅಭಿಪ್ರಾಯವೇ ದುಡಿಯುವವ ಜಾಣ, ದುಡಿಯದವ ಕೋಣ ಎಂದು. ನಾಳೆಗಳ ಅರಿವಿಲ್ಲದೆ ಸುಮ್ಮನೆ ತಿರುಗುತ್ತಿದ್ದ ನನಗೆ ಕೆಲಸವೊಂದನ್ನು ಕರುಣಿಸಿದಿರಿ. ಕರುಣಿಕ ಆಗಲು ನನ್ನದಾವ ಅಭ್ಯಂತರವಿಲ್ಲ. ನಿಮ್ಮ ಕರುಣಾ ಕಟಾಕ್ಷದಲ್ಲಿ ಕರಣಿಕನ ಕರಗಳಿಗೆ ಕರಕರೆಯ ಮಾಡಿ ಕರಟದಂತೆ ಕರ್ಣ ಕಾಪಾಡುವ ಕೆಲಸ ನನ್ನದು ಎಂದನು. ಬಿಜ್ಜಳ ತಕ್ಷಣ, ಖಾಲಿ ಇದೆ ಶ್ರೀಕರ್ಣ ಸರ್ವಾಧಿಕಾರಿ ಹುದ್ದೆ, ಬಸವರನ್ನು ಇಂದೇ ಅದಕ್ಕೆ ನೇಮಿಸಿ ಎಂದಂತೆ ಬಲದೇವ ಆಕ್ಷೇಪಿಸಿದರು. ಬಸವಣ್ಣನೂ ಒಪ್ಪಲಿಲ್ಲ. ಗಳಿಗೆ ಚಿಂತಿಸಿದ ಬಿಜ್ಜಳ ಮತ್ತೆ ನುಡಿದ, ಮುಂದಾಗಿ ಹೊರಡಿಸಲು ರಾಜ ನಿರೂಪವ ಬಸವರಿನ್ನು ಶ್ರೀಕರ್ಣ ಸರ್ವಾಧಿಕಾರಿಗಳು. ರಾಜ್ಯ ಭಂಡಾರದ ಹಿರಿಯ ಅಧಿಕಾರಿಯಾಗಿ ಅನನುಭವಿ, ವಯಸ್ಸಿನಲ್ಲಿ ಕಿರಿಯನಾದ ಬಸವ ನೇಮಕಗೊಂಡದ್ದು ಹಿರಿಯ ಅಧಿಕಾರಿಗಳ ಅಸಹನೆಗೆ ಕಾರಣವಾಯಿತು. 10-6 ವರ್ಷಗಳ ನಮ್ಮ ಸೇವೆಗೆ ಬೆಲೆಯಿಲ್ಲವಾಯಿತೇ ಎಂದು ಪರಿತಪಿಸಿದರು. ಹಿರಿಯ ಶ್ರೀಕರಣ ಹೆಗ್ಗಡೆ ಬಸವನನ್ನು ಕಂಗಾಲಾಗಿಸಲು ಒಂದೊಂದೇ ಆಟದ ಪಗಡೆಯ ಉರುಳಿಸಲಾರಂಭಿಸಿದರು. ಬಸವನಿಗೆ ಹಿರಿಯ ಅಧಿಕಾರಿಗಳ ಅಸಹಕಾರದ ಅರಿವಾದಂತೆ ತಳಮಳಿಸಿದ. ಅರಿಯದೆ ನಿನ್ನೆಯನ್ನು ನಾಳೆಯನ್ನು ಎದುರಿಸುವುದು ಎಂತೆಂದು ಚಿಂತಿತನಾದ. ನಿತ್ಯ ಮಾಡಬೇಕಾಗಿರುವ ಕೆಲಸಗಳು, ಬೇಕಾಗಿರುವ ಹಿರಿಯರ ಸಲಹೆಗಳ ಕುರಿತು ಯೋಚಿಸುತ್ತಿದ್ದ. ತನ್ನೆದೆಗೆ ಹಿರಿಯರಾರು ಬರದಿರುವುದನ್ನು ಗಮನಿಸಿ ತಾನೇ ಅವರ ಬಳಿ ತೆರಳಲು ನಿರ್ಧರಿಸಿದ. ಪ್ರತಿಯೋರ್ವ ಹಿರಿಯ ಅಧಿಕಾರಿಗಳ ಬಳಿ ತೆರಳಿದ ಬಸವ ಅವರಿಗೆ ಗೌರವ ತೋರಿದ. ನಿಧಾನವಾಗಿ, ಹಿರಿಯರಲ್ಲಿ ಕಿರಿಯ ನಾನು ಎನ್ನುವ ನಿಜದರಿವು ನನಗಿದೆ. ಹಿರಿಯರಲ್ಲಿ ಹಿರಿಯರು ತಾವೆಲ್ಲ ಎಂದೂ ತಿಳಿದಿರುವೆ. ಹಿರಿತನದಲ್ಲಿ ತಾವೆನೆಗೆ ಪಿತ ಸಮಾನರು, ಪರಮನೈಷ್ಠಿಕರು. ರಾಜನ ಆದೇಶದ ಅನುಸಾರ ತಮ್ಮ ಮೇಲಾಧಿಕಾರಿಯಾಗಿ ಬಂದು ಕೂರುವಲ್ಲಿ ಹಿಂಜರಿಯುತ್ತಿರುವೆ. ಅರಸರಲ್ಲಿ ತಕ್ಷಣ ತೆರಳಿ ನಿಮ್ಮೆಲ್ಲರ ಸಹಾಯಕ ನಾನಾಗಿ ಕೆಲಸ ಮಾಡುವೆ ಎಂಬುದನ್ನು ಅರಹುವೆ. ನಿಮ್ಮೆಲ್ಲರ ಶುಭದ ಹರಕೆ ಬದುಕಿನಲ್ಲಿ ಬಹಳ ಮಿಗಿಲಾದು ನನಗೆ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಅಭಿಮಾನದ ಹೊರತು ನನಗೆ ಬೇರೇನೂ ಬೇಡ ಎಂದನು. ಬಸವ ನೆದೆಯ ಉಲಿತವ ಆಸ್ವಾದಿಸಿದ ಹಿರಿಯ ಹೆಗ್ಗಡೆಯವರು ಬಸವನಿಗೆ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಂಡರು. ಬಸವನಲ್ಲಿ, ಬಸವ, ಇದ್ದ ಕಟ್ಟುಗಳೆಲ್ಲ ಕಳಚಿ ಹೋದವು. ನಿಮ್ಮ ಮಾತಿನ ಆಲಿಂಗನದೆ ಅರಿತೆನೀಗ ನನ್ನ ಅಪರಾಧವನ್ನು, ಕ್ಷಮಿಸಿರೆನ್ನನು ಎಂದಂತೆ ಬಸವಣ್ಣ ಬೀಗದೆ ಬಾಗಿದ. ತಾವು ಹಿರಿಯರು, ನಾನು ಕಿರಿಯರಲ್ಲಿ ಕಿರಿಯ. ತಾವು ಬೆರಳ ತುದಿಯಲ್ಲಿ ತೋರಿದರೂ ಸಾಕು, ಶಿರದ ಮೇಲಿರಿಸಿ ಅದನ್ನು ಮುಂದುವರೆಯುವೆ. ನನಗೆ ಸದಾ ಸಹಕಾರಿಗಳಾಗಿದ್ದು ನನ್ನ ಬಾಳ ಯಾತ್ರೆಯನ್ನು ಮುಂದುವರಿಸಲು ನಿತ್ಯ ಪ್ರೋತ್ಸಾಹಿಗಳಾಗಿ ಎಂದನು. ಹೆಗ್ಗಡೆಯವರು ಹನಿಗಣ್ಣಾದರು. ಎಳೆಯನ ಸವಿ ನುಡಿಗಳು ಅವರ ಮನಕ್ಕೆ ಅಪ್ಪಳಿಸಿ ಕಲಕಿ ಅಂತಃಕರಣವನ್ನು ಮೃದುಗೊಳಿಸಿತು, ಅಹಮಿಕೆಯ ನೀಗಿಸಿತು. ಶರಣಾದರು. ಮನದಲ್ಲಿ, ದೊಡ್ಡವರಾರೆಂಬುದ ಅರಿಯಲಿದೆ ಈ ಜಗವು ನಾಳೆಯಲ್ಲಿ ಎಂದರು. ಬಸವನಲ್ಲಿಂದ ಹೊರಟ. ಮರುದಿನ ಮುಂಜಾನೆ, ಅರುಣ ಮೇಲೇರುತ್ತಿದ್ದಂತೆ ಬಸವನೂ ಮೇಲೆದ್ದ. ಪೂಜಾ ನಿರತನಾಗಿದ್ದಾಗ ಇಹದ ಅರಿವೇ ಇರಲಿಲ್ಲ. ರಾಜ್ಯ ಭಂಡಾರದ ಲೆಕ್ಕ ಪತ್ರಗಳಲ್ಲಿ ಮುಳುಗಿ ಉರುಳಿದ ದಿನ ವಾರಗಳು ಶಿವಪೂಜೆಯನ್ನೇ ಮರೆಸಿತ್ತು. ಮುಗಿದಂತೆ ಶಿವನಾಮಸ್ಮರಣೆ ಬೇಡ, ಬೇರೇನು ಎಂದೆನಿಸುತ್ತಿತ್ತು. ಪೂಜಾ ನಿರತ ಬಸವ ಬರುವನೆಂದು ನಾಗಮ್ಮ ಕಾಯುತ್ತಿದ್ದರು. ಊಹು, ಕಾದು ಕಾದು ಸೋತಳು. ಶಿವಪೂಜಾ ಗ್ರಹಕ್ಕೆ ಪತಿಯನ್ನು ಕಳುಹಿಸಿ ಬಸವನನ್ನು ಕರೆದುಕೊಂಡು ಬಂದಿರೆಂದು ಆಜ್ಞಾಪಿಸಿದಳು. ಭಾವನೊಡನೆ ಬಸವ ಬಂದಂತೆ ನಾಗಮ್ಮ ಲೇವಡಿಸಿ, ಏನಪ್ಪ,

ಈ ರೀತಿಯ ಪೂಜೆ ಎಂದಳು. ಬಸವ ಮೆದು ದನಿಯಲ್ಲಿ ಪದಪೋಣಿಸಿದ, ಅರಿವ ಬೆಳಗಾಗಿ ಆನಂದ ದುಸಿರಾಗಿ ಜ್ಞಾನಶಕ್ತಿಯು ಆಗಿ ಪರಿಮಳವಾಗಿ ಇರಲು ನನ್ನೊಳಗೆ ಸಂಗಮನು. ಅವನಿರದ ದಿನವೆನಗೆ ಏತಕ್ಕೆ? ನೀನೇ ಹೇಳು ಅಕ್ಕ. ಬಣ್ಣವಿಲ್ಲದ ಚಿನ್ನ, ಕಾಂತಿ ಇಲ್ಲದ ತೇಜ, ತಂಪಿರದ ಚಂದಿರ, ರುಚಿ ಇರದ ಉಪ್ಪು, ಹಿತವಿರದ ಬದುಕು, ಹೃದಯ ವಿರದಿಹ ಭಕ್ತಿ, ಶಬ್ದವಿಲ್ಲದ ಭಾಷೆ, ರಸವಿರದ ಸವಿಕಾವ್ಯ, ನಾನಾದೇನು ಮರೆತರೊಂದು ಗಳಿಗೆಗೂ ನನ್ನೊಲವ ಸಂಗಮನನು ನಾನು. ನಾಗಮ್ಮ, ಶಿವಸ್ವಾಮಿ, ಗಂಗೆ, ನೀಲೆಯರು ಒಂದು ಕಡೆ, ಬಸವ ಒಂದು ಕಡೆ, ಮಾತಯುದ್ಧ ಬಿಡುವಿಲ್ಲದಂತೆ ಮುಂದುವರಿಯುತ್ತಿತ್ತು. ಬಸವನ ಮಾತುಗಳಿಗೆ ಎಲ್ಲರೂ ಮಂತ್ರಮುಗ್ಧರಾಗಿದ್ದರು. ಸುಲಿದ ಬಾಳೆಹಣ್ಣನ್ನು ತಿನ್ನುತ್ತಿರುವ ಆನಂದದಲ್ಲಿದ್ದರು. ಬಸವ ಮಾತನ್ನು ಮುಂದುವರಿಸಿ ಗುರು, ಲಿಂಗ, ಜಂಗಮ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಹೀಗೆ ಎಲ್ಲವನ್ನೂ ತಾನರಿತಂತೆ ಸರಳವಾಗಿ ಅರುಹಿ ಗಟ್ಟಿದನಿಯಲ್ಲಿ ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನ ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೊಯಿಸಿ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ ಎಂದಿರಲು ಎಲ್ಲರೂ ಅದೇ ಗುಂಗಿನಲ್ಲಿ ಮುಳುಗಿದರು. ಎದೆಯಲ್ಲಿ ಬೆಳ್ಳನೆಯ ಬೆಳಕು ಬೆಳಗಿದಂತಾಯಿತು. ಬಸವ ಮಾಸನೂರಿನಲ್ಲಿ ದಾರಿಯುದ್ದಕ್ಕೂ ಗುಡಿಸಲುಗಳು, ಹಸಿರ ಸೊಬಗು, ಊರು ಎದುರಾದಂತೆ ಜನಸಂತೆ, ಕೊಂಬು ಕಹಳೆಗಳು ಬಸವನಿಗೆ ಸ್ವಾಗತ ಕೋರಿದವು. ಬಸವ ಬಾಗಿದ, ಬೆರಗಾದ, ಜನಸಂತೆ ಮಾರುತಿಯ ಬೆಳೆದ ಬಾಲವಾಗತೊಡಗಿತು. ಬಸವನ ಹೂನಗೆ ಎಲ್ಲರನ್ನೂ ಆಕರ್ಷಿಸಿತು. ದೇವಲೋಕದಿಂದಿಳಿದು ಬಂದ ಧ್ರುವತಾರೆ ಇವರೆಂದು ಸಂಭ್ರಮಿಸಿತು. ಬಸವ ಮಾತನಾಡಬೇಕೆಂದು ಎಲ್ಲರೊತ್ತಾಯ. ತನ್ನೊಳಗೆ ವಿವೇಚಿಸಿ ಸಂಗಮನನ್ನು ಧ್ಯಾನಿಸಿ ಇಂತೆಂದ: ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲವಾಳನ ಹೆಣವೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕಡುಕಷ್ಟ ನರನ ಬಾಳುವೆ ನೆಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವ. ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ನಿಲ್ಲದು. ನೀವು ಕಲಿತವರು ಅಲ್ಲದಿರಬಹುದು, ಆದರೆ ಒಬ್ಬೊಬ್ಬರ ಆಂತರ್ಯದಲ್ಲೂ ಪ್ರತಿಭೆ ಇದೆ. ಪ್ರತಿಭೆ ಯಾರದೇ ಸೊತ್ತಲ್ಲ. ಪ್ರತಿಭೆಯನ್ನು ಹೊರಕ್ಕೆಳೆದು ಹೊರಗೆ ತಿಕ್ಕಿದರೆ ಅಪರಂಜೆಯಂತೆ ಹೊಳೆಯುತ್ತದೆ. ಒಂದಾಗಿ ಒಮ್ಮನದಲ್ಲಿ ನೀವಿದ್ದರೆ ನಿಮ್ಮನ್ನು ತಡೆಯುವವರಾರೂ ಇಲ್ಲ. ಅಡಗಿರುವ ದೈವಿಕ ಶಕ್ತಿಯು ಎಲ್ಲರಲ್ಲೂ ಒಂದೇ ಆಗಿದೆ. ಗುರುತಿಸಬೇಕು. ಗುರುತಿಸಿ ವಿನಿಯೋಗಿಸಿ ಅನುಭವಿಸುವುದರಲ್ಲಿದೆ ನಿಜ ಬದುಕ ಹಿರಿಮೆ. ಈ ಜಗತ್ತಿನಲ್ಲಿ ಜಾತಿ ಎಂಬುದು ಬಲುಹೀನ. ದುಡಿಯುವವರಲ್ಲಿ ಜಾತಿ ಇಲ್ಲ, ಮತ್ತದು ಬೇಡ. ಬದುಕ ನಿಜದಾರಿ ತೋರುವಂಥದ್ದೇ ಧರ್ಮ. ಸರಿದಾರಿಯಲ್ಲಿರುವುದೇ ಬಾಳಮರ್ಮ. ಅರಿತು ನಡೆದಂತೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ತಪ್ಪಿದರವರವರ ಆತ್ಮಸಾಕ್ಷಿ ಚುಚ್ಚುತ್ತಲೇ ಇರುತ್ತದೆ. ನೀನು ಸರಿಯಿಲ್ಲ ಎನ್ನುತ್ತದೆ. ಜಾತಿ ಎಂಬುದು ಭೀತಿಯ ನೆಲೆಗಟ್ಟು. ನಮ್ಮಲ್ಲಿ ಸದ್ಧರ್ಮದರಿವಿರಲಿ. ಜಾತಿ ನಮಗಾರಿಗೂ ಬೇಡ. ನಾವೆಲ್ಲರೂ ಮನುಷ್ಯ ಜಾತಿಯವರು, ಮಾನವ ಧರ್ಮೀಯರು. ಬದುಕ ನಡೆಸಲು ನಾವು ಒಂದೊಂದು ಕೆಲಸವನ್ನು ಮಾಡುತ್ತಿದ್ದೇವೆ. ಯಾವ ವೃತ್ತಿಯೂ ಮೇಲಲ್ಲ, ಕೀಳೂ ಅಲ್ಲ. ಅವರವರಿಗೆ ಅವರವರ ವೃತ್ತಿ ನೆನಪಿರಲಿ. ದುಡಿಯುವ ನಾವೆಲ್ಲರೂ ಸರಿಸಮಾನರು. ಇಷ್ಟಲಿಂಗ ಪೂಜೆಯಲ್ಲಿ ಶಿವರೂಪಿ ಮನುಷ್ಯತ್ವವನ್ನು ಒಪ್ಪಿಸಬಹುದು, ಒಲಿಸಬಹುದು. ಶಿವ ಸಾಕ್ಷಾತ್ಕಾರದ ಮಹಿಮೆಯನ್ನು, ಶಿವನನ್ನು ಕರದಿಷ್ಟಲಿಂಗವಾಗಿಸಿಯೇ ತಿಳಿಯಬಹುದು. ಮಾತು ಮುಗಿದಂತೆ ಒಕ್ಕೊರಳ ಬೊಬ್ಬೆ ಕೇಳಿಬಂತು. ಬೇಕೆಮಗೆ ಇಷ್ಟಲಿಂಗ ಪ್ರಸಾದಿಸಬೇಕು ನೀವೆನಗೆ ಅದನ್ನು. ನಡೆಯುತ್ತೇವೆ ನೀವು ತೋರಿರುವ ದಾರಿಯಲ್ಲಿ. ಬದುಕಿನುದ್ದಾರವ ಕಾಣುವ ದಾರಿಯನ್ನು ಬಿಡುವಾಸೆ ನಮಗಿಲ್ಲ. ಗಳಿಗೆ ಗಳಿಗೆಗೂ ಸ್ವರ ಜೋರಾಯಿತು. ಸ್ವರ ಎತ್ತುವವರ ಸಂಖ್ಯೆಯೂ ಹೆಚ್ಚಾಗುತ್ತಿತ್ತು. ಬಸವ ಅಚ್ಚರಿಗೊಂಡ, ಆನಂದದಲ್ಲಿ ಬಿಂದ. ಮತ್ತೆ ಇಂತೆಂದ: ನಾನು ಹೇಳುವ ಈ ನುಡಿಯನ್ನು ನೀವೆಲ್ಲರೂ ಗಮನವಿರಿಸಿ ಆಲಿಸಿರಿ, ಅನುಸರಿಸಿರಿ. ನಿಮಗಾಗ ಇಷ್ಟಲಿಂಗ ಪ್ರಾಪ್ತವಾದಂತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧ.

ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಬಲಿಸುವ ಪರಿ. ಇಷ್ಟಲಿಂಗ ಧಾರಣೆಯನ್ನು ಅಪೇಕ್ಷಿಸಿ ಬಂದವರಿಗೆ ಬಸವಣ್ಣ ಒಲವಿನಲ್ಲಿ ಲಿಂಗ ಧಾರಣೆಯ ಮಹತ್ವವನ್ನು ಅರುಹಿದರು. ನನ್ನಂತೆ ನೀವು, ನಿಮ್ಮಂತೆ ನಾನು, ನಮ್ಮಲ್ಲಿ ಯಾವ ಭೇದ ಭಾವವೂ ಇಲ್ಲ. ನಾವೆಲ್ಲರೂ ಒಂದಾಗಿ ಒಂದೇ ರೀತಿಯಲ್ಲಿ ಇಷ್ಟಲಿಂಗದ ಪೂಜೆಯನ್ನು

ಅಳೆದು ಬೆಳಗಿಸೆಂದು ಪ್ರಾರ್ಥಿಸೋಣ ಎಂದರು. ಸಂಗಮೇಶ್ವರನನ್ನು ನೆನೆಯುತ್ತಾ ತಮ್ಮೊಳಗಿನ ಆನಂದವನ್ನು ಹಿಡಿದಿರಿಸಲು ಆಗದೆ ಮತ್ತೆ ನಾವೆಲ್ಲರೂ ದೇವರ ಎದುರಿನಲ್ಲಿ ಸಮಾನರು. ಧರ್ಮರಂಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವಿದೆ. ನಾವೆಲ್ಲರೂ ಒಂದಾಗಿರೋಣ, ಸುಖದಲ್ಲಿ ಬಾಳೋಣ. ನಮ್ಮ ಬದುಕ ಸಮರಸದ ಸಮನ್ವಯವೇ ಬಾಳಿನಲ್ಲಿ ಬೆಳಗಬೇಕು. ಬೆಳಗಿ ಬೆಳೆದಂಥದು ಎಲ್ಲರನ್ನು ಹೊಳೆಸುತ್ತದೆ. ದಿನ ದಿನವೂ ನಾವು ಪೂಜಿಸುವ ರೀತಿ ನೀತಿಯು ಬದುಕ ಮಾರ್ಗವನ್ನು ಇವ ನಮ್ಮವನು ಎಂದು ತೋರುತ್ತದೆ. ಎಲ್ಲವನ್ನೂ ಅರಿಯೋಣ, ಎಲ್ಲರನ್ನೂ ಅರಿಯೋಣ. ಅರಿತರಿತು ಬಾಳಿದರೆ ಧನ್ಯತೆ. ಯಾರಲ್ಲೂ ರೋಷ ದ್ವೇಷವನ್ನು ತೋರದಿರಿ. ಇವ ಯಾರು ಎನ್ನದಿರಿ, ಇವ ನಮ್ಮವ ಎನ್ನಿ ಎಂದವರು ಮತ್ತೆ ಇಂತೆಂದರು. ಕರಿಯ ತಿಂಗಳಿನ ದಿನವೆಲ್ಲವೂ ಮುಗಿದಿಹುದೀಗ. ಇನ್ನು ಬೆಳದಿಂಗಳಿನ ಬೆಳಕು ಬದುಕಿನಂಗಳದಲ್ಲಿ ಹೊಳೆ ಹೊಳವ ಬೆಳಕು ಮಂಗಳವಾಡೆಯ ತಿಂಗಳಿನ ಸೊಬಗ ಉಣಿಸುತ್ತಿರುವಲ್ಲಿ ನೀವೆಲ್ಲರ ನನಗೆ ಜೊತೆಗಾರರಾಗಿ ನನ್ನೊಡನೆ ಪಯಣಿಸುತ್ತೀರಿ. ನಾನೆಂದೆಂದು ನಿಮ್ಮೆಲ್ಲರೊಡನಿರುವೆ. ಇಷ್ಟಲಿಂಗ ಧಾರಣೆಯ ಕ್ರಮ ಪಡೆಯುವ ರೀತಿ, ಪಡೆದ ನಂತರದ ರೀತಿ ನೀತಿ, ಪಡೆದವರ ವಿವರ ನಿಧಾನವಾಗಿ ಬಾಯಿಂದ ಬಾಯಿಗೆ ಹರಡಲಾರಂಭಿಸಿತು. ಊರೂರು ಕೇರಿಗಳಲ್ಲಿ ಪ್ರತಿಧ್ವನಿಸಿತು. ಈ ಮಾತ ಗಾಳಿ ಉರಿಯುವ ಬೆಂಕಿ ಎದೆಗಳ ಹಲ ಕೆಲವು ಜಾಗಗಳಲ್ಲಿ ತಣಿಸಿದರೆ ಇನ್ನು ಹಲ ಕೆಲವು ಜಾಗಗಳಲ್ಲಿ ಬಿಸಿಯೇರಿಸಿದವು. ಕೆಲವೆಡೆ ಹೊಗೆ ಎಲ್ಲೆಡೆಯಲ್ಲೂ ವ್ಯಾಪಿಸಿತು. ಉರಿದ ಬೆಂಕಿಯ ಬೆಳಕಲ್ಲಿ ಹಲವರು ಬದುಕ ಸತ್ಯವ ಕಂಡರು. ನಿಗಿನಿಗಿ ಉರಿಯುತ್ತಾ ಉರಿದುರಿದು ಸುಡತೊಡಗಿತು ಮನುಕುಲದ ಮತ್ಸರವನ್ನು. ಒಂದಷ್ಟು ದಿನಗಳ ನಂತರ ಬಸವಣ್ಣನವರು ಏನೋ ಯೋಚನೆಯಲ್ಲಿದ್ದರು. ಗಮನಿಸಿದ ಗಂಗೆ ನೀಲೆಯರು ಆತಂಕಕ್ಕೊಳಗಾದರು. ಮತ್ತೆ ಮತ್ತೆ ಪ್ರಶ್ನಿಸತೊಡಗಿದರು. ಬಸವಣ್ಣನವರ ಮನದಲ್ಲಿ ನನ್ನ ಮನದ ಪರಿತಾಪವನ್ನು ಮರೆಸಿ ಉತ್ತರಿಸದಿದ್ದರೆ ನನ್ನೆದೆಯ ಕೋಲಾಹಲವು ಇವರಿಗರಿವಾದೀತು. ನಾನೊಬ್ಬನೇ ಚಿಂತಿಸಿದರೆ ನನಗಾವ ಪರಿಹಾರವೂ ದೊರಕದು. ಇವರಲ್ಲಿ ಅರುಹಿದರೆ ಪರಿಹಾರ ಗೋಚಿಸಬಹುದು ಎನಿಸಿ ನಿಧಾನವಾಗಿ ಹೇಳತೊಡಗಿದರು. ಕಪ್ಪಡಿ ಸಂಗಮವು ನನ್ನೂರು ಎಂದೆನಿಸಿದ್ದೆ. ಹಾಗಾಗಿಯೇ ಬಾಗೇವಾಡಿಯನ್ನು ತೊರೆದು ಬಂದೆ. ಮುಂದೆ ಕಪ್ಪಡಿ ಸಂಗಮದಿಂದ ಮಂಗಳ ವೇಡೆಗೆ ಬಂದು ನೆಲೆಸಿದಂತೆ ಮಂಗಳ ವೇಡೆಯೇ ನನ್ನೂರು ಎನಿಸಿತು. ಆದರೀಗ ಕಲ್ಯಾಣ ಕೈಬೀಸಿ ಕರೆಯುತ್ತಿದೆ ಎಂದೆನಿಸುತ್ತಿದೆ. ಬಿಜ್ಜಳ ಮಹಾರಾಜರ ಮನದಿಚ್ಛೆ ನಾನರಿತಿರುವ ಕಾರಣ ಅವರು ನಿಶ್ಚಿತವಾಗಿ ಇಲ್ಲಿಯೇ ಬಿಟ್ಟು ಹೋಗರು. ತಾವಿರುವಲ್ಲಿ ನಾನಿರಬೇಕು ಎಂಬುದವರೆದೆಯ ಹೆಮ್ಮರದಂತಿರುವ ಆಸೆ. ಯಾವ ಜನುಬದ ಪುಣ್ಯದ ಫಲವೋ ನನಗರಿವಿಲ್ಲ. ಇಂತಹ ದೊರೆಯನಿಗೆ ದೊರೆತಿದ್ದಾರೆ. ದೊರೆತನದ ಗತ್ತು ಗೈರತ್ತುಗಳನ್ನು ತೋರದೆಯೇ ನನ್ನನ್ನವರ ಪರಮಾಪ್ತ ಸಖನಂತೆ ಕಾಣುತ್ತಿದ್ದಾರೆ. ಮತ್ತೆ ನೀಲ, ಕಲ್ಯಾಣಕ್ಕೇನೋ ಹೋಗುತ್ತೇವೆ. ನಾವು ಮೂವರೇ ಹೋದರಂತೂ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಸುಗಕ್ಕೆ ಆಧಾರ ಎಂದಾದಿತಾಗ ಈ ಎಂದರು. ನೀಲ ತಡಕ್ಕನೆ ಇಂತೆಂದಳು, ನಾವು ಮೂವರೇ ಎನ್ನದಿರಿ, ನಾವು ಐವರು ಎನ್ನಿರಿ. ಕೂಡಿ ಬಾಳೋಣ, ಒಂದಾಗಿ ಸುಖಿಸೋಣ. ಅವರ ಮಕ್ಕಳಾಗಿ ನಾವು, ನಮ್ಮ ಹೆತ್ತವರಾಗಿ ಅವರು. ಒಂದು ಸೂರಿನೊಳಗಿನ ಸಂಸಾರವೆಂದಾಗಿ ಕೂಡಿ ಬಾಳುವ ಬದಲು ಬೇಕೇಕೆ ಬೇರೆ ಸಗ್ಗದ ಸಿರಿಯು ಅದನ್ನು ಮೀರಿ. ಬಸವ ರೋಮಾಂಚಿತನಾದ. ಮೂವರ ಮನದಲ್ಲೂ ಬೆಳಕು ಹೊಳೆದಂತಹ ಬೆಳಕು. ಎದುರ ಬೆಳಕನ್ನು ಹೊಸ ಬೆಳಕ ನೋಟದಲ್ಲಿ ಮೂವರೂ ದಿಟ್ಟಿಸಿದರು. ಬಸವನೆಡೆಯಲ್ಲಿ ಗಂಗಾ ನೀಲ, ಗಂಗಾ ನೀಲರ ಎದೆಯಲ್ಲಿ ಬಸವ ಬಸವ ಬಸವ. ಮಂಗಳ ವೇಡೆಗೆ ಬಸವಣ್ಣನನ್ನು ಅರಸುತ್ತ ಅರಸುತ್ತ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿತ್ತು. ಇತ್ತ ಕಡೆ ಜೇನುಗೂಡಿಗೆ ಕಲ್ಲನ್ನು ಎಸೆದಂತಾಗಿ ಯುದ್ಧದ ಭೀತಿ ಕಾಡತೊಡಗಿತ್ತು. ಊರೂರ ಬೀದಿ ಬೀದಿಯಲ್ಲೂ ಅಶ್ವಪಡೆ ಗಜಪಡೆ ಸೇನಾಪಡೆ. ವೆಚ್ಚವನ್ನು ಸರಿದೂಗಿಸಲು ಜನರನ್ನು ತೆರಿಗೆ ಹೊರೆ ಬಹುವಾಗಿ ಕಾಡತೊಡಗಿತ್ತು. ಯುದ್ಧ ತೆರಿಗೆಯು ಜನರ ನೆಮ್ಮದಿಯನ್ನು ಹಾಳು ಗೆಡವದಂತೆ ಅರ್ಥ ಸಚಿವ ಬಸವಣ್ಣ ಬಹುವಾಗಿ ಹೆಣಗಾಡುತ್ತಿದ್ದರು. ಓಡಾಟ ಹೆಚ್ಚಾಯಿತು. ಕೆಲಸವನ್ನು ಯಾವ ಚ್ಯುತಿಗೂ ಅವಕಾಶ ಇರದಂತೆ ಮುಂದುವರಿಸುತ್ತಿದ್ದರು. ರಾಜ್ಯ ಕ್ಷೇಮದ ಗಮನಿಸುವಿಕೆಯಲ್ಲಿ ಪ್ರಜಾ ನಂಬಿಕೆಗೆ ಚ್ಯುತಿ ಬರದಂತೆ ಕೆಲಸಗಳನ್ನು ಮಾಡುತ್ತಿದ್ದರು. ಎಲ್ಲೆಡೆ
ಜನಪ್ರಿಯತೆಗೆ ಪಾತ್ರರಾದರು.

ನಿಧಾನವಾಗಿ ಯುದ್ಧದ ಕಾರ್ಮೋಡ ಕರಗಿತು. ಬಿಜ್ಜಳ ಕಲ್ಯಾಣಕ್ಕೆ ಹೋಗುವುದು ನಿಶ್ಚಿತವಾಯಿತು. ಬಸವಣ್ಣ ತನ್ನ ಜೊತೆಯೇ ಇರಬೇಕೆಂಬ ಕಟ್ಟಪ್ಪಡೆಯು ಬಸವನ ಮಲತುಂಬಿತು. ಕೆಲವೇ ದಿನಗಳಲ್ಲಿ ಹೊಸ ಸುದ್ದಿ, ನಮ್ಮರಸ ಬಿಜ್ಜಳ ನಿನ್ನು ಕಲ್ಯಾಣದ ಅಧಿಪತಿ, ಪುತ್ರ ಸೋವಿದೇವ. ಇಲ್ಲಿ ಬಸವ ಯಾವುದೋ ಯೋಚನೆಯಲ್ಲಿ ಗಂಗಾ ನೀಲೆಯರು ಅವನೆದುರಿನಲ್ಲಿ ಪ್ರಶ್ನೆಗಳಿಗೆ ಉತ್ತರವಿರದೆ ಬಸವ ಮೌನಿ. ಕೊನೆಗೆ, ಇಂದು ನಾನೊಬ್ಬನೇ, ಮುಂದೆ ನಾವೆಲ್ಲರೂ ಎಂದನು. ಬಸವ ಕಲ್ಯಾಣಕ್ಕೆ, ಬಿಜ್ಜಳನ ಆನಂದಕ್ಕೆ ಪಾರವೇ ಇಲ್ಲ. ಬಸವ ಕಲ್ಯಾಣದಲ್ಲಿ ತಿರುಗಾಡಿದ, ಬೀದಿ ಬೀದಿಗಳನ್ನು ಪರಿಚಯಿಸಿಕೊಂಡ, ತ್ರಿಪುರಾಂತಕ ಕೆರೆಯನ್ನು ಕಂಡಂತೆ ಮನದಲ್ಲಿ ಬದುಕೆಲ್ಲವೂ ಹಾಳು ಎಂದು ಗೋಳು ಹೊಯ್ಯುವ ಜನರು ಒಮ್ಮೆ ಇಲ್ಲಿಗೆ ಬಂದು ಈ ಕೆರೆಯನ್ನು ಕಂಡಂತೆ ಇದರ ಅಗಾಧತೆ ಎದುರು ನಿಶ್ಚಿತವಾಗಿ ಮೂಕರಾಗುತ್ತಾರೆ. ನಾನು ಈ ಕಲ್ಯಾಣದಲ್ಲಿ ಎಲ್ಲೆಲ್ಲೋ ಇರುವ ಬದಲು ಈ ಕೆರೆಯ ದಡದಲ್ಲಿ ಇದ್ದರೆ ಬದುಕು ಪಾವನ ಎಂದು ಗುಣುಗಿದರು. ಬಸವಣ್ಣನಿಗೆ ಕಲ್ಯಾಣ ಇಷ್ಟವಾಯಿತು. ನನ್ನ ಬದುಕು ಕಲ್ಯಾಣ ಇಲ್ಲೇ ಎಂದುಕೊಂಡರು. ಬಸವನ ಒಪ್ಪಿಗೆಯನ್ನು ಅರಿತು ಬಿಜ್ಜಳ ಸಂಭ್ರಮದಲ್ಲಿ ಬಸವನಲ್ಲಿ, ನನ್ನ ಕೋರಿಕೆಗೆ ಓಗೊಟ್ಟು ಇಳಿಸಿದಿರಿ ನೀವೊಂದು ದೊಡ್ಡ ಹೊರೆಯನ್ನು, ನನ್ನಿಂದ ತೊಲಗಿಸಿದರಿ ಮನದ ಉಸುರಿತನವನ್ನು. ಮತ್ತೆ ಬಯಸದಂತೆ ನಾನದನು. ತನ್ನ ಸಂತಸದ ಬಹಿರಂಗ ಪ್ರದರ್ಶನಕ್ಕೆ ಬಸವನಿಗಾಗಿ ಕಾಯ್ದಿಟ್ಟ ಅರಮನೆಗೆ ಭಂಡಾರಿ ಬಸವನ ಅರಮನೆ ಎಂದು ಘೋಷಿಸಿ ಬಿಜ್ಜಳ ಸಂಭ್ರಮಿಸಿದರು. ಬಸವಣ್ಣ ಕಲ್ಯಾಣ ಯಾತ್ರೆಯನ್ನು ಮುಗಿಸಿ ಮಂಗಳವಾಡೆಗೆ ಹಿಂದಿರುಗಿ ಬಂದರು. ಬಸವಣ್ಣನನ್ನು ಹಿಂಬಾಲಿಸಿ ಭರ್ತಿಯೊಡನೆ ವರ್ಗಾವಣೆ ರಾಜನಿರೂಪವೂ ಬಂದಿತು. ಊರಿನೆಲ್ಲೆಡೆ ಅನುರಣಿಸಿತು. ಪ್ರಳಯದಲ್ಲೇ ಮೇಲೆದ್ದೆದ್ದು ಬಂದಂತೆ ಬೊರ್ಗರಿಯ ತೊಡಗಿತು. ಬಸವನಿನ್ನು ಕಲ್ಯಾಣಕ್ಕೆ ನಮ್ಮೆಲ್ಲರನ್ನು ತೊರೆದು ಎಂಬ ಮಾತು. ಬಸವಣ್ಣನವರ ಮನ ಮೌನದಲ್ಲಿತ್ತು. ಮನದ ಭಾವನೆಯು ನಾಳೆಯ ಅರಿವಿಲ್ಲ. ಅರಸರಿಗೆ ಎದುರಾಡಲು ಸಾಧ್ಯವಿಲ್ಲ. ದೊರೆ ನನ್ನ ಮೇಲಿರಿಸಿದ ಪ್ರೇಮ ಅನುಪಮ. ದುಡಿಯುವವನಿಗೆ ಯಾವ ಊರಾದರೇನು? ಕಲ್ಯಾಣಕ್ಕೆ ಹೋಗಲು ಮಂಗಳ ವೇಡೆ ತೊರೆಯಬೇಕು. ಮಂಗಳ ವೇಡೆಗೆ ಬರಲು ಸಂಗಮವನ್ನು ತೊರೆದೆ. ಸಂಗಮಕ್ಕೆ ಬರಲು ಬಾಗೇವಾಡಿಯನ್ನು ತೊರೆದೆ. ನಾಳೆ ಒಂದಂತೂ ಖಚಿತವಾಗುತ್ತಿದೆ. ಮಂಗಳದ ನಾಡಿನಲ್ಲಿ ಸಾಧ್ಯವಾಗದುದು ಕಲ್ಯಾಣದ ಬೀಡಿನಲ್ಲಿ ಸಾಧ್ಯವಾದೀತು ಎಂದು ಮನವು ಕಲ್ಯಾಣ ಕಲ್ಯಾಣ ಎಂದುಸುರಲು ಶುರು ಮಾಡಿದೆ ಎಂಬ ಅರಿವೂ ಮೂಡಿತು. ಬಸವಣ್ಣ ಮತ್ತು ಮನೆಯವರೆಲ್ಲರೂ ಮಂಗಳ ವೇಡೆಯಿಂದ ಕಲ್ಯಾಣಕ್ಕೆ ಪಯಣಕ್ಕೆ ಸಿದ್ಧರಾದರು. ಮಂಗಳ ವೇಡೆಯೇ ಕಣ್ಣೀರು ಸುರಿಸಿ ಅಳತೊಡಗಿತು. ಎಲ್ಲರೆದೆ ಗುರುಗಿತು. ಕಲ್ಯಾಣದೆಡೆ ಮೊಗ ಮಾಡಿದ ಬಸವದೇವನ ಬೆಳಗುವ ಜಗದ ಜ್ಯೋತಿಯೇ, ನಿನಗೇಕಿಲ್ಲ ಅನುತಾಪ? ಸಜ್ಜನರ ಹೃದಯವು ರೋಧಿಸಿದೆ ಅನವರತ. ದೂರ ಮಾಡಿಸಿ ಬಸವದೇವನನ್ನು ಕತ್ತಲಾಗಿಸಿದಿ ಮಂಗಳದ ಮುಂಬೆಳಕನ್ನು. ನಮ್ಮ ಬಸವಣ್ಣ ಜ್ಞಾನ ವಿಜ್ಞಾನದಲ್ಲಿ ಕುಶಲ, ನಿರ್ಮಲ ಚಿತ್ತ, ನುಡಿದಂತೆ ನಡೆವ ಧೀಮಂತ, ಪರಹಿತ ಕಾತರ, ಪರನಾರಿ ಸೋದರ, ಸರ್ವಜನ ಉದ್ದಾರಿ. ಬಸವ ಇಲ್ಲದಿರೆ ಬದುಕೇ ಇಲ್ಲ ಎಂದೆನಿಸುತ್ತೆ ನಮಗೀಗ. ಸುರಿದಿದೆ ಕಣ್ಣೀರು. ಎಲ್ಲರೊಡಲ ಸುಯ್ಯಲರು ನಿಟ್ಟುಸುರ ರೂಪದಲ್ಲಿ ಇರಬಲ್ಲವೇ ನಾವಿಲ್ಲಿ ಬಸವನಿರದೆ ಎಂಬ ನೋವನ್ನು ಉಣಿಸಿ ಅಶರೀರವಾಣಿಯಾಗಿರಲೆಂದು, ಈ ಬಸವ ನಿಮ್ಮವನು, ನಿಮ್ಮ ಮನೆಯ ಮಗನಾಗಿಸಿ ಪೊರೆಯಿರಿ ಇವನನ್ನು ಎಂದು ಆಡುತ್ತಿರುವಂತೆ ಬೆಳೆದ ಮುಗಿದೆತ್ತರವ ಮೀರಿ ಉರಿವ ಸೂರ್ಯನಿವ ಮುಟ್ಟುವಂತಿಲ್ಲ, ಆದರೆ ಮುಟ್ಟದಿರುವಂತೆಯೂ ಇಲ್ಲ. ಬೆಳಕ ಕಿರಣವ ಕಂಡು ಅನುಭವಿಸಿದ ಆನಂದದಲ್ಲಿ ದಿನಗಳ ಕಳೆಯುವ ಭಾಗ್ಯ ಮಾತ್ರ ನಮಗಿನ್ನು. ಮರೆಯಲಾರೆವು ಮಾತ್ರ ನಮ್ಮೆದೆಯ ಒಲವ ಕುಡಿ ಇವನೆಂದು ಲಲ್ಲೆ ಮಾಡುತ್ತಾ ಆಡಲವನೊಡನೆ ಇದ್ದರಿರಬೇಕು ಇವನಂಥ ಮಗನೆನ್ನುವ ಪ್ರೀತಿಯಲ್ಲಿ ಮುದ್ದು ಮಾಡುತ್ತಾ ತುತ್ತು ಉಣಿಸಿದವರ ಮಡಿಲ ಕೂಸಾಗಿ ಅರಳಿರಲು ಮನೆಯ ಮಗನಾಗಿ ಸಂಭ್ರಮಿಸಿತ್ತು ನವಿಲು ಗರಿಬಿಚ್ಚಿ ಕುಣಿದು ಕೊರಳೆತ್ತಿ ಹಾಡಿತ್ತು ಕುಕಿಲ. ಇವನ ನಾಮಾಲಾಪ ಶಿವಧ್ಯಾನ ಸ್ತುತಿ ಎನ್ನುತ್ತ ಮರೆಯಲಾರೆವು ಎಂದೂ ಬಸವನನು ನಮ್ಮ ಮನೆಯ ಮನದ ಮಗನನ್ನು. ನಂಬಿದರೆ ಬಸವಣ್ಣನನು ಸೋಲೆನುವ ಸೊಲ್ಲಿಲ್ಲ ಜಗದಲ್ಲಿ. ಬಸವನ ಆಶ್ರಯದಲ್ಲಿ ಮರೆತೆಲ್ಲ ನೋವ

ಇರಬಹುದಿಲ್ಲಿ ಬಹು ಅನ್ಯೋನ್ಯತೆಯಲ್ಲಿ ಎಂದುಕೊಂಡದ್ದು ಇನ್ನು ಹುಸಿಯಾಗಿದೆ. ಇರುವ 100,000 ಜನರಲ್ಲಿ ಅರಸರಿಗೆ ಬೇಕಾಯಿತೇಕೆ ನಮ್ಮ ಬಸವಣ್ಣ ಮಾತ್ರ? ನಮಗೆ ಅವನನ್ನು ನೀಡಿ ಕೇಳಿದ್ದರೆ ಹೊತ್ತು ಹೆತ್ತ ಕೂಸನ್ನು ಸಂತಸದಲ್ಲಿ ಕಳುಹಿಸಿಕೊಡುತ್ತಿದ್ದೆವು. ಕ್ಷಣ ಕಾಲಕ್ಕೂ ಯೋಚಿಸದೆ ಬಸವನು ಒಬ್ಬನಿರೆ ಜಗದಲ್ಲಿ ನಮಗದುವೆ ಅಷ್ಟೈಶ್ವರ್ಯ. ಒಬ್ಬೊಬ್ಬರ ಮನದಲ್ಲಿ ಒಂದೊಂದು ಭಾವಮಿಡಿದಿ. ಎಲ್ಲರೆದೆಯ ದನಿಯೇ ಬಸವನಿರಲಾರ ಇನ್ನಿಲ್ಲಿ ಎಂಬುದು ಮಾತ್ರವಾಗಿತ್ತು. ಬಸವಣ್ಣನನ್ನು ಒಲವಿನಿಂದ ಸ್ವಾಗತಿಸಲು ಕಲ್ಯಾಣ ಮಂಗಳದ ಮುಂಬೆಳಕ ತೋರಿ. ಆ ಮುಂಬೆಳಕಿನಲ್ಲಿ ಬಸವಣ್ಣ ನಿನ್ನು ನಮ್ಮವನು, ಬಸವಣ್ಣ ನಿನ್ನು ನಮ್ಮವನು ಎಂಬ ದನಿಯು ಅಡಗಿತ್ತು.

0: ಇದುವರೆಗೂ ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 5 ಕುರಿತ ಕಾರ್ಯಕ್ರಮವನ್ನು ಕೇಳಿದ್ರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬುದರ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನಪ್ಪನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಗೆ ಗೆಳತಿ ಸ್ಫೂರ್ತಿ ಸೆರಕೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಿಮ್ಮ ಮನೆಯಲ್ಲಿ ಇರುವ ಪೀಠೋಪಕರಣಗಳು ಪ್ಲಾಸ್ಟಿಕ್ನವೋ ಮರದವೋ, ಮರವಾದರೆ ಎಷ್ಟು ಕಾಡುಗಳನ್ನು ಕಡಿದವೋ ಎನ್ನುವ ಅಳುಕು ಇರಬಹುದು. ಪ್ಲಾಸ್ಟಿಕ್ ಅಥವಾ ಲೋಹದಾದರೆ ಪರಿಸರಕ್ಕೆ ಹಾನಿ ಮಾಡುತ್ತಿದ್ದೇವೆ ಎನ್ನುವ ಕಾಳಜಿಯು ಕಾಡುತ್ತಿರಬಹುದು. ಇವೆರಡನ್ನು ದೂರವಿಡುವ ಗತಿ ಇಲ್ಲಿದೆ. ಇಂಗ್ಲೆಂಡಿನ ದಂಪತಿಯೊಂದು ಕಾಡು ಕಡಿದು ಪೀಠೋಪಕರಣಗಳನ್ನು ಮಾಡುವ ಬದಲಿಗೆ ನೇರವಾಗಿ ಪೀಠೋಪಕರಣಗಳ ಕಾಡನ್ನು ಬೆಳೆಯಲು ಹೊರಟಿದ. ಪೀಠೋಪಕರಣಗಳನ್ನು ಬೆಳೆಯುವುದು ಹೌದೆ. ಇಂಗ್ಲೆಂಡಿನ ಡರ್ಬಿಶೈರ್ ಪ್ರಾಂತ್ಯದಲ್ಲಿರುವ ಫುಲ್ ಗ್ರೋನ್ ಎನ್ನುವ ಕಂಪನಿಯು ಮರದಲ್ಲಿ ಮಾಡಿದ ಪೀಠೋಪಕರಣಗಳನ್ನು ಒದಗಿಸುತ್ತಿದೆ. ವಿಶೇಷವೆಂದರೆ ಕಂಪನಿ ಮಾರುವ ಕುರ್ಚಿ ಮೇಜುಗಳು ಅಪಟ ಮರದ ರಚನೆಗಳು. ಕೊಡಗು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಮುರಿದು ಬಿದ್ದ ಗಂಟುಗಂಟಾದ ಕಾಫಿ ಬೊಡ್ಡೆಗಳನ್ನು ಉಜ್ಜಿ ತಿದ್ದಿ ಹೂದಾನಿಯನ್ನು ಇಡುವ ಮೇಜು ಅಲಂಕಾರಿಕ ಗೊಂಬೆಯನ್ನಾಗಿಯೂ ಮಾಡಿರುವುದನ್ನು ನೋಡುವವರಿಗೆ ಕೊಂಡಿರುವವರು ಇದರಲ್ಲೇನೂ ವಿಶೇಷ ಇದೆ. ಫುಲ್ ಗ್ರೋನ್ ಕಂಪನಿ ಮಾರುವ ಕುರ್ಚಿ ಮೇಜುಗಳನ್ನು ಯಾವುದೇ ಬಡಗಿಯು ತಯಾರಿಸುವುದಿಲ್ಲ. ಉಳಿ ಚಾಣ ಬಳಸುವುದಿಲ್ಲ. ಮೊಳೆಗಳ ಸದ್ದು ಇರುವುದಿಲ್ಲ. ಕೇವಲ ರಂಬೆ ಕೊಂಬೆಗಳನ್ನು ಬೇಕಾದ ಆಕಾರಕ್ಕೆ ಬೆಳೆಯುವಂತೆ ಬಾಗಿಸಿ ತಿದ್ದಿ ರೂಪ ಕೊಟ್ಟು ಪಡೆದ ಉಪಕರಣಗಳಾಗಿರ್ತವೆ. ನೇರವಾಗಿ ಮರದಿಂದ ಕತ್ತರಿಸಿ ಒಣಗಿಸಿ ಒಂದಿಷ್ಟು ಉಜ್ಜಿ ನಯವಾಗಿ ಹೊಳಪು ನೀಡಿದರೆ ಕುರ್ಚಿ ಸಿದ್ಧವಾಗುತ್ತದೆ. ಸಂಪೂರ್ಣ ನೈಸರ್ಗಿಕ ಕುರ್ಚಿ ರೆಡಿಯಾಗುತ್ತದೆ. ಫುಲ್ ಗ್ರೀನ್ ಕಂಪನಿಯ ರೂವಾರಿಗಳಾದ ಗೇವಿನ್ ಮನ್ರು ಮತ್ತು ಅಲಿಸ್ ಮನ್ರು ಡರ್ಬಿಶೈರ್ ಸಮೀಪದಲ್ಲಿ ಪಿಂಕ್ ಡಿಸ್ಟೆನ್ಸ್ ಎನ್ನುವೆಡೆ 2.5 ಎಕರೆ ಜಮೀನಿನ ಒಡೆಯರು. ಈ ಜಮೀನಿನಲ್ಲಿ ಬೆಳೆಯುವ ಮರಗಳೆಲ್ಲವೂ

ಕುರ್ಚಿ, ಮೇಜು, ತೂಗುದೀಪಗಳ ಆಕಾರದಲ್ಲಿವೆ. ಕಲೆ, ವಿಜ್ಞಾನ, ತಾಳ್ಮೆ ಹಾಗೂ ಕೌಶಲ್ಯದಿಂದ 3,000 ಹೆಚ್ಚು ಮರಗಳನ್ನು ಹೀಗೆ ವಿವಿಧ ಪೀಠೋಪಕರಣಗಳನ್ನಾಗಿ ತಿದ್ದಿ ಬೆಳೆಸತೊಡಗುತ್ತಿದ್ದಾರೆ. ಕುರ್ಚಿ, ತೂಗುದೀಪಗಳನ್ನು ಬೆಳೆಯಲು ಫುಲ್ ಗ್ರೋನ್ ಸಾಮಾನ್ಯವಾಗಿ ಪೀಠೋಪಕರಣಗಳಿಗೆ ಬಳಸುವ ಓಕ್, ವಿಲ್ಲೋ ಹಾಗೂ ಅಶ್ ಎನ್ನುವ ಇಂಗ್ಲೆಂಡ್ನಲ್ಲಿ ಪೀಠೋಪಕರಣಗಳಿಗೆ ಬಳಸುವ ಮೃದು ಮರಗಳನ್ನು ಬಳಸಲು ತೊಡಗುತ್ತಾರೆ. ಮೊಳಕೆಯಲ್ಲಿ ಬಗ್ಗದ್ದು ದೊಡ್ಡದಾದ ಮೇಲೆ ಬಗಿತೆ ಎನ್ನುವ ತತ್ವ ಇವರಿಗೆ ಮೂಲ ಮಂತ್ರವಾಗಿದೆ. ಈ ಮರಗಳು ಸಸಿಯಾಗಿರುವಾಗಲಿ ಅವುಗಳಿಗೆ ಬೇಕಾದ ಆಕಾರದ ಚೌಕಟ್ಟನ್ನು ಒದಗಿಸುತ್ತಾರೆ. ಈ ಚೌಕಟ್ಟನ್ನು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರೂಪಿಸತೊಡಗುತ್ತಾರೆ. ಈ ಚೌಕಟ್ಟಿನೊಳಗೆ ಬಂಧಿತವಾದ ರೆಂಬೆ ಕೊಂಬೆಗಳು ಅದೇ ಆಕಾರದಲ್ಲಿ ಬೆಳೆಯಲು ಆರಂಭಿಸತೊಡಗುತ್ತದೆ. ಸುಪ್ರಸಿದ್ಧ ಬೋನ್ಸಾಹಿ ತಂತ್ರದಲ್ಲಿ ಮಾಡುವಂತೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ರೆಂಬೆ ಕೊಂಬೆಗಳನ್ನು ತೆರೆದು ಅಕ್ಕಪಕ್ಕದಲ್ಲಿರುವ ರೆಂಬೆಗಳನ್ನು ಕೂಡಿಸಿ ಕಸಿ ಮಾಡುತ್ತಾರೆ. ಹೀಗೆ ಜೋಡಿಸಿದ ರೆಂಬೆ ಕೊಂಬೆಗಳು ಒಟ್ಟಾಗಿ ಗಟ್ಟಿಯಾದ ಮೇಲ್ಮೈಯನ್ನು ಒದಗಿಸುತ್ತವೆ. ಕುರ್ಚಿ ಹೀಗೆ ಬೆಳೆಯತೊಡಗುತ್ತದೆ. ಕುರ್ಚಿ ಬೆಳೆದ ನಂತರ ಅದನ್ನು ಕತ್ತರಿಸಿ, ಒಣಗಿಸಿ, ನಯಗೊಳಿಸಿ ಮಾರಾಟ ಮಾಡುವುದಷ್ಟೇ ಕೆಲಸವಾಗಿರುತ್ತದೆ. ಆದರೆ ಹೀಗೆ ಒಂದೊಂದು ಕುರ್ಚಿಯನ್ನು ಬೆಳೆಯಲು 6 ವರ್ಷಗಳು ಕಾಲ ಬೇಕಾಗುತ್ತದೆ ಎನ್ನುತ್ತಾರೆ. ಗ್ರೇವಿನ್ ನನಗೆ ಪೀಠೋಪಕರಣಗಳನ್ನು ಬೆಳೆಯುವ ಐಡಿಯಾ ಬಂದಿದ್ದು ಒಂದು ಕಥೆಯಿಂದ. ಚಿಕ್ಕದಿನಿಂದಾಗಲೂ ಗ್ರೇವಿನ್ಗೆ ಬೋನ್ಸ್ನಾಯಿ ಕಲೆಯ ಬಗ್ಗೆ ಆಸಕ್ತಿ ಇತ್ತು. ಮರಗಳನ್ನು ಪುಟ್ಟದಾಗಿಸಿ ಬೆಳೆಯುವಂತೆ ಅವಕ್ಕೆ ಬೇಕಿದ್ದ ಆಕಾರ ನೀಡಲು ಸಾಧ್ಯವೇ ಎಂದು ಯೋಚಿಸುತ್ತಿದ್ದ ಈ ಯೋಜನೆಗೆ ಇಂಬು ಕೊಟ್ಟದ್ದು ಅವನ ಕಾಯಿಲೆಯಾಗಿದೆ. ಗ್ರೇವಿನನಿಗೆ ಹುಟ್ಟಿ ಬಂದ ಕಾಯಿಲೆಯಿಂದಾಗಿ ಆತನ ಬೆನ್ನು ಮೂಳೆಗಳು ಬೇಸಿದುಕೊಳ್ಳುತ್ತಿದ್ದವು. ದೇಹದ ಆಕಾರ ಅಷ್ಟವಕ್ರವಾಗಿತ್ತು. ಹೀಗಾಗಿ ಆತ ಹಲವು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾದ. ಪ್ರತಿ ಬಾರಿಯೂ ಮೂಳೆಗಳನ್ನು ನಿರ್ದಿಷ್ಟ ಆಕಾರದಲ್ಲಿ ಬೆಳೆಯಲು ಲೋಹದ ಚೌಕಟ್ಟನ್ನು ಧರಿಸಬೇಕಾಗುತ್ತಿತ್ತು. ಆನಂತರ ಈತ ಶಿಲ್ಪಕಲೆಯನ್ನು ಕಲಿತ. ಆ ಸಂದರ್ಭದಲ್ಲಿ ಕೈಗೆ ಸಿಕ್ಕ ವಸ್ತುಗಳಿಂದಲೇ ಪೀಠೋಪಕರಣಗಳನ್ನು ವಿನ್ಯಾಸ ಮಾಡುವ ಸವಾಲು ಮುಂದಾಗಿತ್ತು. ಇವೆಲ್ಲವೂ ಒಟ್ಟಾಗಿ ಮರಗಳನ್ನೇ ನೇರವಾಗಿ ತಿದ್ದಿ ಬೆಳೆಸಬಹುದಲ್ಲವ ಎಂಬ ವಿಚಿತ್ರ ಕಲ್ಪನೆಗೆ ಮೂಲವಾದುದಂತೆ. ಗಿಡ ಮರಗಳ ಬೆಳವಣಿಗೆಯ ಅರಿವು, ಕಸಿ ತಂತ್ರಜ್ಞಾನದ ಕೌಶಲ್ಯ, ಕಲಾವಿದನ ಕಲ್ಪನೆಗಳನ್ನು ಒಟ್ಟುಗೂಡಿಸಿ ಹೀಗೊಂದು ಪ್ರಯತ್ನಕ್ಕೆ ಈತ ಮುಂದಾದ. 20 ವರ್ಷಗಳ ಪರಿಶ್ರಮದ ನಂತರ ಹಲವಾರು ಮರಗಳನ್ನು ಹೀಗೆ ಬೆಳೆಸುವುದರಲ್ಲಿ ಸಫಲನಾದ. ಮಡದಿಯ ಜೊತೆಗೂಡಿ ಫುಲ್ ಗ್ರೋನ್ ಕಂಪನಿಯನ್ನು ಸ್ಥಾಪಿಸಿದ. ಕಂಪನಿ ಸ್ಥಾಪನೆಯಾದ 6 ವರ್ಷಗಳ ನಂತರ ಮೊಟ್ಟ ಮೊದಲ ಕಾಡಿನಲ್ಲಿ ಬೆಳೆದ ಕುರ್ಚಿ ಮಾರಾಟವಾಯಿತು. ಇದೀಗ ಕುರ್ಚಿಗಳಷ್ಟೇ ಅಲ್ಲ, ಸ್ಟೂಲ್, ತೂಗುದೀಪಗಳು, ಮೇಜು ಮೊದಲಾದ ಪೀಠೋಪಕರಣಗಳನ್ನು ವಿನ್ಯಾಸ ಮಾಡಿ ಬೆಳೆಯುತ್ತಿದ್ದಾರೆ. ಆದರೆ ಇದೊಂದು ಸಮಸ್ಯೆ ಇದೆ. ಅಂಗಡಿಗೆ ಹೋಗಿ 4-5 ಬಗೆಯನ್ನು ನೋಡಿ ಖರೀದಿ ಮಾಡುವಂತೆ ಈ ಕುರ್ಚಿಗಳನ್ನು ಮಾಡಲು ಆಗುವುದಿಲ್ಲ. ಮುಂದಾಗಿ ಇಂತಹ ಕುರ್ಚಿ ಬೇಕು ಎಂದು ಆರ್ಡರ್ ಮಾಡಿಕೊಳ್ಳಬೇಕು. ಕನಿಷ್ಠ ಎಂದರೆ 6 ವರ್ಷ ಕುರ್ಚಿ ಬೆಳೆಯುವವರಿಗೆ ಕಾಯಲೇಬೇಕು. ಆನಂತರ ಮನೆಗೆ ಕೊಂಡು ತರಬೇಕು. ಬೆಳೆಯುವವರೆಗೂ ಕೊಳ್ಳುವವರೆಗೂ ತಾಳ್ಮೆ ಇದ್ದರಷ್ಟೇ ಈ ಕಾಡಿನ ಕುರ್ಚಿಗಳು ದೊರಕುವಂತೆ ಇರುತ್ತವೆ. ಈ 20 ವರ್ಷಗಳಲ್ಲಿ ಫುಲ್ ಗ್ರೋನ್ ಕೆಲವು 100 ಕುರ್ಚಿಗಳನ್ನು ಮಾರಿರಬಹುದು. ಅವನ್ನು ಪೀಠೋಪಕರಣವಾಗಿ ಬಳಸುವುದಕ್ಕಿಂತಲೂ ಕೊಂಡವರು ಕಲಾಕೃತಿಯಂತೆ ಬಳಸಿಕೊಂಡಿದ್ದೇ ಹೆಚ್ಚು. ಫುಲ್ ಗ್ರೋನ್ ಮಾರಾಟ ಮಾಡಿರುವ ಬಹುತೇಕ ಕುರ್ಚಿ ಪೀಠೋಪಕರಣಗಳು ವಿಶ್ವದ ಅತ್ಯಂತ ಸುಪ್ರಸಿದ್ಧ ಮ್ಯೂಸಿಯಂಗಳಲ್ಲಿ ಕಲಾಕೃತಿಯಾಗಿ ಪ್ರದರ್ಶನಕ್ಕೆ ಇವೆ. ಈ ಕುರ್ಚಿಗಳನ್ನು ಬೆಳೆಯುವ ಆಸಕ್ತಿ ಇರುವವರು ಅಥವಾ ಈ ಬಗ್ಗೆ ತಿಳಿದುಕೊಳ್ಳುವರು ಗೇವಿನ್ ಅಲಿಸರ ತೋಟಕ್ಕೆ ಭೇಟಿ ನೀಡಬಹುದು. ವಿವಿಧ ರೀತಿಯಲ್ಲಿ ಬೆಳೆಯುತ್ತಿರುವ ಕುರ್ಚಿ ಮರಗಳನ್ನು ನೋಡಬಹುದು. ಇನ್ನು ಫೌಂಡ್ ಹಣ ಕೊಟ್ಟು ಪೀಠೋಪಕರಣಗಳ ಈ ಕಾಡನ್ನು ನೋಡಲು ಹೋಗುವವರು ಇದ್ದಾರೆ. ಫುಲ್ ಗ್ರೋನ್ ಕಂಪನಿಗಳಿಗೆ ಆದಾಯವೂ ಇದೆ. ತೋಟದಲ್ಲಿ ಇಂತಹ ಮರಗಳನ್ನು ಬೆಳೆಯಲು ಆಸೆ ಇರುವವರಿಗೆ ಗೇವಿನ್ ಅಲಿಸ್ ಕಂಪನಿ ನೆರವಾಗುತ್ತದೆಯಂತೆ. ನಿಮ್ಮೂರಿನ ತೇಗ, ಮತ್ತಿ, ಗಂಧದ ಮರಗಳಲ್ಲೂ ಹೀಗೆ ತಿದ್ದಿ ಬೆಳೆಸುವುದಾದರೆ ಎಷ್ಟು ಚೆನ್ನ ಅಲ್ಲವೇ? ಹೌದು, ಪ್ರತಿಯೊಂದು ಕುರ್ಚಿಯನ್ನು ಅದಕ್ಕೆಂದೇ ರೂಪಿಸಿದ ಚೌಕಟ್ಟಿನೊಳಗೆ ಬೆಳೆಸಲಾಗುತ್ತದೆ. ಅವು ನಿರ್ದಿಷ್ಟ ಆಕಾರ ಪಡೆಯುತ್ತಿದ್ದಂತೆ ಕವಲುಗಳನ್ನು ಜೋಡಿಸಲಾಗುತ್ತದೆ. ಹೀಗೆ 6 ವರ್ಷಗಳು ಬೆಳೆದ ನಂತರ ಮುಳಿ ಅಂಟು ಇಲ್ಲದೆ ಕುರ್ಚಿಗಳು ರೂಪುಗೊಳ್ಳುತ್ತವೆ. ಪೂರ್ತಿ ಬೆಳೆದ ಕುರ್ಚಿಗಳನ್ನು ಇಡಿಯಾಗಿ ಕತ್ತರಿಸಿ ತೆಗೆದು 1 ವರ್ಷದ ಕಾಲ ಎಚ್ಚರಿಕೆಯಿಂದ ಒಣಗಿಸಲಾಗುತ್ತದೆ. ಅವಶ್ಯವಿದ್ದರೆ ಬಣ್ಣ, ವಾರ್ನಿಷ್ ಸೇರಿಸಬಹುದು. ಅಂತಿಮವಾಗಿ ಕುರ್ಚಿ ಮೊನಚಾದ ಹಾಗೂ

ಒರಟು ಅಂಚುಗಳನ್ನ ಉಜ್ಜಿ ನಯಗೊಳಿಸಿ ನಿರ್ದಿಷ್ಟ ಜ್ಯಾಮಿತಿಯೊಳಗೆ ಸುಂದರ ರೂಪಗಳನ್ನ ನೀಡಲಾಗುವುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುರ್ಚಿಗಳ ಕಾಡು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಆದ ಘಟನೆ ಸ್ನೇಹಿತರೆ. ನನ್ನ ಸ್ನೇಹಿತ ಮದ್ರಾಸಲ್ಲಿದ್ದಾಗ ಸುಮಾರು 18-19 ವರ್ಷ ಕೆಳಗೆ ಆದಂಥ ಘಟನೆ. ಇದನ್ನು ನಾನು ಬರೆದು ಇಂಟರ್ನೆಟ್ಗೆ ಹಾಕಿ 12 ವರ್ಷ ಆಯಿತು. ನನಗೆ ಸುಮಾರು 27,000 ಮೇಲ್ ಬಂದಿದ್ದಾವೆ, ಪ್ರತಿಕ್ರಿಯೆಗಳು ಬಂದಿದ್ದಾವೆ. ಈ ಘಟನೆ ನಮ್ಮ ಜೀವನವನ್ನು ಬದಲಾಯಿಸಿದೆ ಅಂತ ಹೇಳ್ತಾರೆ. ಆ ತಂದೆ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಶನಿವಾರ ಭಾನುವಾರ ರಜಾ, ಶನಿವಾರ ದಿವಸ ಬೆಳಗ್ಗೆ ಪೇಪರ್ ಓದ್ತಾ ಕೂತಿದ್ದಾರೆ. ಹೆಂಡತಿ ಬಂದರು, ಎಷ್ಟು ಪೇಪರ್ ಓದ್ತೀರಿ, ಸಾಕು ಮಾಡ್ರಿ ಅನ್ನೋ ಪೇಪರು, ನೋಡ್ರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ ಅಂದರು. ಇದೆಲ್ಲರ ಮನೆಯಲ್ಲಿ ಆಗುವಂಥದ್ದೇ. ಮಗ ಮಗಳು ಏನಾದ್ರು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ನನ್ನ ಮಗ ನನ್ನ ಮಗಳು ಅಂತ ಹೇಳ್ಕೊತಾರೆ. ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಮಗ ನಿಮ್ಮ ಮಗಳು ಅಂತ. ನಿಮ್ಮ ಮಗ ಅಂದ್ರೆ ತಕರಾರಿದೆ ಅಂತ ಗೊತ್ತು. ಯಾವಾಗ ಹೆಂಡತಿ ಬಂದು ನೋಡಿ ನಿಮ್ಮ ಮುದ್ದಿನ ಮಗಳು ಅಂದ್ಲು, ಪೇಪರ್ ಕೆಳಗಿಟ್ಟ ಆಯ್ತಪ್ಪ, ಮಗು ನೋಡಿದ, ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳತಾ ಇತ್ತು, ಯಾಕೆ ಅಳ್ತಾಳ ಅವಳು ಅಂತ ನೋಡಿದ, ಗೊತ್ತಾಯ್ತು ಅಮ್ಮ ಮಗಳಿಗೆ ಮೊಸರನ್ನ ತಿನ್ನು ಅಂತ ಕಲಿಸ್ಕೊಂಡು ಬಂದಿದ್ದಾಳೆ ಬಟ್ಟಲಲ್ಲಿ. ಆಗ ಮಗುಗೆ ಮೊಸರನ್ನ ಕಂಡ್ರೆ ಆಗೋಲ್ಲ, ಅಮ್ಮನಿಗೆ ಮೊಸರನ್ನ ಒಳ್ಳೇದು ಅನಿಸಿದೆ, ತಿನ್ನು ಅಂತ ಒತ್ತಾಯ ಮಾಡ್ತಾರೆ. ಆ ಗುದ್ದಾಟದಲ್ಲಿ ಮಗುಗಳು ಬಂದಿದೆ. ಅಪ್ಪ ಪೇಪರ್ ಇಟ್ಟು ಮಗು ಪಕ್ಕ ಕೂತ್ಕೊಂಡು ಆಕೆ ಹೆಗಲ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿನ್ಬಿಡಮ್ಮ, ನೀ ತಿಂದೇ ಹೋದ್ರೆ ನಿಮ್ಮಅಮ್ಮ ನನ್ನ ಬೈತಾಳೆ. ಮಗು ಬುದ್ಧಿವಂತ ಅದು, ಕಣ್ಣು ಒರೆಸ್ಕೊಂಡು ಹೇಳ್ತಾ, ಅಪ್ಪ 2 ಚಮಚ ಅಲ್ಲ ಇಡೀ ಬಟ್ಲ ಅನ್ನ ತಿನ್ಬಿಡ್ತೀನಿ, ಅದನ್ನ ಕೇಳಿದ್ ಕೊಡಿಸ್ತೀಯಾ ಅಂತ. ಈ ಮಕ್ಕಳಿಗೆ ಯಾವಾಗ ಹುಕ್ ಹಾಕ್ಬೇಕು ಅಂತ ಗೊತ್ತಿರುತ್ತೆ. ಅಪ್ಪ ಖುಷಿಯಲ್ಲಿ ನಾನು ಕೊಡ್ತೀನಿ ಮಗು, ಬೇಕಾದ ಕೊಡ್ತೀನಿ ತಿನ್ಬಿಡು ಅಂದ. ಮಗು ಗೊತ್ತು ಅಪ್ಪ ಬರೀ ಮಾತಾಡ್ತಾರೆ, ಕೀಲಿಕೈ ಅಮ್ಮನ ಹತ್ರ ಇರೋದು. ಅಮ್ಮ ನೋಡ್ತು, ಅಮ್ಮ ಕೋಪದಲ್ಲಿ ಗುರುರು ಅಂತ ಇದ್ರಿನ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತ ಅಮ್ಮ ಅಂದ್ರು. ಕಣ್ಣು ಒರೆಸ್ಕೊಂಡು ಮಗು ಗಬ ಗಬ ಗಬ ಇಡೀ ಬಟ್ಲ ಅನ್ನ ತಿಂತು. ಅಪ್ಪನಿಗೆ ಸಂಕಟ ಆಯ್ತು, ಅದಕ್ಕೆ ಇಷ್ಟ ಇಲ್ಲ ಪಾಪ ಮೊಸರನ್ನ, ಏನೋ ಬೇಕಾಗಿದೆ ಅದ್ರ ಆಸೆಗೆ ತಿಂತ ಇದೆ ಮಗು ಇದು. ಮಗು ತಿಂದು ನೀರು ಕುಡಿದು ಕೈ ಬಾಯಿ ತೊಳ್ಕೊಂಡು ಓಡಿ ಬಂದ್ಲು. ಅಪ್ಪ ಸೋಫಾದ ಮೇಲೆ ಕೂತಿದ್ರಲ್ಲ, ನಿಮ್ಮ ಕಣ್ಮೊಂದು ಚಿತ್ರ ಬರ್ಬೇಕು ಸ್ನೇಹಿತರೆ. ಆ ಪುಟ್ಟ ಮಗು ಓಡಿ ಬಂದು ಹಾರಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂತು. ತನ್ನ ಪುಟ್ಟ ಕೈಗಳನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ ಕೊಡಿಸ್ತೀಯಾ ಅಂತ. ಮಕ್ಕಳಿಗೆ ಏನಾದರೂ ಬೇಕಾದ್ರೆ ಅವ್ರು ಬಹಳ ಚೆನ್ನಾಗಿರ್ತಾರೆ. ಅಪ್ಪನಿಗೆ ಖುಷಿ ಇತ್ತು, ಕೊಡ್ತೀನಿ ಮಗಳೇ ಅಂದ. ನೆನಪಾಯ್ತು ದಸಕ್ಕಂತಿದೆ.

ಉತ್ಸಾಹದಲ್ಲಿ ಏನ್ ಬೇಕಾದ್ರೂ ಕೊಡಿಸ್ತೀನಿ ಅಂದ್ಬಿಟ್ಟಿದ್ದಾನೆ. ಬಹಳ ಬೆಲೆ ಬಾಳೋದು ಕೇಳಿಸಿದ್ರೆ ಏನ್ ಮಾಡೋದು? ಮಗಳು ಹೇಳ್ದಮ್ಮ, ನಿಮ್ಮಪ್ಪ ಬಹಳ ಶ್ರೀಮಂತ ಅಲ್ಲಮ್ಮ, ಸಣ್ಣದೇನಾದ್ರೂ ಕೇಳು, ಕೊಡಿಸ್ತೀನಿ. ಅಪ್ಪ ಇದು ಬಹಳ ಚೀಪ್ ಆಗಿದೆ ಅದು, ಹಂಗಾರೆ ಕೇಳು ಮಗಳೇ, ಕೊಡಿಸ್ತೀನಿ ಅಂದ್ಲು. ಆ ಮಗುಗೆ ತುಂಬಾ ಅನ್ಸ್ಬಿಡ್ತು, ಎಲ್ಲ ನನ್ನೇ ನೋಡ್ತಿದ್ದಾರೆ ಅನ್ಸ್ಬಿಡ್ತು. ಮನೇಲಿ ಇರೋರು ಯಾರು ರೂಮಲ್ಲಿ? ಅಪ್ಪ, ಅಮ್ಮ, ಅಮ್ಮನಮ್ಮ, ಅಜ್ಜಿ, ಮೂರು ಜನ ಹಿಂಗೆ ನೋಡ್ತಾ ಇದ್ರು. ಏನ್ ಕೇಳ್ತಿದೆ ಮಗು ಇದು ಅಂತ. ಆ ಮಗು ಇನ್ನೊಂದು ಸ್ವಲ್ಪ ಮುಜುಗರ ಆಗಿ ಕೈ ಕುತ್ತಿಗೆ ಹತ್ರ ಬಿಗಿ ಮಾಡಿಕೊಂಡು ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂತ. ಚಿಂತೆ ಮಾಡಬೇಡ ಮಗು, ನೀ ಕೇಳು, ಕೊಡಿಸ್ತೀನಿ ಅಂದ. ಹಾಗಾದ್ರೆ ನಾಳೆ ನನ್ನ ಸಲೂನಿಗೆ ಕರ್ಕೊಂಡು ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಅಪ್ಪನಿಗೆ ಇದೆ ಜಲ್ ಅಂತು. ಆ 230 ವೋಲ್ಟ್ ಸಾಕೆಟಲ್ಲಿ ಬಟ್ ಹಾಕಿದಂಗಾಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಹರಿದ್ರು. ಛೇ ಅಸಹ್ಯ, ಇದೇನು ಹುಡುಗಿ ತಲೆ ಬೋಳಿಸ್ಕೊಳ್ಳೋದು ಯಾಕದು? ಅಪ್ಪ ಕೇಳಿದ್ರು, ಯಾಕಮ್ಮ ತಲೆ ಬೋಳಿಸ್ಕೋತೀಯಾ ಅಂತ. ನನಗೆ ಬೇಕು. ಯಾಕೆ ಅಂತ ಹೇಳೋಲ್ಲ, ನನಗೆ ಬೇಕು. ಬೇಡಮ್ಮ, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದು ಕೂದಲು, ಎಷ್ಟು ಚಂದ ಕಾಣಿಸ್ತೀವಿ ಗೊತ್ತಾ? ಹುಡುಗಿ ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೋ ಇಲ್ಲ ಗೊತ್ತಿಲ್ಲ, ನಾನು ತಲೆ ಬೋಳಿಸ್ಕೋಬೇಕು. ಅಪ್ಪ ಇಲ್ಲ ಅಂದ. ಅಮ್ಮ ಇಲ್ಲ ಅಂದ್ರು, ಅಜ್ಜಿ ಬೈದರು. ಆ ಹುಡುಗಿ ಅಳೋಕೆ ಶುರು ಮಾಡ್ತು. ಅಪ್ಪ ನಾನು ಹೋದ ವಾರ ನೀ ಹರಿಶ್ಚಂದ್ರ ಕತೆ ಹೇಳಿ ಒಂದ್ಸಲ ಮಾತು ಕೊಟ್ಟರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ, ನೀನು ಹೇಳಿದ್ದೆಲ್ಲ ಚೀಪ್ ಆಗಿದ್ದರೆ ಕೇಳು ಕೊಡಿಸ್ತೀನಿ ಅಂದಿದ್ದೆಲ್ಲ. ನಾ ಕೇಳಿ ತುಂಬ ಕಾಸ್ಟ್ಲಿ ಏನಿಲ್ಲಲ್ಲ, ಚೀಪ್ ಆಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡಿದ, ಹೆಂಡತಿ ಅತ್ತೆ, ಆಯ್ತಮ್ಮ ಮಾಡ್ತೀನಿ ಬಿಡು ಅಂದ. ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಮರುದಿನ ಮಗಳನ್ನ ಕರ್ಕೊಂಡು ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಬಂದ. ವಿಚಿತ್ರ ಕಾಣ್ತಾ ಇತ್ತು ಮಗು. ಮರುದಿವಸ ಶಾಲೆಗೆ ಹೋಗಿ ತಯಾರಾಗಿದೆ, ನಿಮ್ಮ ಕಣ್ಮುಂದು ಚಿತ್ರ ಬರ್ತದೆ. ಪುಟ್ಟ ಹುಡುಗಿ, ಚಂದದ ಹುಡುಗಿ, ಒಳ್ಳೆ ಯೂನಿಫಾರ್ಮು, ಹೆಗಲಿಗೆ ಒಂದು ಚೀಲ, ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಬೋಳ್ತಾಳೆ. ಅಪ್ಪ ಕಾರಲ್ಲಿ ಕರ್ಕೊಂಡು ಹೋಗ ಶಾಲೆ ಹತ್ರ ಬಿಟ್ಟ. ಮಗು ಹೋಗಿ ಗೇಟ್ ಹತ್ರ ನಿಂತ್ಕೊಂತು. ಆಕೆ ನೋಡೋಕೆ ಆಗ್ತಾ ಇಲ್ಲ, ಒಳಗೋಗು ಒಳಗೋಗೋ ಅಂದ. ಇಲ್ಲಪ್ಪ ನಾ ಕಾಯ್ತೀನಿ, ನನ್ನ ಫ್ರೆಂಡ್ ಬರ್ತಾನೆ ಅಂತ. ಇದೇ ಯಾವ ಫ್ರೆಂಡಪ್ಪ ಅಂತ ಇವನು ಕೂತ್ಕೊಂಡ. ಹಿಂದೆ ಇನ್ನೊಂದು ಕಾರ್ ಬಂತು. ಆ ಕಾರಿಂದ ಒಬ್ಬ ಹುಡುಗ ಇಳಿದ. ಇದೇ ವಯಸ್ಸಿನ ಹುಡುಗ, ಇಂಥದೇ ಯೂನಿಫಾರ್ಮು, ಅಂಥದೇ ಹೆಗಲ್ ಚೀಲ, ಅಂಥದೇ ವಾಟರ್ ಬಾಟ್ಲು, ಅಂಥದೇ ಟಿಫಿನ್ ಕ್ಯಾರಿಯರು, ಅವಂದು ಬೋಳ್ತಾಳೆ. ಈ ಹುಡುಗಿ ಅಪ್ಪ ಅವ್ರು ನೋಡ್ತಾ ಇದ್ದ, ಇದೇನು ವಿಚಿತ್ರಪ್ಪ, ಶಾಲೆ ಯೂನಿಫಾರ್ಮ ಚೇಂಜ್ ಆಯ್ತು ಏನೋ? ಆ ಹುಡುಗ ನಿಧಾನಕ್ಕೂ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಆ ಹೊತ್ತಿಗೆ ಹಿಂದಿನ ಕಾರ್ ಬಂತಲ್ಲ, ಒಬ್ಬ ತಾಯಿ ಓಡಿಸ್ತಾ ಇದ್ರು ಕಾರು. ಆಕೆ ಇಳಿದು ಬಂದ್ರು. ಇವನ್ ಕಡೆ ಹುಡುಗಿ ಅಪ್ಪನ ಕಡೆ ಬರ್ತಾ ಇದ್ರು. ಅವ್ರ ಕಣ್ಣಲ್ಲಿ ಒಂದೇ ಸಮ ನೀರು ಸುರಿತಾ ಇತ್ತು. ಈತ ಅವ್ರು ನೋಡ್ತಾನೆ ಇಲ್ಲ, ಹುಡುಗರನ್ನೇ ನೋಡ್ತಾ ಇದ್ದ. ಆಕೆ ಕೇಳಿದ್ರು, ಸರ್ ಆ ಹುಡುಗಿ ನಿಮ್ಮ ಮಗಳ? ಹೌದು ನನ್ನ ಮಗಳಕ್ಕೆ ಅಂತ. ಆಕೆ ಹೇಳಿದ್ದು, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ಭಗವಂತನ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಒಬ್ಬ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ದೊಡ್ಡ ಪುಣ್ಯ ಮಾಡಿದ್ರಿ ನೀವು. ಆ ಹುಡುಗ ನಿಮ್ಮ ಮಗನ ಅಂತ ಕೇಳಿದ. ಹೌದು ನನ್ನ ಮಗ. ನೀವು ಹೇಳಿದ, ಏನು ವಿಚಿತ್ರ ನೋಡ್ರಿ ಇದು, ನನ್ನ ಮಗಳು ಮೊನ್ನೆ ಹಠ ಹಿಡಿದ್ಲು ಅಂತ ಹೇಳಿ ನೀನು ತಲೆ ಬೋಳಿಸ್ಕೊಂಬಂದು ಯಾಕೆದು? ನಿಮ್ಮ ಹುಡುಗನ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ವಿಶೇಷ ಅಂದ ಹೇಳಿ ಆಕೆ ನೋಡ್ದ. ಆಕೆ ಮೊದಲೇ ಅಳ್ತಾ ಇದ್ರಲ್ಲ, ಈತ ಹೀಗೆ ಕೇಳಿದ ತಕ್ಷಣ ಆಕೆ ನೆಲದ ಮೇಲೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿ. ಇವನಿಗೆ ಗಾಬರಿ ಆಯ್ತು. ಸಾರಿ ಏನೋ ತಪ್ಪಂದ್ಬಿಟ್ನ ನಾನು, ಬೇಜಾರಾಯ್ತಾ? ಇಲ್ಲ, ನನಗೆ ಭಾವನೆ ತಡ್ಕೊಳ್ಳೋಕ್ಕಾಗಲಿಲ್ಲ ಸರ್, ಆ ಹುಡುಗ ನನ್ನ ಮಗ, ಒಬ್ಬನೇ ಮಗ, ಹುಟ್ಟಿದ್ದು ಒಂದೇ ನನಗೆ. 3 ವರ್ಷದಿಂದ ಜ್ವರ ಬರ್ತಾ ಇತ್ತು, ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ವಿ, ಔಷಧಿ ಕೊಟ್ವಿ. ಈಗ 8 ತಿಂಗಳಿಂದ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ನನ್ನ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ, ಅದು ಕೊನೆ ಹಂತದಲ್ಲಿದ್ದಾನೆ. ಇನ್ನು ಜಾಸ್ತಿ ದಿವಸ ಬದುಕೋಲ್ಲ ಅವನು, ಮನೆಯಲ್ಲಿ ಅತಿಥಿ ಇದ್ದಂಗೆ ಇರ್ತಾನೆ, ಯಾವಾಗ ಬೇಕಾದ್ರೂ ಎದ್ದು ಹೋಗ್ಬೋದು, ನೋಡ್ಕೊಳ್ಳಿ ಆದಷ್ಟು ಅಂದರು. ಕೆಮೋಥೆರಪಿ ಶುರು ಮಾಡಿದ್ವಿ. ಮೈ ಮೇಲಿನ ಕೂದಲೆಲ್ಲ ಉದುರು ಹೋಗಿದೆ, ತಲೆಯೆಲ್ಲ ಕೂದಲು ಹೋಗಿದೆ, ಅಶಕ್ತ ಆಗಿದ್ದಾನೆ. ಕೆಮೋಥೆರಪಿ ಮುಗಿಸ್ಕೊಂಬಂದಾಗ ಅಳುತ್ತಾನೆ, ಅವನು ಬದುಕಲ್ಲ ಅನಿಸ್ಬಿಡುತ್ತೆ ನಮಗೆ. ಆಗ ನಿಮ್ಮ ಮಗಳು ಬರ್ತಾಳೆ ಸ್ವಾಮಿ, ಅವನ ಹತ್ರಕ್ಕೂ ಶಾಲೆಗೆ ಬಾರೋ, ಆರಾಮ ಅನಿಸ್ತದೆ ಅಂತಾಳೆ. ಮೊನ್ನೆ ಶುಕ್ರವಾರ ದಿವಸ ಅಂತ ಅವನು ಕರ್ಕೊಂಬಂದಾಗ ಅವನು ಬದುಕಲಿಕ್ಕಿಲ್ಲ ಅಂತ ಡಾಕ್ಟ್ರ್ ಹೇಳಿಬಿಟ್ಟಿದ್ರು. ನಿಮ್ಮ ಮಗಳು ಬಂದು ಶಾಲೆಗೆ ಬಾರೋ ಸೋಮವಾರ, ಗೆಳೆಯರ ಜೊತೆಗಿದ್ದ ಸಹ ಆರಾಮ ಅನಿಸ್ತದೆ ಅಂದ್ಲು. ಇಲ್ಲ ನಾ ಬರೋಲ್ಲ, ನನ್ನ ಕೂದಲೆಲ್ಲ ಉದುರು ಹೋಗಿದೆ, ನಾನು ನೋಡಿ ಹುಡುಗರು ನಗ್ತಾರೆ, ನಾ ಬರೋಲ್ಲ ಅಂದ. ಆ ನಿಮ್ಮ ಮಗಳು ಏನು ಮಾಡಿದ್ಲು ಗೊತ್ತಾ, ಅದಕ್ಕೆ ದೇವತೆ ಅಂತ ಹೇಳೋದಕ್ಕೆನ ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ, ಚಿಂತೆ ಮಾಡಬೇಡವೋ, ನಿನ್ನ ನೋಡಿ ಯಾರೂ ನಗಲ್ಲ, ನನ್ನ ನೋಡಿ ನಕ್ಕರು ಒಡ್ಡಿ ಇಲ್ಲ, ನಿನ್ನ ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ಯಾಕೆ ಹೇಳಿದ್ಲೋ ಗೊತ್ತಿಲ್ಲ, ಆಕೆ ಮಾತು ನಂಬಿ ನನ್ನ ಮಗ ಮೊಟ್ಟ ಮೊದಲನೇ ಬಾರಿಗೆ ಶಾಲೆಗೆ ಬಂದಿದ್ದಾನೆ. ಇವತ್ತು ನಾನು ಕಾರಲ್ಲಿ ಬರಬೇಕಾದ್ರೆ ನಿನ್ನ ಮಗಳನ್ನು ಗೇಟ್ ಹತ್ರ ನಿಂತದ್ದು ನೋಡಿದೆ, ತಕ್ಷಣ ಗೊತ್ತಾಯಿತು ನನಗಿದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ. ಅದಕ್ಕೆ ಸ್ವಾಮಿ ನಿಮ್ಮ ಮಗಳು ದೇವತೆ ಅಂದದ್ದು ಅಂತ. ಅಪ್ಪನಿಗೆ ಅರ್ಥ ಆಯಿತು, ಆ ಹುಡುಗಿ ಯಾಕೆ ತಲೆ ಬೋಳಿಸ್ಕೋಬೇಕಂತಿದ್ಲು ಅಂತ. ತನ್ನ ಮುಖವನ್ನು ಕೈಯಲ್ಲಿ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ತನಂತೆ, ಅಪ್ಪ ಮಗಳೇ ಈ ಜನ್ಮದಲ್ಲೇನೋ ನೀನು ನನ್ನ ಮಗಳಾಗಿ ಹುಟ್ಟಿದ್ದೀಯಮ್ಮ, ಆದರೆ ಮುಂದಿನ ಜನ್ಮದಲ್ಲಿ ಖಂಡಿತ ನನ್ನ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ. ಇನ್ನೊಬ್ಬರಿಗೆ ಏನೂ ಅಪೇಕ್ಷೆ ಮಾಡದೆ ಪ್ರೀತಿ ತೋರಿಸೋದು ಹೇಗೆ ಅನ್ನೋದನ್ನು ನನಗೆ ಕಲಿಸ್ಕೊಡಮ್ಮ ಅಂತ ಕೇಳಿದ್ನಂತೆ. ನಾವೆಲ್ಲ ಹಾಗೇ ಇದ್ವಿ ಮಕ್ಕಳಾಗಿದ್ದಾಗ, ಹಂಚ್ಕೊಂಡು ತಿಂತ.

ಹೋಗ್ತಾ ಇದ್ವಿ. ಮುಂದೆ ಬೇಡ ಬೇಡ, ನಂದು ನಂದು ನಂದು ಅಂತ ಬಂದು ಬಂದು ಒಂದು ದ್ವೀಪುತ್ತರಾಗಿ ಸಂಕಟ ಪಡ್ತಾ ಇದ್ದೀವಲ್ಲ, ಅಂಥ ಮಕ್ಕಳು ನಮ್ಗೆ ಆದರ್ಶ ಆಗಬೇಕು. ನಾವು ಮಕ್ಕಳಿಗೆ ಆದರ್ಶ ಆಗ್ತೀವೋ ಬಿಡ್ತೀವೋ, ಆ ಪುಟ್ಟ ಮಕ್ಕಳು ನಮ್ಮ ಜೀವನಕ್ಕೆ ಆದರ್ಶ ಆದರೆ ನಮ್ಮ ಜೀವನ ಬಂಗಾರ ಆದೀತು ಅನ್ಸುತ್ತೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
0: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ನಟರಾಜುರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
3: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಆ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಲ ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ನೈ ಜಗಮುಲನ್ನೇ ಬಗಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮಧ್ರ ಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ರಾವಣನ ಮೂಲ ಬಲ ಕಂಡು ಕಪಿಸೇನೆ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಹೋಗಿದವು ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಹೋಗಿದವು ನರನಾಗಿ

ಇರಬಾರದೆಂದೆಣಿಸಿ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ ದೇವರಾಮಚಂದ್ರ ಜಗವೆಲ್ಲ ತಾನಾದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿಗೆ ಇವ ರಾಮ ಇವನಿಗೆ ಅವ ರಾಮ ಅವನಿ ನೋಡಿ ಬರೀ ಸುಖಿಂಕೆ ರವಿ ಅಸುರ ಗುರುಳರೆಲ್ಲರೂ ರವಿ ಅಸುರ ಗುರುಳರೆಲ್ಲರೂ ಅವರವರೆ ಹೊಡೆದಾಡಿ ಹತರಾಗಿ ಹೋದರು ಅವರವರೆ ಹೊಡೆದಾಡಿ ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ.

ಪುರಂದರ ವಿಠಲರಾಯನ ಜನದಲ್ಲಿ ಪುರಂದರ ವಿಠಲರಾಯನ ಕೊನೆಗೊಡೆಯನು ನಾನೊಬ್ಬನಾಗಿ ನಿಂತ ಕೊನೆಗೊಡೆಯನು ನಾನೊಬ್ಬನಾಗಿ ನಿಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ

0: ಕೇಳುಗರೇ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ನಟರಾಜರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
2: ಒಮ್ಮೆ ನಕ್ಕು ನನ್ನ ನಗಿದು

ಚಿಕ್ಕ ಮುತ್ತು ಸುರಿದು ಹೋಗಲಿ, ಪಕ್ಕ ನಮ್ಮೆ ನಕ್ಕು ಬಿಡು ಚಿಂತೆ ತೊಲಗಲಿ, ಚಿಂತೆ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕುರಿಗಳು ಸಾರ್, ಕುರಿಗಳು

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಭೂಮಿ ತಬ್ಬಿದ್ ಮಾಡಿದ್ದಂಗೆ, ಬಳ್ಳಿ ಬಳ್ದಿದ್ರೋಡಿದ್ದಂಗೆ,

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ. ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಿ ಮಠಕೆರೆ ಆಡಿಯ ಕೃಷಿಕರಾದ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೆರೆ ಹಳ್ಳಿಯ ಹಿರಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಸೋಮಯ್ಯ ಅವರು. ಇವರು ಕಳೆದ 40 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇವರು ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ರಾಗಿ, ಅವರೆ, ಕಡಲೆ, ಧನಿಯಾ, ಹತ್ತಿ ಹಾಗೂ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೆದು ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕದ ತರಬೇತಿಯನ್ನು ಪಡ್ಕೊಂಡು ಎರೆಹುಳು ಗೊಬ್ಬರವನ್ನ ತಯಾರಿಸಿ ಒಂದು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಸಂಸ್ಥೆಯಿಂದ ಪಡ್ಕೊಂಡು ಒಂದು ಉತ್ತಮವಾದ ಸುಸ್ಥಿರ ಕೃಷಿ ಚಟುವಟಿಕೆಯನ್ನ ಮಾಡ್ತಿರುವಂತ ಅನುಭವವನ್ನ ಇಂದಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸೋಮಯ್ಯವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ?
4: ಆರಂಭದಿಂದ ಅಂದಾಗ ತಂದೆ ತಾಯಿ ಸಲುವಾಗ ಜೀತಾವು, ಆಗ ಸಂದ ತಾಯಿಗಳು ಬರ್ತಾನ ಜೀತ್ಕೋದು, ಹೋಗಿ ಒಬ್ಬ ರೈತರ ಹತ್ರ ಹೋಗಿ ಜೀತೆಗೆಯೋದು. ಅಲ್ಲಿ ಒಂದು ವರ್ಷಕ್ಕ 1,000 ಕೊಡಬಹುದು, 7,000 ಕೊಡಬಹುದು ವರ್ಷ ಅಂತ ಜೀತೆಗೆಯೋದು. ತಂದೆ ತಾಯಿಗೆ ಅನ್ನ ದೀರಾಕ್ದು, ಜಮೀನು ತಂದ ಮಾಡ್ತಿದ್ರು ಸರ್ಕಾರದಿಂದ, ಅಗ್ರಿಕಲ್ ಆಫೀಸ್ನಿಂದ, ಬಿಡಿಓ ಆಫೀಸ್ನಿಂದ, ಇದು ತಹಸೀಲ್ದಾರ ನೇಮಿಂದ ಭೂಮಿ ಜಾಗ ಎಲ್ಲ ನಮ್ಗಾಯ್ತು ತಂದೆ ಕಾಲದಿಂದ. ಆ ತಂದೆ ಕಾಲದಲ್ಲಿ ಆದದ್ಕ ತಂದೆ ಆ ಕಾಲದಲ್ಲಿ ಆದದ್ಕ ಸರ್ಕಾರಿ ಕಂದಾಯ ಕಟ್ತಿತ್ತಾಗ. ಈಗ ಸರ್ಕಾರ ಏನಾಯ್ತು, ನಿಮ್ ಸ್ವತಂತ್ರಗಳು ನಾವು ಕಟ್ತೀವಿ, ನೀವೇ ಕಟ್ಟಬೇಕು ಅನ್ನೋದು ಉತ್ಪಾದನೆ ಆಯ್ತು. ಒಬ್ಬ ಗ್ರಾಮದಲ್ಲಿ ಒಬ್ಬ ಸೆಕ್ರೆಟರಿ ಇರ್ತಾರ, ಅಧಿಕಾರಿಗಳು ಇದ್ದಾಗ ಸರಿ, ಒಂದು ಸಾಣ್ಬಾಗರ್ ಕಾಲದಲ್ಲಿ ಹಂಗಾಯ್ತು, ಈಗ ಅಧಿಕಾರಿ ಕಾಲದಲ್ಲಿ ಹಿಂಗಾಯ್ತು. ಕೃಷಿ ಇಲಾಖೆಯಿಂದ ಒಂದ್ ಜೊತೆ ಯತ್ನ ಕೊಟ್ಟಿದ್ರು ಗೌರ್ಮೆಂಟ್ ಇಂದ, ಜಮೀನು ಗೌರ್ಮೆಂಟ್ ಇಂದ ಜಮೀನ್ ಕೊಟ್ರು, ಗೌರ್ಮೆಂಟ್ ಇಂದ ಒಂದ್ ಮನವನ್ನು ಕಟ್ಸಿಕೊಟ್ಟಿದ್ರು. ಇವೆಲ್ಲ ಮಳ ಗಾಳಿ ಆಗಿ ಎಲ್ಲ ಗೋಡೆ ಕಸಬಿದ್ದು. ಅದ ಆ ಕಾಲದಲ್ಲಿ ಬಂದ್ಮೇಲೆ ಸಡ್ ಗಿಡ ಹಾಕೊಂಡು ಹಂಗೆ ಕಾಲ ಮಾಡಿ ಇದ್ದಾಗ ನಮ್ಮ ಮೈರಾಡ ಕಂಪನಿ ಅಂತ ಬಂತು. ಮೈರಾಡ ಕಂಪನಿ ಬಂದಾಗ ಮನೆ ಜಾಗಿರೋಗ್ಲು ಮನೆ ಹಂಗ್ ಕೊಡಿಸ್ರು. ಆಮೇಲೆ ಅವರು ಕಂಪನಿಯಿಂದ ಜಮೀನ್ ಭಾಗ ಬೆಳವಣಿಗೆ ಬೀಜ ಬಿತ್ನ ರಾಗಿ ಹತ್ತಿ ಎಲ್ಲ ಅವರು ಕೊಡ್ತಿದ್ದರು, ಕೊಡ್ತಿದ್ದು ಕಡೆಗಾಲದಲ್ಲಿ. ಅವರು ಈಗ ಸ್ಥಳದಲ್ಲಿ ಜಮೀನು ಮನೆ ಎಲ್ಲನೂ ಹುಷಾರಾಗಿ ನಮ್ಮ ಪಟ್ಟ

ಎಲ್ಲ ನೋಡ್ಕೊಂಡು ಅವರು ನಮ್ಗ ಸೌಕುಲ ಮಾಡಿದ್ರು. ಒಂದೇ ಊರು ಮಾಡಲ್ಲ, ಅಪ್ಪ 5 ವರ್ಷ ನಿಮ್ ಗ್ರಾಮದಲ್ಲಿ ಮಾಡಿದ್ನ, 5 ವರ್ಷ ಬೇರೆ ಗ್ರಾಮದಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಅವರು ಒಂದು ದಿಕ್ಕಿಟ್ರು. ಇತ್ತು ಸರಿ ಅಂದ್ಬಿಟ್ಟು ನಾವು ಈಗಲೂ ಪಡಿತಿದೀವಿ, ಅವ್ರ ಹತ್ರ ಪಡಿತೀವಿ, ನಮ್ ಖುಷಿಲಿ ಪಡಿತಿದ್ದೀವಿ. ಈಗ ನಮ್ಗ ಹೋದ ವರ್ಷ ರಾಗಿ 5 ಕೆಜಿ ರಾಗಿ, ನಾವಣೆ 1 ಕೆಜಿ ಎಲ್ಲ ಕೊಟ್ರು. ಕೊಟ್ಟಾಗ ರಾಗಿ ಬಿತ್ತು, ರಾಗಿ ಆಯ್ತು, ಆಮೇಲೆ ಬೇರೆ ನಾವಣೆ ಅದು ಹುಟ್ಟಲಿಲ್ಲ, ಯಾವಾಗ ಅದು ಹೋಯ್ತು. ಆಗ ರಾಗಿ ಬೆಳೆದು ಆ ರಾಗಿಗ ಕುಡಿ ಅಂದ್ಬಿಟ್ಟು ಉಪಯೋಗಿಸ್ತು. ಹುಲ್ಲು ಸೊಪ್ಪು ರಾಗಿ ಎಲ್ಲ ನಮ್ಗೆ ಒಂದಷ್ಟಾಯ್ತು, ಆದ್ಮೇಲೆ ಉಪಯೋಗಿಸ್ಕೊಂಡು ಬಳಸ್ಕೊಂಡಿದ್ದೆವು. ಮರಾಠಿಗೇನು ಕೊಟ್ಟಿಲ್ಲ ನಾವು. ಹಂಗಾಗಿ ನಾವು ದನ ದನದಿಂದ ನಮ್ಗ ಆ ಗೊಬ್ಬರ ಗೋಳಗ ಅದಕ್ಕೆ ಬೆರಣಿಗ ಅದಕ್ಕೆ ಕಸ ಆಯ್ತು. ಸೊಪ್ಪಿನೊಳಗ ತರದು ಹಿಂಗೆ ನಮ್ ಗೊಬ್ಬರ ಸೊಪ್ಪುಗಳು ತರದು ಅದಕ್ಕೆ ಬೆರಕ ಹಾಕಿ ದನ ಕಸ ಇಟ್ಟು ಗುಡಿಸಿ ತಿಪ್ಪ ಮಾಡಿಕೊಂಡು ಅದಕ್ಕೆ ಎರಳು ಅಂತ ಆಯ್ತು. ಆ ಎರಳು ಏನಾಗದ, ಈಗ ನಮ್ಮ ಮಗ ಅವರು ಸತ್ತ ಮೇಲೆ ಅದಕ್ಕೆ ಗಮನ ಇಲ್ದಾಗ್ರು ಮಕ್ಕಳಿಗೆ ಹೇಳಿದಿ, ಅಪ್ಪ ಸತ್ತು ಹೋದ್ಬಿಟ್ಟು ಕೈ ಬಿಡಬೇಡಿ, ಆ ಹುಳ ಸಾಕಾಣಿಕೆ ಹೋಗಿ, ಅದು ಹುಳ ಏನಿದ್ದು ದನ ಗೊಬ್ಬರ ನಮ್ಮ ಮನೆಯಿಂದ ತಗೋಗಿ ಹಾಕಿ ಮುಂದೆ ನಮ್ಗೆ

0: ಮಾಡಿ ನಿಮ್ಮ ಮನೆಯನ್ನು ನಡೆಸ್ಕೊಂಡು
1: ಹೋಗಿ.
0: ಈಗ ಎಲ್ಲಾ ತರ ಸೌಲಭ್ಯ ಸಿಗ್ತಾ ಇದೆ, ನಿಮ್ಮ ಜಮೀನಲ್ಲಿ ಕೆಲಸ ಮಾಡಿದ್ರೆ ಶಕ್ತಿ ಸಾಲ್ತೆ.
1: ಹಂಗ
0: ಆಗಿನ ಕೃಷಿಗೂ ಹೋಲಿಸ್ಕೊತು ಅಂದ್ರೆ ಈಗ ನೀವು ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆ
1: ಆಗಿದೆ. ಆದ್ರೂ ಆ ಕಾಲದಲ್ಲಿ ಮಳ ಫುಲ್ ಇತ್ತು, ಈಗ ಮಳದ ಹಣ ಸ್ವಲ್ಪ ಕಡಿಮೆ ಆಗಿದೆ. ಈ ತರ ಆಗಿದೆ, ಮಳ ಹೋದ್ರೆ ನಮ್ಗೆ ಬೋರ್ ಇಲ್ಲದ ಜಮೀನಲ್ಲಿ ಮಳ

0: ಇದ್ದೀವಿ. ಆಮೇಲೆ ಹತ್ತಿಲಿ ಒಂದು ಈಶತಿ ಹತ್ತಿಲಿ ಫಲ ಇಲ್ಲದೇ ಗೋಷ್ಠಿ ಆಗ್ಬಿಡ್ತು ಭೂಮಿ. ಅದರಲ್ಲಿ ಒಂದು 40,000 ದುಡ್ಡಾಯಿತು. ಆ ದುಡ್ಡಿನಲ್ಲಿ ನಮ್ಮ ಹತ್ತಿ ಬೀಜದವ್ರಿಗೆ ನಮ್ಮ ಸಂಘದಿಂದ ಕೊಟ್ಟತ್ತಿ ಬೀಜದವ್ರಿಗೇನ ದುಡ್ಡಿಲ್ಲ. 300 ರೂಪಾಯಿ 200 ಅಂದಾಗ ಇಟ್ಕೊಂಡಿದ್ದ ಅದು ಅಷ್ಟೇ. ಆಮೇಲೆ ಬೇರೆ ಹೊರಗಡೆ ತಂದಾಗ ಅದಕ್ಕೆ ಬಡ್ಡಿ ಅಸಲು ಆ ಥರ ಪಡ್ಕೊಂಡು ನಾವು ಸೋತ್ಕೊ ಕೂತಿದ್ದೀವಿ. ಈಗ ಸ್ವಂತಾಗಿ ನಿನ್ನೆ ಇವತ್ತು ಕಳಿಸಿ ಹತ್ತಿದ್ದೀವಿ ನಾವು. ನಮ್ಮ ಹತ್ತಿ ಬೀಜ ಕೊಡೋ ಜೊತೆಗೆ ಇಟ್ಕೊಂಡು ಆಗಲಿ.
1: ಆ ಜಮೀನಲ್ಲಿ ಏನೇನು ಬೆಳೀತೀರಾ?
0: ಆ ಜಮೀನು ಅಷ್ಟೇ ಹತ್ತಿ ಮತ್ತೆ ಉಳ್ಳಿ ಅವರೇ ಈ ತರ ಅಲ್ಲೂ ಬೆಳಿಬಹುದು.
1: ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ.
0: ಅಲ್ಲಿ ನೀರಾವರಿ ಅದೇ
1: ನೀರಾವರಿ
0: ಇದೆ ಈಗಿದೆ.
1: ಅಲ್ಲಿ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾರೆ?
0: ಅಲ್ಲಿ ವರ್ಷಕ್ಕಂದ್ರ ಈ ಸತಿ ಅವರು ಮಕ್ಕಳು ಸರಿಯಾಗಿ ಅನುಕೂಲ ನೋಡ್ಲಿಲ್ಲ. ಭೂಮಿ ಮೇಲೆ ನೀರು ಕಂಡಮಾಗಿ ಅದು ಪೈಪ್ ಕಿತ್ತು ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಕರೆಂಟ್ ಹಿಂಗಾಂಗ್ ಅನ್ಕೊಂಡು ಹೋಗಿ ಅವರು ಒಂದಷ್ಟು ಬೆಳೆದ್ರು. ಜೈಲ್ ಹಾಕಿದ್ರು, ಜೈಲಿಂದ ಹಿಡಿದು ಈ ಸತಿ ಹಾಕ್ಬಿಟ್ಟು ಹೆಂಗೆ ಒಂದಷ್ಟು ಪಡ್ಕೊಂಡ್ರು. ಪಡ್ಕೊಂಡು ಈಗ ಜೀವನ ಮಾಡ್ತಾವ್ರ. ಈ ಗಟ್ಟಿ ಹಾಕಾಕ್ಬಿಟ್ಟದ, ಜೋಳ ಹಾಕಾಕ್ಬಿಟ್ಟದ 2 ಎಕರೆ ಅಲ್ಲಿ.
1: ಈಗ ಆಗ್ಲೆಲ್ಲ ನಿಮ್ ತಂದೆ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಕೃಷಿ ಮಾಡಿದ್ರು.
0: ಹೌದು,
1: ನೇಗಲ್ ಉಳ್ತಾ
0: ಹೌದು. ಈಗಲೂ ನೇಗಲೇ ಉಳ್ತೇವೆ, ಈಗಲೂ ನೇಗಲೇ ಬೇಕು. ಒಂದ್ ಜೊತೆ ಎತ್ತನ ಒಯ್ಬೇಕು, ಎತ್ತಿದ್ದು ಏನು ಮಾಡಕ್ಕಾಗಲ್ಲ.
1: ಟ್ರಾಕ್ಟರ್ ಬಳಸಲ್ಲ.
0: ಟ್ರಾಕ್ಟರ್ ಬಳಸಿದ್ದೀವಿ. ಈಗ ಸಾಲವಂತನಾಗಿ ಟ್ರಾಕ್ಟರ್ ಬಂತು, ಸುಮ್ಮನೆ ಅದಕ್ಕೆ ಟ್ಯಾಕ್ಟರ್ ಕೊಟ್ಟು ಭೂಮಿ ಅದ ಮಾಡ್ಬೇಕಲ್ಲ, ಸಾಲ ಬೀಳ್ಬೇಕಲ್ಲ, ಬೀಳ್ತೀರಿ ಆಗಲ್ಲವಲ್ಲ. ಹಂಗ
1: ಅವಾಗಲೆಲ್ಲ ನಿಮ್ ತಂದೆ ಕಾಲದಲ್ಲಿ ಏನ್ ಬೆಳಿತಾ ಇದ್ರು?
0: ಅವರು ಅಷ್ಟೇ, ರಾಗಿ ಭತ್ತೆ ಅವ್ರು ಬೆಳೆತಿದ್ದು. ಆಮೇಲೆ ಎಳ್ಳು ಇದೆಲ್ಲ ಪಡಿಸಿದ್ರು ಅವರು. ಕನಾಲ್ ಭತ್ತ ನೀರು ಹೊಚ್ಚಿತ್ತಪ್ಪ, ಕನಾಲ್ ಭತ್ತ ಬೆಳೆಯೋದು. ಅದೇ ಆನ ಹಂದಿ ತಿಂದ್ ಮಿಕ್ಕದ ಅದಕ್ಕೆ ಅವ್ರು ತಿನ್ನೋದು. ಅವ್ರಿಗರ್ಧ ಇವ್ರಿಗರ್ಧ ಹಂಗ ಮಾಡ್ಕೊಂಡು ಜೀವನ ಕಳಿತಿದ್ರು ಅವರು.
1: ಜಾಯ್ತಿ
0: ಜಾಯ್ತಿ
1: ಏನ್ ಬೆಳಿತೀರ ಅದನ್ನ
0: ನಾವು ತಿನ್ನೋದು. ಇದೇ ರೀತಿಯಾಗಿ ನಾವು ದೇಶದಲ್ಲಿ ಜೀವನ ಕಳಿತೀವಿ.
1: ತಾವಾಗಿರ್ಬೋದು, ತಮ್ಮ ಹಿರಿಕರಾಗಿರ್ಬೋದು, ಕಾಡಲ್ಲಿ ಜೀವನ ಮಾಡಿದ್ದು, ಅಲ್ಲಿ ವ್ಯವಸಾಯ ಮಾಡ್ತಿದ್ದೀವಿ.
0: ನೆನಪಿದೆ ಆಗ ಕಾಡಲ್ಲಿ ಇದ್ದಾಗ ಏನ ವ್ಯವಸಾಯ ಇಲ್ಲ. ಅರಳಿಕಾಯಿಗೆ ಹೋಗೋದು, ಅದೆಂತ ಗೋಂದು ಅನ್ಕೊಂಡು ಹೋಗೋದು, ಅವೆಲ್ಲ ಮಾರಾಟ. ಅಲ್ಲೆಲ್ಲ ನಮ್ಮ ಅರಳಿಕಾಯಿ ಅನ್ಕೊಂಡೆಲ್ಲ ಕಾಡಲ್ಲಿ ಎಲ್ಲ ಜೇನು ಅದು ಇದು ಆಡ್ಕೊಂಡು ಹಂಗ ಕಾಲ ಮಾಡ್ಕೊಬಂದ್ರು ಅವರೆಲ್ಲ.
1: ಹೊರಗಡೆ
0: ಯಾವಾಗ ಕಾಲೋನಿ ಆಗಿ ಯಾವಾಗ ಜಮೀನ್ ಕೊಡೋಗಾಯ್ತು, ಆ ತೊಟ್ಟಿಯಿಂದ ನಾವು ಕಂಡು ಜಮೀನ್ ಮೇಲೆ ಇದು ಪಡೆದಾಗಾಯ್ತು. ಇಲಾಖೆಯಿಂದ ನಮಗೊಂದು ಅನುಕೂಲ ಆಯ್ತು. ಸರ್ಕಾರದಿಂದ ಎಲ್ಲ ಥರದಲ್ಲೂ ಈಗ ಹಾಸ್ಪಿಟಲ್ಗಾಗಲಿ ಎಲ್ಲಿಗಾಗಲಿ ಒಂದು ಸ್ಕೀಮು ನಮಗಿದೆಯೇ. ಅದು ಸಂಘ ಸಂಸ್ಥೆ ಉಂಡು, ಹೆಂಗಸ್ಗಳು ಕಟ್ಟಿಸವ್ರ ಕೂಲಿ ಮಾಡಿಕೊಂಡು ಮಕ್ಕಳು ಓದಿಸ್ಕೊಂಡು ಇವೆಲ್ಲ ಇದೆ. ಒಂದೊಂದು ತೊಂದರೆಗಳಿದೆ.

0: ಹಾಗೆ ಸಂಸ್ಥೆ ವತಿಯಿಂದ ತಾವು ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಸಿರಿಧಾನ್ಯಗಳನ್ನು ಬೆಳೆದಿರಿ.
1: ಹೌದು,
0: ಯಾವ್ಯಾವ ಸಿರಿಧಾನ್ಯಗಳನ್ನ ಬೆಳೆದಿರಿ?
1: ಎಷ್ಟು? ಎಳ್ಳು, ಎಳ್ಳು ಬೆಳೆಯವರು, ಆಮೇಲೆ ಉಳ್ಳಿ, ಉಳ್ಳಿ ಬೆಳೆಯವರು, ಅವರ ಬೆಳೆಯವರು, ರಾಗಿ ಬೆಳೆಯವರು, ನವಣೆ, ಸಾಮೆ ಎಲ್ಲನೂ ಬೆಳೆದಿದ್ದೀವಿ. ಸಾಮೆ ಈ ನವಣೆ ಭಾರಿ ಜೀವಕ ಆರೋಗ್ಯ, ಆಗ ಗಂಜಿ ಕಾಯ್ಕೊಂಡು ಕುಳಿತದ್ದು, ಆಮೇಲೆ ಕುಟ್ಟಿ ಅದ ಅಂತ ಮಾಡ್ಬೇಕಾದ್ರ, ಅಕ್ಕಿ ಮಾಡ್ಬೇಕಾದ್ರ ಎಲ್ಲ ಹಿಂಸೆ ಇತ್ತು. ಹಂಗಾಗಿ ಎಲ್ಲ ಬೆಳೆದು ತಿಂದು ಅವರು ತಿಂದ ಮಿಕ್ಕದಕ್ಕೂ ನಾವು ತಿಂತಿದ್ದೀವಿ. ಈಗ ಅವ್ರ ಮಡಿಕೆ ಬಂದಿಲ್ಲ, ನಾವೀಗ ಜನ್ಮ ಸಾಕು ಬಂದ ಆಸೆ ನಮಗೂ ಅದೇ
0: ಜೀವನ.
1: ನಾವಾಗ ರಾಗಿನೇ 20 ಕ್ವಿಂಟಲ್ ರಾಗಿ ಬೆಳೀತಿದ್ರು, 15 ನಂಬರ್ ರಾಗಿ ಬೆಳೀತಿದ್ರು. ಈಗಲೂ ಅದನ್ನೇ ಬೆಳೀತಿದ್ರು.
0: ನವಣೆ ಸಮೇಲೆ ಎಷ್ಟು ಬೆಳೀತಿದ್ರು?
1: ಶಾಮ ಆಗ ನವಣೆ ಒಂದು 50 ಕೆಜಿ 30 ಕೆಜಿ ಎಲ್ಲ ಹಂಗೆಲ್ಲ ಬೆಳೀತಿದ್ರು. ಭತ್ತನೂ ಅಷ್ಟೇ, ಕನ್ನಲ್ ಭತ್ತ ಬೆಳೀತಿದ್ದು ಒಳ್ಳೆ ಭತ್ತ, 8 ಮೂಟ ಭತ್ತ, 8 ಗಂಟೆಗೆ ಭತ್ತ, 8 ಪಲ್ಲ ಭತ್ತ ಅನ್ಕೊಂಡು ಎಲ್ಲ ಬೆಳೀತೀರ. ಆಗ ಅದನ್ನೇ ಜೀವನ ಸಾಕ್ತೀವಿ. ಹಂಗಾಗ ಈಗ ಭತ್ತ ಬಿತ್ತಕ್ಕಾಗಲ್ಲ ಈ ಆನೆ ಈ ಹಂದಿ ಕಾಲದಲ್ಲಿ. ಏನಂದ್ರೆ ಈಗ ಏನ್ ಮಾಡಿದ್ರು ಈ ಆನೆ ಹಂದಿಲಿ ನಮ್ಗೆ ಭಯ ಇನ್ನೇನಿಲ್ಲ. ಕಾವಲ್ ಕಾದವನು ದಕ್ಷಿಣ ಕಾವಲ್ ಕೈಯಿಂದ ಅದ್ರ ಪಾಡ್ಗ ಜೀವನ ಕಳ್ಕೊಯ್ತಾವ, ತೊಂದರೆಗಳಿದೆ.
0: ಈಗ ತಾವು ಸಿರಿಧಾನ್ಯದಲ್ಲಿ

0: ಸಾಮೆ
1: ಬೆಳೆದಿದ್ರು,
0: ಇದನ್ನ ನೀವೇ ಬಳಸ್ಕೊ,
1: ನಾವೇ ಬಳಸಿದ್ರು,
0: ಮಾರಾಟ ಮಾಡಿ,
1: ಮಾರಾಟ ಎಲ್ಲ ಕುಟ್ಟಿ ಜೀವನ ಮಾಡ್ತಿದ್ರು ಆಗ. ಹಿಂದ ಕಾಲದಿಂದ ಈಗಲೂ ಅಷ್ಟೇನೆ. ಈಗ ಏನಂದ್ರ ಭೂಮಿ ಮೇಲೆ ನಾವ್ ಏನ್ ಮಾಡ್ತೀವಿ, ಅರ್ಧ ನಮಗ ಅರ್ಧ ಹಂದಿ ಆನಗ ಈ ತರ ಬಳಸ್ಕೊಂಡು ಮಿಕ್ಕದ ನಾವು ಉಪಯೋಗಿಸ್ಕೊಂಡಿವಿ. ದೇಶದಲ್ಲಿ ಏನ್ ಮಾಡಕ್ ಆಗಲ್ಲ ಸರ್.
0: ಪ್ರಕೃತಿ ಅಂದ್ರೆ ಕೇವಲ ಮಾತ್ರ ಅಲ್ಲ,
1: ಹೌದು ಎಲ್ಲ ತಿಂದ್ ಮಿಕ್ಕದ ನಮಗ
0: ಎಲ್ಲ
1: ನಾವೇ ತಿಂತೀವಿ ಅಂತ ಏನ್ ಭರವಸೆ ಇಲ್ಲ. ಇಲ್ಲಿ ಇವತ್ ಹಾಕ್ತೀವಿ ನಾಳೆ ಮುಂದೆ ಏನಾದ್ದು ಅದು ಶಿವನೊಬ್ಬನ್ ಗೊತ್ತು, ಭೂಮಿ ಒಂದ್ ಗೊತ್ತು. ಜೆಲ್ ಮೇಲೆ ಕಂಡು ಒದ್ದಾಡ್ಬೇಕು ಅದಷ್ಟು, ಪಡಿಬೇಕು ಇಲ್ಲಂತ ಇಲ್ಲ. ನಮ್ ಜೀವನ ಪಡ್ಕೊಂಡು ನಾವು ನೋಡಿ ಈ ತರದಿಂದ ಹಿಂಗ ಅನ್ನೋದೊಂದು ಕಂಪನಿ, ಈ ತರದಿಂದ ಹಿಂಗ ಅನ್ನೋದು ನಾವು ಅದ ಫುಡ್ ಪಡ್ಕೊಂಡು ನಾವು ಜೀವನ ಕಳಿಬೇಕು ಸರ್.
0: ಈಗ ತಾವು ಇರುವಂತ ಕಡಿಮೆ ಪ್ರದೇಶದಲ್ಲೇ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ರ, ಇದಕ್ಕೆ ಗೊಬ್ಬರ ಇಲ್ಲ,
1: ಹೌದು
0: ಹೊರಗಡೆ ಎಲ್ಲೂ ತಂದು ಬಳಸ್ತೀರ?
1: ಇಲ್ಲ ಇಲ್ಲ,
0: ರಾಸಾಯನಿಕ
1: ದನ ಇದ ಮೇಲೆ, ದನ ಸಾಕಿದ ಮೇಲೆ ಅದೇ ಗೊಬ್ಬರ ನಮ್ಗ ಮುಖ್ಯ. ಆಗ 20 ಹೆಕ್ಟೇರ್ ಗೊಬ್ಬರ ಎಷ್ಟು ಬೆಳೆದು ದನ 4 ಏರು 5 ಏರು ದನ ಮಳೆಗಾಲ ಜೈತಿದ್ದು ದನ ಕಟ್ಕೊಂಡು ಮೇಯಿಸ್ಕೊಂಡು ಕಾಲ ಮಾಡ್ತಿದ್ವು. ಈಗ ಒಂದೊಂದು ಜೊತೆ ಮಡಗಕ್ಕೆ ಕಷ್ಟ. ಈಗ ಬಾಳೆ ಹಾಕ್ತೀವಿ, ಆ ಬಾಳೆ ಗೋ ನೋಡಿ, ಅದಕ್ಕೆ ದನ ಗೊಬ್ಬರ ಹಾಕ್ಲೇಬೇಕು, ಆಮೇಲೆ ನೀರು ಇರಲೇಬೇಕು. ನೀರಿಂದೇ ಬಾಳೆ, ನಮ್ಮ ಮಕ್ಕಳು ಮನುಷ್ಯರು ಹೆಂಗೆ ನಾವು ಜೀವನ ಕಲಿತು ಹಂಗೆ ಬೆಳವು ನಮ್ಗೆ ಹಂಗೇನೆ. ಈಗ ನಾ ಇರೋದು ಹಿಂಗಾಗಿ ಹಂಗೆ ನಾವು ಸೋತ್ಕೊಂಡು ಕೂತೀವಿ. ಈಗ ಏನಂದ್ರೆ ಒಂದು ಬೋರ್ ಆಗ್ಬಿಟ್ರೆ ನಮ್ಗೆ ಈ ಹೊಲ್ದನ್ನೊಂದು ಆಗ್ಬಿಟ್ರೆ ಇವಂಗ ಕಟ್ಟಿದ್ರೆ ಮಕ್ಕಳೇ ಮಾಡ್ಕೋಗಿ ಅಲ್ಲೊಬ್ಬ ಇಲ್ಲೋಗ ಅಂತೀವಿ ಸತ್ ಮೇಲೆ ಇರಂಗಂಟ. ಇನ್ನೇನು ಹೇಳಿ, ಸರ್ಕಾರದಿಂದ ಏನು ಬರ್ತದೆ ಸೌಲಭ್ಯ ನಡೆಸಲೇಬೇಕು. ಅಟೆಂಡ್ ಆಗಲಿ, ಮೀಟಿಂಗ್ ಹೋದ್ರೆ ಹೋಗ್ಲೇಬೇಕು. ನಮ್ಮ ಅನುಭವ ಅಲ್ಲಿ ಸಿಗ್ತದ,
0: ಹೊಸತನ
1: ಕಲಿಬೇಕಲ್ಲ. ಹಿಂದೆ ನಾಣಿನ ಬಿಡ್ಬಿಡ್ಬೇಕು, ಈಗ ಬದ್ಲೋಣಿ ನಾಣಿಗಳು ಇರ್ಬೇಕು ಸರ್. ಹಂಗ ಮಾಹಿತಿಗಳು.
0: ಹಾಗೆ ತಾವು ಎರವಳು ಗೊಬ್ಬರ ಘಟಕವನ್ನ ತರಬೇತಿ ಪಡ್ಕೊಂಡು ಎರವಳು ಗೊಬ್ಬರವನ್ನು ತಾವು ಮಾಡ್ಕೊಂಡು ಬಳಸ್ತಾ
1: ಇದ್ದಾರೆ.
0: ತರಬೇತಿ ಯಾವಾಗ ಪಡ್ಕೊಂಡ್ರಿ? ಎಷ್ಟು ವರ್ಷದಿಂದ ಈ
1: ತರಬೇಕಂದ್ರೆ ಒಂದ ಇದು ಒಂದ 6 ವರ್ಷ 8 ವರ್ಷ ಆಗದ ಇದ್ ಬೆಳ್ಕೊಂಡು ಈಗ ಈ ಕಂಪನಿ ಆಗಿ ಹಂಗ ಈ ಮೈರಾಡ ಕಂಪನಿ ಬಿಟ್ಟ ಮೇಲೆ ಈ ನಮ್ಮ ಕಂಪನಿ ಬಂತು. ಹಂಗ ಒಂದೊಂದ್ ಕೀಮ್ ಮಾಡ್ಕೊಂಡು ನಾವು ಅದರಲ್ಲಿ ಪಡ್ಕೊಂಡು ಹೋಗ್ತಿದ್ದೀವಿ.
0: ಎಲ್ಲಿ ಪಡ್ಕೊಂಡ್ರಿ ತರಬೇತಿ?
1: ಇಲ್ಲೇ ಗ್ರಾಮದೊಳಗೆ
0: ತರಬೇತಿ ಕೊಟ್ಟು
1: ಮಾಡ್ಕೊಂಡು ಅದಕ್ಕ ಸರಿ ಅಂದ್ಬಿಟ್ಟು. ಈಗ ಬೇಲಿ ಇಲ್ಲ, ಬೇಲಿ ಕಟ್ಟಬೇಕನ್ನಾಗ ಬೆಳೆ ಇದ್ರೆ ಬೇಲಿಯಿಂದ ಬೆಳೆ ಅನ್ನಾಗ ಎಲ್ಲ ತಿಳ್ಕೊಂಡು ಮಾಹಿತಿ ಪಡಿತೀವಿ ನಾವು. ಯಾತರ ಅಂದ್ರೆ ಇಂಥ ಸೊಪ್ಪು ಹಾಕ್ಬೇಕು, ಎಂತ ಸೊಪ್ಪಿದ್ರೆ ಹಾಕ್ಬೇಕು, ದನ ಗೊಬ್ಬರ ಅದ್ ಇಟ್ಕೊಳದ್ರ ಅದ್ರ ಪಾಡ್ಗ ಅದ ಮೇಯ್ತ ಅದು ಪಿಕ್ಕ ಪಿಕ್ ಆಗೋಯ್ತದ. ಆ ಪಿಕ್ಕ ಉಡಿ ಬಂದಾಗ ಒಂದು ಮೂಟ ಕಟ್ಟಿ ಅದ 10 ಕೆಜಿ 15 ಕೆಜಿ 20 ಕೆಜಿ ಕಟ್ಟಿ ಮಡಿಕೊಂಡು ನಮ್ ಭೂಮಿಗೆ ಹಾಕ್ರ ಅದು ಪುಷ್ಟಿ ಹಾಳಾಯ್ತದ ಭೂಮಿಗೆ. ಹೊರಗಡೆ ತರಕ ನಮ್ಗೆ ದುಡ್ಡು ಬೇಕಲ್ಲ. ಈಗ ಶುಂಠಿ ಹಾಕವ್ರ ಹೊರಗಡೆ ತರಬೇಕು, ಅವ್ರಗ ಆ ಶುಂಠಿಗೆ ಎಷ್ಟು ಆಯ್ತದ ಅಷ್ಟು ಅನ್ಬೋಗ ಅವ್ರು ಸಿಗ್ತದ. ಅವ್ರಿಗೆ ಅರ್ಧ ಬೇರೆ ಗೊಬ್ಬರಗಳಿಗೆ ಅರ್ಧ ಈ ತರ ಯಾವ್ದು ಪಡೆದ್ರು ಅಷ್ಟೇ ಸಾಲ ಪಡೆದ್ರ. ಹಂಗಾಗಿ ಮೈತಿ ಈಗ ಸ್ವಂತಾಗಿ ಉಪಯೋಗಿಸ್ಕೊಂಡು ನಾವು ಜೀವನ ಕಳಿತೀವಿ.
0: ಎಷ್ಟು ತೊಟ್ಟಿ ಮಾಡ್ತಾ ಇದೀರಾ ಗೊಬ್ಬರ?
1: ಅದ್ ನಾವು ಕಟ್ಟಿಕೊಟ್ಟಿದ್ರು ಮೈರಾಡದಲ್ಲಿ ಒಂದು ಕೊಟ್ಟಿದ್ರು, ಅದರಲ್ಲಿ ಎಲ್ಲ ಹೊಡೆದು ಹೊಂಟೋದಾಗ ಎರಡು ಅರ್ಧ ಮೇಯ್ಕೊಂಟೋದ ಮಳ ಜಾಯಿತಿಯಾಗಿ ಅದರಲ್ಲಿ ಗೊಬ್ಬರ ಪಡೆದು ಭೂಮಿಗೆ ಹಾಕ್ತೀವಿ. ಈಗ 7 ತೊಟ್ಟಿ ಮಾಡಿತ್ತು, ಆ ತೊಟ್ಟಿಲಿ ಕಿತ್ತೋಯ್ತು. ಈಗ ಕುಟ್ಟಿದ್ರಲ್ಲಿ ತೊಟ್ಟಿಲೀಗ ಒಂದ್ ನೆಟ್ ಹಾಕಿದ್ವಿ. ಅಲ್ಲಿ ಗೊಬ್ಬರ ಅದ ಜಮೀನ್ದೊಳಗೆ ಮಾಡಿದ್ವಿ. ಅಲ್ಲಿ
0: ಎಷ್ಟು ಮೂಟ ಗೊಬ್ಬರ ಸಿಕ್ತದೆ ಅದರಲ್ಲಿ?
1: ಈಗ ಅಲ್ಲಿ ಒಂದು ಮೂಟ ಸಿಕ್ಬೋದು, ಕಿತ್ತಿಲ್ಲ ಹೆಂಗೆ ಎಲ್ಲ ಪುಡಿಯಾಗಿ ಬೆರ್ಕಿನ ಮೇಲೆ ಜಮೀನ್ದೊಳಗೆ ಮಳೆ ಬಂದಾಗ ತೋಡಿ ಎಲ್ಲ ಮಳಗ ಮುಂಚೆಗೆಲ್ಲ ಕ್ಲೀನ್ ಮಾಡಿ ಮಕ್ಕಳ ಮಡಿಗೆ ಅಂತ ಹೇಳ್ಬೇಕು. ನಾವು ಬೆಳಕಾಗ ಅಕ್ಕಿ ಅಂತ ಹೇಳ್ಬೇಕು. ಈಗ ಮೆಣಸು ಹಾಕಿದರೆ 1 ಎಕರೆ ಈಗ ಉಪಯೋಗ ಮಾಡಿಕೊಂಡು ಅದಕ್ಕೆ ಮಕ್ಕಳು ಹೆಂಗೆ ಸಾಕ್ತೀವಿ ಹಂಗೆ ಸಾಕೊಂಡ್ರೆ ಮುಂದೆ ನಮ್ಗೆ ಅದು ಎಷ್ಟು ಫಲ ಸಿಗ್ತಾ ಇಷ್ಟು ಭೂಮಿ ಮೇಲೆ ಅದ್ರ ಮೇಲೆ ತೂಕದ ಮೇಲೆ ಹೇಳ್ಬೋದು ನಾವು ಇಷ್ಟ ಅಂತ, ಇಷ್ಟು ಬೆಳೆ ಸೇರ್ತು ಇಷ್ಟು ಎಕರೆ ಅಂತ ನಾವು ಅದನ್ನು ಕಂಡುಹಿಡಿಬೋದು.
0: ಈಗ ಕೆಲವರೆಲ್ಲ ಹೊರಗಡೆಯಿಂದ ಗೌರ್ಮೆಂಟ್ ಗೊಬ್ಬರ ತಂದು ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ರೆ ಚೆನ್ನಾಗಿ ಬೆಳೆ ಬಂದ್ಬಿಡುತ್ತೆ ಅಂತ ಒಂದು ತಪ್ಪು ಮಾಹಿತಿಯನ್ನು ತಿಳ್ಕೊಂಡು ಸುಮ್ನೆ ಅದನ್ನೇ ಬಳಸ್ತಾ ಇದ್ದಾರೆ.
1: ಹೌದೌದು,
0: ಭೂಮಿನ ಬರ್ಡ್ ಮಾಡ್ತಾ, ಅದು ಎಷ್ಟು ತಪ್ಪು?
1: ತಪ್ಪದು, ಅವೆಲ್ಲ ತಪ್ಪು. ನಮ್ ದನ ಗೊಬ್ಬರ ಈ ಎರವಳೆ ಗೊಬ್ಬರ ಬಿಟ್ಟ ಮೇಲೆ ಒಳ್ಳೆ ಫುಡ್ ಕೊಟ್ಟಾಗೈತೆ ಭೂಮಿಗೆ. ಹಂಗ ಅದ್ರಲ್ಲಿ ಮಳೆ ಬೇಕು, ಮಳೆಯಿಂದನೇ ಭೂಮಿಯಿಂದ ತೆಳುವು ಬರ್ಬೇಕಾದ್ರೆ ಮಳೆಯಿಂದನೇ ಏನು ಬರಲ್ಲ ಆರೋಗ್ಯ ಇತ್ತು. ಮಳೆಯಿಂದ ಬೆಳ ಎಲ್ಲ ಕಂಡಮ ಆಗೋಯ್ತದ ಮಳೆಯಲ್ಲಿ.
0: ಭೂಮಿನ ಉಳಿಸ್ಕೋಬೇಕಾದ್ರು ನಮ್ ಕರ್ತವ್ಯ,
1: ನಮ್ ಕರ್ತವ್ಯ.
0: ಬರೀ ಆ ಗೊಬ್ಬರ ತಂದು ಹಾಕಿ ಗೌರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ಭೂಮಿನೇ ಹಾಳು
1: ಹಾಳು. ಆಮೇಲೆ ರಸ ಬರಲ್ಲ, ಸೊಪ್ಪು ಸೌದು ರಸ ಇಲ್ಲ. ನಮ್ ದನ ಗೊಬ್ಬರ ಹಿಡಿ ರಸ ಹೆಂಗ್ ಸಿಗ್ತದ?
0: ನೀವು ಅವಾಗ್ಲಿಂದ ಎಲ್ಲ ಹೊರಗಡೆ ಗೊಬ್ಬರ ತಂದು ತಂದು ತಂದು ಬಳಸಿ ಬೆಳೆದ್ಬಿಟ್ಟು.
1: ಹೌದು,
0: ಈಗ
1: ಯಾವಾಗ ಹೊಗ ಸತ್ತು ಹೊಗ ಅಂತ ಬತ್ತು ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಅಂತ ಆಯ್ತು, ಭೂಮಿ ಯಾರೋಯ್ತು. ಎಂತ ರೈತನಿಗಾಗಲಿ ಎಂತ ಮನುಷ್ಯನಿಗಾಗಲಿ ಆ ಗೌರ್ಮೆಂಟ್ ಗೊಬ್ಬರಲ್ಲೇ ನಮ್ಗ ಭೂಮಿ ಕೆಟ್ಟೋಯ್ತು.
0: ಅದೇ ಮೊದ್ಲೆಲ್ಲ ಕೃಷಿ ಮಾಡ್ತಾ ಇದ್ರೆ ಮನೆಯಲ್ಲಿ ಎರಡೆ
1: ಇರ್ತಿದ
0: ಸಗಣಿ ತಗೊಂಡ್ ಗೊಬ್ಬರ.
1: ಹೌದೌದು,
0: ಈಗ ನೀವ್ ಹೇಳೋದ್ ಪ್ರಕಾರ ಒಂದೊಂದ್ ಮನೇಲಿ ಒಂದೇ ಹಸುನು ಕಾಣ್ತಾ
1: ಇಲ್ಲ. ನಾವ್ ಆಗಲ್ವ ಪೂರ್ತಿ ಕಾಲದಿಂದ ನಮ್ಗೊಂದ್ ಜೊತೆ ಯತ್ನ ಬೇಕಲೇಬೇಕು. ಈಗಲೂ ನನ್ನಲ್ಲಿ 3 ರಾಸವ 3 ರಾಸವ ಕಾಪಾಡ್ಕೊಯ್ತೀನಿ.

0: ಏಳಿತ್ತು, ಮೂರಾಯ್ತು, ಮೂರಿತ್ತು, ಆರಾಯ್ತು, ಅವೆಲ್ಲನೂ ನಮ್ಗೆ ಎಲ್ಲೆಲ್ಲಿ ಮಕ್ಳಿಗೆ ಬೇಕು ಎಲ್ಲವನ್ನು ಕೊಟ್ಬಿಟ್ಟಿದ್ದೀನಿ ಮಕ್ಳಿಗೆ. ಕೊಟ್ಬಿಟ್ಟು ಅವರು ಜೀವನ ಕಳ್ಕೋಗಿ ಅಂತ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ, ಮೂರು ಜನ ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ ಸಕ್ಕರೆ ಹಂಗ.
1: ಈಗ ನೀವು ಇಲ್ಲಿ 2 ಎಕರೆ ಸ್ವಂತವಾಗಿ ನೀವು ಜಮೀನು, ಇನ್ನು 2 ಎಕರೆ ನಿಮ್ಮ ಮೊಮ್ಮಕ್ಕಳು
0: ಅವರು ಮಾಡ್ತಿದ್ದಾರೆ, ಅಲ್ಲಿ 4 ಎಕರೆ ಅವರು ಕೊಟ್ಟಿದ್ದೀನಿ. ನಾವು ಈ ತರ ನೊಂದಿದೀವಿ, ಈ ತರ ಕೆಟ್ಟಿದೀವಿ, ಈ ತರ ನಾವು ಭೂಮಿ ಮೇಲೆ ಮಡಿಕೊಂಡು ನಾವು ಸೋಮವಾರ ಆಗ್ಬಾರ್ದು. ಯಾವಾಗ್ಲೂ ಕಣ್ಣು ಕಾಣಾಗಿರ್ಬೇಕು, ಬೆಳವಿ ಇರ್ಬೇಕು, ನಾವು ಇರ್ಬೇಕು, ಹಂಗ ಕಾಪಾಡ್ಕೋದ್ರೆ ನಮ್ ಮುಂದ ನಮ್ಗ ನಮ್ ಭೂಮಿ ತಾಯಿ ತಂದೆ ಅನ್ನಾಗ ಜನ್ಮ ಮಳೆ ದೇವ್ ಕೊಟ್ರೆ ನಮ್ಗೆ ಅನ್ನ ನೀರು ಅನ್ನಾಗ ತಿಳ್ಕೊಂಡು ನಾವು ಜೀವನ ಕಾಯ್ಬೇಕು ಹೇಳ್ಕೊಟ್ಟಿದ್ದೀನಿ.
1: ಸ್ವಂತವಾಗಿ ಜಮೀನು ಇದ್ರು ಏನು ಕೂಡ ಅಲ್ಲಿ ಮಾಡ್ದೇನೆ
0: ಇದ್ರ, ಅದು ನಮಗ
1: ಕೂಲಿಗೆ ಹೋಗಿ ಜೀವನ ಮಾಡೋದು,
0: ಕೂಲಿಗೂ ಹೋಗೋದು, ನಾವು ಜೀವನ ಸಾಕ್ಬಾರ್ದು, ಕೂಲಿನೂ ಹೋಗೋ, ನಮ್ಮ ಜಮೀನಲ್ಲಿ ಜೇದು ಕಲಿಬೇಕು, ಎರಡಿದ್ರೆ ಜನ್ಮ. ಯಾಕಂದ್ರೆ ಪೂರ್ತಿ ನಾವು ಭೂಮಿಲಿ ಕೊಳ್ತೀವಿ, ಅದರಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಗಾದಷ್ಟು ಆಯ್ತ, ಮೇಲ್ಕರ್ಸ್ಕ ನಮ್ಗೆ ಬೇಕಲ್ಲ, ಕೂಲಿಗೂ ಹೋಗ್ಬೇಕು, ಹಂಗೆ ಪಡೆದ್ರೆ ನಮ್ಮ ಮುಂದೆ ನಮ್ಮ ಜೀವನ ಸಾಕ್ಬೋದು.
1: ಇನ್ನೊಬ್ರಿಗೆ ಕೊಟ್ಬಿಡೋದು ಬದಲು ಅದನ್ನು ಮಾಡಿ ಅದನ್ನು ಮಾಡಿದ್ರೆ
0: ನಮ್ಮ ಜೀವನ ಕಳಿಬೋದಲ್ಲ. ಸೋಮವಾರ ಆಡಬಾರ್ದು ಭೂಮಿ ಮಡಿಕೊಂಡು, ಚಗರೆ ಕಟ್ಗಳು, ಗುತ್ತಿ ಕಟ್ಗಳು, ಭೂಮಿ ಅದು ನಮ್ಮ ಕೈ ಹಿಡಿಯಲ್ಲ, ಲಕ್ಷಣ ಇಲ್ಲ. ಈಗ ಭೂಮಿ ಚಂದ್ರಿಗಂಡ್ರೆ ನಾವು ಇಲ್ಲಿ ಕೂತಿರೋದು, ಇದಕ್ಕೆಷ್ಟು ದುಡ್ಡು ಆಗದ, ಇದೆಷ್ಟು ದುಡ್ಡು ಮನೆ ಆಗದ, ಮಣ್ಣು ಹೆಂಗ್ ಕಂಡೋದು, ಹಂಗ ವಾತಾವರಣ ನಡೀತಾ ಅದ.
1: ನಾವು ಭೂಮಿ ಮೇಲೆ ಎಷ್ಟು ಶ್ರಮ ಪಟ್ಟು
0: ಹೌದು ದುಡಿತೀವಿ, ಅಷ್ಟು
1: ವಾಪಸ್ ಕೊಡ್ತಾ,
0: ವಾಪಸ್ ಕೊಡ್ತಾ, ಅನ್ನದಾನ ಕೊಡ್ತದ ತಿಳ್ಕೊಂಡಿದ್ದೀವಿ.
1: ಸೋಮಾರಿ ಆದ್ರೆ
0: ಭೂಮಿ ಸೋಮಾರಿಗೆ ಹಿಂಗಾಗಿದೆ ಈಗ ಜನ್ಮ.
1: ಈಗ ಮೊದ್ಲೆಲ್ಲ ನಿಮ್ಗೆ ಇಲಾಖೆ ಕಡೆಯಿಂದ ಬೇರೆ ಬೇರೆ ಸಂಸ್ಥೆಗಳಿಂದ ಸೌಲಭ್ಯ ಕೊಡ್ತಾ ಇರ್ಬೋದು, ಕೊಡ್ದೇನೆ ಇರ್ಬೋದು, ಆದ್ರೆ ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಬೇರೆ ಬೇರೆ ಯೋಜನೆಗಳಲ್ಲಿ ನಿಮ್ಗೆ ಬಿತ್ತನೆ ಬೀಜ, ಪೈಪ್ ಗಳಾಗಿರ್ಬೋದು, ಟಾರ್ಪಲ್ ಗಳು ಇದೆಲ್ಲ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗಿದೆ.
0: ಅನುಕೂಲ ಆಗಿದೆ ಈಗ ನಿನ್ನ ನೋಡಿ 2 ತಿಂಗಳಲ್ಲಿ ಎಲ್ಲ ಕೊಟ್ಟಾಗಿತ್ತು. ನೀವ್ ಯಾಕ್ರಿ ನೀವು ಬತ್ತಿಯಲ್ಲೋ ಅಲ್ಲ, ಮೀಟಿಂಗು ಬತ್ತಿಲ್ಲ ಸಹ, ನನ್ಗೆ ದನ ಕರ ಮೇಯಿಸ್ಬೇಕು, ಮೀಟಿಂಗ್ ಬರೋ ಕರ್ಕೋಗಿ ನನ್ನ ಮಗನ ಕಳಿಸ್ಕೊಂಡ್ಕೊಂಡೆ ನಾನು ಕೈ ಬಿಟ್ಕೊಂಡು ಬಂದು ಹೇಳ್ಕೊಂಡು ಬಂದು ನಮ್ಮ ಸಂತ ಕಡೆಯವ್ರಿಗೆ ಹೇಳ್ಕೊಬಂದು ಪಡೆದೋ. ಈಗಲೂ ಅಲ್ಲಿ ಈಸ್ಕೊಬಂದು ಕಾಪಾಲು ಈಸ್ಕೊಬಂದು, ಆಮೇಲೆ ರಾಗಿ ಎಲ್ಲ ಈಸ್ಕೊಬಂದು ಮಡಗಿದ್ದೀವಿ. ಮಳೆ ಹೋದ್ರೆ ಮುಂಗಾರ ಟೈಮು ಕಳೀತು, ನಮ್ಗೆ ಈ ಮಳೆ ಕಳೆದ ಮೇಲೆ ಅಕ್ಕಿ ಬಿಡಿಸಿದ ಮೇಲೆ ಆದ್ಮೇಲೆ ಮುಂಗಾರದ ಇದರ ಬೇಸಿಗೆ ರಾಗಿಗೆ ಬಿತ್ತಬೇಕು. ಆ ರೀತಿ ಪಡ್ಕೋಬೇಕು ನಾವು.
1: ಸೌಲಭ್ಯ ಸಿಗ್ತೇ ಇರೋದು ಮುಖ್ಯ ಅಲ್ಲ, ಅದನ್ನು ಪಡ್ಕೊಂಡು
0: ಮುಖ್ಯ. ಸುಮ್ಮನೆ ಸೌಲಭ್ಯ ಪಡೆದೇನೆ, ಸುಮ್ಮನೆ ನಾವು ಜೈದೇನೆ, ಅಲ್ಲಿ ಅಲ್ಲಿ ತಿರುಗೋದ್ರೆ ಅದ್ದ ಸಹ ಜೀವನಕ್ಕಾಗ ಸಾಕದ್ದ. ಸಾಲದವ್ರು ಬಿಟ್ಟಾರ, ಸಾಲ ಮಾಡ್ತೀವಿ, ಸಾಲದವ್ರು ಬಿಟ್ಟಾರ, ಆ ಸಾಲಕ್ಕೆ ಸಾಗ ನಾವು ಇಲ್ಲಿ ದುಡಿಬೇಕು, ಮೈತ್ರಿ ಸಿಕ್ಬೇಕಾದ್ರೆ ನಮ್ಗೆ. ಯಾಕೆ ನೀನೇ ಜೈಯಲ್ವಲ್ಲ, ನೀನ್ ಹೆಂಗ್ ಸಾಲ ಕೊಡೋ ಉಪಯೋಗ ಬರ್ತದ ಇಲ್ಲ ಸಹ.
1: ಮೈ ಬಾಕ್ಸ್ ದುಡಿದ್ರೇನೆ ಆರೋಗ್ಯ, ಆದಾಯ
0: ಹಂಗ್ ಕಂಡು ಹಿಡಿದೀವಿ ನಾವು ಭೂಮಿ ಮೇಲೆ. ಅನ್ವಾಸ ಮಾಡಿದೀವಿ ಮಾಡಿಲ್ಲ ಅಂತಲ್ಲ, ಜನ್ಮ ಸೊಪ್ಪು ನೀರು ತಿಂದ್ರು ನಮ್ಮ ಭೂಮಿಗೆ ಅರಿವಾಗಬೇಕು, ನಮ್ಗೆ ಅರಿವಾಗಬೇಕು.
1: ಬಹಳ ಸಂತೋಷ ಸೋಮಯ್ಯ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವೇನು ಕಳೆದ 30-40 ವರ್ಷದಿಂದ ಒಬ್ಬ ಆದಿವಾಸಿ ಹಿರಿಯ ಕೃಷಿಕರಾಗಿ ಕೃಷಿ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ತಾವೊಂದು ಕೃಷಿಯನ್ನ ಮಾಡ್ತಾ ವಿವಿಧ ರೀತಿಯ ಧಾನ್ಯ ಬೆಳೆಗಳಾಗಿರ್ಬೋದು, ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು ಕುರಿತಾಗಿರ್ಬೋದು, ಹಾಗೇನೆ ಎರೆಹುಳು ಘಟಕದ ಗೊಬ್ಬರ ತಯಾರಿಕೆ ತರಬೇತಿಯನ್ನ ಪಡ್ಕೊಂಡು ಅದನ್ನ ತಾವು ಈಗ ಜಮೀನಿನಲ್ಲಿ ನಾವು ಮಾಡ್ತಾ ಈ ಗೊಬ್ಬರವನ್ನ ಬಳಸಿರೋದು, ಸಂಸ್ಥೆಯ ವಿವಿಧ ರೀತಿಯ ತರಬೇತಿಗಳು ಸಂಘ ಸಭೆಗಳಲ್ಲಿ ಭಾಗವಹಿಸ್ತಾ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ತಿರೋದು, ತಮ್ಮ ಒಂದು ಕೃಷಿ ಚಟುವಟಿಕೆಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ಅನ್ನೋದು ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮ್ಮಗೂ ಕೂಡ ತುಂಬಿರುವುದರಿಂದ ಧನ್ಯವಾದಗಳು. ನಮಸ್ಕಾರ. ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಡಿಕೆರೆ ಹಳಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹಿರಿಯ ಪ್ರಗತಿಪರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
2: ಸಾವಯವ ಕೃಷಿಗೆ ಉತ್ತೇಜನ
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟ

0: ಕೈಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ಬಿ ಮಠಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಸೋಮಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ

0: ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
3: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ.
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
5: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಶಿಷ್ಯಸ್ಯ ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ,

ಚಿಂತಿಸುತ್ತ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನ ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದ್ರೆ ಯೋಗಿ, ಆ ಯೋಗಿಯಾದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನ ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನ ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನ ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನ ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನ ನಾವು ಭಗವಂತನಿಗೆ ಅರ್ಪಿಸಿದ್ರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನ ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದ್ರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನ ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನ ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನ ಮತ್ತು ಆಂತರಿಕ ಸ್ಥಿರತೆಯನ್ನ ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ
ಆಂತರಿಕ ಕ್ರಿಯಾ

0: ಆತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ: ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ಧಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವು ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ಧ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರ

0: ಅಭಿವೃದ್ಧಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರಕಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಶನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ಧತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು 7 ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪ ವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಆಗಸ್ಟ್ ಪ್ರಕಟಿಸಲಾಗುತ್ತಿದ್ದು 5 ಆಗಸ್ಟ್ರಿಂದ 4 ಸೆಪ್ಟೆಂಬರ್ವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ, ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ

ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸಮಸ್ಯೆಗಳ ಕುರಿತು ಬೆಂಗಳೂರಿನ ನಿಮನ್ಸ್ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಇಂದಿನ ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾನವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
1: ಇವರು ಮನಃಶಾಸ್ತ್ರಜ್ಞರು, ನಿಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು,
0: ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ.
2: ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿ ಕಾರ್ವಿ ಅವರು ಹೇಳ್ತಾರೆ.
3: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆಗೆ 17 ವರ್ಷ. ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ, ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೆ ಏನ್ ಪರಿಹಾರ ಹೇಳ್ತೀರಾ?
4: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ಬರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕ ಆಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡ್ಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
3: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
4: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ, 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10-15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಷ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಷ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ, ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್. ಅವರಿಗೆ ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿ ಇದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ರು ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ, ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ. ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
0: ಆತ್ಮೀಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
5: ರಂಗಾನಿನ ಮೇಲೆ ಕೋಪ ಆಯ್ತೆ, ಕೋಪ ಆಯ್ತೆ, ತುಂಬಾ ರೋಸಾಯ್.

0: ಮೇರೆ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ?
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನು ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆಯಾಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯಕ್ಕೆ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಂದ್ರೆ ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್? ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನು ಮಾರ್ಗದರ್ಶನ ನೀವು ಕೊಡೋದಿನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ ಯಾರ ಜೊತೆನೂ ಸೇರೋದಿಲ್ಲ. ಇಡೀ ದಿನ ಮಗುವಿನ ಜೊತೆನೆ ಇದೋದು, ಅದಕ್ಕೆ ಹೋಮ್ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನ್ ಹೇಳ್ತೀವಿ ಅಂದ್ರೆ ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು, ನಿಮ್ಗಿರುವ ಇಂಟ್ರೆಸ್ಟ್, ನೀವು ಮೊದಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಯಲ್ಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಆಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನು ಶೇರ್ ಮಾಡೋದಿಲ್ಲ, ಎಲ್ಲ ನಾನ್ ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
0: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
2: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನಂತರ ತಕೊಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರೂ ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
0: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. 4 ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡಿಡ್ಕೋಬಹುದು ತಂದೆ ತಾಯಿಂದ್ರು?

0: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವರಿಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದು ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗುತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರಬೇಕಾಗ್ತದೆ.
1: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
0: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರಲಿ, ಅದು ಒಂದು ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದು ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನೂ ದೊಡ್ಡ ಜಗಳ, ಪ್ರತಿ ಸ್ನಾನನೂ ದೊಡ್ಡ ಜಗಳ, ಪ್ರತಿ ಕೆಲಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದು ಯಾವ ತೊಂದರೆನು ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ ಊಟ ಆಗ್ಲಿ ಏನೇ ಚಿಕ್ಕ ಚಿಕ್ಕ ಕೆಲಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳಕ್ ಆಗುತ್ತೆ, ತಲೆ ಬಾಚೋಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲಿತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, ಐದು ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದು ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚಿದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗೆಲ್ಲ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದು ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯಿಯರು ಮತ್ತೆ ಅವರ ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ಕಾಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳಾಡ್ತಾ ಇರ್ತೀವಿ ಎಷ್ಟು ಬೇಕಾದ್ ಜಗಳಾಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು, ನಂತರ ಮತ್ತೆ ಈ ಮಾತುಕತೆಯನ್ನು ಮುಂದುವರಿಸೋಣ.

0: ಪೇರಿ ಮನೋಚಿಂತನ ಕಾರ್ಯಕ್ರಮವನ್ನ ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲವಿಕಾವಿ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದ್ ಏನಂದ್ರೆ ನಿಮ್ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡ್ ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವ್ಸ, ಎರಡು ದಿವಸ, ಮೂರ್ ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೇ ಇದ್ರೆ, ಕಡಿಮೆ ಜ್ವರ ಇದ್ರೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರೂ ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು ಜ್ವರದ ಹಾಗೆ. ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರು ಬಿಟ್ತು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಕೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡಿದೆ ಮಲಗ್ಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ, ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ, ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ ಒಂದ್ ಎರಡು ಮೂರು ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೇ ಇರೋದು, ಮಾತನಾಡದೇ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟು ಆಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
0: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಯಬಹುದು ಮಕ್ಕಳಲ್ಲಿ?
2: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರ ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೋ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡ್ಲೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರ ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊಂಡು. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
0: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
2: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿಯ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು ಅವ್ರು ಏನೇ ಮಾಡೋದಿದ್ರೆ. ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
0: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು. ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರ್ಬೋದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರ್ಬೋದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
2: ಈಗ ಮಕ್ಕಳಿಗೆ ಏನಂದ್ರೆ ಮೊದಲನೇದಾಗಿ

0: ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ. ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಎಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನ್ ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನಿನ್ನನ್ನು ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನ್ ಹೀಗೆ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ, ಅದು ಗುಮ್ಮ ಬಂದು ತಿನ್ನತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಷ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ
0: ಒಂದು ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟೇಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು. ನಾವು ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನ್ ಈ ತರ ಮಾಡಿದ್ರೆ ನನ್ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನ್ ಇಡೀ ದಿನ ಟಿವಿ ನೋಡ್ತಿ, ಮತ್ತೆ ಏನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ, ಮಕ್ಕಳಂದ್ರೆ ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿ ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ
1: ಪೋಷಕರಿಗೂ. ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರ್ದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುವಿಗೆ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಎಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನ್ ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ, ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು, 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ, ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ, ನನ್ನ ಚೈಲ್ಡ್ ಹುಡ್ ಬಹಳ ಹ್ಯಾಪಿ ಚೈಲ್ಡ್ ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾರಾತ್ರಿ 1 ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ ಹುಡ್ ಗೆ ಇರಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನ ಕತೆ ಹೇಳ್ತೇನೆ, ದಿನ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದರಿಂದ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ ವರ್ಕ್ ಅಲ್ಲ, ಹೊಡಿಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು. ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತಹ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ, ಬಹಳ ಮನಸ್ಸಿಗೆ ನಾಟುವ ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.

0: ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಕುರಿತು ಬೆಂಗಳೂರಿನ ನಿಮಾನ್ಸ್ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟು ಕುರಿತು ಹೆಚ್ಚು

0: ಮೇಲುಕೋಟೆ ತಾಲೂಕಿನ ಜಕ್ಕಹಳ್ಳಿಯ ಶ್ರೀಮತಿ ಮಲ್ಲಿಗಮ್ಮ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲಿ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ.
3: ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯಲು ನಮ್ಮ ಜೊತೆ ಇದ್ದಾರೆ HDKOTE ತಾಲೂಕಿನ ಜಕ್ಕಹಳ್ಳಿ ಗ್ರಾಮದ ಶ್ರೀಮತಿ ಮಲ್ಲಿಗಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತುಂಬಾ ಖುಷಿಯಾಯ್ತು ಅಮ್ಮ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ಅಮ್ಮ.
4: ನಮ್ಮೂರು ಜಕ್ಕಲಿ. ನನ್ನ ಹೆಸರು ಮಲ್ಗಮ್ಮ. ನಮ್ ಯಜಮಂತೇಶ್ ಮಾದಪ್ಪ.
3: ಎಷ್ಟೇಜ್ ಆಗಿದೆ ಅಮ್ಮ ನಿಮ್ಗೆ?
4: 67
3: ಹೇಗಿದೆ ಜೀವನ ಇವಾಗ? ಆರೋಗ್ಯ ಹೇಗಿದೆ?
4: ಜೀವನ ಏನ್ ತೊಂದ್ರೆ ಇಲ್ಲ. ಇದೊಂದೇ ಕಣ್ಣಾಗೆ ಒಂದೇ ತೊಂದ್ರೆ, ಏನು ಇಲ್ಲ. ಮಕ್ಕಳಿಲ್ಲ, ಗಂಡ್ ಮಕ್ಕ ಹೆಣ್ಮಕ್ಕ ಮರ ಕೊಟ್ಟು ಮದ್ವೆ ಮಾಡಿದ್ವಿ ಅಷ್ಟೇ.
3: ಎಷ್ಟು ಜನ ಮಕ್ಕಳು ನಿಮ್ಗೆ?
4: ಇಬ್ಬರು ಹೆಣ್ಮಕ್ಕ.
3: ಇಬ್ಬರು
4: ಹೆಣ್ಮಕ್ಕ.
3: ಜಕ್ಕಳಿಯಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರ ನೀವು?
4: ಅಂತ ಮನ ಅದೇ ಅಲ್ಲಿಗೆ ಮದುವಾಗಿರೋದು.
3: ಯಜಮಾನ್ರು ಏನ್ ಮಾಡ್ತಿದ್ರು ಅಮ್ಮ?
4: ಅವೇನು ಮಾಡ್ತಿದ್ದಿಲ್ಲ. ಮಸೀದಿ ಮಿನಿಟು ಹಾಲು ಗಿರು ಕೊಡು, ವಾರ್ಕ ಗಿರ್ಕ ಕೊಡ್ಗ ಕಾಲ ಕಳಿತೀನ. ಇಲ್ಲ ಅದು.
3: ಸ್ಕೂಲ್ಗೆ ಏನಾರು ಹೋಗಿದ್ರ ನೀವು?
4: ಇಲ್ಲ ಕಣವ. ಇಸ್ಕೂಲ್ ಮೇಟ್ಲಿಲ್ಲ, ಸುಮ್ಗೆ ಯಾಕಂದ್ಲಿ. ಇನ್ನಿದೆ ಹೋಗ್ಬೇಕು ಇಸ್ಕೂಲ್ ಇಲ್ಲ ಮೇಲ್ಬಿಟ್ಟು.
3: ನಿಮ್ ಕಾಲದಲ್ಲಿ ಸ್ಕೂಲ್ ಇರ್ಲಿಲ್ವಾ?
4: ಇತ್ತು. ನಮ್ ಕಳಿಸ್ತೀನಿ ನಮ್ ತಂದ ಮನೆಯವರು, ನಂದಗೂರ್ ತಾಲೂಕು ಅದ್ನಳ್ಳಿ. ನಮ್ ತಂದ ಅವರು ಕಳಿಸ್ಲಿಲ್ಲ ಇಸ್ಕೂಲ್ ಕಳಿಸಿ. ನಾಯಕ ಗೊತ್ತಿಲ್ಲ, ಗೊತ್ತಾಗಲ್ಲ ನಂಗ ಏನು.
3: ಅಂದ್ರೆ ಶಾಲಾ ವ್ಯವಸ್ಥೆ ಇದ್ರು ಕೂಡ ನಿಮ್ಗೆ ಆ ಕಾಲದಲ್ಲಿ ಸ್ಕೂಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮುಂದುವರ್ಸಕ್ ಆಗ್ಲಿಲ್ಲ. ಎಷ್ಟು ಓದ್ತಿದ್ರಮ್ಮ?
4: 12 ವರ್ಷ. ಅಕ್ಕ ತಂಗರಿಬ್ರು.
3: ಅಂದ್ರೆ ಇಬ್ರು ಕೂಡ ವಿದ್ಯಾವಂತರನ್ನಾಗಿ ಮಾಡಿದಿರಾ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ಸಿದ್ರ. ನೀವೇನ್ ಕೆಲ್ಸ ಮಾಡ್ಕೊಂಡಿದ್ರಿ?
4: ಏನ್ ಕೆಲ್ಸ ಇಲ್ಲ, ಒಂದ್ ಮನ ಕೆಲಸ ಮಾಡ್ತೇನೆ. ಇಲ್ಲಕ್ಕಮ್ಮ ಒಂದ್ ಮನ ಕೆಲಸ ಹೋಗಿಲ್ಲ.
3: ಅದ್ ಬಿಟ್ಟು ಏನು ಮಾಡ್ತಿರ್ಲಿಲ್ಲ?
4: ಒಂದ್ ಮನ ಕೆಲಸ ನಮ್ಮದಾದ ಮುಯ್ಯಾರು ಪೈಯಾರು ಹೋಯ್ತಿದ್ ಅಷ್ಟೆ. ನಮ್ಮಲ್ಲಿ ಕೂಲಿ ಕೊಡ್ಬೇಡುವ, ಅಲ್ಲಿನೊಬ್ರು ಹೇಳ್ಕೋಬೋದು ಮಾಸೋದು ಹಂಗ ಮಾಡ್ತೀವಿ ಅಷ್ಟೊಂದು ಬಿಟ್ಟು.
3: ಮುಯ್ಯಾರು ಅಂದ್ರೆ ಹೆಂಗೆ ಅಮ್ಮ?
4: ನಿಮ್ಮಲ್ಲಿ ತಾಬಲ್ಲಿ ನನ್ನ ತಿಳಿಬಾರ್ದು.
3: ಕೂಲಿ ಸಿಕ್ತಿರ್ಲಿಲ್ವ ಅವಾಗ?
4: ಮುಯ್ಯಾರು ಕೂಲಿ ಸಿಕ್ತಿಲ್ಲ. ಮುಯ್ಯಾರು ಇಲ್ದೆ ದುಡ್ಡು ಹೋದ ದುಡ್ಡು ಕೊಡ್ತಿದ್ರು.
3: ಎಷ್ಟು ಕೊಡ್ತಿದ್ರ ಅವಾಗ ಕೂಲಿ?
4: ಕಮ್ಮಿ ಕವ. 4 ರೂಪಾಯಿ, 8 ರೂಪಾಯಿ ಆಯ್ತು, 1 ರೂಪಾಯಿ ಆದ್ರೂ ಆಯ್ತು. ಆ ಕಾಲದಿಂದ ಗೇದಿನಿ. ಈಗ ಜಾಸ್ತಿ ಆಗಿರೋದು. ಈಗ 300. ಈಗ ಆಗಲ್ಲ ನನ್ನ ಕೈಲಿ, ಈಗ ಹೋಗಕ್ಕಾಗಲ್ಲ. ನನ್ನ ಮಕ್ಕಳೇ ನಂಗೆ ಅಟ್ಟಾಕವ.
3: ಆಗಿಲ್ಲ, 4 ರೂಪಾಯಿ, 8 ರೂಪಾಯಿಗೆಲ್ಲ ಕೂಲಿ ಮಾಡ್ತಿದ್ರ?
4: 1 ರೂಪಾಯಿಗೆಲ್ಲ ಕೂಲಿ ಮಾಡಿನಿ ನಾನು.
3: ಏನೇನ್ ಕೆಲಸ ಮಾಡ್ತಿದ್ರಿ ಅವಾಗ ನೀವು?
4: ಗಿಡ ಕೀಳೋದು, ಮೆಣಸಿಕಾಯಿ ಕುಯ್ಯೋದು. ಮೆಣಸಿಲ್ಲು ಕೈವು ಇಲ್ಲ. ಕಳ ಕಳ ಒತ್ಕಳ, ರೈ ಒತ್ಕಳ, ಅವು ಆಗ ಜೋಳ ಜೋಲ್ಕಳ. ಅಷ್ಟೆಲ್ಲ ಇಷ್ಟೆಲ್ಲ ಮೆಣಸು ಹಾಕೊಂಡ್ರೆ ಮೆಣಸಿಕಳ, ಅಷ್ಟೆಲ್ಲ ಇಷ್ಟೆಲ್ಲ ಮೆಣಸು ಹಾಕೊಂಡ್ರೆ ಮೆಣಸು ಬಿಡ್ಸೋದು, ಮೆಣಸಿಕಾಯಿ ಬಿಡ್ಸೋದು, ಗದ್ದೆ ಕುಲ್ ಕುಯ್ಯೋದು ಮಾಡ್ತೀನಿ. ಭತ್ತ ನಮ್ಗೆ ಆ ಕಾಲದಿಂದ ಗದ್ದ ನಮ್ಮ ಅಪ್ಪನ ಮನೆ.
3: ಅಂದ್ರೆ ಆ ಕಾಲದಿಂದಲೂ ಸಾಕಷ್ಟು ರೀತಿಯಲ್ಲಿ ಕೆಲಸವನ್ನ
4: ಮಾಡಿನಿ ಅಷ್ಟೇ.
3: ಈಗ 4 ಅಣಿ 8 ಅಣಿ ಅಂತಿದ್ರಲ್ಲ, ಜೀವನ ಹೇಗ್ ಸಾಕ್ತಿತ್ತು ಅದ್ರಲ್ಲಿ?
4: ಬರ್ತಿತ್ತು ಕಣವ ಎಲ್ಲ. ಅಷ್ಟಕ್ಕೆ ಕೊಟ್ಟಿರಿ ಇವತ್ತು. ಈಗ 500 ರೂಪಾಯಿ ಸಾಮಾನು 4 ಅಣಿ ಬರ್ತಿತ್ತು ಅವಾಗ. ಸುಮ್ಗೆ ಯಾಕ ಈಗ ಜಾಸ್ತಿ, ಕೂಲು ಜಾಸ್ತಿ, ದಾನು ಜಾಸ್ತಿ, ಏನು ಇಲ್ಲ.
3: ಆಗ 4 ಅಣಿ 8 ಅಣಿಗೆಲ್ಲ ಸಾಮಾನು ಬರ್ತಿದ್ವ?
4: ಬರ್ತಿದ್ವ. ಉಪ್ಪು ಹತ್ತಿತ್ತು, ಒಳ್ಳೆಣ್ಣೆ ಬರ್ತಿತ್ತು, ಸೋಪ್ ಹತ್ತಿತ್ತು, ಶಾಪಿಲ್ಲಾಗ ಸೋಪು, ಬಟರ್ ಸೋಪು, ಮೈಸೋಪು ಎಲ್ಲ ಬರ್ತಿದ್ವು. 8 ಅಣಿ ಕೊಟ್ಟು ಮೈಸೋಪು ಹತ್ತಿತ್ತು, 4 ಅಣಿ ಕೊಟ್ಟು

0: ಟೊಮೆಟೊ ಸೊಪ್ಪು ಬರ್ತಿತ್ತು, ಗೀರ್ ಗೀರ್ ಸೊಪ್ಪು ಈ ಥರ ಇತ್ತು ಆಗ ಹಸಿರ ಅವೆಲ್ಲ ಬರ್ತಿದ್ದವು. ಆಮೇಲೆ ಕಾಳು ಬರ್ತಿದ್ದವು, ಅಲ್ಪವು ಚಟಪು ಅಡ್ಪವು ಒಂದು ಪವು ಹಿಂಗೆ ಬರ್ತಿದ್ದವು. ರಾಗಿ ಎಷ್ಟು ಗೊತ್ತಾ, ರೂಪಾಯಿ 4 ಸೇರಾಗಿ ಈಗ ಕೊಟ್ಟಾರ, ರೂಪಾಯಿ ಗೇಕೊಂಡು 8 ಗೇರಿ 8 ಗೇದ 4 ಸೇರಾಗಿ ಬರ್ತಿತ್ತು.
1: ಈ 4 ಅಣಿ ಸಿಗ್ಬೇಕು ಅಂತ ಎಷ್ಟೊತ್ತು ಗೇತಿದ್ರಿ ನೀವು?
0: ಒಂಜಿನ ಅದು ಆಯ್ತು, ಮರ ಅದು ಆಯ್ತು, ಹಂಗ ಸುಮ್ಗೆ ಹಾಕವ ಅಷ್ಟೆಲ್ಲ ಕಷ್ಟ ಬಿದ್ದಿದ್ವಿ.
1: ಅವಾಗೆಲ್ಲ ತುಂಬಾ ಗಟ್ಟಿ ಮುಟ್ಟಿಯಾಗಿರ್ತಿತ್ತು,
0: ಈಗಲೂ ಗಟ್ಟಿಯಾಗಿದೆ, ಈಗ ಒಂದಷ್ಟಿಂದ ಆಗಲ್ಲ.
1: ಆಗೆಲ್ಲ ತುಂಬಾ ಗಟ್ಟಿ ಮುಟ್ಟಿಯಾಗಿ ಇರ್ಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಅಷ್ಟೇ ತುಂಬಾ ಚೆನ್ನಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ಏನೇನ್ ತಿಂತಿದ್ರಿ ಅವಾಗ?
0: ಈಗ ನಂಗೆ ತರಕಾರಿ ಪರ್ಕಾರಿ ಇಲ್ಲ, ಹುಳಿ ಕಾಳು ಬೆಳ ಕಾಳು ಬರೀ ಕಾಳು ಕಡ್ಡಿ ಸಾರು ಹೀರೆಕಾಯಿ ಕುಂಬಳಕಾಯಿ ಬಾಣಕಾಯಿ ಅವು ಬೆಳೀತಿದ್ವಾಗ, ಟಮಟಕಾಯಿ ಟಮಟ ಹಣ್ಣು ಇತ್ತಿರಗ ಇತ್ತಿರಗ ಹಾಕೊಂಡ್ರೆ ಮನೆ ಮೇಲೆ ಬಿಸ್ಕತ್ತಿನ ಕುಂಬಳಕಾಯಿ ಹೀರೆಕಾಯಿ ಮೇಲೆ ಎಲ್ಲರೂ ಮನೆ ಮೇಲೆ ಕದ್ದು ಬಿಸ್ಕತ್ತಿನ ಒಂದಿನ ಮನೆಗೆ ಹಿಂಗೆ ಆಸಿಸಿಲ್ಲ. ನೆಟ್ಕೊಂಡು ಗುಳ್ಳಾಕ ಮೇಲೆ ಕಟ್ಬಿಟ್ಟು ಬೇಗ ಕಟ್ಟಿ ಬಿಸ್ಕತ್ತಿನ ಕುಯ್ಕತ್ತಿನ ಒಂದು ಗಾಡಿ ಗಾಡಿನ ಬೆಳಿತೀನಿ ಕುಂಬಳಕಾಯಿ. ಈಗ ಅದವ ಈಗ ಔಷಧಿ ಹೊಡಿಬೇಕು, ಅವಾಗ ಔಷಧಿ ಇಲ್ಲ ಈಗ ಔಷಧಿ ಇಲ್ಲ.
1: ಅವಾಗೆಲ್ಲ ಔಷಧಿಗಳು ಇರ್ಲಿಲ್ವಾ?
2: ಹೆಂಗ್ ಬೆಳೆದಿದ್ರಿ ಮತ್ತೆ?
0: ಔಷಧಿ ಇಲ್ಲ ಹಂಗೆ ಕರಗಿಲ್ಲ ಚತ್ತಗಿತ್ತೆ ಕಿತ್ಕೊಳ್ಳೋದು ಅಷ್ಟೇ, ನೀರು ಕಣದು ಮರ ನೀರಿಗೆ ಬೆಳೆತಿದ್ರು. ಈಗ ಔಷಧಿ ಔಷಧಿ ಎಣ್ಣದಿಲ್ಲ, ದನದ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಇಲ್ಲ, ಭತ್ತಕ್ಕೂ ದನದ ಗೊಬ್ಬರ ಇಷ್ಟೆಲ್ಲ ಕುಯ್ಕೊತಿದ್ವ, ಇಷ್ಟೆಲ್ಲ ಕುಯ್ಕೊತಿದ್ವಿ ಒಂದು ಆಳು ಶೀತಲ ಕುಯ್ಕೊತಿದ್ವಿ ಅತ್ತೆ ಇಷ್ಟಿದ್ದ ನನ್ನ ಉದ್ದ ಭತ್ತ ಬೆಳೆತಿದ್ರು. ಈಗ ಬೆಳ್ದ ಈಗ ಅಂತ ಬರ್ತಿಲ್ಲ, ಈಗ ಇಷ್ಟು ಭತ್ತ ಇಷ್ಟು ಜಗನ್ ಅವಿಷ್ಟು ಜಗನ ತಪ್ಪ
1: ಶ್ರಮ ಇರ್ತಿತ್ತು ಜೀವನ, ಮತ್ತೆ ತುಂಬಾ ಆರೋಗ್ಯವಾಗಿರ್ತಿತ್ತು ಜೀವನ.
0: ನೋವು ಅನ್ನೋದೇ ನಾನು ಅನ್ಭವಿಸಿಲ್ಲ ಮನುಷ್ಯನಲ್ಲಿ, ಇದಕ್ಕಂದ್ರೆ ಈಗ ಕಣ್ಣು ಹೋಗುತ್ತೋ ಅಷ್ಟೇ, ಹಿಂಗಿನ ಯಾವ ರೋಗೂ ಇಲ್ಲ ಅದಕ್ಕ ಸುಳ್ಳಾಡೋದು.
1: ಹಾಗೇನು ಸಿರಿಧಾನ್ಯಗಳೇನಾದ್ರು ಬೆಳೀತಿದ್ರ ನೀವು?
0: ಬೆಳಿತೀರ ಅದೇ ಅಸಂದ ಕಾಳು ಉದ್ದಿ ಕಾಳು ಹುಳಿ ಕಾಳು ಉದ್ದಿನ ಕಾಳು ತುಗುರಿ ಎಲ್ಲಾನು ಬೆಳಿತೀನಿ, ಕಾಳು ಕಡಿ ಎಲ್ಲ ಬೆಲ್ಲ ಬೆಲ್ಲ ಆಗಿರ್ತಕ್ಕಂಥ ನಾವು ಕಬ್ಬು ಗಿಬ್ಬು ಹಾಕಿಲ್ಲ ನಾವು, ಆಗ ಕಬ್ಬು ಹಾಕಕ್ಕೆ ಬೆಳಿತಿದ್ವಿ.
1: ನಾವೇ ಸಜ್ಜೆ ಸಾಮೆ ಅದ್ರ ಉಪಯೋಗಿಸ್ತಿದ್ರ?
0: ಅವ್ನು ಬೆಳಿತಿದ್ಲ ಕಣವ ಶಾಮಗಿ ಮೌಲ್ಯ ನಾವನ ಅಕ್ಕಿ ಅನ್ನ ಉಂಡಿವಿ, ಶಾಮ ಅಕ್ಕಿ ಅಲ್ಲ ಉಂಡಿಲ್ಲ ಶಾಮ ಕುಟ್ಟು ಇಲ್ಲ ನಾವನ ಅಕ್ಕಿ ಜೋಳ ದೊಡ್ಡ ಜೋಳ ಪರಮ ಜೋಳ ಐಬೇಡ ಜೋಳ ಅಂತ ಅಷ್ಟು ಆಗ.
1: ಅಂದ್ರೆ ನಿಮ್ ಕಾಲದಲ್ಲಿ ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು, ಯಾವುದೇ ಗವರ್ಮೆಂಟ್ ಗೊಬ್ಬರಗಳಲ್ಲಿ ಕೀಟನಾಶಕಗಳ ಬಳಕೆ ಮಾಡ್ತಿರ್ಲಿಲ್ಲ, ಆದ್ರಿಂದ ನಮ್ಗೆ ಆರೋಗ್ಯನ ತುಂಬಾ ಚೆನ್ನಾಗಿರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ರಿ.
0: ಒಂದ್ ತಿಂಗಳಿಂದ ನಂಗ ಹುಷಾರಿಲ್ಲ ಹುಷಾರಿಲ್ಲ, ಅದೇ ಕಣ್ಣವು ಕಣ್ಣವು ಇನ್ಯಾವ ಕಣ್ಣವು ಕಣ್ಣವು ಅನ್ನೋದು. ನನ್ ಮಕ್ಕಳು ಕರ್ಕೊಯ್ತಿದ್ರು, ನೋಡಿಯಪ್ಪ ಕರ್ಕೊಯ್ತಿದ್ರು, ಈಗ ಬಂದಳ ನನ್ ಮಗಳು ಆಶೆ ಬರ್ಕಾಗಲ್ಲ.
1: ಎಷ್ಟು ಚೆನ್ನ ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ತುಂಬಾ ಆರೋಗ್ಯ ಅನ್ನೋದು ಇರ್ತಿತ್ತು ಅಂತ ಹೇಳಿದ್ರಿ. ಇತ್ತೀಚಿನ ಊಟ ಪದ್ಧತಿ ತಿಂದಾಗ ಈಗ ಅನ್ಸುತ್ತೆ ನಿಮ್ಗೆ
0: ಏನಂದ್ರು ಆಗ ಅಪ್ಪಟಿ ಗೇ ತಿಂದರೆ ಈಗ ಯಾಕೆ ಆಗಲ್ಲ ಅನಿಸ್ತದ? ತುಗುರಿ ಬೆಳೆ ಒಂದ್ ಸಿಕ್ಕಿತ್ತ, ಅದು ನಾವ್ ಬೆಳೆದ ನಾವ್ ಬೆಳೆದವ್ ಅಂಗಡಿ ಹಿಂಗಿ ತಂದಿಲ್ಲ, ನಾವ್ ಇಲ್ಲಿಗಂಟು ಅಂಗಡಿ ತಂದಿಲ್ಲ, ನಮ್ಮ ನಾವೇ ಬೆಳ್ಕತೀವಿ ತುಗುರಿ ಒಂದು ಮೆತ್ತಿಗೆ ಹಾಕ್ತಿರಲ್ಲ ಅಲ್ಲು ಎಣ್ಣ ಅದೊಂದು ಬೆಳ್ಕತೀವಿ ಅಲ್ಲ ಎಣ್ಣ ಅಲ್ಲ ಹಾಕೊಂಡು ಹೊಟ್ಕೋತೀವಿ. ನಾನು ಹೊಡ್ತೀವಿ ನನ್ನ ಮಕ್ಕಳು ಹೊರಲ್ಲ ಈಗ ಮಿಷಿನ್ ಕೊಡ್ತಾರ, ನಾನು ಹೊಡ್ತೀವಿ 30-40 ಸೇರೆಲ್ಲ ಹೊಡ್ತೀವಿ. ನಾನು ಹೊಸ್ತಾಗಿದ್ದಾಗ ಈಗ ನನ್ನ ಮಕ್ಕಳು ಮಿಷಿನ್ ಕೊಡ್ತಾರ, ಅವ್ರು ಹೇಳಲ್ಲ ಇದ್ರು ಇದ್ರು ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಈಗಿನವ್ರು ಏನು ಶಕ್ತಿ ಇಲ್ಲ, ಈಗಲೂ ನನ್ನ ಶಕ್ತಿನೂ ಇಲ್ಲ, ಈಗಮ್ಮ ಹಿಂಗಂದೆ ಏನು ಬೇಡ. ನೀವು ಅದು ಇದು ತಿಂತಿಲ್ಲ, ಗೊಬ್ಬರಲ್ಲಿ ಒಂಟ ಇತ್ತು ಗೌರ್ಮೆಂಟ್ ಗೊಬ್ಬರ ಶಕ್ತಿ ಶಾಲೆ ಸೌದ ತೊಡ್ರು ತಲೆ ಮೇಲೆ ಹೊಡ್ತಿದ್ದೆ ಕಮ್ಮಳೆ. ಸೌದೆ ತೊಳಿತೀನೋ ಕಾಡ್ಗೆ ಹೋಗಿ ಸೌದೆ ತೊಳಿತೀನೋ ಕಲ್ಲಿ ಸೌದ ಕಲ್ಲಿ ಸೌದ ಗೊತ್ತೆ ನಂಗೆ ಕಣ್ಣು ನೋವು ಬರೋದು, ತುಜ್ಜಿನ ಮರ ಕಲ್ಲಿ ಮರ ಒಣಗಿದ ಎಲ್ಲನೂ 10 ಗಂಟೆಗೆ 3 ಹೊರೆ ಸೌದ ತೊಟ್ಟಿದ್ವಿ, ಗಂಡನ ಮಲು ಸೌದ ಹೊರದೆ ಅಪ್ಪನ ಮಲು ಸೌದ ಹೊರದೆ ಅಪ್ಪನ ಮಲ್ ನಾನೇ ಚೊಚ್ಚಿನ ಮಗ ನಾನು ಹಿಂದೆ ಓದ್ಸೋರು ಸೊಟ್ಟೋರು ಲಾಸ್ಟ್ನಲ್ಲಿ 2 ಐದು ಬರಿಕೊಂಡು.
1: ಈಗ ನೀವ್ ಹೇಳ್ತಿದ್ರಿ ಈಗಿನವ್ರು ತುಂಬಾ ಶಕ್ತಿ ಕಡಿಮೆ, ಈಗಿನವ್ರಿಗೆ ತುಂಬಾ ಶಕ್ತಿ ಕಡಿಮೆ, ನಮ್ಮವ್ರಿಗೆ ನಾವು ಹಿಂದಿನ ಕಾಲದಲ್ಲಿ ಶ್ರಮ ಜೀವನ ನಡೆಸ್ತಿದ್ದು ಹೇಗಿತ್ತು ಆ ಜೀವನ? ಈಗ ಒಳ್ಳೆ ಲೋಗ್ ನೀರ್ ತರ್ಬೇಕಿತ್ತು, ರಾಗಿ ಬೀಸ್ಬೇಕಿತ್ತು, ಹೇಗಿತ್ತು ನಿಮ್ ಕಾಲದಲ್ಲಿ ಮಾಡ್ತಿದ್ರ?

0: ಹೇಳ್ತೀನ. ಹ್ಮ್ ಇಪ್ಪತ್ತು ಅಲ್ಲಿಡ್ದು ಹೊಡ್ತಿದ್ದೀನಿ ನಾನು.
1: ನೀವು
0: ಈಗ ಒಟ್ಟಕ್ಕದ್ ನಿಮ್ ಕೈಲಿ ಆದ ವಯಸ್ ಶೇರು ಅಲ್ಲಡಕ್ಕದ್ದ ಹಿಡಿಯಕದ್ದು ನಿಮ್ ಕೈಲಿ ಆಗಲ್ಲ. ಏನು ಶಕ್ತಿ ಇಲ್ಲ ಈಗಿನ ಪ್ರಯತ್ನದಲ್ಲಿ. ಹದಿನಾಳಿಲಿ ನಮ್ಮ ಹದಿನಾಳಿಲಿ ಒಳ ನೀರು ನಾನು ಗುರುತಲಕ್ಕೂ ಹದಿನಾಳಿ ಇಲ್ಲಿ ನೆಲ್ಲಿ ಬಂದ ನಾನು ಮೂವತ್ತು ನೀರು ನೆಲ್ಲಿ ನಮ್ದೆ ಕಳಿಲಿ. ಆಮೇಲೆ ನೀರು ಕಳಿಸ್ತಿದ್ರೆ ನಮ್ಮ ಯಜಮಾನರು ನನ್ನ ದೂರ ಕೆರೆ ನೀರು ಹೋತಿನ ದೊಡ್ಡ ಕೆರೆ ಅಂತ ಅದ ನೋಡಿ ಅಲ್ಲಿಂದ ನೀರು ಹೋತಿನ ಆ ಕೆರೆಲ್ಲಿ ಎಲ್ಲ ತುಂಬಿ ಆಗೋಯ್ತು. ಆಮೇಲೆ ಅಡ್ಡ ಗಿಡ ಕಟ್ಕೊಂಡು ತಕ್ಕಬಿಟ್ಟಿರು ಪಿಪ್ಪ ಗಾಡಿಲಿ ಮುಡ್ಕೊಬಿಟ್ಟಿರು. ಅದಕ್ಕೆ ಸುಳ್ಳು ಮಡ್ಕೇಲಿ ಮಾಡ್ತೀನ ಈಗ ತಪ್ಪಲ್ಲ. ಈಗ ನಾನು ಎಲ್ಲಿ ಬಂದು ಮಡ್ಕೆ ಮಾಡಿಬಿಟ್ಟು ಮಸಿ ಮಸಿ ಎಲ್ಲ ಬಟಾಟೆ ಕಸಿ ಇಟ್ಬಿಟ್ಟು ಹೊಲ ಬೂಡಿ ಇಕ್ಕಿ ಬಡು ಮುಚ್ಚಿ ಮರ್ದವ್ ಬಿಡು ಮಸಿ ತಗಳ ಬಿಡು ಮಡ್ಕ ಪೈನಾಶ್ ತಗಳ ಬಿಡು
1: ಮರ್ದವ್
0: ಈಗಲೂ ಕಡಾಯಿನದು ಬಡು ಹಂಗ್ಯಾದ ಒಂದು ಕಡಾಯಿ ಮುಚ್ಚಿದ ಬಡು ಇಟ್ಟದ ಕೊಕ್ಕದ ಈಗಲೂ ಹಂಗ್ಯಾದ ನನ್ನ ಮಗ ಮನೆ ಕೊಟ್ಟಿನಿ ಮುಂದೆ ಅವ್ರಿಗೆ ಒಬ್ಬ ಮಗಳು ಮಾಡಿ ನೀರು ಕೂತಿರ್ಲಿಲ್ಲ ಅಳೆ
2: ಒಡೆದೇ ಹೋಗ್ತಿರ್ಲಿಲ್ಲ ಅವೆಲ್ಲ
0: ಏನೂ ಆಗಿಲ್ಲ ಬೇರ್ಬಿಟ್ಟು ನೀರು ತುಂಬ ಕತ್ತಿನ ಅಂಡ ಬಂಡೆ ಇಲ್ಲದೆ ನಮ್ಮ ನನ್ನ ಗಂಡ ಮನೆ

0: ಈಗ ನೀವು ಮಾತಾಡ್ತಾ ಹೇಳಿದ್ರಲ್ಲ, ಈಗ ಮಡಿಕೆಯಲ್ಲಿ ಮಾಡ್ತಿದ್ದು ತುಂಬಾ ರುಚಿಯಾಗಿರ್ತಿತ್ತು. ಹಿಂದಿನ ಕಾಲದಲ್ಲಿ ಯಾವ್ಯಾವ ತರ ಸೊಪ್ಪು ತರಕಾರಿಗಳನ್ನ ಬೆಳಗ್ಗೆ
1: ಸೊಪ್ಪು, ಆಗ ಕಂಗಾ ಸೊಪ್ಪು, ಅಣ್ಣ ಸೊಪ್ಪು, ಯಾವ ಸೊಪ್ಪು, ಬಂಗಾಳ ಸೊಪ್ಪು. ಈಗಲೂ ಬಂಗಾಳ ಸೊಪ್ಪು ತಿಂದಕ್ಕೆ ಅನುಭವ ಅಂತ ಏಜಿನ ಪೀಕ ಬಂದಿದ್ದ ನನ್ನ ಮಗ ತಿಂದು ಹಂಗು ನೋವಿಂಗ್ ಬೇಲ ನೋವಿಂಗ್ ಮೇಲ ಅಂದ್ರೆ ಅದೇನೋ ಹೋಗು ನಿನ್ನಾಟ ನಿನ್ನೆಜು ಅಂದ.
0: ಅಷ್ಟೇ ಆರೋಗ್ಯ ಅನ್ನೋದು ಸೊಪ್ಪಲ್ಲಿ ಇರ್ತಿತ್ತು. ಸೊಪ್ಪನ್ನ ಯಥೇಚ್ಛವಾಗಿ ಬೇಯಿಸ್ಕೊಂಡು ತಿಂತಿದ್ರಿ, ಈಗ ಆ ಥರದ್ದೆಲ್ಲ ಸಿಗಲ್ಲ. ಕರಳೆ ಎಲ್ಲ ತಿಂತಿದ್ರ ನೀವು?
1: ಇಲ್ಲ, ಕರಳೆಗಿಲ್ಲ, ನಂಗೆ ಮಾಡೋಕ್ಕೂ ಬರಲ್ಲ, ನಾವು ಹಾಕಿಲ್ಲ.
0: ಈಗ ಹಿಂದೆಲ್ಲ ನಿಮ್ಮ ಮಕ್ಕಳು ಸಾಕೋದು ಇಷ್ಟು ಕಷ್ಟ ಇರ್ತಿತ್ತು ಅವಾಗ?
1: ಕಷ್ಟ ಇಲ್ಲ, ಆಗ ಈಗಲೇ ಕಷ್ಟ ಶುರು. ಇದಕ್ಕೆ ಹಂಗೆ ಅಂದಾದ್ಬೇಡ, ಹ್ಞೂ ಅವ ಸೊಪ್ಪಿಕ್ಬಿಟ್ಟು ಮಕ್ಕ ಕೂಲಿ ಹಂಗಾಯ್ತಿದ್ದಾಗ ಆಗ ಶುಂಠಿ ಬೆಣ್ಣೆ ಕಣವ ಇದು ಶುಂಠಿ ಬೆಣ್ಣೆ ಹಸಿಗೆ ತಿಂಡಿ ಆಗ್ತಿತ್ತಿಲ್ಲ, ಬರೀ ಹುಲ್ಲು ಎಲ್ಲುಲ್ಲು ಮನ್ಗಡ್ಡಿ ರಾಯಿ ಕಡಿ ದಾಕಡಿ ಹಂಗೆ ಮೇಯ್ತಿದ್ದೋ ಹೊಲದಲ್ಲೆಲ್ಲ ಉಳ್ಕಿಟ್ಕೊಂಡು ಈಗ ಉಳ್ಕಿಟ್ಕೊಂಡು ಓದ್ತಾರು ಹಸಿ ಹುಲ್ಲು ಈಗೇನಿದ್ದು ಆ ಥರ ಹಾಕಿ ಚೆನ್ನಾಗಿದ್ದೋ ಮಕ್ಕಳು ಭಾಳ ಪಾರಂಗ್ ಬಂದ್ಬಿಡ್ತಿದ್ದ ಈಗ ಬಂದು ಆ ಥರ ಈಗಿನ ಮಕ್ಕಳಿಗೆ ವಶಿ ಇಂಗ್ಲೀಷ್ ಏನು ಮಾಡ್ಬೇಕು ವಶಿ ಅಷ್ಟು ಶುರು ಹತ್ತು ಪೈಸೆನೂ ಖರ್ಚು ಮಾಡಿಲ್ಲ ನಾವು.
0: ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು?
1: ಯಾ ಹುಷಾರಿಲ್ಲ ಅಂದ್ರೆ ಈಗ ಸಣ್ಣ ಮಕ್ಕ ಕೂತ್ಕೊಂಡು ಮಾತು ತಗೊಂಡು ಉಂಕೊತಿದ್ದು ಆಗ್ನವ್ರು ಮಾತು ಕೊಡ್ತಿದ್ದಲ್ಲ ಒಂದಿಯವ್ರು ಮಾತು ಕೊಟ್ಟರೆ ವಾಸಿದ್ದು ಯಾರೇ ಆರೇ ಹೋಯ್ತಿದ್ದು ತಾನೋ ಇಲ್ದಂಗೆ ಆಯ್ತಿತ್ತು. ಹ್ಞೂ ಚೆಂದಾಗ ಔಷಧಿ ಅದಲ್ಲ ಒಂಥರ ಕೆಂಚಿಗ ಈ ಬಣ್ಣಪತ್ರ ಔಷಧಿ ಹತ್ತು ಸಾವಿರ ಬಿಟ್ರೆ ಜಾರಿ ವಾಸ ಇದ್ದಿದ್ದು ಈ ವಾಸ ಇದ್ದ ಈಗ ಇಂಗ್ಲೀಷ್ ಏನು ಚುಚ್ಚಿಲ್ಲೇಬೇಕು ಗುಳ್ಕೋಸ್ ಇಂಗ್ಲೀಷ್ ಮಾಡಬೇಕು. ಹ್ಞೂ
0: ಈ ಡೆಲಿವರಿ ಎಲ್ಲ ಯಾರು ಮಾಡ್ತಿದ್ರು ಅಜ್ಜಿ?
1: ನಾವು ಆಸ್ಪತ್ರೆ ಕೂತಿದ್ದಿಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ನಮ್ಮ ತಾಯಿ ತಂದ ನಮ್ಮ ತಾಯಿನವ್ರ ತಾಯಿ ಅವ್ರು ಮನೆಯಲ್ಲೇ ಮಾಡ್ತಿದ್ರು
0: ಅಂದ್ರೆ ಹಿರಿಕರು ಮಾಡ್ತಿದ್ರು.
1: ಹ್ಞೂ ಫಸ್ಟು ಕುದಿಸ್ತಕ್ಕೆ ಅನ್ನ ಹನ್ನೆರಡು ತಿಂಗಳ ಸಾರು ಗಿರಿ ಏನು ಕೊಡಂಗಿಲ್ಲ, ಬರೀ ಉಡಿ ಅನ್ನ ಬರೀ ಬೇಯಿಸ್ಬಿಟ್ಟು ಮಿಡಿಸ ಮಿಡಿಸ ತಿನ್ನೋದು ಸಪ್ಪ ಅನ್ನ ಹನ್ನೆರಡು ದಿಸ್ಕೊಂಡ್ವಿ ಸೇರಿದ್ರೆ ಸೇರಲಿ ಸೇರಿರಲಿಲ್ಲ ಇಷ್ಟು ಡಿಂಗ್ ಆಸ್ ನಂಗೆ ಅಷ್ಟು ಕಾಫಿ ರವ ಮೈಲ ಹೊಸ ಕರ್ದ ನನ್ ಗಾಸ ಹಾಲು ನಂಗೆ ಮೂವ ಹಾಲು ಕೊಡ್ತಿದ್ದೆ ನಾನು ಎದ್ದ ನನ್ ಗಾಸ ಹಾಲು ಕಾಯಿಸಿ ಕೆಂಪು ಇಪ್ಪಿಟ್ಟು ತುಪ್ಪ ಹಾಕಿ ಕೊಟ್ಬಿಡ್ತಿದ್ದೆ.
0: ಅಷ್ಟು ಚೆನ್ನಾಗಿ ಆರೈಕೆ ಅನ್ನೋದು ಇರ್ತಿತ್ತು, ಯಾವುದೇ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರಲಿಲ್ಲ.
1: ಬಾಂತಿಗ ಹಾಲ ಕಾಯಿಸ್ಬಿಟ್ಟು ಅನ್ನ ಕಾಲ್ಬಿಟ್ಟು ಕೊಡ್ತಿದ್ದೆ ನಮ್ಮ ತಾಯಿ
0: ಆರೋಗ್ಯ ಅನ್ನೋದು ಚೆನ್ನಾಗಿರ್ತಿತ್ತು, ಕಾಪಾಡ್ಕೊಂಡು ಬರ್ತಿದ್ವಿ.
1: ನಮ್ಮ ಅಕ್ಕ ಏನು ಮಾಡಲ್ಲ, ಇವ್ರು ಏನು ಮಾಡಲ್ಲ, ಇವ್ರು ಸುಖವಾಗಿ ಅವರ ನಿಮಗೆ ಅಕ್ಕ ಗಂಡ ನಮ್ಮ ಅಪ್ಪ ಅಂತ ಆಗಿರ್ತಿತ್ತು ಬಂದಲ್ಲ ಆ ಗಂಡನು ದೇವ್ರು ಒಂದೇ ಅವನು ಒಂದೇ ಅಂತ ಗಂಡನ ಪದ.
0: ಆರೋಗ್ಯ ಸಮಸ್ಯೆ ಏನಾದ್ರು ಇದೆಯಾ ದತ್ತ ಅಜ್ಜಿ ನಿಮಗೆ?
1: ನಂಗೆ ಆರೋಗ್ಯ ಅವನಿಗೆ ಕಣ್ಣೇ ನೋವು ಅಷ್ಟೇ ಏನೂ ಇಲ್ಲ, ಅದಕ್ಕೆ ಸುಳ್ಳಾಡೋದು.
0: ಎಷ್ಟು ತಿಂಗಳಿಂದ ಕಣ್ಣು ಸಮಸ್ಯೆ?
1: ಕಣ್ಣು ಏನೋ ಒಂದು ತಿಂಗಳ ಒಂದು ತಿಂಗಳ ಆಯಿತು.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ

ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡಾ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5 ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು ಶೇಕಡಾ 99% ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ. ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ ಒಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು ಅಗ್ನಿಶಾಮಕ

0: ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ಧಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು, ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99%ರಷ್ಟು ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ವಿವೇಚನೆ ಕಲಿ 2 ಸತ್ ಮಾಡ್ತೀವಿ. ಅಕಾಲ ಹೋಗ್ ತೋರ್ಸಕ್ಕ ನಿಮ್ಮ ಮಾತ ಗೀತ ಅನ್ಬಿಡ ತೋರ್ಸಕ್ಕಾನ. ಇಲ್ಲೇ ಒಂದ್ಸತಿ ನೋವು, ಫಸ್ಟ್ ಒಂದ್ಸತಿ ನೋವು ಬಂದಿತ್ತು, ಇಲ್ಲೇ ಮಾಡಿಸ್ಕೊಂಡಾಗ ನೋವು ಕಮ್ಮಿ ಆಯ್ತು, ಅಥವಾ ಬಂದಿಲ್ಲ ಈಗ ಬಂದ್ಬಿಟ್ಟು.
4: ಕಣ್ಣು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದೀರಾ ಮೊದಲು?
3: ಹ್ಞೂ, ಮೊದಲು ಆಪ್ರೇಷನ್ ಮಾಡ್ತೀರಾ, ಚೆನ್ನಾಗಿದ್ದು. ಈಗ ನೋವು ಬಂದಿರೋದು, ಮೊದಲು ಸತ್ ನೋವು ಬಂದಿತ್ತು, ವಾಸಾಗಿತ್ತು, ಇದೇ ಆಸ್ಪತ್ರೆಲ್ಲಿ ಮಾತಾ ಕೊಟ್ಟಿದ್ರು, ಈಗ ಅಥವಾ ಬಾಯ್ತು, ಈಗ ಪುನಃ ಬಂದ್ಬಿಟ್ಟು. ಈಗ ಬಿಸಿಲ ಜಾಸ್ತಿ ಅಲ್ವಾ, ಹಸಿ ವಾಲ್ಕ ಗಿಲ್ಕ ಹೊಂಟೋದಿ. ಅಯ್ಯೋ ನನ್ನ ಮಗ ಒಬ್ಬಳೇ ಮಾಡ್ತಾಳ ಅಂತ ಒಂದು ಎರಡೇ ಮೂರೇ ದಿನ ಓದ್ದು ಅದು ಹೆಚ್ಚಿಗೆ ದಿನ ಹೋಗಿಲ್ಲ ನಂಗೆ ಕರ್ಕೊಂಡು.

0: ಅಂತಾರಲ್ಲ ಈಗ ನನ್ ಮಕ್ಕ ಹೊಟ್ಟೆ ಹಸು ನಾನ್ ಹಸು ಅಂತ ಹೇಳಿ ಮೂರೇ ದಿನ ಬಿಸಿಲ್ಕಾದೆ ಅಷ್ಟಕ್ಕೆ ನಂಗೆ ಕಣ್ಣು ನೋಡಿ ಬಂದ್ಬಿಡು.
1: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ ನೀವು?
0: ಕೆಲ್ಸಕ್ಕೆ ಹೋಗಲ್ಲ, ನಂಗೆ ವಾಲ್ಕಾವಲ್ಲ, 3 ವರ್ಷ ಆಯ್ತು. ಇವಳು ಕರ್ಕೊಂಡೋಗಲ್ಲ, ಇದೇ ಹೊಲ ಇದೇ ಮನೆ ಅಲ್ಲದ ಇವಳು ಕರ್ಕೊಂಡೋಗಲ್ಲ
1: ಅಂದ್ರೆ ಈಗೇನು ಕೆಲಸ ಮಾಡ್ತಿಲ್ಲ
0: ಸುಳ್ಳಾಡೋದು. ಸುಖವಾಗಿ ಇಸ್ಕೊಂಡಾರ ಇಬ್ರು ಅಷ್ಟೇ, ಇಬ್ರು ಮಕ್ಕಳು ಅಷ್ಟೇ.
1: ಯಾವ್ದೇ ಆರೋಗ್ಯ ಸಮಸ್ಯೆ, ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಯಾವ್ದೇ ತರದ್ದು ಸಮಸ್ಯೆ ಇಲ್ಲ?
0: ಇವೇಳು ಬಿಟ್ರ ಇನ್ನೇನು ಇಲ್ಲ. ಆಮೇಲೆ ದೇವಸ್ಥಾನ ಇಷ್ಟು ಕರ್ಕೊಂಡಿದ್ದಾಳೆ. ಇವ
1: ಹೇಗ್ ನೋಡ್ಕೋತಾರೆ ಮನೇಲಿ?
0: ಒಬ್ಬರೇ
1: ಇದ್ರ ಮನೇಲಿ ನೀವು?
0: ಹ್ಮ್.
1: ಎರಡ್ ಹೆಣ್ಮಕ್ಳನ್ನು ಮದ್ವೆ ಮಾಡಿ ಹೊರಗ್ ಕಳ್ಸಿ ನೀವ್ ಒಬ್ರೇ ಇದ್ದೀರಾ?
0: ನಾವ್ ಒಬ್ರೇ ಒಂದ್ ಮನೆ, ನನ್ ಮನಿಲ್ಲ ಇಷ್ಟಲ್ಲಾದ ಕಮ್ಮಿ ಜಾಗೂ ಇಲ್ಲ, ಇಂಚೋಡ್ ಕಟ್ಕೊಳಕ ಮುಂಚೋಡ್ ಕಟ್ಕೊಳಕ ಜಾಗ ಇಲ್ಲ. ನಾನೇ ಗೇಕೋ ನಾನೇ ಉಂಡು. ಎರಡ್ ಮಕ್ಳು ಮದುವೆ ಮಾಡಿನಿ, 3 ಎಕರೆ ಜಮೀನು ವಾರ ಗುಜ್ಗ ಕೊಟ್ಕೊಂಡಿದ್ದೀನಿ. ಅದರಲ್ಲಿ 2 ಮಕ್ಳು ಜಮೀನು ಮದುವೆ ಮಾಡಿನಿ, ಅಷ್ಟೆಲ್ಲ ಮಾಡಿನಿ. ನಾನೇ ಸಾಲ ನನ್ನ ಮಕ್ಳು ಕೊಟ್ಟಿಲ್ಲ, ನಾನೇ ಸಾಲನೂ ಮಾಡಿಲ್ಲ. ನಾನು ಈಗ ಅದು ಮುರಿದಾಯ್ತು, ಕಟ್ಸೋಗಿದ್ವಲ್ಲ ಇಚ್ಚೋರುವ ಮನ, ಇಚ್ಚೋರು ಮನ ಮಧ್ಯದಲ್ಲ ಕಿಟ್ಕಿತ್ತೆ ಮಧ್ಯೆ ಅವೆಲ್ಲ ಕಸ್ಕೊಂಡ್ರೆ ನಾ ದಂಡ ಹಾಕ್ಲಿ. ಅದಕ್ಕೆ ನಾ ಕಟ್ಸಿಲ್ಲ. ಈ ಮಗಳ ಮಲ್ಲ ಹಾಕಿ, ಈ ಮಗಳ ಮಲ್ಲ ಹೊಸಿದ್ದೀನಿ, ಆ ಮಗಳ ಮಲ್ಲ ಹೊಸಿದ್ದೀನಿ.
1: ಇವು ಪಿಂಚಿನಿ ದುಡ್ಡು ಏನಾದ್ರು ಬರುತ್ತಾ?
0: ಹ್ಞೂ ಬರ್ತದವು. ಈಗ 7,000 ರೂಪಾಯಿ ಮಾಡೋದಲ್ಲ ಸಿದ್ದಮ್ಮ, ಅದು ಬರ್ತಿತ್ತು. ಪಿಂಚಿನ ದುಡ್ಡು 800 ಬರ್ತಿತ್ತು, ಅದಕ್ಕೆ ಇಲ್ಲ. ಅನ್ನೋದು
1: ಎಷ್ಟು ವರ್ಷದಿಂದ ಬರ್ತಿದೆ?
0: ಅವ್ನು 4 ವರ್ಷದಿಂದ ಬರ್ತಿತ್ತು. ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ನಂಗೆ. ನೆಪ್ಪು ಇಲ್ಲಿ ಬರ್ತಲ್ಲ ಪಿಂಚಣಿ ಅಂತ, ಆ 4 ವರ್ಷದಿಂದ ಬರ್ತಿತ್ತು 800.
1: ಬೆಳಗ್ಗಿನ ಸಂಜೆ ಗಂಟು ಮನೇಲಿ ಹೆಂಗ್ ಕಾಲ ಕಳಿತೀರಾ?
0: ಕೆಲಸ ಮಾಡ್ತೀನಿಲ್ವಾ, ಬಟ್ಟೆ ಗೀಟ ಒಗೆಯೋದು, ಬೆಳಗೋದು, ತೊಳೆಯೋದು, ಕಸ ಗುಡ್ಸೋದು, ಕರೆ ಮರಿ ಉಳ್ಳಾಕೋದು, ಅವೆಲ್ಲ ಕೆಲಸ ಇಲ್ವಾ.
1: ಹ್ಞೂ. ಹಸು ಸಾಕೊಂಡಿದ್ದೀರಾ?
0: ಈ ಮಗಳ ಹೊಸ ಸಾಕೊಂಡ, ಆ ಮಗಳ ಹೊಸ ಸಾಕೊಂಡಾಳ. ಇವಳೇನು ಹೆಚ್ಚಿಗೆ ಇಲ್ಲ, ಇವಳೇ ಮಾಡ್ಬಿಟ್ಟಾಳ. ಇವ್ರ ಮೇಲೆ ಕ್ಯಾಶ್ ಇಲ್ಲ, ಅವ್ರ ಮೇಲೆ ಹೊಸ ಸಾಕೊಂಡಾಳ. ಉಜೆ ಮೀನು ಹೋಯ್ತಾಳ ಅವ.
1: ಹ್ಞೂ. ಚೆನ್ನಾಗಿ ನೋಡ್ಕೋತಾರೆ
0: ಇಲ್ಲ ಅವ? ಏನಾದ್ರು ಹೊಲಕ್ಕೆ ಕರ್ಕೋರಿ ಹೋಗಕ್ ಕಳಿಸಲ್ಲ. ಅದಕ್ಕೋಸ್ಕರ ಹೋಗಿದೆ ಹೊಲಕ್ಕೆ, ನೀವು ಮೊದ್ಲೇ ಹುಷಾರಿಲ್ಲ. ಕಣ್ಣು ಕಣ್ಣು ಅಂತಿದ್ರೆ ಯಾಕೆ ಕರ್ಕೋರಿ ಅವಳ ಅಂದ್ಬಿಟ್ಟು ಅಕ್ಕಾವ ಈ ತಂಗಿ ಹಂಗ ಅಂದ್ಬಿಟ್ಟು ಅಕ್ಕ ಅಕ್ಕ ಅವರ ಇವ್ರಿಗೆ ಎದಕ್ಕತ್ತಾವ.
1: ಈಗ ಆಪರೇಷನ್ ಮಾಡಿಸ್ಕೊಳಕ್ ರೆಡಿ ಇದ್ರ ನೀವು? ಕಣ್ಣು ನೋವು ಅಂತ
0: ಮಾಡೋದ್ರಲ್ಲಿ ಎಲ್ಲಿ ಮಾಡಿಸ್ಕೊಂಡೆ ಕಣ್ಣು ಚೆನ್ನಾಗ ಚೆನ್ನಾಗ ಕರಿತಾವ ಕಣವ. ಅದೇ ಕಸುಳಾಡೋದು ಕಾಣ್ತಾವ. ಇದೊಂದು ನೋವು ವಾಸಿ ಆದ್ರೆ ನಂಗೆ ಇನ್ನೇನು ಇಲ್ಲ, ವಿಶೇಷ ನೋವು ಬರ್ತಾವ ಅಷ್ಟಕ್ಕೆ. ಯಾರು ಇದೇ ಚೆಂಡು ಅನ್ನ ಯಾರು ಇನ್ನೂ ಒಂದು ಮೊದಲು ನಾವು ಬಂದು ಮಾತ್ರ ಕೊಟ್ಟಿರು. ಇಂಗ್ಲೀಷನ್ ಇಲ್ಲ, ಬರೀ ಮಾತ್ರ ಕೊಟ್ಟಿರು. ಡ್ರಾಪು ಆದ್ ಕೊಟ್ಟಿರು, ಅದೇ ಡ್ರಾಪು ನಾವು ತರ್ಸಿ ಬಿಡೋರು ನೋವು ಬಂದೋತ್ಗ. ಈಗ ಯಾಕೋ ನೋವು ವಾಸಂಗಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಕ್ಕ ಅಂದ್ರು. ಅದಕ್ಕೆ ಬಂದು ವಶಿ ವಶಿ ಕಣ್ಣು ಹೋಯ್ತಿತ್ತು. ಆ ಡ್ರಾಪ್ನಿಗೂ ಕೊಟ್ಟಿದ್ದು ಇವರೇ ಬರ್ಕೊಟ್ಟಿದ್ದು ಇಲ್ಲಿದ್ದೆ, ಅದು ತಿರೋಗಿತ್ತು. ಈಗ ಅದೇ ಇಟ್ಕೊಟ್ಟು ತೋರಿಸಿ ಇನ್ನೊಬ್ರು ತಂದ್ಕೊಟ್ಟಿದ್ದವ್ರು.
1: ತುಂಬಾ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಬಾಬಣ್ಣ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಜಕ್ಕಳ್ಳಿ ಗ್ರಾಮದ ಶ್ರೀಮತಿ ಮಲ್ಲಿಕಮ್ಮರವರು. ಇಲ್ಲಿಗೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20. ನಿಮ್ಮ ನೆಚ್ಚಿನ ಜನಧ್ವನಿ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜ್ಲಿ ಬನಾಕರ್ ವಹಿ ಬಿಜ್ಲಿ ಬೇಚ್ಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.